107.8 FM. Radio Saran. Iga app nalu kuda labhya.

0: You're listening to Radio Sarang, 107.8 FM.
1: 107.8 FM. Radio Sarang, 107.8 FM. Radio Sarang, Iga appnallu kuda labhya.
2: Radio Sarang, 107.8 FM.
3: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
4: ಎಲ್ಲ ಸಹೃದಯರಿಗೆ ನಮಸ್ಕಾರ.
5: ಯಶಸ್ಸು ಅಧಿಕಾರದಿಂದ ಬರ್ತದೆ ಅಂತ ಐ ಎಮ್ ಶೋರ್ ಯು ಹರ್ಡ್ ಆಫ್ ಎ ಪರ್ಸನ್ ಕಾಲ್ಡ್ ಮೊಹಮ್ಮದ್ ಅಲಿ, ವಂಡರ್ಫುಲ್ ಬಾಕ್ಸರ್, ಒನ್ ಆಫ್ ದಿ ಫೈನೆಸ್ಟ್ ಅಥ್ಲೀಟ್ಸ್ ಆಫ್ ಆಲ್ ಟೈಮ್ಸ್. ಕ್ಯಾಶಿಯಸ್ ಕ್ಲೇ ಬಿಕೇಮ್ ಮೊಹಮ್ಮದ್ ಅಲಿ ಹೆವಿ ವೇಟ್ ಬಾಕ್ಸಿಂಗ್ ಚಾಂಪಿಯನ್. ನಾವೆಲ್ಲ ಹುಡುಗರಾಗಿದ್ದಾಗ ನೀವು ಬಹುಶಃ ಯಾರು ನೋಡಿಲ್ಲ ಅನ್ಸುತ್ತೆ, ಮೊಹಮ್ಮದ್ ಅಲಿ ನೋಡಿರ್ಲಿಕ್ಕಿಲ್ಲ. ನಾವೆಲ್ಲ ಹುಡುಗರಾಗಿದ್ದಾಗ ಆತ ಹೀರೋ. ಅಯ್ಯೋ, ಅಮೇರಿಕಾದಲ್ಲಂತೂ ಪ್ರತಿಯೊಬ್ಬ ಹುಡುಗ ಹುಡುಗಿ ರೂಮಲ್ಲಿ ಮೊಹಮ್ಮದ್ ಅಲಿ ಫೋಟೋ ಇರಬೇಕು ದೊಡ್ಡದು. ಆ ಫೋಟೋ ಅಂದರೆ ಹೇಗೆ, ಅದು ಎಗ್ರೆಸಿವ್ ಫೋಟೋ ಹಿಂಗಿರಬೇಕು, ಪುಸ್ತಕ ಇಟ್ಕೊಂಡದ್ದು. ಆ ದೊಡ್ಡ ಪುಸ್ತಕದ ಕೆಳಗಡೆ ಒಂದು ಸೆಂಟೆನ್ಸ್ ಇರ್ತೈತಿ ಯಾವಾಗಲೂ, ಐ ವಿಲ್ ಕಾಂಕರ್ ದ ವರ್ಲ್ಡ್ ಬೈ ಪವರ್ ಅಂತ. ನಾನು ಭಾಳ ಸಣ್ಣ ವಯಸ್ಸಿಗೆ ಅಮೆರಿಕಕ್ಕೆ ಪಾಠ ಮಾಡೋಕ್ಕೆ ಹೋದೆ, ಆ್ಯಸ್ ಎ ಲೆಕ್ಚರರ್ ಇನ್ ದಿ ಯೂನಿವರ್ಸಿಟಿ ಆಫ್ ನ್ಯೂ ಆರ್ಲೀನ್ಸ್. ಐ ವಾಸ್ ಜಸ್ಟ್ 24 ವೆನ್ ಐ ವೆಂಟ್ ದೇರ್. ಹೋದಾಗ ಐ ಹ್ಯಾಡ್ ಚಾನ್ಸ್ ಆಫ್ ಸೀಯಿಂಗ್ ಮೊಹಮ್ಮದ್ ಅಲಿ ನಂಬರ್ ಆಫ್ ಟೈಮ್ಸ್. ಸಾಕಷ್ಟು ಸಲ ನೋಡೋಕ್ಕೆ ಅವಕಾಶ ಆಯಿತು ನನಗೆ. ಬಿಗ್ ಮ್ಯಾನ್, ಹಿ ವಾಸ್ ಮೈ ಹೀರೋ ಎಟ್ ದಟ್ ಟೈಮ್, ಬಿಗ್ ಬಾಕ್ಸಿಂಗ್ ಚಾಂಪಿಯನ್ ಅಂತ. ಅನ್ಫಾರ್ಚುನೇಟ್ಲಿ ಐ ಸಾ ಹಿಮ್ 4 years ಎ ಗೋಲ್ಸ್. ವೈ ಆಮ್ ಸೇಯಿಂಗ್ ಅನ್ಫಾರ್ಚುನೇಟ್, ದ ರೀಸನ್ ಫಾರ್ ಇಟ್, 4 ವರ್ಷದಿಂದ ಶಿಕಾಗೋದಲ್ಲಿ ಒಂದು ಸಣ್ಣ ಕಾರ್ಯಕ್ರಮ. ಈ ಹಾಲಿನ ಒಂದು 3 ಅಂಶ ಇರಬೇಕು ಅಷ್ಟೇ, ಸಣ್ಣ ಹಾಲು. ಒಂದು 100 ಜನ ಇದ್ದರು, ಒಂದು ಯಾವುದೋ ಪ್ರಾಡಕ್ಟಿಗೆ ಅವರು ಅಂಬಾಸಿಡರ್, ಬ್ರ್ಯಾಂಡ್ ಅಂಬಾಸಿಡರ್. ಆ ಕಡೆ ಕೂತಿದ್ರು ಮೊಹಮ್ಮದ್ ಅಲಿ ವಿತ್ ಇಸ್ 2 secretaries ಆನ್ ಐದರ್ ಸೈಡ್. ಯು ವಾಸ್ ಸಿಟಿಂಗ್ ದೇರ್, ಐ ವಾಸ್ ವಾಚಿಂಗ್ ಹಿಮ್ ಕಂಟಿನ್ಯೂಸ್ಲಿ. ಆ ಮೊದಲಿನ ಮೊಹಮ್ಮದ್ ಅಲಿ ಉಳಿದಿಲ್ಲ. ಹಿ ವಾಸ್ ಸಫರಿಂಗ್ ಫ್ರಮ್ ಪಾರ್ಕಿನ್ಸನ್ ಡಿಸೀಸ್. ದ ಹೋಲ್ ಬಾಡಿ ವಾಸ್ ಶೇಕಿಂಗ್. ದ ಸೆಕ್ರೆಟ್ರಿ ವಾಸ್ ಸ್ಟ್ರಗ್ಲಿಂಗ್ ಹಾರ್ಡ್ ಟು ಮೇಕ್ ಹಿಮ್ ಈಟ್ ಎ ಸ್ಯಾಂಡ್ವಿಚ್. ಆ ಸ್ಯಾಂಡ್ವಿಚ್ ತಿನ್ನಿಸ್ಬೇಕು ಅಂತ ಕೊಟ್ಟರೆ ಒಬ್ಬರು ಗದ್ದ ಹಿಡ್ಕೋಬೇಕು, ಒಬ್ರು ಕೊಡಬೇಕು, ಅದೆಲ್ಲ ಮೈ ಮೇಲೆ ಬೀಳುತ್ತೆ. ಒಂದು ಕಾಫಿ ಕುಡಿಸ್ಬೇಕಾದ್ರೆ ಭಾಳ ಕಷ್ಟ, ಮೈ ಮೇಲೆ ಬೀಳೋದು ಎಲ್ಲ. ನನಗೆ ಭಾಳ ಕೆಟ್ಟ ಅನಿಸ್ತು. ಒಂದು ಕಾಲಕ್ಕೆ ಎದುರಿಗೆ ಬಂದು ಮೂಗೆಲ್ಲ ಗುದ್ದಿದಂಥ ಮನುಷ್ಯ, ವರ್ಲ್ಡ್ ಚಾಂಪಿಯನ್ ಆದಂಥ ಮನುಷ್ಯ, ಇವತ್ತಿಗೊಂದು ಕಪ್ ಕಾಫಿ ಕುಡಿಯೋಕ್ಕಾಗ್ತಾ ಇಲ್ಲ, ಕೈ ನಡುಗ್ತಾ ಇದೆ. ತಕ್ಷಣ ನೆನಪಿಗೆ ಬಂತು, ಆ ಪೋಸ್ಟರ್ ಕೆಳಗೆ ಬರೆದದ್ದು ಏನು ಬರೆದಿತ್ತು, ವಾಟ್ ವಾಸ್ ರಿಟನ್ ಅಂಡರ್ ದಿ ಪೋಸ್ಟರ್, ಐ ವಿಲ್ ಕಾಂಕರ್ ದ ವರ್ಲ್ಡ್ ಬೈ ಪವರ್. ವೆರ್ ಇಸ್ ದಿ ಪವರ್ ಟುಡೇ?

0: Radio Sarang 107.8 FM.
1: The power is so transient and temporary. Am I right? Very temporary. ಒಂದು ಕಾಲಕ್ಕೆ ಪ್ರಪಂಚವನ್ನು ಗೆದ್ದು ಬಿಡ್ತೇನೆ ಅಂದಂತ ಮೊಹಮ್ಮದ್ ಅಲಿಗೆ ಇವತ್ತು ಒಂದು ಕಪ್ ಹಿಡಿದು ಕಾಫಿ ಕುಡಿಯೋಕ್ಕಾಗಲಿಲ್ಲ. ನನಗನ್ನಿಸ್ತು ಈ ದೈಹಿಕ ಶಕ್ತಿ ಮೇಲೆ ನಂಬಿಕೊಂಡು ಯಶಸ್ಸನ್ನು ಪಡೆಯೋಕ್ಕಾಗಲ್ಲ. ಯಾಕಂದ್ರೆ ಯಾವ ಕಾಲಿಂದ 20 ಕಿಲೋಮೀಟರ್ ಓಡ್ತಿರ್ತಾರೋ ಆ ಕಾಲಿಗೆ ಅರ್ಥರೈಟಿಸ್ ಆಗಿ ನಿಂತ್ಕೊಳ್ಳೋಕ್ಕಾಗಲ್ಲ. ಯಾವ ಕಣ್ಣಿಂದ ಅಷ್ಟು ಓದ್ತೀವೋ ಒಂದು ಕಾಲಕ್ಕೆ ನಿನ್ನ ಮುಂದೆ ಪಿಕ್ಚರ್ ಕಾಣಿಸಲ್ಲ, ನಿಮ್ಮ ಮುಖಾನೇ ಕಾಣಿಸಲ್ಲ ಕನ್ನಡಿಯಲ್ಲಿ. ಇದೆಲ್ಲ ಆಗುವಾಗ ಅನಿಸುತ್ತೆ ದೈಹಿಕ ಶಕ್ತಿಯಿಂದ ಯಶಸ್ಸು ಬರೋಕ್ಕೆ ಸಾಧ್ಯ ಇಲ್ಲ. ಹಣ ಯಶಸ್ಸಲ್ಲ, ಅಧಿಕಾರ ಯಶಸ್ಸಲ್ಲ, ದೈಹಿಕ ಶಕ್ತಿ ಯಶಸ್ಸಲ್ಲ. ಹಾಗಾದ್ರೆ ಇನ್ಯಾವುದು ಉಳಿತು? ಫೇಮಸ್ ಆಗಬೇಕು ಅಂತಂದಿರ್ತದೆ ಕೆಲವರಿಗೆ. ಯಶಸ್ಸು ಬರಬೇಕಾದ್ರೆ ಫೇಮಸ್ ಆಗಬೇಕು, ದಿನ ಪೇಪರಲ್ಲಿ ಫೋಟೋ ಬರಬೇಕು. ರೈಟ್ ರೀಸನ್ಸ್ ಆರ್ ರಾಂಗ್ ರೀಸನ್ಸ್. ಕೆಲವು ನೋಡ್ಬೇಕು, ಸರ್ಕಸ್ ನೋಡಿಲ್ವಾ? ಮೊದಲೇ ಪುಟದಲ್ಲಿ ಫೋಟೋ ಬರಬೇಕು ಅಂತ ಸರ್ಕಸ್ ಮಾಡೋದು. ನಾನು ಅಂದ್ಕೊಂಡಿದ್ದೆ ಯಶಸ್ಸು ಆಗ್ಬೋದೇನೋ ಅಂತ, ಹೆಸರು ಖ್ಯಾತಿ ಬಂದರೆ ಅಂತ. ಬಾಂಬೆದಲ್ಲಿ ಸೇಂಟ್ ಝೇವಿಯರ್, ಅದು ನಿಮ್ಮದೇನಾ? ಬಾಂಬೆ ಸೇಂಟ್ ಝೇವಿಯರ್, ಯಾ. ಐ ಗೋ ದೇರ್ ಒನ್ಸ್ ಇನ್ ಎ ಇಯರ್, ಒನ್ಸ್ ಇನ್ ಎ ಇಯರ್ ಮೈ ಕ್ಲಾಸ್ ಈಸ್ ಫಿಕ್ಸ್, ಓನ್ಲಿ ಒನ್ ಡೇ ಫಾರ್ ದಿ ಎಮ್ ಬಿ ಎ ಸ್ಟೂಡೆಂಟ್ಸ್. ಆ ಹುಡುಗರು ಹುಡುಗಿಯರು ಏನು ಬುದ್ಧಿವಂತರಿದ್ದಾರಪ್ಪ ಅಲ್ಲಿ, ಅಸಾಧ್ಯ ಬುದ್ಧಿವಂತರು. ಅದರಲ್ಲೂ ಸಿನಿಮಾದಲ್ಲಂತೂ ಚಾಂಪಿಯನ್ ಅವರು. ಸಿನಿಮಾ ಫೀಲ್ಡ್ ಬಗ್ಗೆ ಏನು ಪ್ರಶ್ನೆ ಕೇಳಿದ್ರು ಗೊತ್ತಿದೆ ಅವರಿಗೆ. ಎಷ್ಟರ ಮಟ್ಟಿಗೆ ಅಂದರೆ, ಇವತ್ತೇನೇನಾದರೂ ಹೀರೋ ಹೀರೋಯಿನ್ಗೆ ತಮ್ಮ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಹುಡುಗರನ್ನ ಕೇಳ್ಬೋದು, ಕರೆಕ್ಟ್ ಮಾಡ್ತಾರೆ. ಹಂಗಲ್ಲ, ಅದು ಹಿಂಗೆ ನಿಮ್ಮ ಜೀವನ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಎಕ್ಸ್ಪರ್ಟ್ ಅವರು. ನನ್ನ ವೀಕ್ನೆಸ್ ಅಂದ್ರೆ ಸಿನಿಮಾ ಬಗ್ಗೆ ಅದು ಪೂರ ಅಜ್ಞಾನಿ, ನನಗೇನೂ ಗೊತ್ತಿಲ್ಲ. ಐ ಆಮ್ ವೆರಿ ಪೂವರ್ ಇನ್ ದ್ಯಾಟ್. ಪಾಪ ಅವ್ರನ್ನ ಹೇಳೋರು, ವಾಟ್ ಸರ್, ಯು ಡೋಂಟ್ ನೋ ಎನಿಥಿಂಗ್ ಅಬೌಟ್ ಮೂವೀಸ್ ಸರ್, ದೇ ವುಡ್ ಸಿಂಪತೈಸ್ ವಿತ್ ಮೀ. ನನಗೆ ತೀರಾ ಕೆಟ್ಟ ಅನಿಸ್ಬಿಡ್ತು. ಇಷ್ಟು ಕೆಟ್ಟ ಅನ್ಸ್ಕೋಬಾರ್ದು ಹುಡುಗರ ಕಡೆಯಿಂದ, ಏನೂ ಬರಲ್ಲ ಏನೂ ಬರಲ್ಲ ಅಂತ. ನಾನೇನು ಮಾಡಿದೆ, ನಾಗಾಭರಣ ಅಂತಿದ್ದಾರೆ, ನೀವು ಕೇಳಿರ್ಬೇಕು. ನಾಗಾಭರಣ ಅಂತ ಒಳ್ಳೆ ಡೈರೆಕ್ಟರು, ಪ್ರೊಡ್ಯೂಸರು, ಆ್ಯಕ್ಟರು, ವೆರಿ ಫೈನ್ ಫ್ರೆಂಡ್ ಆಫ್ ಮೈನ್. ಆಯ್ತು ನಾಗಾಭರಣ, ಸ್ವಲ್ಪ ರಿಸರ್ಚ್ ಮಾಡಿಕೊಡ್ಬೇಕಪ್ಪ ನನಗೆ, ಏನು ಬೇಕು ನಿಮಗೆ ಅಂದರು. ಒಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟೆ, ಅದನ್ನೆಲ್ಲ ಹುಡುಕಿ ನನಗೆ ಸಂಶೋಧನೆ ಮಾಡಿಕೊಟ್ರು. ನಾವು ಐ ಆಮ್ ಐ ಗಾಟ್ ದಿ ಬ್ಯಾಕಿಂಗ್ ಆಫ್ ರಿಸರ್ಚ್ ನಾವು.

0: Radio Sarang 107.8 FM.
1: Institute hode aa hudugare helide, today I want to ask you something about movies and they all laughed. You are such a pitiably bad poor person in cinema. ನಮ್ಮನ್ನು ಏನು ಕೇಳೋದು ನೀವು ಅಂತ. ನಾನು ಒಂದು ಪ್ರಶ್ನೆ ಕೇಳ್ತೇನೆ, ಹುಷಾರಾಗಿರಿ ಅಂತ ಹೇಳಿದೆ. ನಿಮಗೂ ಕೇಳ್ಬೋದೇನೋ ಅದನ್ನು. ಅವ್ರು ತಯಾರಾದರು, ಏನು ಬೇಕಾದ ಕೇಳಿ ಸಿನಿಮಾ ಬಗ್ಗೆ ಅಂತ. ನಾ ಹೇಳಿದೆ, ಹೂ ವಾಸ್ ಹೀರೋ ನಂಬರ್ ಒನ್ ಆಫ್ ಹಿಂದಿ ಮೂವೀಸ್ ಇನ್ 1940? ನನಗೂ ಗೊತ್ತಿರಲಿಲ್ಲ, ರಿಸರ್ಚ್ ಇದೆಯಲ್ಲ. 1940 ಹೀರೋ ಯಾರು ಅಂತ ಕೇಳಿದೆ. ಒಬ್ಬ ಹುಡುಗ ಏನೋ ದೇವಾನಂದ್ ಅಂದ. ಇಲ್ಲ, ನೋ 56 ನನ್ನ ಕಡೆ ಇದೆಯಲ್ಲ ರಿಸರ್ಚ್. ಅವೆಲ್ಲ ಲೇಟಾಗಿ ಬಂದವು, ದೇವಾನಂದ್, ರಾಜ್ ಕಪೂರ್ ಅವೆಲ್ಲ ಲೇಟಾಗಿ ಬಂದವು. ಒಬ್ಬ ಹುಡುಗ ಹೇಳಿದೆ, ಸರ್ ರಾಜ್ ಕಪೂರ್ ಅಪ್ಪ ಸರ್, ಪೃಥ್ವಿರಾಜ್ ಕಪೂರ್. ನಾ ಇದೆ 1948, ನನಗೆಲ್ಲ ಗೊತ್ತಿಲ್ಲ, ಬರ್ಕೊಂಬಂದಿದ್ದೀನಲ್ಲ. ಅವರಿಗೆ ಹಿಂದೆ ಗೊತ್ತಾಗಲಿಲ್ಲ, ತಲೆ ಕೆರ್ಕೊಂಡು ಕಡೆಗೆ ಯೂಶುವಲ್ ಸ್ಟೈಲ್, ಸರ್ 1940 ವಿ ಡೋಂಟ್ ನೋ ಸರ್ ಅಂದರು. ಬಿಟ್ಬಿಡಿ, ನನಗೂ ಗೊತ್ತಿರಲಿಲ್ಲ, ಬರ್ಕೊಂಬಂದಿದ್ದೀನಿ ನಾನು. ಮನುಷ್ಯನ ಹೆಸರು ಹೇಳ್ತೀನಿ ನಿಮಗೆ, ಶ್ಯಾಮಲಾಲ್ ಅಂತ ಹೆಸರು ಕೇಳಿದ್ರೆ ನೀವು ಯಾರಾದರೂ? ನಾವಂತೂ ಕೇಳಿದ್ದಿಲ್ಲಪ್ಪ, ನನಗೆ ಈಗಿನವ್ರದ್ದೇ ಗೊತ್ತಿರೋದಿಲ್ಲ, ಹಿಂದಿನದೇನು ಗೊತ್ತು ನನಗೆ. ಶ್ಯಾಮಲಾಲ್ ಅಂತ, ಹಿ ವಾಸ್ ಹೀರೋ ನಂಬರ್ ಒನ್ ಆಫ್ 1940 ಅಂತ. ಹುಡುಗರದ್ದು ನಮ್ಗೆ ಗೊತ್ತೇ ಇಲ್ಲ ಅಂದರು ಅವರು. ನಾ ಯಾಕೆ ಪ್ರಶ್ನೆ ಕೇಳಿದೆ ಅಂದರೆ, ಇವತ್ತು ಯಾರು 1, 2, 3, 4 ನಮಗೆ ಗೊತ್ತಿದೆ. 2050 ಇಸ್ವಿಗೆ ಯಾರಾದರೂ ಬಂದರು, ಹೂ ವಾಸ್ ಹೀರೋ ನಂಬರ್ ಒನ್ ಆಫ್ 2017 ಅಂತ ಕೇಳಿದಾಗ, ಆಗಿನ ಹುಡುಗರು ಹುಡುಗಿರು ಏನು ಮಾಡ್ತಾರೆ? ವಿ ಡೋಂಟ್ ನೋ ಅಂತಾರೆ. ಅಂದರೆ ಹೀರೋ ನಂಬರ್ ಒನ್ ಟುಡೇ ಬಿಕಮ್ಸ್ ಝೀರೋ ನಂಬರ್ ಒನ್ ಆಫ್ಟರ್ ಫ್ಯೂ ಡಿಕೇಡ್ಸ್. ದೇರ್ಫೋರ್ ದಿಸ್ ಈಸ್ ಆಲ್ಸೋ ನಾಟ್ ಪರ್ಮನೆಂಟ್. This fame that we get, the illusionary fame that we get, is also not success. I am telling you what is not success. Money is not success, power is not success, physical strength is not success, and the so-called fame is also not success.

I was talking to the master's degree students in my college, the chemistry students. Na chemistry paatha madonu takshana ond prashne kelide hudugurige, how many of you know your grandfather's name? Avaru andru, how is grandfather connected to chemistry? But master kelide helbekalla. Na kelide, how many of you know your grandfather's name? Mukha nodkondu ellaru kai ettidru. I'm happy, everybody knows the grandfather's name. I paused for a minute and then asked, how many of you know your grandfather's father's name? They looked around and 8 to 10 hands went up. I said, good, at least 10 children know the grandfather's father's name. Nice. I paused for a moment and then said, how many of you know your grandfather's grandfather's name? No hand went up. I was shocked. I said, my God, I'm asking your grandfather's grandfather's name. None of you know. Why? One girl stood up. ಕೋಪದಲ್ಲಿ ಇದ್ಲ ಹುಡುಗಿ, ಭಾರಿ ಕೋಪದಲ್ಲಿ. ಏನು ಅನ್ಬೇಕು ನಾನು ನೋಡಿ, ಏನು ಪ್ರಯೋಜನ ಬಿಡಿ ಸರ್ ಅಂದ್ಲು. ಏನು ಪ್ರಯೋಜನ ಬಿಡಿ ಸರ್, ಅಮ್ಮ ನಾನು ನಮ್ಮ ಅಜ್ಜನ ಅಜ್ಜನ ಹೆಸರು ಕೇಳ್ತಾ ಇಲ್ಲ, ನಿಮ್ಮ ಅಜ್ಜನ ಅಜ್ಜನ ಹೆಸರು ಏನು ಪ್ರಯೋಜನ ಅಂತೀಯಲ್ಲಮ್ಮ ಅಂದೆ. ಹೌದು ಸರ್, ಏನು ದೊಡ್ಡ ಸಾಧನೆ ಮಾಡಿದಾರೆ ನೆನಪಿಡ್ಬೇಕು ಸರ್ ಅಂದ್ಲು. ಆಕೆ ಕೋಪ ನೋಡಿ ನನಗೆ ಅರ್ಧ ಗಾಬರಿ ಆಯ್ತು. ಬಾಗ ಬಿಡಬ್ಬ, ತಮ್ಮ ಸುಮ್ಮನೆ ಕೂತ್ಕೊಂಬತ್ತಾಯಿ ನೀನು ಅಂಥೇಳಿ ಬಾಕಿದವ್ರಿಗೆ ಕೇಳಿದೆ. ಇನ್ನು ಕೆಲವು ಹೆಸರು ಹೇಳ್ತಾ ಹೋಗ್ತೀನಿ, ಹೆಸರು ಹೇಳ್ತಾ ಹೋಗ್ತೀನಿ, ಗೊತ್ತಿದ್ರೆ ಕೈ ಎತ್ತಿ ತಲೆ ಕೆಡಿಸ್ಕೋಬೇಡಿ ಎಂದೆ. ಅವರು ಕುತೂಹಲದಿಂದ ಕೂತಿದ್ರು, ಏನು ಕೇಳ್ತಾನೆ ಇವನು, ಯಾವ ಮನುಷ್ಯರ ಹೆಸರು ಹೇಳ್ತಾನೆ ಇವನು ಅಂತ. ನಾ ಹೇಳಿದೆ, ವಿಚಾರ ಮಾಡಿ ನೋಡಿ, ಗೊತ್ತಿದ್ರೆ ಕೈ ಎತ್ತಿ ಇದ್ರೆ ಬಿಟ್ಬಿಡಿ ಎಂದೆ. ರಾಮ ಗೊತ್ತಾ, ಅಯೋಧ್ಯ ರಾಮ ಗೊತ್ತಾ ಅಂದೆ. ಎಲ್ಲರೂ ಎಸ್ ಅಂದರು. ವೆರಿ ಗುಡ್. ಕೃಷ್ಣ ಗೊತ್ತಾ, ಆ ಕೃಷ್ಣ ಗೊತ್ತು ಅಂದರು. ಬುದ್ಧ ಎಸ್, ಮಹಾವೀರ ಎಸ್, ಜೀಸಸ್ ಕ್ರೈಸ್ಟ್ ಎಸ್, ಪ್ರಾಫೆಟ್ ಮೊಹಮ್ಮದ್ ಎಸ್, ರಾಮಕೃಷ್ಣ ಎಸ್, ವಿವೇಕಾನಂದ ಎಸ್, ಶಂಕರಾಚಾರ್ಯ ಎಸ್, ಬಸವಣ್ಣ ಎಸ್, ಎಲ್ಲರೂ ಎಸ್ ಅಂದರು. ನಾನಂದೇ ನನಗೊಂದು ದೊಡ್ಡ ಪ್ರಾಬ್ಲಮ್ ಆಯ್ತು ನೋಡಿ ಈಗ ಅಂತ ಹೇಳಿದೆ. ನಾನು ಇಷ್ಟು ಮಂದಿ ಹೆಸರು ಹೇಳಿದ್ನಲ್ಲ, ರಾಮನಿಂದ ಹಿಡ್ಕೊಂಡು ಬಸವಣ್ಣ ಅವ್ರ ತನಕ ಹೆಸರು ಹೇಳಿದೆ, ಇವ್ರು ಯಾರು ಮೊಮ್ಮಗನ ಮೊಮ್ಮಗನೂ ನಾನಲ್ಲ. ಗೊತ್ತಲ್ಲ, ಇವ್ರು ಯಾರು ಮೊಮ್ಮಗನ ಮೊಮ್ಮಗನೂ ನಾನಲ್ಲ, ಎಲ್ಲರದ್ದು ಹೆಸರು ನೆನಪಿಟ್ಟಿದ್ದೇನೆ. ಆದ್ರೆ ನಮ್ಮ ಅಜ್ಜನ ಅಜ್ಜನ ಹೆಸರೇ ಗೊತ್ತಿಲ್ಲ ನನಗೆ. ವಿಚಿತ್ರ ಅಲ್ವಾ ಇದು? ಯಾರ್ಯಾರ್ದು ನೆನಪಿಟ್ಟಿದ್ದೀನಲ್ರಿ, ಎಂದಿನ ರಾಮ ಎಂದಿನ ಕೃಷ್ಣ ನೆನಪಿಟ್ಕೊಂಡಿದ್ದೀನಿ, ನನ್ನ ಅಜ್ಜನ ಅಜ್ಜನ ಹೆಸರೇ ಗೊತ್ತಿಲ್ಲ ನನಗೆ. ನಾ ಕೇಳಿದೆ, ಬಸವಣ್ಣ ಇದ್ದು ಎಷ್ಟು ವರ್ಷ ಆತಪ್ಪ? 12ನೇ ಶತಮಾನದಲ್ಲಿ ಬಸವಣ್ಣ ಇದ್ದದ್ದು 900 ವರ್ಷ ಆಯಿತು. 900 ವರ್ಷ ಇದ್ದು ಬಸವಣ್ಣ ನೆನಪಿಟ್ಕೊಂಡಿದ್ದೀರಿ, ಅದಕ್ಕಿಂತ ಹಿಂದಿದ್ದಂಥ ಶಂಕರಾಚಾರ್ಯ ನೆನಪಿಟ್ಕೊಂಡಿದ್ದೀರಿ, ನಿಮ್ಮ ಅಜ್ಜನ ಅಜ್ಜನ ಹೆಸರು ಗೊತ್ತಿಲ್ಲ ನಿಮಗೆ, ಯಾಕೆ ಅಂತ ಕೇಳಿದೆ. ವಿಚಾರ ಮಾಡಿ ಹೇಳಿ, ಒಂದು ಟೈಮ್ ಕೊಡ್ತೀನಿ ಅಂತ ಹೇಳಿದೆ. ದೇವರ್ ಥಿಂಕಿಂಗ್ ಅಬೌಟ್ ಇಟ್. ನನ್ನ ಕ್ಲಾಸಲ್ಲಿ ಹುಡುಗಿದ್ಲು, ಬ್ರಿಲಿಯಂಟ್, ಎಕ್ಸ್ಟ್ರಾಡಿನರಿ ಚೈಲ್ಡ್, ಪದ್ಮಿನಿ ಪ್ರಿಯದರ್ಶಿನಿ ಅಂತ. ಶಿ ಗಾಟ್ ಫಸ್ಟ್ ರ್ಯಾಂಕ್ ಇನ್ ಎಮ್ಎಸ್ಸಿ ಆ್ಯಂಡ್ ದೆನ್ ಜಾಯಿನ್ಡ್ ಐಎಮ್ ಅಹಮದಾಬಾದ್ ಥ್ರೂ ಡೈರೆಕ್ಟ್ ಎಂಟ್ರಿ ಆ್ಯಂಡ್ ಬಿಕೇಮ್ ಎ ಟಾಪರ್ ದೇ. ನೌ ಶಿ ರನ್ಸ್ ಎ ಹ್ಯೂಜ್ ಇಂಡಸ್ಟ್ರಿ ಆಫ್ ಅವರ್ ಓನ್ ಇನ್ ದುಬೈ. ಬ್ರಿಲಿಯಂಟ್ ಚೈಲ್ಡ್, ವೆರಿ ಸೆನ್ಸಿಟಿವ್. ಐ ಸಾ ಟಿಯರ್ಸ್ ಇನ್ ಅ ರೈಸ್. ಯಾಕೆ ಪದ್ಮಿನಿ, ಏನಾಯ್ತಮ್ಮ ಅಂತ ಕೇಳಿದೆ. ಆಕೆ ಎದ್ದು ನಿಂತು ಕಣ್ಣು ಒರೆಸ್ಕೊಂಡು ಹೇಳಿದ್ಲು, ಸರ್ ನನ್ನ ಜೀವನಕ್ಕೊಂದು ದೊಡ್ಡ ಪಾಠ ಆಯಿತು ಸರ್, ಐ ಗಾಟ್ ಎ ಲೆಸನ್ ಆಫ್ ಮೈ ಲೈಫ್ ಟುಡೇ. ಏನು ಲೆಸನ್ನು ಅಂತ ಕೇಳಿದೆ. ಆಕೆ ಹೇಳಿದ್ದು, ಸರ್ ಐ ಲರ್ನ್ಟ್ ಒನ್ ಲೆಸನ್, ದಟ್ ಎನಿ ಒನ್ ಹೂ ಲಿವ್ಸ್ ಫಾರ್ ಹಿಮ್ಸೆಲ್ಫ್ ಶಾಲ್ ನಾಟ್ ಬಿ ರಿಮೆಂಬರ್ಡ್ ಬೈ ದಿ ವರ್ಲ್ಡ್ ಆ್ಯಂಡ್ ಎನಿ ಒನ್ ಹೂ ಲಿವ್ಸ್ ಫಾರ್ ಅದರ್ಸ್ ಶಾಲ್ ನಾಟ್ ಬಿ ಫಾರ್ ಗಾಟನ್. ಕರೆಕ್ಟ್ ಅಲ್ವಾ? ಯಾರು ತನಗೋಸ್ಕರ ಬದುಕ್ತಾರೋ ಅವ್ರನ್ನ ಪ್ರಪಂಚ ನಿರ್ದಾಕ್ಷಿಣ್ಯವಾಗಿ ಮರೆತು ಬಿಡ್ತದೆ, ಯಾರು ಮತ್ತೊಬ್ಬರಿಗೋಸ್ಕರ ಬದುಕ್ತಾರೋ ಅವ್ರನ್ನ ಪ್ರಪಂಚ ಯಾವತ್ತೂ ಮರೆಯಲ್ಲ ಅಂತ.

0: Radio Sarang 107.8 FM.
1: ದಯವಿಟ್ಟು ತಿಳ್ಕೊಳ್ಳಿ, ದುಡ್ಡು ಮಾಡಿದವ್ರನ್ನ ಜನ ಯಾಕೆ ನೆನಪಿಡಲ್ಲ ಅಂದ್ರೆ ದುಡ್ಡು ಅವ್ರಿಗೋಸ್ಕರ ಮಾಡಿಕೊಂಡಿದ್ದು. ಬಸವಣ್ಣವ್ರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿತ್ತು? ಬ್ಯಾಂಕೇ ಇಲ್ಲ, ಬ್ಯಾಲೆನ್ಸ್ ಏನು ಬರ್ತದೆ? ಅವ್ರು ಏನು ಡಿಪಾಸಿಟ್ ಮಾಡಿದ್ರು ನಮ್ಮ ಹೃದಯದಲ್ಲೇ ಮಾಡಿದ್ದು ಅಲ್ಲ. ನನಗೆ ಆಶ್ಚರ್ಯ ಅನಿಸೋದು, ನಿಮಗೆ ಕನ್ನಡ ಬರೆಯೋಕೆ ಬರೋರಿಗೆ ಅರ್ಥ ಆಗತ್ತೆ, 12ನೇ ಶತಮಾನದಲ್ಲಿ ಅವ್ರು ಬರೆದಂಥ ಕನ್ನಡ ಇವತ್ತೂ ಸಾಧಿಸ್ತಾ ಇಲ್ಲ ನಮಗೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಒತ್ತಕ್ಷರ ಕೂಡ ಇಲ್ಲಲ್ರಿ ಅಂಥ ಕನ್ನಡ ಅವತ್ತು ಬರೆದದ್ದು. ಇವತ್ತು ಒಂದು ಸಾಲು ಬರೀಬೇಕಾದ್ರೆ ಒದ್ದಾಡಿ ಒದ್ದಾಡಿ ಹೋಗ್ತೇವೆ ನಾವು. ಅಂದರೆ ಯಾಕೆ ನೆನೆಸ್ತೀವಿ ದೊಡ್ಡವ್ರನ್ನ ಅಂತಂದರೆ, ಅವರು ತಮಗೋಸ್ಕರ ಮಾಡಿದ್ರಿಂದ ಅಲ್ಲ. ವಾಟ್ ದೇವ್ ಡನ್ ಫಾರ್ ಅದರ್ಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅಲ್ಟಿಮೇಟ್ಲಿ ಮೈ ಫ್ರೆಂಡ್ಸ್, ದ ವರ್ಲ್ಡ್ ರಿಮೆಂಬರ್ಸ್ ಯು ಫಾರ್ ವಾಟ್ ಯು ಹ್ಯಾವ್ ಗಿವನ್ ರಾದರ್ ದೆನ್ ವಾಟ್ ಯು ಹ್ಯಾವ್ ರಿಸೀವ್ಡ್. ಜಾಯ್ ಆಫ್ ಗಿವಿಂಗ್ ಈಸ್ ದ ಪರ್ಪಸ್ ಆಫ್ ಲೈಫ್. ದೆರ್ ಈಸ್ ಜಾಯ್ ಇನ್ ರಿಸೀವಿಂಗ್. ಯಾರಾದರೂ ಏನಾದರೂ ಕೊಟ್ಟರೆ ಸಂತೋಷ ಆಗುತ್ತೆ, ಬಟ್ ದೆರ್ ಇಸ್ ಅ ಗ್ರೇಟರ್ ಜಾಯ್ ಇನ್ ಗಿವಿಂಗ್, ಗ್ರೇಟರ್ ಜಾಯ್ ಇನ್ ಗಿವಿಂಗ್. ಅದು ಸಿಗುವಂಥ ಸಂತೋಷ ಎಲ್ಲೂ ಸಿಗಲ್ಲ. ಏನು ಕೊಡಬೇಕು ಎಲ್ಲಂತ, ನಮ್ಮ ಕಡೆ ದುಡ್ಡಿಲ್ಲ, ಏನು ಕೊಡಬೇಕು? ವಿ ಡೋಂಟ್ ಹ್ಯಾವ್ ಮನಿ. ದುಡ್ಡೇ ಕೊಡಬೇಕು ಅಂತಲ್ಲ, ದುಡ್ಡು ಕೊಡಬೇಡಿ, ದುಡ್ಡಿಲ್ಲ ಅಂದರೆ ಚಿಂತೆ ಮಾಡಬೇಡಿ. ಕ್ಯಾಂಟ್ ಯು ಯೂಸ್ ಲಿಟಲ್ ಟೈಮ್ ಫಾರ್ ಯುವರ್ ಫ್ರೆಂಡ್ಸ್? ಸಮಯ ಕೊಡೋದಿದೆಯಲ್ಲ ಕಷ್ಟದಲ್ಲಿ, ದಟ್ ಈಸ್ ಆಲ್ಸೋ ಗಿವಿಂಗ್. ಒನ್ ವರ್ಡ್ ಆಫ್ ಅಪ್ರಿಸಿಯೇಷನ್ ಯು ಕ್ಯಾನ್ ಗಿವ್. ಪರ್ಹ್ಯಾಪ್ಸ್ ಐ ಡೋಂಟ್ ಹೌ ಮನಿ ಆಫ್ ಯು ಹರ್ಡ್ ಆಫ್ ಡಾಂಟೆ ರೊಸೆಟಿ. ಡಾಂಟೆ ರೊಸೆಟಿ ವಾಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಪೇಂಟರ್ಸ್ ಆಫ್ ದಿ ಇಟಾಲಿಯನ್ ರಿನೈಸನ್ಸ್ ಪೀರಿಯಡ್. ಗ್ರೇಟ್ ಪೇಂಟರ್. ಆತ ಎಷ್ಟು ದೊಡ್ಡ ಕ್ರಿಟಿಕ್ ಆಗಿದ್ದ ಅಂದರೆ, ಬದುಕಿದಾಗಲೇ ದಂತಕಥೆ ಆದಂಥ ಮನುಷ್ಯ. ದ ವೇ ಹಿ ಎನ್ಕರೇಜ್ಡ್ ಯಂಗ್ಸ್ಟರ್ಸ್, ಇಟ್ ಇಸ್ ರೆಕಾರ್ಡೆಡ್ ಮೆನಿ ಪೀಪಲ್ ಬಿಕೇಮ್ ಗ್ರೇಟ್ ಆರ್ಟಿಸ್ಟ್ ಲೈಕ್ ಹಿಮ್ ಬಿಕಾಸ್ ಆಫ್ ಹೀಸ್ ಮೋಟಿವೇಶನ್ ಟು ಪೀಪಲ್. ಯಾವುದ್ರ ಪುಟ್ಟ ಹುಡುಗ ಸಿಕ್ಕರೆ ಬರೆಯೋ, ನೀ ಚಿತ್ರ ಬರೆಯೋ, ನಾನು ಬರೀತೇನೆ ನಾನು ಅಂತ ಬರೆಸ್ಬೇಕು. ಜಾಂಟೆ ರೊಸೆಟಿ ಈಸ್ ರಿಮೆಂಬರ್ಡ್ ಬಿಕಾಸ್ ಆಫ್ ವಾಟ್ ಹಿ ಗೇವ್ ಟು ಪೀಪಲ್ ಇನ್ ದ ಕೈಂಡ್ ಆಫ್ ಇನ್ಸ್ಪಿರೇಷನ್ ಟು ದೆಮ್. ಸೆಕೆಂಡ್ಲಿ, ಕೊಡೋದಾದರೆ ಒಂದು ಒಳ್ಳೆ ಮಾತು ಹೇಳೋಕೆ ಬರಲ್ವ? ಟೈಮ್ ಕೊಡೋಕ್ಕಾಗಲ್ಲ ನಿಮಗೆ, ಬೇಡ. ಒನ್ ಸ್ಮೈಲ್. ಕೆಲವು ನೋಡ್ಬೇಕು ರಸ್ತೆಯಲ್ಲಿ, ಬೆಳಗ್ಗೆ ವಾಕಿಂಗ್ ಹೋಗ್ತಿರ್ಬೇಕಾದ್ರೆ ಹೇಗಿದ್ದೀರಿ ಅಂತ ಕೇಳಬೇಕು. ಅವ್ರು ಉದ್ದ ಮುಖ ಮಾಡ್ಕೊಂಡು, ಏನೋಪ್ಪ ಹಿಂಗಿದ್ದೀನಿ ಅನ್ಬೇಕು. ಅವ್ರು ಹೇಳೋದು ಕೇಳಿದ್ರೆ ಯಾಕಿದ್ದೀರಿ ಅಂತ ಕೇಳಬೇಕು ಅನ್ಸುತ್ತೆ ಅಲ್ವಾ? ಇಷ್ಟು ಕಷ್ಟಪಟ್ಟು ಒದ್ದಾಡ್ಕೊಂಡು, ಏನೋಪ್ಪ ಹೆಂಗಿದ್ದೀನಿ ಅನ್ನೋದು, ಯಾಕಿದ್ದೀರಿ ಅಂತ ಕೇಳಬೇಕು. ಅಲ್ರಿ ನಗದು, ನಾವೇನು ಡಾಕ್ಟ್ರಾ ಹೆಂಗಿದ್ದೀರಿ ಅಂತ ಕೇಳೋದಕ್ಕೆ? ಹೇಗಿದ್ದೀರಿ, ಚೆನ್ನಾಗಿದ್ದೀನಿ ಅನ್ನೋಕ್ಕೆ ಏನು ತೊಂದರೆ? ವಿ ಕಾಂಟ್ ಇವನ್ ಸ್ಮೈಲ್ ಎಟ್ ಪೀಪಲ್. ದಟ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್.

0: راديو سارنج 107.8 FM. ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಹೂಡಿಕೆಗೆ ಸಂಬಂಧಿಸಿದ ಮೋಸದ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ. ಕೆಲವರು ವಾಟ್ಸ್ಆಪ್, ಟೆಲಿಗ್ರಾಮ್ ಮುಂತಾದ ಗುಂಪುಗಳ ಮೂಲಕ ಸೋಷಿಯಲ್ ಮೀಡಿಯಾ ಜಾಹೀರಾತುಗಳಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಎಂಬ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ. ಬಹಳಷ್ಟು ಸಲ ಇವರು ಗಣ್ಯ ವ್ಯಕ್ತಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳ ಡೀಪ್ ಫೇಕ್ ವಿಡಿಯೋಗಳನ್ನು ಕೂಡ ತೋರಿಸುತ್ತಾರೆ. ಆನ್ಲೈನ್ ಸ್ನೇಹಿತ ಅಥವಾ ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯವಾದ ಯಾವುದೇ ವ್ಯಕ್ತಿ ಹೂಡಿಕೆಯ ಆಫರ್ ನೀಡಿದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಷೇರು ಮಾರುಕಟ್ಟೆ, ಕ್ರಿಪ್ಟೋ, ಚಿನ್ನ, ಹೀಗೆ ಯಾವುದೇ ರೀತಿಯ ಹೂಡಿಕೆಯಾಗಿರಬಹುದು. ವಂಚಕರು ನಿಮ್ಮನ್ನು ನಕಲಿ ಮೊಬೈಲ್ ಆ್ಯಪ್ ಅಥವಾ ವೆಬ್ಸೈಟ್ ಬಳಸುವಂತೆ ಮಾಡುತ್ತಾರೆ. ಅಲ್ಲಿ ನಿಮ್ಮ ಹಣ ಹೆಚ್ಚಾಗುತ್ತಿರುವಂತೆ ಮಾತ್ರ ಕಾಣಿಸುತ್ತದೆ, ಆದರೆ ವಾಸ್ತವದಲ್ಲಿ ನಿಮ್ಮ ಹಣ ವಂಚಕರ ಕೈ ಸೇರಿರುತ್ತದೆ.
1: ಗಮನದಲ್ಲಿರಲಿ, ಯಾವುದೇ ಗಣ್ಯ ವ್ಯಕ್ತಿ ಅಥವಾ ಸರ್ಕಾರ ಹೂಡಿಕೆಯ ಮೇಲೆ ಗ್ಯಾರಂಟೀಡ್ ರಿಟರ್ನ್ಸ್ ಅಥವಾ ಖಚಿತ ಆದಾಯದ ಭರವಸೆಯನ್ನು ನೀಡುವುದಿಲ್ಲ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಡಿಜಿಟಲ್ ಅರೆಸ್ಟ್ ಎಂಬುದು ಯಾವುದೇ ನಿಜವಾದ ಕಾನೂನು ಕ್ರಮವಲ್ಲ. ಇದು ಸಂಪೂರ್ಣವಾಗಿ ಒಂದು ಸೈಬರ್ ಮೋಸದ ವಿಧಾನ. ಈ ವಂಚನೆಯಲ್ಲಿ ಮೋಸಗಾರರು ತಮ್ಮನ್ನು ಪೊಲೀಸ್, ನ್ಯಾಯಾಧೀಶ, ಸಿಬಿಐ, ಇಡಿ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯ ಅಧಿಕಾರಿಗಳೆಂದು ಪರಿಚಯಿಸಿಕೊಳ್ಳುತ್ತಾರೆ. ಫೋನ್ ಕರೆ ಅಥವಾ ವಿಡಿಯೋ ಕಾಲ್ ಮೂಲಕ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಹೇಳುತ್ತಾರೆ. ಅಥವಾ ಹಣದ ಅಕ್ರಮ ವರ್ಗಾವಣೆ, ಮನಿ ಲಾಂಡರಿಂಗ್, ಡ್ರಗ್ಸ್ ವ್ಯವಹಾರ ಅಥವಾ ಇತರ ಗಂಭೀರ ಅಪರಾಧಗಳಲ್ಲಿ ನಿಮ್ಮ ಹೆಸರಿದೆ ಎಂದು ಭಯ ಹುಟ್ಟಿಸುತ್ತಾರೆ. ಈಗಲೇ ನಿಮ್ಮನ್ನು ವಿಚಾರಣೆ ಮಾಡಲಾಗುತ್ತದೆ. ನೀವು ಯಾರೊಂದಿಗೂ ಮಾತನಾಡಬಾರದು. ಫೋನ್ ಕಾಲ್ ಅನ್ನು ಮುಂದುವರಿಸಬೇಕು ಮತ್ತು ತಕ್ಷಣ ಹಣವನ್ನು ವರ್ಗಾಯಿಸಬೇಕು ಎಂದು ಒತ್ತಾಯಿಸುತ್ತಾರೆ. ಹಣವು ಅಕ್ರಮ ವರ್ಗಾವಣೆಗೆ ಸಂಬಂಧಿಸಿದೆಯೇ ಎಂದು ಪರಿಶೀಲಿಸಬೇಕಾಗಿದೆ. ಹಾಗಾಗಿ ತಕ್ಷಣವೇ ಹಣವನ್ನು ವರ್ಗಾಯಿಸಿ ಎಂದು ನಿಮ್ಮನ್ನು ಹೆದರಿಸುತ್ತಾರೆ. ಕೆಲವೊಮ್ಮೆ ವಿಡಿಯೋ ಕಾಲ್ನಲ್ಲಿ ಪೊಲೀಸ್ ಯೂನಿಫಾರ್ಮ್, ನಕಲಿ ಐಡಿ ಕಾರ್ಡ್ ಅಥವಾ ಸರ್ಕಾರಿ ಕಚೇರಿಯಂತಿರುವ ಹಿನ್ನೆಲೆಯನ್ನು ಕೂಡ ತೋರಿಸುತ್ತಾರೆ. ಪ್ರಕರಣವು ನಿಜ ಎನ್ನುವಂತೆ ಕಾಣಲು ಹೀಗೆ ಮಾಡುತ್ತಾರೆ.
0: ಗಮನದಲ್ಲಿರಲಿ, ಯಾವುದೇ ಪೊಲೀಸ್ ಅಧಿಕಾರಿ ಅಥವಾ ಸರ್ಕಾರಿ ಸಂಸ್ಥೆ ಫೋನ್ ಅಥವಾ ವಿಡಿಯೋ ಕಾಲ್ನಲ್ಲಿ ಹಣ ಕೇಳುವುದಿಲ್ಲ ಅಥವಾ ವಿಚಾರಣೆ ನಡೆಸುವುದಿಲ್ಲ. ಜಾಗೃತರಾಗಿರಲು ಹೀಗೆ ಮಾಡಿ. ಭಯ ಹುಟ್ಟಿಸುವ ಕರೆ ಬಂದರೆ ಶಾಂತವಾಗಿರಿ, ತಕ್ಷಣ ಕರೆ ಕಟ್ ಮಾಡಿ. ಯಾವುದೇ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳಬೇಡಿ. ಹಣವನ್ನು ಪಾವತಿಸಬೇಡಿ. ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತನಾಡಿ ಮತ್ತು ವಿಷಯದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ಇಲ್ಲಿ ದೂರು ದಾಖಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ, ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ. ಹಲೋ ಹಾಯ್ ನಮಸ್ಕಾರ, ಕೇಳ್ತಾ ಇರೋದು ರೇಡಿಯೋ ಸಾಲಂಗ್ 107.8 FM ಬಣ್ಣ ಬಣ್ಣದ ಬದುಕು. ಸಮಯ 8:01 ಮಾಧ್ಯಮ ಸುದ್ದಿಯ ಹೊತ್ತು. ಸ್ಟುಡಿಯೋದಲ್ಲಿ ನಾನಿದ್ದೇನೆ ರೋಷನ್ ಕುಲಶೇಖರ. ತಮ್ಮ ಬಾನುಲಿ ಸ್ನೇಹಿತ, ಇವತ್ತಿನ ಸುದ್ದಿ ಮಾಧ್ಯಮಗಳು ಹೇಳಿರುವ ವರದಿಗಳನ್ನು ನೋಡೋಣ. ಮೊದಲಿಗೆ ಕೆಲವೊಂದು ಮುಖ್ಯಾಂಶಗಳು. ಈದ್ ಮಿಲಾದ್ ದಕ್ಷಿಣ ಕನ್ನಡ, ಉಡುಪಿಯಲ್ಲಿ ಇಂದು ಶಾಲೆಗಳಿಗೆ ಸರ್ಕಾರಿ ರಜೆ. ಸಂಪೂರ್ಣ ಸಾಕ್ಷರ ದಕ್ಷಿಣ ಕನ್ನಡ, ಒಂದೇ ಹೆಜ್ಜೆ ಬಾಕಿ. ಕರಡು ಮತದಾರ ಪಟ್ಟಿ ಪ್ರಕಟ, 1 ಕೋಟಿ ಮತದಾರರು ಹೊರಕ್ಕೆ. ಮಂಗಳೂರು ಪ್ರದೇಶ ಮೈಸೂರು ವಿಭಾಗಕ್ಕೆ ಸೇರ್ಪಡೆಗೆ ಸಮರ್ಥನೆ. ದಕ್ಷ ಕಾರ್ಯಾಚರಣೆ, ಸುಗಮ ಸಂಚಾರಕ್ಕೆ ಅನುಕೂಲ ರೈಲ್ವೆ. ಬನ್ನಿ ಈಗ ಸುದ್ದಿಗಳ ವಿವರ. ಈದ್ ಮಿಲಾದ್ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಇಂದು ಸರ್ಕಾರಿ ರಜೆ ಘೋಷಿಸಲಾಗಿದೆ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ದಿನ ಅಂದರೆ ಆಗಸ್ಟ್ 25ರಂದು ಈದ್ ಮಿಲಾದ್ ಆಚರಣೆ ನಡೆಯುವುದರಿಂದ ಮಂಗಳವಾರವೇ ಸರ್ಕಾರಿ ರಜೆ ಘೋಷಿಸಲಾಗಿದೆ. ರಾಜ್ಯಾದ್ಯಂತ ಈದ್ ಮಿಲಾದ್ ಸಾರ್ವತ್ರಿಕ ರಜೆ ಆಗಸ್ಟ್ 26ರಂದು ಆಗಿದ್ದರೂ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಸ್ಟ್ 25ರಂದು ಈದ್ ಮಿಲಾದ್ ಆಚರಣೆ ನಡೆಯುವುದರಿಂದ ಉಭಯ ಜಿಲ್ಲಾಡಳಿತಕ್ಕೂ ಆಗಸ್ಟ್ 25ರಂದೇ ರಜೆ ಘೋಷಣೆಗೆ ಮನವಿ ಸಲ್ಲಿಕೆಯಾಗಿತ್ತು. ಅದರಂತೆ ಜಿಲ್ಲಾಡಳಿತದಿಂದ ರಾಜ್ಯಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. ಜಿಲ್ಲಾ ಹಂತದಲ್ಲೇ ನಿರ್ಧಾರ ಕೈಗೊಳ್ಳುವಂತೆ ರಾಜ್ಯ ಸರ್ಕಾರ ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ಈ ಎರಡು ಜಿಲ್ಲಾಡಳಿತಗಳು ಇಂದು ಸಾರ್ವತ್ರಿಕ ರಜೆ ಘೋಷಿಸಿವೆ. ನಿಗದಿಯಾಗಿರುವ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಪರೀಕ್ಷೆಗಳಿಗೆ ಇದು ಅನ್ವಯಿಸುವುದಿಲ್ಲ ಎಂದು ಆದೇಶದಲ್ಲಿ ತಿಳಿಸಲಾಗಿದೆ. ಈ ನಡುವೆ 102 ತಾಲೂಕು ಬರಪೀಡಿತ, ಶೀಘ್ರ ಘೋಷಣೆಗೆ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ. ಪ್ರಸಕ್ತ ಸಾಲಿನಲ್ಲಿ ಮಳೆ ಕೊರತೆ ಎದುರಿಸುತ್ತಿರುವ ರಾಜ್ಯದ 102 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲು ಸರ್ಕಾರ ಉದ್ದೇಶಿಸಿತ್ತು. ಬರುವ ಸಚಿವ ಸಂಪುಟ ಸಭೆಯಲ್ಲಿ ಈ ಸಂಬಂಧ ತೀರ್ಮಾನ ಕೈಗೊಳ್ಳುತ್ತೆ. 2059 ಗ್ರಾಮ ಪಂಚಾಯತ್ಗಳಲ್ಲಿ ನೀರಿನ ಸಮಸ್ಯೆ ಕೂಡ ತಲೆದೋರಿದೆ ಎಂದು ವರದಿ ಹೇಳಿದೆ. ಸಂಪೂರ್ಣ ಸಾಕ್ಷರ ದಕ್ಷಿಣ ಕನ್ನಡ, ಒಂದೇ ಹೆಜ್ಜೆ ಬಾಕಿ. ಗ್ರಾಮ ಪಂಚಾಯತ್ಗಳಿಂದ ಘೋಷಣೆ ಪೂರ್ಣ, ನಗರ ಆಡಳಿತ ಸಂಸ್ಥೆಗಳಿಂದ ಸದ್ಯವೇ ದೃಢೀಕರಣ. ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಸಂಪೂರ್ಣ ಸಾಕ್ಷರ ಜಿಲ್ಲೆ ಎಂದು ಘೋಷಿಸಲು ನಗರ ಸ್ಥಳೀಯ ಆಡಳಿತ ಸಂಸ್ಥೆಗಳ ದೃಢೀಕರಣ ಮಾತ್ರ ಬಾಕಿ ಇದೆ. ಜಿಲ್ಲೆಯ ಎಲ್ಲ 223 ಗ್ರಾಮ ಪಂಚಾಯತ್ಗಳು ಈಗಾಗಲೇ ಸಾಕ್ಷರ ಎಂದು ಘೋಷಣೆ ಮಾಡಿದ್ದು ಅದನ್ನು ದೃಢೀಕರಿಸಲಾಗಿದೆ ಎಂದು ವರದಿ ಹೇಳಿದೆ. 1 ಮಹಾನಗರ ಪಾಲಿಕೆ, 3 ಪುರಸಭೆ, 8 ಪಟ್ಟಣ ಪಂಚಾಯತ್, 2 ನಗರಸಭೆಗಳು ಸಾಕ್ಷರತೆಯನ್ನು ಘೋಷಿಸಿ ದೃಢೀಕರಿಸಬೇಕಾಗಿದೆ. ಈ ಪೈಕಿ ಮೂಡುಬಿದಿರೆ ಪುರಸಭೆ ಮಾತ್ರ ಎಲ್ಲ ಮಾನದಂಡಗಳನ್ನು ಅನುಸರಿಸಿ ಘೋಷಣೆ ಮತ್ತು ದೃಢೀಕರಣ ಮಾಡಿದೆ ಎಂದು ವರದಿ ಹೇಳಿದೆ. ಕರಡು ಮತದಾರ ಪಟ್ಟಿ ಪ್ರಕಟ, 1 ಕೋಟಿ ಮತದಾರರು ಹೊರಕ್ಕೆ. ಒಟ್ಟು ರಾಜ್ಯದಲ್ಲಿ 4.46 ಕೋಟಿ ಮತದಾರರು, ಮಹಿಳಾ ಮತದಾರರೇ ಜಾಸ್ತಿ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ಸಮಗ್ರ ವಿಶೇಷ ಪರಿಷ್ಕರಣೆ SIR ಗಣತಿ ಅಂತ ಮುಗಿದಿದ್ದು 4.46 ಕೋಟಿ ಮತದಾರರ ಕರಡು ಪಟ್ಟಿಯನ್ನು ಸೋಮವಾರ ಚುನಾವಣಾ ಆಯೋಗ ಪ್ರಕಟಿಸಿದೆ. ನಿರೀಕ್ಷೆಯಂತೆ 1.07 ಕೋಟಿ ಅಂದರೆ ಶೇಕಡ 99.48 ಮತದಾರರು ಕರಡು ಮತದಾರ ಪಟ್ಟಿಯಿಂದ ಹೊರಗುಳಿದ್ದಾರೆ. ಇದರ ಬೆನ್ನಲ್ಲೇ ಆಗಸ್ಟ್ 24ರಿಂದ 43.81 ಲಕ್ಷ ಮತದಾರರ ನೋಟಿಸ್ ಜಾರಿ ಮಾಡುವ ಪ್ರಕ್ರಿಯೆ ಆರಂಭವಾಗಿದೆ ಎಂದು ವರದಿ ಹೇಳಿದೆ. 19.48 ಮತದಾರರ ಹೆಸರಿಲ್ಲ. ಒಟ್ಟು 5.5 ಕೋಟಿ ಮತದಾರರ ಪೈಕಿ 4.46 ಕೋಟಿ ಮತದಾರರಷ್ಟೇ ಪಟ್ಟಿಯಲ್ಲಿದ್ದಾರೆ ಎಂದು ವರದಿ ಹೇಳಿದೆ. 85 ವರ್ಷ ಮೇಲ್ಪಟ್ಟ ಮತದಾರರ ಪಟ್ಟಿಯಲ್ಲಿ 3.92 ಲಕ್ಷ ಜನರಿದೆ. 90 ಮೇಲ್ಪಟ್ಟವರು 1.46 ಲಕ್ಷ ಇದ್ದಾರೆ. ಅಂಗವಿಕಲ ಮತದಾರರು 5.55 ಇದ್ದಾರೆ. ಯುವ ಮತದಾರರು 3.7 ಲಕ್ಷ ಅಂದರೆ 18ರಿಂದ 19 ವರ್ಷದವರು ಇದ್ದಾರೆ ಎಂದು ವರದಿ ಹೇಳಿದೆ. UGCET ಅಂತಿಮ ಪ್ರಕಟ, ಇಂಜಿನಿಯರಿಂಗ್ ಮತ್ತಿತರ UGCET ಕೋರ್ಸ್ಗಳ ಪ್ರವೇಶ ಕುರಿತು ಸೀಟು ಹಂಚಿಕೆ. ಎರಡನೇ ಸುತ್ತಿನ ಸೀಟು ಹಂಚಿಕೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸೋಮವಾರ ಪ್ರಕಟಿಸಿದೆ ಎಂದು ವರದಿ ಹೇಳಿದೆ. ಕ್ರೀಡಾಂಗಣದ ವರದಿಗಳನ್ನು ನಾವು ನೋಡುವುದಾದರೆ ಇನ್ನಷ್ಟು ವರದಿಗಳು, ಇನ್ನಷ್ಟು ಸುದ್ದಿಗಳನ್ನು ಇವತ್ತು ನೋಡುವಂತೆ. ಭಾರತ ಶ್ರೀಲಂಕಾ ನಡುವಿನ ಟೆಸ್ಟ್ ಪಂದ್ಯ, ಭಾರತ 500 ಗಟ್ಟಿ ದಾಟಿದೆ. ಜುರೇಲ್ ಶತಕ ಬಡಿಸಿದ್ದಾರೆ. 2ನೇ ಸೆಂಚುರಿ ಹೊಡೆದ ಜುರೇಲ್, ಅಜಯ 115, 8 ರನ್ನಿಗೆ ಬಿತ್ತು. ಲಂಕೆಯ 2 ವಿಕೆಟ್. ಜುರೇಲ್ 7ರಿಂದ 115ರವರೆಗೆ ತಮ್ಮ ಆಟವನ್ನು ನಿನ್ನೆ ಮುಂದುವರಿಸಿದ್ದಾರೆ. ಮಧ್ಯಮ ಕ್ರಮಾಂಕದ ಆಟಗಾರ ಧ್ರುವ್ ಜುರೇಲ್, ಅಜಯ ಶತಕ ಮತ್ತು ರಿಷಭ್ ಪಂತ್ ಅವರ 60+ ನೆರವಿನಿಂದ ಕೊಲಂಬೋ ಟೆಸ್ಟ್ನಲ್ಲಿ ಭಾರತ ಹಿಡಿತ ಸಾಧಿಸಿದೆ. 9 ವಿಕೆಟ್ಗೆ 503 ರನ್ ಗಳಿಸಿ ಡಿಕ್ಲೇರ್ ಮಾಡಿದ್ದು. ಲಂಕೆಯ ಬಳಿ 8 ರನ್ನಿಗೆ 2 ವಿಕೆಟ್ಗಳು ಲಂಕೆ ಒಂದು ಕಳೆದುಕೊಂಡು ಭಾರತದನ್ನ ಹಿಡಿತವನ್ನು ಆರಂಭಿಸಿದೆ. ಈ ನಡುವೆ ರಿಷಭ್ ಪಂತ್ ವಿದೇಶದ ಟೆಸ್ಟ್ ಪಂದ್ಯಗಳ ಅತ್ಯಧಿಕ ರನ್ ಬರೆಸಿದ ಭಾರತದ ವಿಕೆಟ್ ಕೀಪರ್ ಎನಿಸಿದ್ದಾರೆ. 2501 ರನ್ನನ್ನು ಗಳಿಸಿದ್ದು ಮಹೇಂದ್ರ ಸಿಂಗ್ ಧೋನಿ ದಾಖಲೆಯನ್ನು ಮುರಿದಿದ್ದಾರೆ. ದುರೇಲ್ ತೊಳದಲ್ಲಿ ಜೈ ಜವಾನ್ ಟ್ಯಾಟು ಕೂಡ ಕಾಣಿಸಿಕೊಂಡಿದೆ. ಲಂಕಾ ಪತನದ ಸೂಚನೆ ಇದೆ. ಸದ್ಯಕ್ಕಂತೂ ಪ್ರಸಿದ್ಧ ಕೃಷ್ಣ ಮತ್ತು ಮಾನವ್ ಸುತಾತಲ್ಲ ಒಂದು ವಿಕೆಟ್ ಪಡೆದು ಮಿಚ್ಚಿದ್ದಾರೆ. ಮೊದಲ ಇನಿಂಗ್ಸ್ನಲ್ಲಿ ಭಾರತದ ಪರ ದೇವದತ್ ಪಡಿಕಲ್ ಕೂಡ ಶತಕವನ್ನು ದಾಖಲಿಸುತ್ತಿದ್ದರು. ಈ ನಡುವೆ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡುವುದಾದರೆ, ನೇಮಕಾತಿ 8 ವರ್ಷಗಳಿಂದ ಹೆಚ್ಚಾಗದ, ಕೆನೆ ಪದರ ಆದಾಯ ಮಿತಿ ಎಂದಿದೆ ಇನ್ನೊಂದು ಸುದ್ದಿ. ಅದೇ ರೀತಿ 22 ಕ್ಯಾರೆಟ್ ಧಾರಣೆ 15,030 ತಲುಪಿದೆ. ಪ್ರತಿ ಗ್ರಾಮ್ಗೆ ಬೆಳ್ಳಿ ಧಾರಣೆ 251,500 ರೂಪಾಯಿ 1,100 ರೂಪಾಯಷ್ಟು ಏರಿಕೆಯಾಗಿದೆ ಎಂದು ವರದಿ ಹೇಳಿದೆ. ಈ ನಡುವೆ ಮಿಸ್ ಯೂನಿವರ್ಸ್ ಇಂಡಿಯಾ ಕೇರಳದ ಕಾಜಿಯಾ ಲೀಸ್ಗೆ ಪಟ್ಟ ಸಿಕ್ಕಿದೆ ಎಂದು ಇನ್ನೊಂದು ವರದಿ ಹೇಳಿದೆ. ಈರುಳ್ಳಿ ಬೆಲೆ ಭಾರಿ ಏರಿಕೆ, ರೈಲಿನಲ್ಲಿ ಸರಬರಾಜು ಶುರು. ದಿಲ್ಲಿಯಲ್ಲಿ 1 ಕೆಜಿ ಈರುಳ್ಳಿ ಬೆಲೆ 65 ರೂಪಾಯಿಗೆ ಏರಿದ ಬೆನ್ನಲ್ಲೇ ದಾಸ್ತಾನು ಕ್ರಮ ಬಿಡುಗಡೆ ಮಾಡಲು ಸರ್ಕಾರ ಸೂಚನೆ. ಈರುಳ್ಳಿ ಬೆಲೆ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಜನರಿಗಾಗುವ ಸಮಸ್ಯೆಯನ್ನು ನೀಗಿಸಲು ರೈಲಿನ ಮೂಲಕ ದೇಶಾದ್ಯಂತ ಈರುಳ್ಳಿ ಸರಬರಾಜುಗೆ ಕೇಂದ್ರ ಮುಂದಾಗಿದೆ. ಗೋಧಿ ರಫ್ತು ಮೇಲೆ ವಿಧಿಸಿದ್ದ ನಿಷೇಧ ಕೂಡ ತೆರವು ಮಾಡಲಾಗಿದೆ ಎಂದು ವರದಿ ಹೇಳಿದೆ. ಈ ನಡುವೆ ಮತ್ತಷ್ಟು ವರದಿಗಳು, ಮತ್ತಷ್ಟು ಸುದ್ದಿಗಳನ್ನು ನಾವು ನೋಡುವುದಾದರೆ, ಶಾರ್ಜಾದಲ್ಲಿ ಅಪಾರ್ಟ್ಮೆಂಟ್ನಿಂದ ಬಿದ್ದು 7 ವರ್ಷದ ಕಾಸರಗೋಡಿನ ಬಾಲಕಿ ಮೃತಪಟ್ಟಂತಹ ಘಟನೆ ನಡೆದಿದೆ. ಇದು ಒಂದು ದುರಂತ ಎನ್ನಬಹುದು. ಸೋಮವಾರ ಬೆಳಗ್ಗೆ ಶಾರ್ಜಾದ ಅಪಾರ್ಟ್ಮೆಂಟ್ನ 3ನೇ ಮಹಡಿಯಿಂದ ಬಿದ್ದು ಕಾಸರಗೋಡಿನ 7 ವರ್ಷದ ಬಾಲಕಿ ಮೃತಪಟ್ಟ ದುರ್ದೈವಿಯಾಗಿದ್ದಾರೆ. ಕಾಸರಗೋಡು ಮೊಗ್ರಾಲ್ ನಿವಾಸಿಯ ಮುಬರಾಕ್ ಅಲಿ ಮತ್ತು ಮುರ್ಷಿದ ದಂಪತಿ ಏಕೈಕ ಪುತ್ರಿ ಸಫಾ ಎಂದು ಗುರುತಿಸಲಾಗಿದೆ. ವರದಿಗಳ ಪ್ರಕಾರ ಆ ಬಾಲಕಿ ಫ್ಲಾಟ್ನ ಕೋಣೆಯೊಳಗೆ ಆಟವಾಡುತ್ತಿದ್ದಾಗ ಅನಿರೀಕ್ಷಿತವಾಗಿ ತೆರೆದ ಕಿಟಕಿಯ ಬಳಿ ಕಾಲು ಹೋಗಿ ನೆಲಕ್ಕೆ ಜಾರಿ ಕೆಳಗೆ ಬಿದ್ದಿದ್ದಾಳೆ. ಭೀಕರ ಅಪಘಾತದಲ್ಲಿ ತಾಯಿ ಕೆಲಸಕ್ಕೆ ಹೋಗಿದ್ದಳು. ತಂದೆ ಮುಬರಕ್ ಅವರು ಮನೆಯಲ್ಲಿದ್ದರು. ತೀವ್ರವಾಗಿ ಗಾಯಗೊಂಡಿದ್ದ ಸಫಳನ್ನು ಹತ್ತಿರದ ಹಲ್ಕ ಸೀಮೆ ಆಸ್ಪತ್ರೆಗೆ ಸಾಗಿಸಲಾಗಿದೆ. ದಾರಿ ಮತ್ತೆ ಮೃತಪಟ್ಟರು ಎಂದು ಸುದ್ದಿ ಹೇಳಿದೆ. ಉಡುಪಿಯಲ್ಲಿ ಮತ್ತೆ ಕೊಲೆಯ ಒಂದು ಪ್ರಕರಣಗಳು ಮುಂದುವರಿತವೆ. ನಶ ಅಥವಾ ಗಾಂಜಾ ನಶವೇ ಕಾರಣ ಎನ್ನಬಹುದು. ತಂದೆ ಮತ್ತು ತಾಯಿಯ ಕೊಲೆ. ಮಗನೇ ಹೆತ್ತ ತಂದೆ ತಾಯಿಯನ್ನು ಸುತ್ತಿಗಿಂದ ಹೊಡೆದು ಕೊಲೆಗೈದ ಘಟನೆ ಬೈಕಾಡಿ ಗಾಂಧಿನಗರದಲ್ಲಿ ಸಂಭವಿಸಿದೆ. ಮೆಹಬದ್ ಅಲಿ 56 ಮತ್ತು ಸಂಶದ್ ಬೇಗಂ 50 ಹರಿಯದವರು ಮೃತಪಟ್ಟವು. ಪುತ್ರ ಶಹೀದ್ ಅಲಿ 31 ಹರಿಯದವ ಕೊಲೆ ಆರೋಪಿ. ರವಿವಾರ ರಾತ್ರಿ ಈ ಘಟನೆ ನಡೆದಿದ್ದು ಸೋಮವಾರ ಬೆಳಗ್ಗೆ 9 ಗಂಟೆಗೆ ಪುತ್ರನೇ ಪೊಲೀಸರಿಗೆ ಕರೆ ಮಾಡಿದ ಬಳಿಕ ವಿಚಾರಣೆಗೆ ಬಂದಿದೆ. ಮೆಹಬದ್ ಅಲಿ ಮಲ್ಪೆಯಲ್ಲಿ ಮೀನು ಸಾಗಾಟ ಮಾಡ್ತಾ ಇದ್ದ ಚಾಲಕರಾಗಿದ್ದಾರೆ. ಅದರ ಜೊತೆಗೆ ಮೆಕ್ಯಾನಿಕ್ ಕೆಲಸ ಮಾಡ್ತಿದ್ದರು. ಸಂಶದ್ ಬೇಗಂ ಗೃಹಿಣಿ. ದಂಪತಿ ಇಬ್ಬರು ಮಕ್ಕಳು ಶಹೀದ್ ಅಲಿ ಕಿರಿಯವನಿಗೆ ಅಕ್ಕನಿಗೆ ಮದುವೆಯಾಗಿ ಗಂಡನ ಮನೆಯಲ್ಲಿದ್ದಾರೆ. ಅವಯುತ ಶಹೀದ್ ಮೊಬೈಲ್ ಚಟ ಮತ್ತು ಗಾಂಜಿದಂಥ ಮಾದಕ ವಸ್ತು ಸೇವನಾಭ್ಯಾಸ ಹೊಂದಿದ್ದ ಎನ್ನಲಾಗಿದೆ. ಮೆಹಬೂಬ್ ಅಲಿ ಸಂಶದ್ ಬೇಗಂ ದಿನಲೂ ರಾತ್ರಿ ಕರೆ ಮಾಡಿ ಪೋಷಕರ ಜೊತೆ ತಮ್ಮನ ಜೊತೆ ಜಗಳ ಮಾಡ್ತಾ ಇದ್ರು. ಆದರೆ ಆಗಸ್ಟ್ 23 ರಾತ್ರಿ ಬೇಗಂ ಮಲಗಿದ್ದರಿಂದ ಕರೆ ಮಾತನಾಡಲು ಮರೆತಿದ್ದಳು. ಈ ಬಗ್ಗೆ ಆಕೆಯ ಮಾವ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಆದರೆ ರವಿವಾರ ರಾತ್ರಿ ಶಾಹಿದ್ ಅಲಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡುವ ಸುತ್ತಿಗಿಂದ ತಲೆ ಮನೆಯ ಚಾವಡಿಯಲ್ಲಿ ಮಲಗಿದ ತಂದೆ ಮತ್ತು ರೂಮಿನೊಳಗೆ ಮಲಗಿದ್ದ ತಾಯಿಯ ತಲೆ ಮತ್ತು ಕಿವಿ ಎಂಬಾಗಿ ಹೊಡೆದು ಕೊಂದಿದ್ದಾನೆ. ಬಳಿಕ ಕೋಣೆಗೋಗಿ ಬೆಳಗ್ಗಿನವರೆಗೆ ಆರಾಮವಾಗಿ ನಿದ್ರೆ ಮಾಡಿದ್ದ. ಬೆಳಗ್ಗೆ ಎದ್ದು 112 ಕಳೆ ಮಾಡಿ ತಿಳಿಸಿದ. ತಂದೆ ಮಾನಸಿಕ ದೈಹಿಕ ಹಿಂಸೆ ನಡೆಸಿದ್ದು, ತಾಯಿ ಅದಕ್ಕೆ ಸಹಕರಿಸಿದ್ದು. ಇದನ್ನು ಸಹಿಸಲಾಗದೆ ಕೃತ್ಯ ಎಸಗಿರುವುದಾಗಿ ಆರೋಪಿಸಿದ್ದು. ಗಾಂಜಾದಂತಹ ಅಮಲು ಪದಾರ್ಥ ಸೇವನೆ ಅಭ್ಯಾಸ ಹೊಂದಿ ಈ ಕೃತ್ಯ ಎಸಗಿದ್ದಾನೆ. ಬೇರೆ ಬೇರೆ ಕಾರಣಗಳಿವೆ ಎಂದು ಮಾಹಿತಿ ಸಂಗ್ರಹಿಸಿದ್ದೆ ಎಂದು ಹರಿರಾಮ್ ಶಂಕರ್ ಎಸ್ಪಿ ಉಡುಪಿ ಅವರು ತಿಳಿಸಿದ್ದಾರೆ. ಸ್ಥಳೀಯರ ಜೊತೆ ಅಥವಾ ಮಾತನಾಡ್ತಿರಲಿಲ್ಲ. ಉಡುಪಿಯ ಫೈರ್ ಆ್ಯಂಡ್ ಸೇಫ್ಟಿ ಕೋರ್ಸ್ ಮುಗಿಸಿದ್ದ ತಂದೆಯಿಂದಲೂ ಮೆಕ್ಯಾನಿಕ್ ಕೆಲಸವನ್ನು ಕಲಿತಿದ್ದ. ಆದರೆ ಮನೆ ಅಂಗಳದಲ್ಲಿ ಇಬ್ಬರು ವಾಹನ ರಿಪೇರಿ ಕೆಲಸ ಮಾಡ್ತಿದ್ದ ಶಾಯಿ. ಸ್ಥಳೀಯರ ಜೊತೆ ಮಾತುಕತೆ ಕೂಡ ಆಡ್ತಾ ಇರಲಿಲ್ಲ. 2 ದಿನಗಳೇ ಹಿಂದೆ ಗಲಾಟೆ ಶಬ್ದ ಕೂಡ ಆಗಿತ್ತು. ಸುತ್ತಮುತ್ತ ಮನೆ ಇದ್ದರೂ ಕೂಡ ಯಾರಿಗೂ ಕೂಡ ಗೊತ್ತಾಗಲಿಲ್ಲ ಎಂದು ಕೂಡ ನಾವು ನೋಡಬಹುದು. ಡೇವಿಡ್ ಡಿಸೋಜ ಹತ್ಯೆ ಪ್ರಕರಣ, ಗ್ಯಾಂಗ್ಸ್ಟರ್ ಕಾಲಿಗೆ ಗುಂಡೇಟು. ಡೇವಿಡ್ ಡಿಸೋಜ ಹತ್ಯೆ ಪ್ರಕರಣ ಸಂಬಂಧಿಸಿ ಮುಂಬೈಯ ಗ್ಯಾಂಗ್ಸ್ಟರ್ ಬೆಳಗಾವಿಯ ನಿಪ್ಪಾಣಿಯಲ್ಲಿ ಬಂಧಿಸಿ ಪೊಲೀಸರಿಗೆ ಕರೆತಿದ್ದ ವೇಳೆ ಪೊಲೀಸರು ಅಲ್ಲೇ ನಡೆಸಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದು ಆತನ ಕಾಲಿಗೆ ಗುಂಡೇಟು ಹಾರಿಸಿದ ವರದಿಯಾಗಿದೆ. ಬಿಹಾರ ನಳಂದ ಸರ್ಮರ್ ನಿವಾಸಿ ಅನುಜ್ ಪಾಟೀಲ್ 35 ಹರಿಯದ ಬಂಧಿತ ಆರೋಪಿ. ಈತ ಶಿರ್ವ ಪೊಲೀಸ್ ಠಾಣಾ ವ್ಯಾಪ್ತಿಯ ಮುದ್ರಂಗಡಿಯಲ್ಲಿ ನಡೆದ ಡೇವಿಡ್ ಡಿಸೋಜ ಕೊಲೆ ಪ್ರಕರಣ ಸಂಬಂಧಪಟ್ಟ 3 ಶೂಟರ್ಗಳನ್ನು ಕಳುಹಿಸಿದ ಆರೋಪಿಯಾಗಿದ್ದಾನೆ. ಕುಂದಾಪುರ ಠಾಣೆಯ ಪಿಎಸ್ಐ ನಂಜಾ ನಾಯಕ್, ಕೊಲ್ಲೂರು ಠಾಣೆಯ ಪಿಎಸ್ಐ ವಿನಯ್ ಅವರು ಸಿಬ್ಬಂದಿ ಜೊತೆ ಆಗಸ್ಟ್ 24 ಸುಮಾರು 6:30 ಕರೆದುಕೊಂಡು ಹೋಗುತ್ತಿದ್ದ ಎಬ್ರಿ ಸೋಮೇಶ್ವರ ಬಳಿ ಮೂತ್ರ ವಿಸರ್ಜನೆಗೆ ವಾಹನ ನಿಲ್ಲಿಸಲು ಹೋಗಿದ್ದ ಆರೋಪಿಯು ಪೊಲೀಸ್ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿ ಪಿಎಸ್ಐ ವಿನಯ್ ಮತ್ತು ಅವರ ಪಿಸ್ತೂಲ್ ಕಸಿದು ಫೈರ್ ಮಾಡಿದ್ದೆನ್ನಲಾಗಿದೆ. ಪಿಎಸ್ಐ ನಂಜ ಆತ್ಮರಕ್ಷಣೆಗಾಗಿ ಆರೋಪಿಯ ಕಾರಿಗೆ ಶೂಟ್ ಮಾಡಿದ್ದಾರೆ. ಬಳಿಕ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿ ಉಡುಪಿಯ ಅಜ್ಜರ್ಕಾಡ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮುಂಬೈಯಲ್ಲಿ ಕಾರ್ಯಾಚರಿಸಿದ್ದ ಅನುಜ್ ಪಾಟೀಲ್ 4 ರಾಜ್ಯಗಳ ಪೊಲೀಸರಿಗೆ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗಿದ್ದು 2017 ತಪ್ಪಿಸಿಕೊಂಡಿದೆ. ಈತನ ವಿರುದ್ಧ ಮಹಾರಾಷ್ಟ್ರ ಇನ್ಕೋಕ ಕಾಯ್ದೆ ದಾಖಲಾಗಿದೆ. ಒಟ್ಟು 11 ಪ್ರಕರಣಗಳಿವೆ. ಅವುಗಳ ಪೈಕಿ 10 ಪ್ರಕರಣಗಳು ಆರ್ಮ್ಸ್ ಆಕ್ಟ್ನಡಿ ದಾಖಲಾಗಿವೆ ಎಂದು ಕೂಡ ವರದಿ ಹೇಳಿದೆ. ಗುತ್ತಿಗೆ ಕೈ ತಪ್ಪಿದೆ ಹತ್ಯೆಗೆ ಕಾರಣ ಡೇವಿಡ್ ಡಿಸೋಜಾ ಕೊಲೆ ಪ್ರಕರಣದ ಹಿಂದೆ ಭೂಗತ ಪಥಕ್ಕೆ ಕೈವಾಡ ಹಾಗೂ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಗುತ್ತಿಗೆ ಕಾಮಗಾರಿ ಆರೋಪಿಗೆ ಕೈ ತಪ್ಪಿದ್ದೇ ಕಾರಣ ಎಂದು ಪ್ರಥಮ ವರದಿಯಿಂದ ತಿಳಿದು ಬಂದಿದೆ. ಉಡುಪಿ ಜಿಲ್ಲಾ ಅಧೀಕ್ಷಕ ಹರಿರಾಮ್ ಶಂಕರ್ ಇದನ್ನು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಂಧಿತನಾಗಿರುವ ಖಾಸಗಿ ಗುತ್ತಿಗೆದಾರ ಕಿಶೋರ್ ರಾಮ್ ಪೂಜಾರಿ ಎರ್ಮಾಳು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆಸಿದ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಪೈಪ್ಲೈನ್ ಕಾಂಕ್ರೀಟ್ ರಸ್ತೆ ಕಾಮಗಾರಿಯ ಗುತ್ತಿಗೆ ಪಡೆಯಲು ಯತ್ನಿಸಿದ್ದಾದರೂ ಟೆಂಡರ್ ಡೇವಿಡ್ಗೆ ದೊರಕಿತ್ತು. ಇದರಿಂದ ಡೇವಿಡ್ ವಿರುದ್ಧ ಕಿಶೋರ್ ರಾಮ್ ಪೂಜಾರಿಗೆ ದ್ವೇಷ ಬೆಳೆದಿತ್ತು. ಡೇವಿಡ್ ಹತ್ಯೆಗೆ ಸಂಚು ರೂಪಿಸಿ ಭೂಗತ ಪಾತಕಿ ಸಹೋದರ ಹೇಮಂತ್ ಪೂಜಾರಿ ಜೊತೆಗೆ ಸುಪಾರಿ ನೀಡಿದ್ದ ಎನ್ನಲಾಗಿದೆ ಎಂದು ವರದಿ ಹೇಳಿದೆ. ಅದೇ ರೀತಿ ಮತ್ತಷ್ಟು ಸುದ್ದಿ ಮತ್ತಷ್ಟು ವರದಿಗಳನ್ನು ನಾವು ನೋಡೋದಾದರೆ, ದಕ್ಷಿಣ ಕನ್ನಡ ಕರಡು ಪಟ್ಟಿಯಲ್ಲಿ 16,46,387 ಮತದಾರರು ನೋಟಿಸ್ ಬಗ್ಗೆ ಭೀತಿ ಬೇಡ ಎಂದು ಕೂಡ ವರದಿ ಹೇಳಿದೆ. ಉಡುಪಿಯಲ್ಲಿ 63,331 ಹೆಸರುಗಳು ಕೂಡ ಡಿಲೀಟ್ ಆಗಿವೆ. ಸೊ ಕೇಳುಗರೆ, ಇದಿಷ್ಟು ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮ. ಮುಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮ ಭೇಟಿ ನಿರಂತರವಾಗಿ ಕೇಳ್ತಾ ಇರಿ. ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ, ಶುಭ ದಿನ.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ.
2: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

0: ಹಲೋ ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು. ಇವತ್ತು ಆಗಸ್ಟ್ ತಿಂಗಳ 25ನೇ ತಾರೀಕು. ಎಲ್ರಿಗೂ ಇದರಿಂದ ಶುಭಕಾಮನೆಗಳನ್ನು ನೀಡುತ್ತಾ ಇನ್ನು ಕೆಲ ಹೊತ್ತಲ್ಲಿ ಆರೋಗ್ಯ ಸಾರಂಗ್ ಕಾರ್ಯಕ್ರಮ ಮೂಡಿ ಬರುತ್ತೆ. 8:30 ಕೊಂಕಣಿ ಕಾರ್ಯಕ್ರಮ, ಒವಿಯೋ ಕೊಂಕಣಿ ದೈಸ್ ಕಾರ್ಯಕ್ರಮ, ಇವತ್ತಿನ ಒಂದು ಜಪ್ಪುವಿನ ತಂಡದಿಂದ ವಿಶೇಷ ಕಾರ್ಯಕ್ರಮ ಮೂಡಿ ಬರಲಿದೆ. 9:00 ಮೊಯ್ಲಾಂಚಿ ಕಾರ್ಯಕ್ರಮದಲ್ಲಿ ಈದ್ ಮಿಲಾದ್ ಕುರಿತು ಕಾರ್ಯಕ್ರಮ, 9:30 ಕನ್ನಡ ಕಾರ್ಯಕ್ರಮ ಮೂಡಿ ಬರಲಿದೆ, ಜ್ಯೋತಿ ಚೇಳರ್ ಅವರ ಮಾತುಗಳು. ಅದೇ ರೀತಿ 10:00 ತಾಳೋ ಮಾಡೋ ನೇರ ಪ್ರಸಾರ ನಮ್ಮ ಜೊತೆಗೆ ಇರಲಿದ್ದಾರೆ ವಂದನೀಯ ಗುರು ಜಾನ್ಸನ್ ಪಿಂಟೋ ಇವರು. ಇವತ್ತು ಅವರ ಬದುಕಿನ ಭಾವನೆಗಳನ್ನು ಜೊತೆಗೆ ಮುಂಡಗೋಡಿನಲ್ಲಿ ಸಿದ್ಧಿ ಜನಾಂಗದ ಜೊತೆ ಅವರಿಗಾಗಿ ನಡೆಸಿದ ಕಾರ್ಯಕ್ರಮ ಚಟುವಟಿಕೆಗಳ ಬಗ್ಗೆ ಕೇಳೋಣ. ಅದೇ ರೀತಿ 11:00 ಯಕ್ಷಗಾನ ಶನಿಶ್ಚರ ಮಹಿಮೆ ಕಂತು 2, ಗೀತ ಸಾಹಿತ್ಯ ಸಂಭ್ರಮ 11:30, ತುಳು ಹಾಡುಗಳು 12:00, ಭಾವಲಾರಿ ಕಾರ್ಯಕ್ರಮ 12:30, 1:00 ಜನಪದ ಗಮ್ಮತ್ತು, 3:00 ಒಲವಿನ ಹಾಡು ನೇರ ಪ್ರಸಾರ, 4:00 ಸಂಜೆ ಇತರ ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು. ನಮಸ್ಕಾರ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.
2: ತಾಳೋ ಮಳು ಶೀದಪ್ರಸಾರ್ ಎಸ್ ಮುಂಗುಳರ ಆಗಸ್ಟ್ ಪೊಂಚಿಸ್ ತರ್ಕೆ ಸಕಳಿ ದಾವರಾರ್ ರೇಡಿಯೋ ಸಾರಂಗ್ 107.8 FM. ಅಮ್ಚೆ ಸಿಂಗಿ ಹಜರ ಸಾತ್ ಮನದಿಗ್ ಬಾಪ್ ಜಾನ್ಸನ್ ಆರ್ ಪಿಂಟೋ ಜೇಸಾ ಹೆಡ್ ಮಾಸ್ಟರ್ ಸಾಲುವಿ ಸೈ ಸ್ಕೂಲ್ ಮಂಗಳೂರು. ತಂಚೆ ಸಂಗಿ ಉಲೋಮ್ ಫೋನ್ ಕರ 6364204949 ಸಂಖ್ಯಾ. ಐಕುಂ ವಿಸ್ರನ ಕಾತ್ ತಾಳೋ ಮಳೋ ಶೀದಾ ಪ್ರಸಾರ್ ತುಮ್ಚಾ ರೇಡಿಯೋ ಸಾರಂಗಾರ್ ಹಿ ರಂಗ್ ರಂಗಾಳ್ಚಿಣಿ.
3: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
4: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
3: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ 1000 ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಮನೆ, ಸಿರ್ಸಿ. ಕೂದಲು ಬೆಳ್ಳಗಾಗುವುದು ಅಥವಾ ಕೂದಲು ಉದುರುವುದು ಎಷ್ಟೋ ಜನರ ನಿದ್ದೆಗೆಡಿಸಿದೆ. ಅದಕ್ಕಾಗಿ ಎಷ್ಟೋ ಜನ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಎಷ್ಟೋ ಜನ ಅವರ ಕೆಲಸ ಅವರ ವೃತ್ತಿಗಿಂತ ಹೆಚ್ಚಾಗಿ ಇದರ ಬಗ್ಗೆ ಚಿಂತೆ ಮಾಡ್ಕೊಂಡು ಕೂತಿದ್ದಾರೆ. ಕೂದಲು ಬೆಳ್ಳಗಾಗ್ತಾ ಇದೆ, 20 ವರ್ಷಕ್ಕೆ ಕೂದಲು ಬೆಳ್ಳಗಾಗ್ತಾ ಇದೆ, ನನ್ನ ಮಕ್ಕಳಿಗೆ 20 ವರ್ಷಕ್ಕೆ ಕೂದಲು ಬೆಳ್ಳಗಾಗ್ತಾ ಇದೆ ಅಂತ ತಂದೆ ತಾಯಿ ಅವ್ರಿಗಿಂತ ಜಾಸ್ತಿ ಟೆನ್ಷನ್ ಮಾಡ್ಕೋತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ನ್ಯಾಚುರಲ್ ಆಗಿ ಮನೆಯಲ್ಲಿ ನೀವು ಯಾವ್ಯಾವ ಕ್ರಮಗಳನ್ನು ಮಾಡ್ಬೋದು, ಅಥವಾ ತಲೆಗೆ ಹಚ್ಚಲಿಕ್ಕೆ ಮಾಡ್ಕೊಳ್ಬಹುದಾದಂಥ ಅತಿ ಒಳ್ಳೆ ತೈಲ ಯಾವುದು, ಅದನ್ನು ಮಾಡೋ ವಿಧಾನ ಹೇಗೆ ಅನ್ನೋದನ್ನು ತಿಳಿಸ್ಕೊಳ್ಳಿಕ್ಕೆ ಧಾತ್ರಿ ಆಯುರ್ವೇದ ಕೇಂದ್ರ ಶಿರಸಿಯ ಮುಖ್ಯಸ್ಥರಾದ ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ.
2: ಹೌದು, ಕೂದಲು ಉದುರುವಿಕೆ ಮತ್ತು ಕೂದಲು ಬೆಳ್ಳಗಾಗುವುದನ್ನು ತಪ್ಪಿಸಲಿಕ್ಕೆ ಮನೆಯಲ್ಲಿಯೇ ಮಾಡ್ಕೊಳ್ಬಹುದಾದಂಥ ಈಗ ಬೆಸ್ಟ್ ಒಂದು ತೈಲದ ಬಗ್ಗೆ ಡಾಕ್ಟ್ರೇ ಹೇಳ್ಕೊಡಿ.
3: ಆಯುರ್ವೇದದಲ್ಲಿ ಹೇಳಿರುವಂಥ ಯಷ್ಟಿಮಧು ತೈಲ, ಈ ಯಷ್ಟಿಮಧು ತೈಲವನ್ನು ಅಪ್ಲೈ ಮಾಡೋದ್ರಿಂದ ಬಾಲನೆರೆ ಅಂತ ಹೇಳ್ತಾರಲ್ಲ, ಚಿಕ್ಕ ವಯಸ್ಸಿನಲ್ಲೇ ಕೂದಲು ಬೆಳ್ಳಗಾಗೋದು ಮತ್ತು ಈ ಕಲೆಗಳನ್ನು ಹೋಗಿಸ್ಲಿಕ್ಕೂ ಕೂಡ ತುಂಬ ಅನುಕೂಲ ಮಾಡುತ್ತೆ. ಈ ತೈಲವನ್ನು ಮನೆಯಲ್ಲೇ ಮಾಡಿಕೊಂಡ್ರೆ ಆ್ಯಕ್ಚುಲಿ ತುಂಬ ಒಳ್ಳೆಯದು. ಅಂಗಡಿಗಳಿಂದ ತಂದುಕೊಳ್ಳೋದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡ್ರೆ ಒಳ್ಳೆಯದು. ಯಾರ್ಯಾರು ಆಸಕ್ತಿ ಇದ್ದಾರೋ ಅವರು ಮನೆಯಲ್ಲೇ ಮಾಡ್ಕೊಳ್ಬೋದು. ಅದನ್ನು ಮಾಡೋದು ಹೇಗೆ ಅಂತ ನಾನು ಹೇಳ್ತೇನೆ. ಯಾರಿಗೆ ಅದು ಸಾಧ್ಯವೇ ಇಲ್ಲವೋ ಆವಾಗ ಮೆಡಿಕಲ್ ಶಾಪ್ಗೆ ಹೋಗಿ ತಂದುಕೊಳ್ಬೋದು,
1: ಅಥವಾ ಮಾಡಿದವ್ರ ಹತ್ರ
3: ತೆಗೆದುಕೊಳ್ಬೋದು. ಎಳ್ಳೆಣ್ಣೆ, ಗಾಣದಲ್ಲಿ ಮಾಡಿಸ್ಕೊಂಡು ಬಂದಂಥ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ, ಇದನ್ನು ಒಂದು ಲೋಟದಷ್ಟು ತೆಗೆದುಕೊಳ್ಬೇಕು. ಇದಕ್ಕೆ 4 ಲೋಟದಷ್ಟು ಒಂದು ಪಾತ್ರೆಯಲ್ಲಿ, ಒಂದು ಸ್ಟೀಲ್ ಪಾತ್ರೆಯಲ್ಲಿ ಇದೆಲ್ಲ ತಗೊಳ್ಳೋದು. 1 ಲೋಟ ಎಳ್ಳೆಣ್ಣೆ, 4 ಲೋಟ ಹಾಲು, 1/4 ಲೋಟ ಅಂದರೆ ಒಂದು ಲೋಟದಲ್ಲಿ ಎಳ್ಳು ತಗೊಂಡಿದ್ದಾರಲ್ಲ ಅದರ 1/4 ಭಾಗ, 1/4 ಲೋಟದಷ್ಟು ಜ್ಯೇಷ್ಠ ಮಧುವಿನ ಪೀಸಸ್, ಚಿಕ್ಕ ಚಿಕ್ಕ ಚಿಕ್ಕ ಚಿಕ್ಕ ಜ್ಯೇಷ್ಠ ಮಧುವಿನ ತುಂಡುಗಳು. ಜ್ಯೇಷ್ಠ ಮಧುವಿನ ಪೌಡರ್ ಅಲ್ಲ, ಗಂಧಿ ಅಂಗಡಿಗಳಲ್ಲಿ ಜ್ಯೇಷ್ಠ ಮಧುವಿನ ಕಾಂಡ ಸಿಗತ್ತೆ, ದೊಡ್ಡ ಪೀಸ್ ಸಿಗತ್ತೆ, ಅದನ್ನ ಮನೆಗೆ ಬಂದು ಚಿಕ್ಕ ಪೀಸ್ ಮಾಡಿ ಅದನ್ನು ಹಾಕೋದು. ಆಮೇಲೆ ನೆಲ್ಲಿಕಾಯಿಯ ಕಷಾಯ 1 ಲೋಟದಷ್ಟು ಹಾಕಬೇಕು. ಈ ನೆಲ್ಲಿಕಾಯಿಯ ಕಷಾಯ 1 ಲೋಟದಷ್ಟು ಹಾಕಬೇಕು, ಈ ಬಾಕಿದೆಲ್ಲ ಗೊತ್ತಾಯ್ತು. ಆದರೆ ಈ 1 ಲೋಟ ನೆಲ್ಲಿಕಾಯಿ ಕಷಾಯವನ್ನ ಮಾಡ್ಕೊಂಡು ಹಾಕೊಳ್ಳೋದು ಹೇಗೆ, ಅದನ್ನು ಸಪರೇಟ್ ಆಗಿ ಬೇರೆ ಪಾತ್ರೆಯಲ್ಲಿ ಮಾಡ್ಕೊಳ್ಬೇಕು. ಹೇಗೆ, 1/4 ಲೋಟದಷ್ಟು ನೆಲ್ಲಿಕಾಯಿಯನ್ನು ತೆಗೆದುಕೊಳ್ಬೇಕು, 1/4 ಲೋಟದಷ್ಟು. ಅದಕ್ಕೆ ಸುಮಾರು 16 ಲೋಟದಷ್ಟು ನೆಲ್ಲಿಕಾಯಿ ಬೀಜ ತೆಗೆದಿರುವಂತಹ ನೆಲ್ಲಿ ಚೆಟ್ಟು ಬೀಜ ತೆಗೆದಿರುವಂತಹ, ಉಪ್ಪು ಯಾವುದನ್ನೇ ಹಾಕದೇ ಇರುವಂತಹ ನೆಲ್ಲಿಕಾಯಿಯನ್ನ ಹಾಗೆ ಒಣಗಿಸಿ ಪಡೆದಂತಹ ನೆಲ್ಲಿಕಾಯಿಯ ಚೆಟ್ಟು, ಇದನ್ನ 1/4 ಲೋಟದಿಂದ 1/4 ಲೋಟ ಆಗುವಷ್ಟು ತೆಗೆದುಕೊಳ್ಬೇಕು. ಅದಕ್ಕೆ 4 ಲೋಟ ನೀರು ಹಾಕಿ ಅದನ್ನ 1 ಲೋಟಕ್ಕೆ ಬತ್ತಿಸಬೇಕು. ಆ ಥರ ಬತ್ತಿಸಿ ಸೋಸ್ಕೊಂಡಾಗ ನೆಲ್ಲಿಕಾಯಿ ಕಷಾಯ ರೆಡಿ ಆಯಿತು. ಇದು ಬೇರೆ ಪಾತ್ರೆಯಲ್ಲಿ ಮಾಡ್ಕೊಳ್ಬೇಕು. ಈ ನೆಲ್ಲಿಕಾಯಿಯ ಕಷಾಯವನ್ನು ಕೂಡ ಇದೇ ಪಾತ್ರೆಗೆ ಹಾಕಬೇಕು. ಯಾವ ಪಾತ್ರೆಗೆ, ನಾವು 1 ಲೋಟ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ, 1/4 ಲೋಟ ಜ್ಯೇಷ್ಠ ಮಧುವಿನ ಪುಡಿ, ಮತ್ತು 1/4 ಲೋಟ ಹಾಲು ಹಾಕಿದಂತಹ ಪಾತ್ರೆಗೆ ಈ 1 ಲೋಟ ನೆಲ್ಲಿಕಾಯಿಯ ಕಷಾಯವನ್ನು ಕೂಡ ಹಾಕಬೇಕು. ಈ ರೀತಿ ಹಾಕಿದ ನಂತರ ಇದನ್ನು ಸಣ್ಣ ಬೆಂಕಿಯಲ್ಲಿ, ಸಣ್ಣ ಉರಿಯಲ್ಲಿ ಕುದಿಸಬೇಕು. ಈ ರೀತಿ ಅದು ಕುದಿದು ನೀರಿನ ಅಂಶ ಪೂರ್ತಿಯಾಗಿ ಆವಿಯಾಗಿ ಹೋಗಬೇಕು. ನೀರಿನಂಶ ಆವಿಯಾದ ಮೇಲೆ ಕುದಿಬಾರದು, ನೀರಿನಂಶ ಆವಿಯಾಗುವವರೆಗೆ ಕುದಿಲೇಬೇಕು. ಒಳಗೆ ನೀರು ಇರಬಾರದು, ನೀರು ಹೋದ್ಮೇಲೆ ಎಣ್ಣೆ ಕುದಿಬಾರದು. ಆ ರೀತಿ ನೋಡ್ಕೊಳ್ತಾ ಅದನ್ನು ಮಾಡಿಕೊಂಡು ಅದನ್ನು ಸೋಸ್ಕೊಂಡು ಆ ಎಣ್ಣೆಯನ್ನು ರಾತ್ರಿ ಮಲಗುವಾಗ ಅಪ್ಲೈ ಮಾಡಿದರೆ ಖಂಡಿತ ತುಂಬ ಹೆಲ್ಪ್ ಆಗುತ್ತೆ.
1: ಈ ಎಲ್ಲ ವಿಧಾನಗಳನ್ನು ಸರಿಯಾಗಿ ಅನುಸರಿಸ್ತಾ ಈ ತೈಲವನ್ನು ನೀವು ಮನೆಯಲ್ಲಿ ಮಾಡ್ಕೊಳ್ಬೇಕು. ಡಾಕ್ಟರ್, ಆಯುರ್ವೇದ ಶಾಸ್ತ್ರದ ಪ್ರಕಾರ ಇದು ಯಾವ ರೀತಿಯಲ್ಲಿ ಕೆಲಸ ಮಾಡ್ತದೆ?
3: ಇದು ಹೇಗೆ ಅಂತಂದರೆ, ಮೊದಲನೇದಾಗಿ ನೆಲ್ಲಿಕಾಯಿ ಇದೆಯಲ್ಲ, ರೆಜುವಿನೇಟ್ ಮಾಡುತ್ತೆ. ನೆಲ್ಲಿಕಾಯಿ ಮತ್ತು ಹಾಲು ಎರಡೂ ಕೂಡ ರೆಜುವಿನೇಟ್ ಮಾಡುತ್ತೆ, ಇದನ್ನು ಏನು ಕೂದಲದ ಬುಡಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಮತ್ತು ನೆಲ್ಲಿಕಾಯಿ ಹಾಲು ಎರಡೂ ಕೂಡ ಆಯುರ್ವೇದದಲ್ಲಿ ವಯಸ್ಥಾಪಕ ಅಂತ ಹೇಳಿದ್ದಾರೆ, ಅಂದರೆ ಈ ಮುಪ್ಪನ್ನು ದೂರ ಮಾಡುವಂಥವು ಅಂತ. ಹಾಗಾಗಿ ಇನ್ನು ಎಣ್ಣೆ ಅಂತೂ ನಮಗೆ ಗೊತ್ತಿದೆ, ಅದಕ್ಕೆ ಮಾಯಿಶ್ಚರೈಸ್ ಮಾಡಿದಾಗ, ನೆತ್ತಿಗೆ ಎಣ್ಣೆ ಹಾಕಿದಾಗ, ಆಯುರ್ವೇದದಲ್ಲಿ ಅಂತೂ ಆ ರೀತಿ ಹೇಳಿದ್ದಾರೆ, ಏನು ಕೂದಲು ಬೆಳ್ಳಗಾಗೋದು, ಕೂದಲು ಉದುರೋದು ಇದೆಲ್ಲ ಕಂಟ್ರೋಲಿಗೆ ಬರುತ್ತೆ ಅಂತ. ಅದನ್ನು ಸೈನ್ಸ್ ಇನ್ನು ಪ್ರೂವ್ ಮಾಡಬೇಕಷ್ಟೆ. ಮತ್ತು ಇನ್ನು ಜ್ಯೇಷ್ಠ ಮಧುವಿಗೆ ಅದರದ್ದು ಎಕ್ಸ್ಪ್ಲನೇಷನ್ ಮಾಡುವಾಗಲೇ ಕೇಶ್ಯ ಅಂತ ಹೇಳಿಬಿಟ್ಟಿದ್ದಾರೆ, ಅಂದರೆ ಕೂದಲಿಗೆ ತುಂಬ ಒಳ್ಳೆಯದು ಅಂತ. ಜ್ಯೇಷ್ಠ ಮಧುವಿನ ಹೊಟ್ಟೆಗೆ ತೆಗೆದುಕೊಳ್ಳಿ ಅಥವಾ ಜ್ಯೇಷ್ಠ ಮಧುವಿನ ತಲೆಗೆ ಇತರ ತೈಲಗಳ ರೂಪದಲ್ಲೋ ಅಥವಾ ಜ್ಯೇಷ್ಠ ಮಧುವಿನ ಪುಡಿಗೆ ಹಾಲು ಅಥವಾ ಮೊಸರು ಇನ್ನೊಂದು ಮಾಡಿ ಹೆಡ್ ಪ್ಯಾಕ್ ಮಾಡ್ಕೊಳ್ಬಹುದು. ಆ ತರ ಮಾಡಿಕೊಂಡ್ರು ಕೂಡ ಜ್ಯೇಷ್ಠ ಮಧು ಕೆಲಸ ಮಾಡುತ್ತೆ. ಒಟ್ಟಿನಲ್ಲಿ ಜ್ಯೇಷ್ಠ ಮಧು ಅಂದ್ರೆ ಅದು ಕೇಶ್ಯ ಕೂದಲಿಗೆ ತುಂಬಾ ಒಳ್ಳೇದು ಅಂತ.
2: ಹೌದು, ಸೊ ಜ್ಯೇಷ್ಠ ಮಧು, ನೆಲ್ಲಿಕಾಯಿ, ಎಳ್ಳೆಣ್ಣೆ, ಹಾಲು ಮತ್ತು ನೀರು ಇವಿಷ್ಟೇ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು. ಇದು ಎಲ್ಲ ಕಡೆನು ಸಿಗ್ತದೆ, ಇದನ್ನು ಈಸಿಯಾಗಿ ನೀವು ಮನೆಯಲ್ಲೇ ಮಾಡ್ಕೊಳ್ಬಹುದು. ಯಾರು ಆಸಕ್ತರಿದ್ದೀರಿ ಅವರು ಖಂಡಿತವಾಗಿ ಇದನ್ನ ಮಾಡಿ ನಿಮ್ಮ ಸ್ನೇಹಿತರಿಗೂ ಅದನ್ನ ಕೊಟ್ಟು. ಎಷ್ಟೋ ಜನ ಇದ್ರ ಬಗ್ಗೆ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದಾರೆ, ಎಷ್ಟೋ ಔಷಧಿಗಳನ್ನ ತಗೊಂಡಿದ್ದಾರೆ, ಸಾಧ್ಯ ಆಗ್ತಿಲ್ಲ ಅಂತ.
3: ಆದ್ರೆ ಕೇವಲ ಎಣ್ಣೆ ಹಚ್ಚಿದ್ರೆ ಆಗೋದಿಲ್ಲ, ಅವರ ಆಹಾರ ಇದು ಕೂಡ ಒಳ್ಳೇದಿರಬೇಕು.
2: ಹೌದೌದು, ಪಿತ್ತ ಮತ್ತು ವಾತವನ್ನ ಕಡಿಮೆ ಮಾಡುವಂತ, ಮುಖ್ಯವಾಗಿ ಪಿತ್ತದೋಷವನ್ನ ಕಡಿಮೆ ಮಾಡುವಂತ
3: ಆಹಾರ ಚೆನ್ನಾಗಿರಬೇಕು, ಅದು ವೆರಿ ಇಂಪಾರ್ಟೆಂಟ್.
2: ಸೊ ಅದನ್ನ ನಾವು ಇನ್ನು ಕೆಲವು ವಿಡಿಯೋಗಳಲ್ಲಿ ಹೇಳ್ತೇವೆ ಯಾವ ಆಹಾರವನ್ನ ನೀವು ತೆಗೆದುಕೊಳ್ಬೇಕು ಅನ್ನೋದನ್ನ. ಈ ತೈಲವನ್ನ ನೀವು ಮನೆಯಲ್ಲಿ ಮಾಡಿಕೊಳ್ತಾ ಬಾಲನೆರೆಗೆ ಒಂದು ಪರಿಣಾಮಕಾರಿಯಾದಂತಹ ಒಂದು ಪ್ರಯತ್ನವನ್ನ ಈ ಮೂಲಕ ನೀವು ಮಾಡಬಹುದು, ಖಂಡಿತವಾಗಿ ಅದನ್ನ ನೀವು ನಿಗ್ರಹಿಸಬಹುದು ಅಂತ ಹೇಳ್ತಾ ಈ ವಿಚಾರವನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಡಾಕ್ಟರ್ಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಎಲ್ಲರಿಗೂ ನಮಸ್ಕಾರ.

ಮೊಹಮ್ಮದ್ ನಬಿ ಬಾರಿ ಬೆಳೆಯೋ ಮಾನವತಾವಾದಿ ಆಯಿಟಂತೆ ದುನಿಯಾವುಲು ಜೀವಿಸಿಡೋ ಎಲ್ಲರೂ ಪರಸ್ಪರ ಪಿರ್ಸಪಾಡ್ಲು ಒರ್ಮೆಪಾಡ್ಲು ವಿಶ್ವಾಸತ್ತಲು ಸ್ವಬರೂಪಿನ ಸೌಹಾರ್ದತಲು ಜೀವಿಸನುಂಟು ಮನುಷ್ಯ ಸಮುದಾಯತೆಗೆ ಕರೆ ಕೊಡ್ತಂತು ಏಕತೆ ಸಮಾನತೆ ಪಿನ್ನ ಸೌಹಾರ್ದತೆ ಪ್ರತಿಪಾದಿಸಿಟ್ಟು ಇನ್ಸಾನಿಯತ್ತುಡು ನೈತಿಕ ಮೌಲ್ಯತೆ ತಂಡೆ ಉಮ್ಮತಿಮಾರಿಗೆಲ್ಲ ಜೀವನದಲ್ಲಿ ಅನುಸರಿಸಿಡೋ ಪೋಲೆ ಬೋಧಿಸಿಂತೆ ಇನ್ಸಾಂಡು ಜೀವನತೋ ಪ್ರತಿಯೊರು ಕ್ಷೇತ್ರತಲು ವ್ಯಾಪಿಸಿ ಅಂಕೆತೋ ನಂಗಳೋ ನೆಬಿಡೋ ನಲ್ಮೆಡೋ ಬೋಧನೆಂಗ ಎಲ್ಲ ವರ್ಗತ್ತು ಮನಿಸಮಾರೋ ಸರ್ವತೋಮುಖ ಅಭ್ಯುದಯತೆಗೆ ಮಾರ್ಗದರ್ಶನ ಕೂಡ ಕೊಡ್ತುಡು ನೇರು ಸೊಬುರು ಸಮಾನತೆ ಸಹೋದರತೆ ಪಿನ್ನೆ ಪ್ರಾಮಾಣಿಕತೆಡು ತತ್ವಾದರ್ಶತೆಲ್ಲ ಮೊಹಮ್ಮದ್ ನಬಿ ಮನುಕುಲತೆಗೆ ಬೋಧಿಸಿಟ್ಟು ತಂಡು ಎಲ್ಲ ಸಂದೇಶವು ದುನಿಯಾವುಲ್ಲೋ ಮನಿಸಮಾರ್ಗ ಚಿರಂತನ ಮಾರ್ಗದರ್ಶನ ಆವುಡ ಪೋಲೆ ನೋಕಿಯೊಂಟಿಂತೆ ಜಾತಿ ಮತ ಭೇದ ಭಾವತೆಲ್ಲ ಮರನಿಟ್ಟು ಮಾನವೀಯತೆಡು ಪ್ರಶ್ನಾತೀತ ಮೌಲ್ಯತೆ ಗೌರವಿಸನುಂಟು ಮನುಷ್ಯ ಸಮುದಾಯತೆಗೆ ಕರೆ ಕೂಡ ಕೊಡ್ತಂತು ತಾಲ್ಚಿಮೆ ಸೌಹಾರ್ದತೆ ಪಿನ್ನೆ ಸೌಜನ್ಯತ್ತು ಪ್ರತೀಕ ಆಯಿಟ್ಟಿಂದು ನಂಗಳ ಮುತ್ತು ನಬಿ ಸೊಬುರುಡು ಸಹಬಾಳುವೆಡು ಪೋಷಿಸಿಟ್ಟು ಬೆಲೆಪಾಟಿಂತೆ ಪೆಣ್ಣಿಂಗಲು ಸಾಮಾಜಿಕ ನಲ್ಮೆಗಾಯಿಟ್ಟು ಶ್ರಮಿಸಿಡೋ ಅಲ್ಲಾಂಟೆ ಸಮಾಜದಲ್ಲಿ ಪಿನ್ನ ಸಮುದಾಯದಲ್ಲಿ ಅವಗೆಲ್ಲ ನಲ್ಲು ಸ್ಥಾನಮಾನತೆ ಉಂಡಾಕಿಟ್ಟು ಕೊಡ್ತಂತು ಅದು ಮಾತ್ರ ಅಲ್ಲಾಂಟೆ ಪೆನ್ನಿಂಗಗೂ ಪಿತ್ರಾರ್ಜಿತ ಆಸ್ತಿಲು ಹಕ್ಕಡು ಕೂಡ ಕೊಡ್ಪಾಟಿಂತೆ.

ನಂಗಲು ಸಂಸ್ಕೃತಿ ಚಲ್ರದೆ ನಂಗ ಉನ್ನುಡು ತಿನ್ನುಡು ವಚನ ಇಡ್ರೋ ಚಟ್ಟೆಮುಂಡು ಜೀವಿಸುಡು ಅಗ ಇದಕ್ಕೆ ಮಾತ್ರ ಸೀಮಿತ ಆಯಿಟಿ ಕಂಟೆ ನಂಗಲು ನಡವಡಿ ನಂಗಲು ಸ್ವಭಾವ ನಂಗಲು ಆಚಾರ ವಿಚಾರ ನಂಗಲು ನೈತಿಕ ಪ್ರಜ್ಞೆ ಪಿನ್ನ ನಂಗಲು ಸಾಮಾಜಿಕ ಜವಾಬ್ದಾರಿ ಪೋಲ್ತೋ ಅಮೂಲ್ಯ ಬಿಸಿಯಂಗ ಎಲ್ಲ ನಂಗಲು ಸಂಸ್ಕೃತಿಡೋ ಬುನಾದಿ ಆವಣುಂಟು ನೆಬಿ ಬೋಧಿಸಿಂತೆ ತೊಟ್ಟಿಲ್ಡೆ ಪಿಡಿಚಿಟ್ಟು ಕಬ್ರುಡ ಉಡ್ತೋಲು ಪಡಿಪುಡ ತೇಡೋರು ಚೆನ್ನಟ್ಟೆ ಮನಿಸಮಾರ್ಗ ನೆಬಿ ಕರೆ ಕೂಡ ಕೊಡ್ತಂತು ನೆಬಿ ಬೋಧಿಸಿಯೋ ನೇರು ಸ್ವಬ್ಬರು ಏಕತೆ ಸಮಾನತೆ ಸೌಹಾರ್ದತೆ ಪಿನ್ನ ಪ್ರಾಮಾಣಿಕತೆಡೆಲ್ಲ ಜೀವನದಲ್ಲಿ ಮೈಗೂಡಿಸಿ ಹೆಂಗೆ ಪ್ರತಿಯೊರು ಇನ್ಸಾನು ಜೀವನತ ವಾಸ್ತವಿಕತೆಡೆ ಪಡೆಯೋಗು ಸಾಧ್ಯ ಅವಳು.

0: ಬಹಳ ಶುದ್ಧ ಪ್ರಕೃತಿ ಇರುವವರು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಕುಲ್ಲು ಮೌಲೂದಿನ್ ಯೂಲದು ಅಲಲ್ ಫಿತ್ರ. ಈ ಜಗತ್ತಿನಲ್ಲಿ ಹುಟ್ಟುವ ಪ್ರತಿಯೊಂದು ಮಗುವೂ ಶುದ್ಧ ಪ್ರಕೃತಿಯಲ್ಲಿ ಹುಟ್ಟುತ್ತದೆ. ಅದನ್ನು ಕೆಟ್ಟವರನ್ನಾಗಿಯೋ ಒಳ್ಳೆಯವರನ್ನಾಗಿಯೋ ಮಾಡುವುದು ಆ ಮಗುವಿನ ತಂದೆ ಮತ್ತು ತಾಯಿಯಾಗಿದ್ದಾರೆ ಎಂದು ಪ್ರವಾದಿಯವರು ಕಲಿಸಿಕೊಟ್ಟರು. ಅವರಿಗೆ ಸದಾಚಾರವನ್ನು ಕಲಿಸಿಕೊಡಬೇಕು, ಅವರಿಗೆ ಬದುಕಿನಲ್ಲಿ ನೈತಿಕ ಮೌಲ್ಯಗಳನ್ನು ಕಲಿಸಿಕೊಡಬೇಕು. ತಂದೆ ಮತ್ತು ತಾಯಿಯ ಅತಿದೊಡ್ಡ ಹೊಣೆಗಾರಿಕೆಯಾಗಿದೆ. ಸಮಾಜದಲ್ಲಿ ಎಲ್ಲರಿಗೂ ಸಲಾಂ ಹೇಳುತ್ತಾರೆ, ಆದರೆ ಪತ್ನಿ ಮಕ್ಕಳಿಗೆ ಹೇಳುವುದಿಲ್ಲ, ತಂದೆ ತಾಯಿಗೆ ಹೇಳುವುದಿಲ್ಲ. ಅಂತಹ ಕೆಲವು ಮಂದಿ ಇರ್ತಾರೆ, ಪರಿಚಯ ಇರುವ ಇಲ್ಲದ ಎಲ್ಲರಿಗೂ ಸಲಾಂ ಹೇಳುತ್ತಾರೆ, ಆದರೆ ಪತ್ನಿಗೆ ಸಲಾಂ ಹೇಳುವುದಿಲ್ಲ, ಮಕ್ಕಳಿಗೆ ಸಲಾಂ ಹೇಳುವುದಿಲ್ಲ. ಪ್ರವಾದಿಯವರು ಹೇಳುತ್ತಾರೆ, ನಿಮ್ಮ ಮಧ್ಯೆ ಪ್ರೀತಿಯುಂಟಾಗಬೇಕಾದರೆ ನೀವು ಸಲಾಂ ಹೇಳಬೇಕು ಅಂತ. ನೀವು ಹೆಚ್ಚು ಹೆಚ್ಚು ಸಲಾಂ ಹೇಳಿದ್ರೆ ನಿಮ್ಮ ಮಧ್ಯೆ ಹೆಚ್ಚು ಹೆಚ್ಚು ಪ್ರೀತಿ ಬೆಳೆಯುತ್ತದೆ. ಮಕ್ಕಳಿಗೆ ಸದಾಚಾರವನ್ನು ಕಲಿಸಿಕೊಡಬೇಕು ಅಂತ. ಮಕ್ಕಳು ನಿನ್ನ ನಾವು ಮಕ್ಕಳಿಗೆ ನೀವು ರೋಲ್ ಮಾಡೆಲ್ಗಳಾಗಬೇಕು, ಮಾದರಿಗಳಾಗಬೇಕು ಅಂತ ಚರ್ಚಿಸಿದ್ದೆವು. ಒಮ್ಮೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಡೆದು ಹೋಗುವಾಗ ಓರ್ವ ಮಹಿಳೆ ತನ್ನ ಕೈಯನ್ನು ಹೀಗೆ ಹಿಡಿದು ತನ್ನ ಮಗುವನ್ನು ಕರೆಯುತ್ತಾ ಇದ್ದಾಳೆ, ಮಗು ಇಲ್ಲಿ ಬಾ, ಇದು ನಿನಗೆ ಕೊಡುತ್ತೇನೆ ಅಂತ. ನಾವು ಸಾಮಾನ್ಯವಾಗಿ ಮಾಡುವ ಒಂದು ಪ್ರಕ್ರಿಯೆ ಅದು. ತನ್ನ ಮುಷ್ಟಿಯನ್ನು ಬಿಗಿ ಹಿಡಿದು ಹೀಗೆ ತೋರಿಸಿ ಸಣ್ಣ ಮಗುವನ್ನಾಕೆ ಕರೆಯುತ್ತಾ ಇದ್ದಾಳೆ, ಮಗು ಇಲ್ಲಿ ಬಾ, ಇದು ಕೊಡುತ್ತೇನೆ ಅಂತ. ಆ ಮಗು ಆಸೆಯಿಂದ ಬರ್ತಾ ಇದೆ. ಪ್ರವಾದಿಯವರು ಆ ಮಹಿಳೆಯೊಂದಿಗೆ ಪ್ರಶ್ನಿಸ್ತಾರೆ, ನಿನ್ನ ಕೈಯಲ್ಲಿ ಏನಿದೆ ಅಂತ. ಆ ಮಹಿಳೆ ಹೇಳಿದ್ರು, ಪ್ರವಾದಿಯವರೇ, ನನ್ನ ಕೈಯಲ್ಲಿ ಒಂದು ಖರ್ಜೂರ ಇದೆ, ಅದನ್ನು ನಾನು ಮಗುವಿಗೆ ಕೊಡ್ತೇನೆ. ಆವಾಗ ಪ್ರವಾದಿಯವರು ಹೇಳಿದ್ರು, ಒಂದೋ ನಿನ್ನ ಕೈಯಲ್ಲಿ ಏನೂ ಇಲ್ಲದೆ ಸುಮ್ಮನೆ ನೀನು ಆ ಮಗುವನ್ನು ಕರೆಯುವುದಾದರೆ ಕುತಿಬತ್ ಆಲೇಕ್ ಕದಿಬಾ, ನೀನು ಸುಳ್ಳು ಹೇಳಿದ್ದಿ ಎಂಬ ಒಂದು ಅಪರಾಧ ನಿನ್ನ ಮೇಲೆ ದಾಖಲಾಗುತ್ತಾ ಇತ್ತು. ಮಕ್ಕಳೊಂದಿಗೆ ಯಾವ ಕಾರಣಕ್ಕೂ ಸುಳ್ಳು ಹೇಳಬೇಡಿ ಎಂಬ ಉದಾತ್ತವಾದ ಚಿಂತನೆಯನ್ನು ಪ್ರವಾದಿಯವರು ಕಲಿಸಿಕೊಡುತ್ತಾರೆ. ನಾವು ಮಕ್ಕಳಿಗೆ ಸುಳ್ಳು ಹೇಳಲಿಕ್ಕೆ ಕೆಲವೊಮ್ಮೆ ನಾವೇ ಅವರಿಗೆ ಅಭ್ಯಾಸ ಮಾಡಿಸ್ತೇವೆ. ಗವರ್ಮೆಂಟ್ ಬಸ್ಸಿನಲ್ಲಿ 10 ವಯಸ್ಸಿಗಿಂತ ಕೆಳಗಿನವರಿಗೆ ಹಾಫ್ ಟಿಕೆಟ್ ಅಂತ ಇದೆ. 10 ವಯಸ್ಸಿಗಿಂತ ಕೆಳಗಿನ ಮಕ್ಕಳಿಗೆ ಹಾಫ್ ಟಿಕೆಟ್. ತಂದೆ ಮತ್ತು ಮಗ ಬಸ್ಸಿನಲ್ಲಿ ಪ್ರಯಾಣ ಮಾಡುವುದು. ಮಗನಿಗೆ ಗೊತ್ತಿದ್ದು ನನಗೆ 12 ವಯಸ್ಸು ಪ್ರಾಯ ಆಗಿದೆ ಅಂತ, ಯಾಕಂದ್ರೆ ನಾನು 7ನೇ ಕ್ಲಾಸ್ನಲ್ಲಿ ಕಲಿತಾ ಇದ್ದೇನೆ, ನನಗೆ ಈಗ 12 ವಯಸ್ಸು ನಡೆಯುತ್ತಾ ಇದೆ ಅಂತ ಮಗನಿಗೆ ಗೊತ್ತಿದೆ. ಕಂಡಕ್ಟರ್ ಟಿಕೆಟ್ಗೆ ಬಂದಾಗ ಅಪ್ಪ ಹೇಳುತ್ತಾನೆ, 1.5 ಕೊಡಿ ಅಂತ. ಮಗನಿಗೆ ಎಷ್ಟು ವಯಸ್ಸಾಯಿತು ಅಂತ ಕೇಳಿದಾಗ ಅಪ್ಪ ಹೇಳಿದ 10 ವಯಸ್ಸಾಗಿದೆ. ಮಗನಿಗೆ ಗೊತ್ತಿದ್ದು ನನಗೆ 12 ವಯಸ್ಸಾಗಿದೆ ಅಂತ. ಹಾಗೆ ಒಂದು ಅರ್ಧ ಟಿಕೆಟ್ನಲ್ಲಿ ಒಂದು 10 ರೂಪಾಯಿಯೋ 7 ರೂಪಾಯಿಯೋ ಉಳಿಸಿದ್ದಾನೆ ಈ ಅಪ್ಪ, ಅದು ಬೇರೆ ವಿಷಯ. ಆದರೆ ಒಂದು ದೊಡ್ಡ ಅಪಾಯ ಇಲ್ಲಿ ಸಂಭವಿಸಿದೆ. ಅದೇನೆಂದರೆ, ಈ ಅಪ್ಪ ತನ್ನ ಮಗನಿಗೆ ಒಂದು ಪಾಠವನ್ನು ಕಲಿಸಿಕೊಟ್ಟಿದ್ದಾನೆ. ಸುಳ್ಳು ಹೇಳುವುದರಿಂದ ಈ ಜಗತ್ತಿನಲ್ಲಿ ಲಾಭ ಇದೆ ಎಂಬ ಒಂದು ಪಾಠ ಕಲಿತ ಈ ಮಗ. ಸುಳ್ಳು ಹೇಳುವುದರಿಂದ ಈ ಜಗತ್ತಿನಲ್ಲಿ ಲಾಭ ಇದೆ, ಲಾಭ ಗಿಟ್ಟಿಸಲಿಕ್ಕೆ ಸಾಧ್ಯ ಇದೆ. ಇನ್ನೆಷ್ಟು ಅವನೊಂದಿಗೆ ನೀವು ಸುಳ್ಳು ಹೇಳಬಾರದು ಅಂತ ಅವನಿಗೆ ಉಪದೇಶ ಮಾಡಿದ್ರು, ಅವನ ಮನಸ್ಸಿನಲ್ಲಿ ಬೆಳೆದ, ಅವನ ಹೃದಯಕ್ಕೆ ಇಳಿದ ಈ ಪಾಠವನ್ನು ಹೋಗಲಾಡಿಸಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಆದ್ದರಿಂದಲೇ ಮಕ್ಕಳ ಸದಾಚಾರವನ್ನು ಬೆಳೆಸುವಲ್ಲಿ, ಮಕ್ಕಳಿಗೆ ಸದಾಚಾರವನ್ನು ಕಲಿಸಿಕೊಡುವಲ್ಲಿ ತಂದೆ ಮತ್ತು ತಾಯಿಯ ಪಾತ್ರ ಬಹಳ ದೊಡ್ಡದು. ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಈ ಜಗತ್ತನ್ನು ಬಿಟ್ಟು ಹೋಗಿ 15 ಶತಮಾನಗಳು ಕಳೆದು ಹೋಯಿತು. 15 ಶತಮಾನಗಳ ನಂತರವೂ ಆ ಪ್ರವಾದಿಯ ಮಾರ್ಗದರ್ಶನಗಳನ್ನು, ಅವರ ಚರ್ಯೆಯನ್ನು ಬಹಳ ನಿಷ್ಠೆಯಿಂದ ಅನುಸರಿಸುವ ಮತ್ತು ಆ ಪ್ರವಾದಿಯ ಮಾರ್ಗದರ್ಶನಗಳನ್ನು ಮುಂದಿನ ತಲೆಮಾರಿಗೆ ಬಹಳ ವ್ಯವಸ್ಥಿತವಾಗಿ ವರ್ಗಾಯಿಸುವ, ಮುಂದುವರೆಸುವ
1: ಒಂದು ಮಾಡೆಲ್, ಒಂದು ಮಾದರಿ. ಪ್ರವಾದಿ ಮೊಹಮ್ಮದರ ಬದುಕು ಮತ್ತು ಸಂದೇಶಗಳನ್ನು ತಿಳಿದವರು, ಆ ವ್ಯಕ್ತಿತ್ವದ ಬಗ್ಗೆ ಅಧ್ಯಯನ ನಡೆಸಿದವರು, ಆ ವ್ಯಕ್ತಿತ್ವವನ್ನು ಜಗತ್ತಿನ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಅಂತ ಒಪ್ಪಿಕೊಳ್ತಾರೆ. ಭಾರತೀಯರ ಪ್ರೀತಿಯ ಬಾಪೂಜಿ ಮೋಹನ್ದಾಸ್ ಕರಮಚಂದ್ ಗಾಂಧಿ, ಅದೇ ರೀತಿ ಆಧುನಿಕ ಭಾರತದ ಪ್ರತಿಪಾದಕರಾದ ಸ್ವಾಮಿ ವಿವೇಕಾನಂದರು, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನ ಸಂಸ್ಥಾಪಕರಾದ ಚಿಂತಕ ಜಾರ್ಜ್ ಬರ್ನಾರ್ಡ್ ಶಾ, ಭಾರತದ ಪ್ರಪ್ರಥಮ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು, ಭಾರತದ ಸ್ವಾತಂತ್ರ್ಯ ಹೋರಾಟಗಾರತಿ ಖ್ಯಾತ ಕವಯಿತ್ರಿ ಸರೋಜಿನಿ ನಾಯ್ಡು, ಖ್ಯಾತ ಇತಿಹಾಸಗಾರರು ದಾರ್ಶನಿಕರಾದ ಥಾಮಸ್ ಕಾರ್ಲೈಲ್, ಎಡ್ವರ್ಡ್ ಗಿಬ್ಬನ್, ಮೈಕೆಲ್ ಹೆಚ್ ಹಾರ್ಟ್ ಮುಂತಾದ ಧಾರಾಳ ಧಾರಾಳ ಇತಿಹಾಸಗಾರರು, ರಷ್ಯಾದ ಖ್ಯಾತ ಸುಧಾರಕರಾದ ಲಿಯೋ ಟಾಲ್ ಸ್ಟಾಯ್, ಖ್ಯಾತ ವಿದ್ವಾಂಸರಾದ ಸರ್ ವಿಲಿಯಂ ಮೂರ್, ಹೀಗೆ ಈ ಜಗತ್ತಿನ ಅತ್ಯಂತ ಖ್ಯಾತ ಪ್ರಾಧ್ಯಾಪಕರು, ಖ್ಯಾತ ಇತಿಹಾಸಗಾರರು, ಖ್ಯಾತ ರಾಜಕೀಯ ತಂತ್ರಜ್ಞರು, ಅವರೆಲ್ಲ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಗ್ಗೆ ಅಧ್ಯಯನ ನಡೆಸಿದಾಗ ತಮ್ಮ ತಮ್ಮ ಗ್ರಂಥಗಳಲ್ಲಿ, ತಮ್ಮ ತಮ್ಮ ಬರಹಗಳಲ್ಲಿ ಪ್ರವಾದಿ ಮೊಹಮ್ಮದರು ಈ ಜಗತ್ತು ಕಂಡ ಶ್ರೇಷ್ಠ ಸಂತ, ಪ್ರವಾದಿ ಮೊಹಮ್ಮದರು ಈ ಜಗತ್ತು ಕಂಡ ಶ್ರೇಷ್ಠ ಆಡಳಿತಗಾರ, ಪ್ರವಾದಿ ಮೊಹಮ್ಮದರು ಈ ಜಗತ್ತು ಕಂಡ ಶ್ರೇಷ್ಠ ಆರ್ಥಿಕ ತಜ್ಞ, ಹೀಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಅವರು ಈ ಜಗತ್ತು ಕಂಡ ಶ್ರೇಷ್ಠ ವ್ಯಕ್ತಿ ಅಂತ ಒಪ್ಪಿಕೊಂಡರು.

रेडियो सारंग 107.8 FM ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಡಾಕ್ಟರ್ ರಾಜಲಕ್ಷ್ಮಿ ಎನ್.ಕೆ. ಅವರ ಅಂಡಮಾನ್ ಇತಿಹಾಸದೊಳಗೊಂದು ಪಯಣ ಈ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಡಾಕ್ಟರ್ ಜ್ಯೋತಿ ಚೇಳಾಯರು ಇವರ ಮಾತುಗಳನ್ನು

0: ಕೇಳ್ತಾ ಬರೋಣ.
1: ನಾನು ಅಂಡಮಾನ್ ಬಗ್ಗೆ ಕೇಳಿದ್ದೇನು, ನನಗೆ ನನ್ನ ಅಂಡಮಾನ್ ಬಗ್ಗೆ ಮೊದಲು ಕೇಳಿದ್ದೇನು ಅಂತಂದರೆ, ನನ್ನ ಅಜ್ಜ ಕತೆ ಹೇಳುವಾಗ ನನಗೆ ತುಳುವಲ್ಲಿ ಒಂದು ಶಬ್ದ ಹೇಳಿದ್ದೇನು ಅಂತಂದರೆ ಕಕ್ಕೆದ ಬರವು ಅಂತ. ನನಗೆ ಈಗ ಇದನ್ನು ಓದುವಾಗ ನಾನು ಅದನ್ನು ಮತ್ತೆ ನೆನಪು ಮಾಡಿಕೊಂಡೆ. ಯಾಕೆ ಕಕ್ಕೆದ ಬರವು ಅಂದರೆ, ಅವರೊಂದು ಘಟನೆ ಹೇಳ್ತಾರೆ. ಕಣಿಲೆಯನ್ನು ಆ ಕಾಲಕ್ಕೆ ಪದಾರ್ಥ ಮಾಡಲಿಕ್ಕೆ ಇರಲಿಲ್ಲ. ಒಂದು ಮನೆಯಲ್ಲಿ ಕಣಿಲೆ ಉಪ್ಪಿನಕಾಯಿ ಹಾಕಿದ್ರು. ಒಬ್ಬ ಖೈದಿಗೆ ಊಟ ಹಾಕಿದಾಗ ಆ ಉಪ್ಪಿನಕಾಯಿ ಹಾಕ್ತಾರಂತೆ, ಅವನಿಗೆ ಅವನ ಬೆನ್ನಲ್ಲಿ ಏನಿತ್ತು, ಕಕ್ಕೆದ ಬರವಿತ್ತು. ಆಮೇಲೆ ಹೋಗಿ ಅವನು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟ, ಮನೆ ಯಜಮಾನನ ಮೇಲೆ ಪೊಲೀಸರು ಆಕ್ರಮಣ ಮಾಡ್ತಾರೆ ಅನ್ನುವ ಘಟನೆಯನ್ನು ಅವರು ಹೇಳಿದರು. ನಾವು ಅಂಡಮಾನ್ ಬಗ್ಗೆ ರಮ್ಯವಾಗಿ ಮಾತಾಡ್ತೇವೆ, ಅಥವಾ ಅದನ್ನು ಒಂದು ಮೇಡಮ್ ಈಗಾಗಲೇ ಹೇಳಿದ ಹಾಗೆ ಪ್ರವಾಸದ ಹಿನ್ನೆಲೆಯಲ್ಲಿ ನೋಡ್ತೇವೆ. ಆದರೆ ಈ ಕೃತಿಯನ್ನು ನೋಡಿದಾಗ ನನಗೇನು ಅನಿಸಿತು ಅಂತಂದರೆ, ರುಮಿಯ ಒಂದು ಸಾಲು, ಸುತ್ತಮುತ್ತಲೆಲ್ಲ ಕತ್ತಲು, ಮತ್ತೊಮ್ಮೆ ನೋಡಿ ನಿಮಗೆ ನೀವೇ ಬೆಳಕು. ನಮಗೆ ನಾವೇ ಅವರಿಗೆ ಅವರೇ ಬೆಳಕಾಗಬೇಕಾದಂತಹ ಒಂದು ಅನಿವಾರ್ಯತೆಯನ್ನು ಆ ಖೈದಿಗಳು ಅನುಸರಿಸಿಕೊಂಡಿದ್ರು. ಅಂಡಮಾನಿಗೆ ಖೈದಿಗಳು ಹೋದ ಕಾಲ, ಆಮೇಲೆ ಅಲ್ಲಿಗೆ ಹೆಣ್ಣು ಮಕ್ಕಳು ಹೋದ ಕಾಲ, ಇದನ್ನು ಗಮನಿಸಿಕೊಂಡ್ರೆ ಒಂದು ಸಮಾಜ ನಿರ್ಮಾಣಕ್ಕೆ ಹೆಣ್ಣಿನ ಅವಶ್ಯಕತೆ ಮತ್ತು ಅನಿವಾರ್ಯತೆಯನ್ನು ಬಹಳ ಮುಖ್ಯವಾಗಿ ಈ ಕೃತಿ ಚರ್ಚೆ ಮಾಡ್ತದೆ. ಇದು ಬಹಳ ಮುಖ್ಯವಾದ ಅಂಶ. ಒಂದು ಸಮಾಜದಲ್ಲಿ ಹೆಣ್ಣು ಇಲ್ಲದೇ ಇದ್ದರೆ ಆ ಸಮಾಜ ಹೇಗಾಗ್ತದೆ? ಹಾಗಾಗಿ ಲೇಖಕಿಯೇ ಇದರಲ್ಲಿ ಗುರುತಿಸಿಕೊಂಡ ಹಾಗೆ ಅದೊಂದು ಮಹಿಳಾ ವಿಯೋಗದ ಸಮಾಜ, ಮಹಿಳೆಯರಿಲ್ಲದೇ ಇದ್ದಂತಹ ಸಮಾಜ. ಹಾಗಿದ್ದಾಗ ಅಲ್ಲಿರುವ ಖೈದಿಗಳು ಗಂಡಸರು ಶಿಕ್ಷೆಗೆ ಒಳಗಾದವರು, ಅಪರಾಧ ಮಾಡಿದ್ದಾರೋ ಇಲ್ವೋ ಆದರೆ ಶಿಕ್ಷೆಗೆ ಒಳಗಾಗಿ ಕಾಲಾಪಾನಿ ಶಿಕ್ಷೆಯನ್ನು ಅನುಭವಿಸಿದವರು ಒಂದು ಕಡೆ ಮೈ ಮುರಿದು ದುಡಿಬೇಕಾಗಿತ್ತು, ಇನ್ನೊಂದು ಕಡೆ ಹೊಟ್ಟೆ ತುಂಬ ಅನ್ನ ಇರಲಿಲ್ಲ, ಬದುಕಿನ ಭದ್ರತೆ ಇರಲಿಲ್ಲ. ಆವಾಗ ಅವರು ತಮ್ಮನ್ನು ತಾವು ಗುರುತಿಸಿಕೊಳ್ಳೋದಕ್ಕೆ ಸಲಿಂಗ ಕಾಮದ ಸಮಸ್ಯೆ ಇತ್ತು ಅಂತ ಉಲ್ಲೇಖ ಬರ್ತದೆ. ವಿಷಯ ಇದನ್ನು ಗಮನಿಸಿಕೊಂಡಾಗ ಒಬ್ಬ ಮನುಷ್ಯ ಆರೋಗ್ಯಪೂರ್ಣವಾಗಿ ಬದುಕಬೇಕಾದ್ರೆ, ಒಂದು ಸಮಾಜವನ್ನು ಕಟ್ಟಬೇಕಾದ್ರೆ ಹೆಣ್ಣಿನ ಅನಿವಾರ್ಯತೆಯನ್ನು, ಅದರಲ್ಲಿ ಖೈದಿಗಳಾಗಿದ್ದವರು ಅವರ ಶಿಕ್ಷೆಯನ್ನು ಬಿಡುಗಡೆಗೊಂಡು ಅಲ್ಲೇ ಅವರು ನೆಲೆ ನಿಲ್ತಾರೆ ಅನ್ನುವಾಗ ಆ ಖೈದಿಗಳ ಕುಟುಂಬ ಅಲ್ಲಿಗೆ ಬರಲಿಕ್ಕೆ ಒಪ್ಪಲಿಲ್ಲ, ಅವರ ಹೆಂಡತಿಯರು ಅಲ್ಲಿಗೆ ಬರಲಿಕ್ಕೆ ಒಪ್ಪಲಿಲ್ಲ. ಅದಕ್ಕಾಗಿ ಬೇರೆ ಶಿಕ್ಷೆಗೆ ಒಳಗಾಗಿ ಕಾಲಾಪಾನಿಯನ್ನು ಅನುಭವಿಸಿದ ಹೆಣ್ಮಕ್ಳು ಯಾರಿದ್ದಾರೆ ಅವರಿಗೆ ಮತ್ತು ಖೈದಿಗಳಿಗೆ ಮದುವೆ ಮಾಡಿ ಅಲ್ಲಿ ಹುಟ್ಟಿದ ಕುಟುಂಬ, ಸಮಾಜ ಮತ್ತು ಅಲ್ಲಿ ಹುಟ್ಟಿದ ಭಾಷೆ, ಅಲ್ಲಿ ಹುಟ್ಟಿದ ಸಂಸ್ಕೃತಿ, ಅದು ಭಾರತದ ಪಡೆಯ ಚಲ್ಲ. ಅದಕ್ಕಿಂತ ಸ್ವಲ್ಪ ಈಗಾಗಲೇ ಸರ್ ಹೇಳಿದಾಗೆ ಅದಕ್ಕಿಂತ ಸ್ವಲ್ಪ ಭಿನ್ನ ಆಗ್ತದೆ. ಯಾಕೆಂತಂದರೆ ಜಗತ್ತಿನ ಬೇರೆ ಬೇರೆ ಪ್ರದೇಶದಿಂದ ಬಂದ ಜನಾಂಗಗಳ ಜನ ಇದ್ದರು ಅಲ್ಲಿ, ಅದರೊಂದಿಗೆ ಭಾರತದ ಉತ್ತರದಿಂದ ದಕ್ಷಿಣದವರೆಗಿನ ಜನರು ಇದ್ದರು ಅಲ್ಲಿ. ಅವರೆಲ್ಲರೂ ಸೇರಿ ಕಟ್ಟಿದ ಒಂದು ಸಮಾಜವಾಗಿ ನಾವದನ್ನು ಗುರುತಿಸುವುದಕ್ಕೆ ಸಾಧ್ಯ ಇದೆ. ಒಂದರ್ಥದಲ್ಲಿ ಬ್ರಿಟಿಷರು ಒಂದು ಸಮಾಜವನ್ನು ಎಷ್ಟು ಪ್ರಯೋಗಶೀಲವಾಗಿ ಕಟ್ಟಿದ್ರು ಅನ್ನುವುದಕ್ಕೆ ಅಂಡಮಾನ್ನ ಒಂದು ಸಮಾಜ ಒಂದು ಅದ್ಭುತ ಉದಾಹರಣೆಯಾಗಿದೆ ಅನ್ನೋದನ್ನು ಗಮನಿಸಬಹುದು. ಯಾಕೆಂದರೆ ಅಲ್ಲಿ ಬೇರೆ ಬೇರೆ ಧರ್ಮದವರಿದ್ದರು, ಬೇರೆ ಬೇರೆ ಸಮುದಾಯದವರಿದ್ದರು, ಬೇರೆ ಬೇರೆ ಭಾಷೆಯವರಿದ್ದರು, ಬೇರೆ ಬೇರೆ ಪ್ರದೇಶದಿಂದ ಬಂದವರಿದ್ದರು, ಅವರೆಲ್ಲರೂ ತಮ್ಮನ್ನು ತಾವು ಸಮನ್ವಯ ಮಾಡಿಕೊಳ್ತಾ ಬದುಕಬೇಕಾದ್ರೆ ಅವರು ಅನುಭವಿಸಿದ ಹಿಂಸೆಗಳು, ಕಷ್ಟಗಳು, ಯಾತನೆಗಳು. ಬಹುಶಃ ನಾವು ಯುದ್ಧ ಅಂತ ಎರಡೇ ಎರಡು ಶಬ್ದದಲ್ಲಿ ಹೇಳಿಬಿಡ್ತೇವೆ, ಆದರೆ ಆ ಜಪಾನೀಸ್ ಸೈನಿಕರು ಅಂಡಮಾನ್ನಲ್ಲಿ ಮಾಡಿದ ಕ್ರೌರ್ಯವನ್ನು ನಾವು ಓದಿದರೆ ನಮಗೆ ನಿಜವಾಗ್ಲೂ ಕೂಡ ಅದನ್ನು ಅದರ ಭಾವುಕವಾಗಿ ಹೇಳುವುದಂತಲ್ಲ, ಆದರೆ ಅದನ್ನು ಓದುವಾಗ ನಮಗೆ ಅಯ್ಯೋ ಹಿಂಸೆ ಹೀಗೂ ಇರುವುದಕ್ಕೆ ಸಾಧ್ಯವಾ ಅಂತ ಅನ್ನಿಸುವುದಕ್ಕೆ ಸಾಧ್ಯ ಇದೆ. ಅಂಡಮಾನ್ ಹದಿನೆಂಟನೇ ಶತಮಾನದ ಜೂನ್ 12ರ 1789ರಂದು ಕೌನ್ಸಿಲ್ ಬ್ಲೇರ್ ಅವನು ಸ್ವಲ್ಪ ಪ್ರಯೋಗಶೀಲನಾಗಿ ಅಲ್ಲಿ ಏನು ಕೈದಿಗಳನ್ನು ಕಟ್ಟುವ ಅಥವಾ ಸಮಾಜವನ್ನು ನಿರ್ಮಾಣ ಮಾಡುವ ಕೆಲಸವನ್ನು ಮಾಡ್ತಾನೆ. ಈ ಪುಸ್ತಕದ ಇನ್ನೊಂದು ಅಂಶ ಏನಂತಂದರೆ, ನಾನು ಎಲ್ಲವನ್ನೂ ಹೇಳೋಕ್ಕಾಗಲ್ಲ, ಆದರೆ ಸುಮಾರು ಹೆಸರುಗಳಿವೆ, ಸುಮಾರು ಬ್ರಿಟಿಷ್ ಅಧಿಕಾರಿಗಳು ಅಥವಾ ಬೇರೆ ಬೇರೆ ಪ್ರದೇಶದಿಂದ ಬಂದಂತಹ ವಸಾಹತುಶಾಹಿಯ ಅಧಿಕಾರಿಗಳ ಹೆಸರನ್ನು ನಾವು ಗಮನಿಸಿಕೊಳ್ಬಹುದು. 1858ರಲ್ಲಿ 10 ಮಾರ್ಚ್ನಂದು ದಂಗೆ ಎದ್ದ 200 ಜನ ಸೈನಿಕರು ಕೈದಿಗಳಾಗಿ ಬರ್ತಾರೆ. ಅದರಲ್ಲಿ ಒಬ್ಬ ಪ್ರಸಿದ್ಧ ಬರಹಗಾರ, ಪ್ರಸಿದ್ಧ ವಹಾಬಿ ನಾಯಕ ಮೌಲಾನಾ ಜಾಫರ್ ಕೂಡ ಇದ್ದಾನೆ. ಅವನ ಬರಹಗಳು ಮತ್ತು ಅವನ ಬರವಣಿಗೆಯ ಕ್ರಮಗಳನ್ನು ಅಲ್ಲಲ್ಲಿ ಕೊಟ್ಟಿದ್ದಾರೆ. ಸ್ವಾವಲಂಬಿ ಘಟಕವಾಗಿ ಪೋರ್ಟ್ ಬ್ಲೇರ್ ಬೆಳವಣಿಗೆ ಆಗಬೇಕಾದ್ರೆ ಇವರೆಲ್ಲರೂ ಕೂಡ ಬಹಳ ಕೆಲಸವನ್ನು ಮಾಡಿದ್ದಾರೆ. ಒಂದು ಕೈದಿಗಳು ಮಾಡಿದ ಕೆಲಸ, ಇನ್ನೊಂದು ಅವರನ್ನು ನೋಡಿಕೊಳ್ಳಲು ಬಂದ ವಸಾಹತುಶಾಹಿ ಆಡಳಿತದ ಜನರು ಎದುರಿಸಿದ ಆತಂಕ. ಯಾಕೆಂದರೆ ಅಲ್ಲಿ ಅವರಿಗೂ ಭದ್ರತೆ ಇರಲಿಲ್ಲ, ವಸಾಹತುಶಾಹಿಗಳಾಗಿ ಬಂದವರಿಗೂ ಭದ್ರತೆ ಇರಲಿಲ್ಲ, ಕೈದಿಗಳಾಗಿ ಬಂದವರಿಗೂ ಭದ್ರತೆ ಇರಲಿಲ್ಲ, ಬಂದವರು ವಾಪಸ್ ಹೋಗ್ತಾರೆ ಅನ್ನುವ ಗ್ಯಾರಂಟಿ ಇರಲಿಲ್ಲ ವಸಾಹತುಶಾಹಿ ಆಡಳಿತ ನಡೆಸಲಿಕ್ಕೆ ಬಂದವರಿಗೆ. ಯಾಕೆಂದರೆ ಅವರು ವ್ಯವಹರಿಸಬೇಕಾದದ್ದು ಕೈದಿಗಳ ಜೊತೆಗೆ ಯಾವುದೇ ನಿರೀಕ್ಷೆಗಳಿದ್ದಲ್ಲದೆ, ಯಾವುದೇ ಕನಸುಗಳಿಲ್ಲದೆ ಅಲ್ಲಿ ಬದುಕಬೇಕಾದಂತಹ ಅನಿವಾರ್ಯತೆ. ಅಂದರೆ ಅಲ್ಲಿ ಅವರು ಹೇಳ್ಕೊಳ್ತಾರೆ, ನಮಗೆ ಇಲ್ಲಿ ಬಂದದ್ರಿಂದ ನಾವು ಅನುಭವಿಸಿದಂತಹ ಹಿಂಸೆ ಏನು ಅಂತ. ಅವರು ಹೇಳುತ್ತಾರೆ, ಒಂದು ಪದ್ಯ ಇದೆ, ಜೀವನದ ಕಾರ್ಯ ಹಾಗೂ ಕೈದಿ ಬದುಕಿನ ದುಃಖವನ್ನು ತೋಡಿಕೊಳ್ಳುವ ಒಂದು ಕವಿತೆ ಇದೆ. ಅವರು ಹೇಳುತ್ತಾರೆ, ಕರಿನೀರಿನ ದ್ವೀಪವೆಂದು ಆದರೆ ಇಲ್ಲಿನ ರಸ್ತೆಗಳೆಂದು ಕೊನೆ ಮುಟ್ಟುವುದೇ ಇಲ್ಲ. ಒಣಭೂಮಿಯಲ್ಲಿ ಜಿಗಣೆಗಳು, ಸೊಳ್ಳೆಗಳ ಗುಂಪುಗಳು, ಎಲ್ಲೆಲ್ಲಿಯೂ ಕೈದಿಗಳು ಸಾಯುವರು ಪ್ರತಿದಿನ. ಆದರೆ ಮಾಲೀಕ ಅನ್ನುತ್ತಾನೆ, ನಾವು ರೋಗಿಯಂತೆ ನಟಿಸುತ್ತೇವೆಂದು. ನಮ್ಮ ಕರಗಳಲ್ಲಿ ಇಡುವರು ನಾಲ್ಕಾಣೆ ಕಾಸು ಮತ್ತು ಹೇಳುವರು ನಾವು ದುಡಿಯಲು ಕಟ್ಟು ಮಸ್ತೆಂದು. ಕಾಡು ಮನುಷ್ಯರದೋ ಕಾಡಿನಲ್ಲಿ ಯಾರಿಗೋ ಗೊತ್ತು ಎಲ್ಲಿ ಯಾವಾಗ ಪ್ರತ್ಯಕ್ಷರಾಗುವರು. ಅವರ ಬಾಣಗಳು ಕೊಲ್ಲುತ್ತಿದೆ ಸೈನಿಕರ ಈ ಲೋಕದಲ್ಲಿ ನಂಟುವುದು ಆರನ್ನು. ಅಂದರೆ ಇದು ಅಲ್ಲಿರುವವರ ವಾಸ್ತವಿಕ ಸ್ಥಿತಿಯನ್ನು ಹೇಳುವುದಕ್ಕೆ ಸಾಧ್ಯ ಆಗ್ತದೆ. ನಾವು ಸಾಮಾನ್ಯ ಚರಿತ್ರೆಯಲ್ಲಿ ಅಥವಾ ಸಂಸ್ಕೃತಿ ಚಿಂತನೆಯಲ್ಲಿ, ಮಾನವಶಾಸ್ತ್ರದಲ್ಲಿ, ಸಮಾಜಶಾಸ್ತ್ರದಲ್ಲಿ ಸಮಾಜ ವಿಕಾಸ ಆದ ಹಂತವನ್ನು ಹೇಳ್ತಾ ಹೋಗ್ತೇವೆ. ಕಾಡನ್ನು ಕಡಿದು ನಾಡು ಮಾಡಲಾಯಿತು, ಆಮೇಲೆ ಸಮಾಜದ ನಿರ್ಮಾಣ ಆಯಿತು, ಹೀಗೆ ಇತ್ಯಾದಿ. ನಾವು ಅಂದರೆ ಸಂಸ್ಕೃತಿ ಚಿಂತನೆ ಮಾಡುವಾಗ 3-4 ಹಂತಗಳನ್ನು ಸಮಾಜಶಾಸ್ತ್ರದ ಹಿನ್ನೆಲೆಯಲ್ಲಿ ಹೇಳ್ತೇವೆ, ಮಾನವಶಾಸ್ತ್ರದ ಹಿನ್ನೆಲೆಯಲ್ಲಿ ಕೂಡ ಹೇಳುವಾಗ ಕೂಡ ಕೆಲವು ಥಿಯರಿಗಳನ್ನು ಹೇಳ್ತೇವೆ. ಆದರೆ ಈ ಕೃತಿಯನ್ನು ಓದುವಾಗ ಅಂಡಮಾನ್ಗೆ ಬಂದ ಕೈದಿಗಳು ಅಲ್ಲಿ ಬುಡಕಟ್ಟಿನ ಜನರಿದ್ದರು, ಬುಡಕಟ್ಟಿನ ಜನರ ವಿರೋಧ ಇತ್ತು. ಕಾಡಿಗೆ ಹೋದರೆ ಬುಡಕಟ್ಟಿನವರಿಗೆ ಆಹಾರ ಆಗ್ತವೆ, ಆಚೆಗೆ ಹೋದರೆ ಸಮುದ್ರಕ್ಕೆ ಬೀಳಬೇಕಾಗ್ತದೆ. ಅಲ್ಲಿ ಒಂದು ಘಟನೆ ಬರ್ತದೆ, ಯುದ್ಧದ ಸಂದರ್ಭದಲ್ಲಿ ಆಹಾರ ಇರಲಿಲ್ಲ, ಆಗ ಒಂದು ದ್ವೀಪಕ್ಕೆ ಕರ್ಕೊಂಡು ಹೋಗಿ ನೀವು ಸಮುದ್ರಕ್ಕೆ ಹಾರಿ ಅಂತ ಹೇಳ್ತಾರೆ. ಅವರು ಸಮುದ್ರಕ್ಕೆ ಹಾರಿ ಸಾಯಬೇಕಾಗಿತ್ತು, ಬದುಕಿ ಉಳಿದವರು 200 ಜನರಲ್ಲಿ ಕೇವಲ 2 ಮಾತ್ರ. ಇಂತಹ ಹಿಂಸೆಯನ್ನು, ಕ್ರೌರ್ಯವನ್ನು ನಾವಿಲ್ಲಿ ಗಮನಿಸಲಿಕ್ಕೆ ಸಾಧ್ಯ ಇದೆ. ಬಹುಶಃ ಈ ಹಿನ್ನೆಲೆಯಲ್ಲಿ ನಾಗರಿಕತೆ ಅನ್ನುವುದು ಹೇಗೆ ಬೆಳೆಯಿತು? 1881ರಿಂದ 1900 ಅವಧಿಯಲ್ಲಿ ಕಾಡು ತೆರವು ಮಾಡಿ ನಾಡಾಗಿಸಿದ ನೆಲದ ವಿಸ್ತೀರ್ಣ ಒಂದಿಷ್ಟು 10,421ರಿಂದ 25,189 ಎಕರೆಗೆ ಏರಿತ್ತು ಅಂತ ಹೇಳಿ ಹೇಳ್ತಾರೆ. ವ್ಯವಸಾಯ ಯೋಗ್ಯವಾದಂತಹ ಭೂಮಿಯ ವಿಸ್ತೀರ್ಣ 10,364 ಆಗಿತ್ತು. ಇದನ್ನೆಲ್ಲ ಮಾಡಿದವರು ಇಲ್ಲಿಂದ ಹೋದ ಕೈದಿಗಳೇ. ಕಾಡನ್ನು ಕಡಿಯುವುದು, ನಾಡನ್ನಾಗಿ ಮಾಡೋದು, ಇದು ಅವರಿಗೆ ಇದ್ದಂತಹ ಶಿಕ್ಷೆಯೇ. ಆದರೆ ನಾವು ಕೃಷಿಯ ಬಗ್ಗೆ ಮಾತನಾಡುವಾಗ, ಕೃಷಿಯನ್ನು ಅನ್ವೇಷಿಸಿದ್ರ ಬಗ್ಗೆ ಮಾತನಾಡುವಾಗ ಅಲ್ಲಿಯೂ ಕೂಡ ನಾವು ಗಮನಿಸಿಕೊಳ್ಬೇಕಾದಂಥದ್ದು, ಕೃಷಿಯನ್ನು ಅನ್ವೇಷಿಸಿದವಳು ಹೆಣ್ಣು ಅಂತ ಹೇಳುವಾಗಲೂ ಕೂಡ ಹೊಟ್ಟೆಯನ್ನು ತಂಪಾಗಿಸುವ, ನೆತ್ತಿಯನ್ನು ತಂಪಾಗಿಸುವಂತಹ ಉದ್ದೇಶವನ್ನು ಇಟ್ಕೊಂಡು ಕಾಡಲ್ಲಿ ಹುಡುಕಿದ್ರು ಹಾಗೆ ಹೀಗೆ ಅಂತ ಹೇಳುವಾಗ ಆ ಥಿಯರಿಯು ಕೂಡ ಇಲ್ಲಿ ಬಿದ್ದು ಹೋಗುವುದಕ್ಕೆ ಸಾಧ್ಯ ಆಗ್ತದೆ. ಅಂದರೆ ನಾವು ಗಮನಿಸಬೇಕಾದಂಥದ್ದು, ನಾವು ಸಾಮಾನ್ಯವಾಗಿ ಜನರಲೈಸ್ ಮಾಡುವ ಥಿಯರಿಗಳೇನಿವೆ, ಸಾಮಾನ್ಯೀಕರಣಗೊಳಿಸುವಂಥ ಸಿದ್ಧಾಂತಗಳಿವೆ, ಅದನ್ನು ಬಿಟ್ಟು ಇಲ್ಲಿಯ ಸಮಾಜ, ಇಲ್ಲಿಯ ಸಂಸ್ಕೃತಿ, ಇಲ್ಲಿಯ ಭಾಷೆ, ಇಲ್ಲಿಯ ಜನಜೀವನ ಬೆಳೆಯುವುದಕ್ಕೆ ಸಾಧ್ಯ ಆಗಿದೆ ಅನ್ನೋದನ್ನು ಗುರುತಿಸಿಕೊಳ್ಬೋದು. 1860 ವೇಳೆಗೆ 30 ಮಹಿಳಾ ಕೈದಿಗಳು ಫೋರ್ಟ್ ಬ್ಲೇರಿಗೆ ಬರ್ತಾರೆ. ಆನಂತರ 1901 ಆಡಳಿತದ ವರದಿಯ ಪ್ರಕಾರ 143 ಮಹಿಳೆಯರು ಇಲ್ಲಿ ಜವಳಿ ಉತ್ಪಾದನೆಯಲ್ಲಿ ತೊಡಗಿರ್ತಾರೆ. ಅದರಲ್ಲಿ 125 ಲೇನ್ನಷ್ಟು ಹತ್ತಿ ಹಾಗೂ ಬಟ್ಟೆಯನ್ನು ಉತ್ಪಾದನೆ ಮಾಡ್ತಾ ಇರ್ತಾರೆ. ಇನ್ನೂ ಒಂದು ಬಹಳ ರೋಚಕ ಕಥೆ ಏನಂತಂದರೆ, ಈಗಾಗಲೇ ಸರ್ 4 ಇದರಲ್ಲಿ ಒಂದು 5-6 ಹೆಣ್ಮಕ್ಕಳ ಬದುಕಿನ ಕಥೆ ಇದೆ. ಇಷ್ಟು ಜನ ಬಂದಿದ್ದಾರೆ ಅಂದರೆ ಅಲ್ಲಿ ಗಂಡಸರ ಸಂಖ್ಯೆ ಹೆಚ್ಚಿತ್ತು, ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಇತ್ತು. ಅದೊಂದು ಅಸಮ ಸಮಾಜ. ಹಾಗಾದಾಗ ಸಮಾಜದಲ್ಲಿ ಯಾವ ರೀತಿಯ ವಾತಾವರಣ ಉಂಟಾಗ್ತದೆ ಅನ್ನೋದು ನಮಗೆ ಗೊತ್ತಿದೆ. ಲಿಂಗಾನುಪಾತದಲ್ಲಿ ವ್ಯತ್ಯಾಸ ಆದಾಗ ಯಾವ ರೀತಿಯಾದಂತಹ ಹಿಂಸೆ ಮತ್ತು ಕ್ರೌರ್ಯಗಳು ಉಂಟಾಗ್ತವೆ, ಸಮಾಜದಲ್ಲಿ ಶಾಂತಿ ಯಾಕಿರುವುದಿಲ್ಲ ಅನ್ನೋದು ಗೊತ್ತಿರ್ತದೆ. ಆದರೆ ಒಂದು ಉದಾತ್ತವಾದ ಧೈರ್ಯ, ದಿಟ್ಟ ಹೆಜ್ಜೆಯ ಗಟ್ಟಿಗಿತ್ತೀರಿ ಯಾಕೆ ಅಂತಂದರೆ, ಅವರು ಕಾಲಪಾಣಿ ಶಿಕ್ಷೆಯನ್ನು ಒಪ್ಪಿಕೊಂಡು ಬಂದ

ಹೊರ ಹಾಕಿದಾಗ ಅವರಲ್ಲಿಗೆ ಬರಬೇಕಾಯಿತು. ಇಲ್ಲಿ ನಾಲ್ಕು ಜನರ ಕಥೆಯನ್ನು ಹೇಳಿದ್ದಾರೆ. ಈಗಾಗಲೇ ಹೇಳಿದಾಗೆ ಅಲ್ಮೋರ, ಇರ್ಕಮ್ಮ ಮತ್ತು ಗೌರ ಮತ್ತು ಇನ್ನೊಬ್ಬಳು ಹೆಣ್ಮಗಳ ಹೆಸರಿದೆ, ಲಕ್ಷ್ಮಿ. ಲಕ್ಷ್ಮಿ, ಗೌರ, ಇರ್ಕಮ್ಮ ಇವರೆಲ್ಲರ ಮಹಿಳೆಯರ ಆಗಮನ ಆಗ್ತದೆ. ಇವರೆಲ್ಲ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಅವ್ರು ಯಾರೂ ಕೂಡ ಅಪರಾಧವನ್ನು ಅಂದರೆ ಅವ್ರು ಯಾರೂ ಕೂಡ ರಾಷ್ಟ್ರೀಯ ಚಳುವಳಿಯಲ್ಲಿ ಭಾಗವಹಿಸಿದ ಅಥವಾ ದಂಗೆ ಎದ್ದ ಹೆಣ್ಮಕ್ಕಳಲ್ಲ. ಕೌಟುಂಬಿಕದ ಕಾರಣಕ್ಕಾಗಿ ಯಾವುದೋ ಅಕಸ್ಮಾತ್ ಆಗಿ ಉಂಟಾದ ಅವಘಡಗಳಿಂದ ಅಪರಾಧಿಗಳ ಸ್ಥಾನದಲ್ಲಿ ನಿಂತು ಶಿಕ್ಷೆಗೆ ಒಳಗಾದವರು. ಅದರಲ್ಲಿ ಒಬ್ಬಳಿಗೆ ಅವಳ ಭಾವ ಹೇಳ್ತಾನೆ, ನೀನು ಅಪರಾಧ ಒಪ್ಕೊಳ್ಬೇಡ, ನಾನು ಅಪರಾಧಿಯಾಗಿ ಹೋಗ್ತೇನೆ ಅಂತ. ಆದರೆ ಅವಳು, ಇಲ್ಲ, ನಾನೇ ಅಪರಾಧಿ ಆಗ್ತೇನೆ ಅಂತ ಹೇಳಿ ಆಕೆಯೇ ಶಿಕ್ಷೆಯನ್ನು ಒಪ್ಪಿಕೊಂಡು ಬರ್ತಾಳೆ. ಆ ನಂತರ ಅಲ್ಲಿ ಬಂದು ಅವರ ಒಂದು ಸ್ಥೂಲವಾದ ಕತೆ ಮಾತ್ರ ಇದೆ. ಅದರಲ್ಲಿ ಅವರ ಅಂತರಾಳದ ದನಿಗಳೇನಿವೆ ಅನ್ನೋದು ಸ್ಪಷ್ಟವಾಗಿ ನಮಗೆ ದಾಖಲಾಗುತ್ತೆ. ಆದರೆ ಒಂದಿಷ್ಟು ಅಂಶದ ನೋವಿನ ಸಂಗತಿಗಳನ್ನು ನಾವಿಲ್ಲಿ ಗುರುತಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಅದರಲ್ಲಿ ಒಂದು ಸಾಹಸ ಏನು ಅಂತಂದರೆ, ಅಲ್ಲಿ ಹೆಣ್ಮಕ್ಕಳನ್ನು ಖೈದಿಗಳನ್ನಾಗಿ ಅಂಡಮಾನಿಗೆ ಕರೆ ತರ್ತಾರೆ. ಆಗ ಒಂದು ನಾವೆ ದಡಕ್ಕೆ ಅಪ್ಪಳಿಸಿ ಅದು ಅದರಲ್ಲಿದ್ದವರೆಲ್ಲರೂ ಏನಾಗ್ತಾರೆ, ಸಾವಿನ ಅಂಚಿಗೆ ಹೋಗ್ತಾರೆ. ತಾವು ಸಾಯಲಿಕ್ಕೆ ಬಂದಿದ್ದೇವೆ ಅಂತ ಗೊತ್ತಿದ್ರು ಅದರಲ್ಲಿ ಇದ್ದಂತಹ ಒಬ್ಬಳು ಹೆಣ್ಮಗಳು ಅಲ್ಲಿರುವ ಜನರನ್ನ ಆಕೆ ರಕ್ಷಿಸ್ತಾಳೆ. ಹಾಗೆ ರಕ್ಷಿಸಿದ್ರಿಂದ ಅವಳಿಗೆ ಶಿಕ್ಷೆಯ ವಿನಾಯಿತಿ ಕೂಡ ಲಭಿಸ್ತದೆ ಅನ್ನೋದನ್ನು ನಾವು ಗಮನಿಸಿಕೊಳ್ಬೋದು. ಅಂದರೆ ಬ್ರಿಟಿಷ್ ಅಧಿಕಾರಿಗಳು ಅದನ್ನು ಕೂಡ ಗಮನಿಸಿದರು. ಸಮಾಜ ರಚನೆಯ ಹಿನ್ನೆಲೆಯಲ್ಲಿ ನಾವು ಎಷ್ಟು ಅವರ ನಕಾರಾತ್ಮಕತೆಯನ್ನು ಹೇಳ್ತೇವೆಯೋ, ಆದರೆ ಅವರು ಸಮಾಜ ರಚನೆಯ ಕಡೆಗೆ ಕೊಟ್ಟ ಗಮನವನ್ನು ಕೂಡ ನಾವು ಗುರುತಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಹೇಳ್ಬೋದು. ಇನ್ನೊಬ್ಬಳು ಹೆಣ್ಮಗಳು ಜೀವನಿ ಅಂತ, ಆಕೆ ಬಹಳ ಅವಳು ಕೂಡ ಅನ್ಯಾಯಕ್ಕೆ ಒಳಗಾಗಿ ಇಲ್ಲಿ ಬಂದು ಆಕೆಯನ್ನು ಮತ್ತೆ ಇಲ್ಲಿ ಕುಟುಂಬವನ್ನು ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಒಟ್ಟು ಇಲ್ಲಿರುವ ಹೆಣ್ಮಕ್ಕಳ ಕಥೆಗಳನ್ನು ಗಮನಿಸಿದರೆ ನನಗೆ ಅನಿಸಿದ್ದು, ಇಡೀ ಕೃತಿಯಲ್ಲಿ ನಾವದನ್ನು ನಾಲ್ಕು ಅಂಶಗಳಲ್ಲಿ ಗುರುತಿಸುವುದಕ್ಕೆ ಸಾಧ್ಯ ಇದೆ. ಒಂದು ಕುಟುಂಬದ ಪರಿಕಲ್ಪನೆಯನ್ನು ಅಂಡಮಾನಿಗೆ ಗಡೀಪಾರಾಗಿ ಬಂದ ಹೆಣ್ಣು ಮಕ್ಕಳು ಕುಟುಂಬದ ಪರಿಕಲ್ಪನೆಯನ್ನು ಸೃಷ್ಟಿಸಿಕೊಂಡ ಅಥವಾ ಕಟ್ಟಿಕೊಂಡ ಕ್ರಮಗಳು. ಅವರು ಖೈದಿಗಳಾಗಿರ್ತಾರೆ, ಖೈದಿಗಳಾಗಿದ್ದವರು ಆಮೇಲೆ ಶಿಕ್ಷೆಯಿಂದ ಹೊರಗೆ ಬಂದು ಆಮೇಲೆ ಅವರು ತಮ್ಮ ಸ್ವತಂತ್ರ ಜೀವನವನ್ನು ನಿರ್ವಹಿಸಿದಂತಹ ಒಂದು ವಿಭಾಗದ ಹೆಣ್ಮಕ್ಕಳು. ಎರಡನೇದು ನಾವಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಆಗುವಂಥದ್ದು, ಜಪಾನಿಯರ ಹಿಂಸೆ ಮತ್ತು ಆಕ್ರಮಣಕ್ಕೆ ತುತ್ತಾಗಿ ಕುಟುಂಬವನ್ನು ಪೋಷಿಸಿದ ಹೆಣ್ಮಕ್ಕಳು. ಅವರು ಮೊದಲ ತಲೆಮಾರಿನವರೇ ಆಗಿದ್ದರು. ಯಾಕೆಂದರೆ ಅವರೆಲ್ಲ ತನ್ನ ಇರ್ಕಮ್ಮ ಅಂತೂ ತನ್ನ ಮಗನನ್ನು ಮುತ್ತುಸ್ವಾಮಿಯನ್ನು ಮತ್ತು ಮೊಮ್ಮಗ ನಾರಾಯಣ ರಾವನ್ನು ಆಕೆ ಶಿಕ್ಷೆಗೆ ಒಳಗಾದಾಗ ಹೇಳ್ತಾರೆ ಲೇಖಕಿ, ಅವಳು ಕೊನೆಯ ಕಾಲದ ತನಕವೂ ತನ್ನ ಬದುಕನ್ನು ನಿರಾಕರಿಸದೆ ಸ್ವೀಕರಿಸಿಕೊಂಡು ಬದುಕಿದ್ಲು ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಅಂದರೆ ಇಲ್ಲೆಲ್ಲ ನಾವು ಗಮನಿಸಬೇಕಾದಂಥ ಅಂಶ, ಅವರಿಗೆ ಬರುವಾಗ ಇದ್ದ ವಿಪತ್ತುಗಳು, ಸಂಕಟಗಳು, ಆಮೇಲೆ ಅವರು ಎದುರಿಸಿದಂತಹ ಹಿಂಸೆಗಳು, ಅದರ ಜೊತೆಗೆ ಅವರು ಅನುಭವಿಸಿದಂತಹ ಯಾತನೆಗಳನ್ನು ಗುರುತಿಸಿಕೊಂಡ್ರೆ ಅದೆಲ್ಲವೂ ಕೂಡ ಸುಲಭದಲ್ಲಿ ಸಾಧ್ಯ ಆದಂಥದ್ದು ಅಲ್ಲ ಅನ್ನೋದನ್ನು ಗಮನಿಸಬೇಕು. ಇನ್ನು ಮೂರನೇದು, ವಿದ್ಯಾವಂತರಾಗಿ ಸಾಮಾಜಿಕ ಮತ್ತು ರಾಜಕೀಯ ಬದುಕಿನಲ್ಲಿ ಮುನ್ನಡೆದವರು. ನಮಗೆ ಭಾರತದ ಮೊದಲ ಶಿಕ್ಷಕಿ ಅಂತ ನಾವು ಸಾವಿತ್ರಿ ಬಾಫುಲೆಯನ್ನು ನೆನಪಿಸ್ತೇವೆ. ಆದರೆ ಇಲ್ಲಿ ಹೆಣ್ಮಗಳು ಶಿಕ್ಷಣವನ್ನು ಪಡೀಲಿಕ್ಕೆ ಸಾಧ್ಯ ಆದದ್ದು 1942ರಲ್ಲಿ. ಅಮೀನಾ ಬೀಬಿ ಅನ್ನುವಂಥ ಹೆಣ್ಮಗಳು ಪ್ರೌಢಶಾಲಾ ಶಿಕ್ಷಣವನ್ನು ಮೊದಲ ಬಾರಿಗೆ ಪೂರೈಸ್ತಾಳೆ. ಅಂದರೆ
ಮುಖ್ಯ ಭೂಮಿಕೆ ಅಂದರೆ ಇಲ್ಲಿ ಇನ್ನೊಂದು ಶಬ್ದವನ್ನು ಬಳಸ್ತಾರೆ ಲೇಖಕಿ. ಮುಖ್ಯ ಭೂಮಿಕೆ ಅಂದರೆ ಭಾರತವನ್ನು ಉದ್ದೇಶವಾಗಿ ಇಟ್ಕೊಂಡಾಗ ಮುಖ್ಯ ಭೂಮಿಕೆಯಲ್ಲಿ ಏನು ಬದಲಾವಣೆಗಳಾಗ್ತವೆ ಅದರ ಪ್ರತಿಫಲನಗಳು ಅಂಡಮಾನ್ನಲ್ಲೂ ಕೂಡ ಗೋಚರಿಸಲಿಕ್ಕೆ ಸಾಧ್ಯ ಆಗ್ತದೆ. ಆ ಹಿನ್ನೆಲೆಯಲ್ಲಿ

0: ಈ ಅಮೀನಾ ಬೀಬಿ ಅಂದ್ರೆ ನಾವು ಇವತ್ತಿಗೂ ಶಿಕ್ಷಣದ ಬಗ್ಗೆ ಮಾತನಾಡುವಾಗ ಒಂದು ವರ್ಗದ ಬಗ್ಗೆ ಮಾತನಾಡ್ತೇವೆ, ಆದರೆ ಇಲ್ಲಿ ಅಮೀನಾ ಬೀಬಿ ಮೊತ್ತ ಮೊದಲು ಶಿಕ್ಷಣವನ್ನು ಪಡೆದ ಮಹಿಳೆ ಅನ್ನೋದನ್ನು ಗುರುತಿಸಿಕೊಳ್ಬೇಕು. ಇನ್ನು ನಾಲ್ಕನೇದು ಹೋರಾಟದ ಬದುಕಿಗೆ ಮುನ್ನಡೆ ಬರೆದವರು. ಗಂಡು ಮತ್ತು ಹೆಣ್ಣು ಪ್ರಕೃತಿಯ ಎರಡು ಸತ್ಯಗಳು, ಅವರಿಬ್ಬರು ಪರಸ್ಪರ ಆಕರ್ಷಿತರಾಗುವಂಥದ್ದು ಅದು ಪ್ರಕೃತಿ ನಿಯಮ ಸಹಜ. ಆದರೆ ಗಂಡು ಲೋಕ ಹೆಣ್ಣು ಲೋಕವೇ ಇಲ್ಲದೆ ಬದುಕಬೇಕು ಅನ್ನುವಂಥ ಅನಿವಾರ್ಯತೆ ಹುಟ್ಟಿಕೊಂಡಾಗ ಅವರು ಎದುರಿಸುವ ಸವಾಲುಗಳು ಅಥವಾ ಅವರು ಎದುರಿಸುವ ಸಂಕಟಗಳು, ನೋವುಗಳು, ಭಾವನೆಗಳನ್ನು ಹಂಚಿಕೊಳ್ಳಿಕ್ಕೆ ಆಗದೇ ಇದ್ದಾಗ ಒಂದು ಕಡೆ ದೇಹದ ಹಸಿವು, ಇನ್ನೊಂದು ಕಡೆ ಮನಸ್ಸಿನ ಹಸಿವು, ಇವೆರಡನ್ನೂ ನಿವಾರಿಸಿಕೊಳ್ಳಿಕ್ಕೆ ಆಗದೇ ಇರುವಂಥ ಆ ಸ್ಥಿತಿಯಲ್ಲಿ ಒಂದು ಕಡೆ ಸೈನ್ಯ, ಇನ್ನೊಂದು ಕಡೆ ಖೈದಿತನ, ಮತ್ತೊಂದು ಕಡೆ ದುಡಿಮೆ, ದುಡಿದ್ರೂ ಹೊಟ್ಟೆ ತುಂಬ ಅನ್ನ ಇಲ್ಲದೆ ಇರುವಂತಹ ಪರಿಸ್ಥಿತಿ. ಯಾಕೆಂದ್ರೆ ಎಲ್ಲರೂ ದುಡಿದು ಹೊಟ್ಟೆ ತುಂಬಿಸಿಕೊಳ್ಳಿಕ್ಕೆ, ಆದರೆ ಹೊಟ್ಟೆ ತುಂಬ ಅನ್ನ ಇಲ್ಲದೆ ಇರುವಂತಹ ಈ ಪರಿಸ್ಥಿತಿಯಲ್ಲಿ ಹಿಂಸೆಯ ಯಾವ ಸ್ವರೂಪವನ್ನ ನಾವು ಊಹಿಸಲಿಕ್ಕೆ ಸಾಧ್ಯ ಇಲ್ವೋ ಅದನ್ನ ಹೆಣ್ಣು ಮಕ್ಕಳು ಅನುಭವಿಸಿದ್ರು. ಗಂಡ್ ಮಕ್ಕಳಿಗೆ ಗಮನಿಸಿದ್ರೆ ಅವರು ಇರ್ಕಮ್ ಒಬ್ಳು ಅವಳು ಇರ್ಕಮ್ಮೇ ಇರ್ಬೇಕು, ಅವಳು ಮದುವೆ ಆಗ್ತಾಳೆ, ಗಂಡ ಕೃಷಿ ಮಾಡ್ತಾನೆ, ಆದರೆ ಕೃಷಿ ಮಾಡುವಾಗ ಹವಾಮಾನದ ವೈಪರೀತ್ಯ, ಎಲ್ಲೆಲ್ಲಿಂದಲೂ ಬಂದಿರ್ತಾರೆ ಅವರು, ಹವಾಮಾನದ ವೈಪರೀತ್ಯದಿಂದ ಅವರಿಗೆ ಬದುಕಲಿಕ್ಕೆ ಆಗುವುದಿಲ್ಲ, ಕೃಷಿಯನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡಲಿಕ್ಕೆ ಆಗುವುದಿಲ್ಲ, ಜೀವವನ್ನು ಬಹಳ ಬೇಗ ಕಳ್ಕೊಳ್ತಾರೆ. ಹಾಗಾಗಿ ಸಮತೂಕದ ಬದುಕನ್ನಾಗಲಿ ಅಥವಾ ನಾವು ನಿರೀಕ್ಷೆ ಮಾಡುವ ನಮಗೆ ಕಲ್ಪನೆಗೂ ದಕ್ಕದೇ ಇರುವಂತಹ ಒಂದು ಬದುಕನ್ನು ಅಲ್ಲಿಯ ಜನ ಬದುಕಿದ್ರು. ಆದರೆ ಮೆಚ್ಚಬೇಕಾದ ಸಂಗತಿ ಏನು ಅಂತಂದರೆ ಅವರೆಲ್ಲರೂ ತಮ್ಮ ನೋವನ್ನು, ತಮ್ಮ ಸಂತಸವನ್ನು, ತಮ್ಮ ಯಾತನೆಯನ್ನು ಎಲ್ಲವನ್ನು ಜನಪದದಲ್ಲಿ ಕೂಡ ಹಾಡಿದರು. ಕೆಲವು ಕಡೆ ಜನಪದದ ಉದಾಹರಣೆಗಳನ್ನು ಒಂದೆರಡು ಹಾಡುಗಳನ್ನು ಕೊಡ್ತಾರೆ, ಸಾಹಿತ್ಯವನ್ನು ನಿರ್ಮಾಣ ಮಾಡಿದರು. ಹಾಗಂತ ಹೇಳಿ ಸಾಮಾಜಿಕ ಕಟ್ಟುಪಾಡುಗಳನ್ನು ಗಮನಿಸಿಕೊಂಡ್ರೆ, ಪರ್ದಾ ವ್ಯವಸ್ಥೆ ಇತ್ತು. ಆ ಪರ್ದಾ ವ್ಯವಸ್ಥೆಗೆ ಅವರು ಬಿಳಿ ಬಟ್ಟೆಯನ್ನು ಹಾಕ್ಕೊಳ್ತಾ ಇದ್ರು. ಯುದ್ಧ ಆರಂಭ ಆದಾಗ ಅಲ್ಲಿ ಬಟ್ಟೆ ಇರಲಿಲ್ಲ, ಆ ಪರ್ದಾವನ್ನೇ ಅವರು ಹಿಂದೂ ಎಲ್ಲ ಧರ್ಮೀಯರು ಅಂದರೆ ಅಲ್ಲಿ ಧರ್ಮದ ಪ್ರಶ್ನೆ ಇರಲಿಲ್ಲ, ಮನುಷ್ಯ ಧರ್ಮ ಒಂದೇ, ಚರ್ಚ್ಗಳನ್ನು ಕಟ್ಟಿಕೊಂಡಿದ್ರು ಅಥವಾ ದೇವಸ್ಥಾನಗ ಬೌದ್ಧ ಧರ್ಮದವರಿದ್ರು, ಸಿಖ್ರಿದ್ರು, ಎಲ್ಲರೂ ಇದ್ರು, ಸರ್ ಹೇಳಿದ್ರಲ್ಲ ಎಲ್ಲರೂ ಇದ್ರು. ನಮಗೊಂದು ಬಹಳ ಕುತೂಹಲ ಆಗ್ತದೆ ಏನು ಅಂತಂದರೆ, ಒಂದು ಕಡೆ ಬುಡಕಟ್ಟಿನವರು, ಬುಡಕಟ್ಟಿನ ಧರ್ಮ ಏನು, ಹಲವು ಬುಡಗಳು ಸೇರಿ ಒಂದಾಗೋದು, ಎಲ್ಲರೂ ಸೇರಿ ಬದುಕುವುದು, ಅದರ ಪ್ರಭಾವ ಇವರ ಮೇಲಾಯ್ತಾ ಗೊತ್ತಿಲ್ಲ ನನಗೆ. ಆದರೆ ಕಾಡಿನಲ್ಲಿರುವ ಬುಡಕಟ್ಟು ಜನ ಮತ್ತು ನಾಡಿನಲ್ಲಿರುವ ನಾಗರಿಕರು ಅಂತ ಹೇಳಿಕೊಳ್ಳುವ ಜನ ಇವರು ಇಬ್ಬರು ಕೂಡ ಕುಟುಂಬವನ್ನು ನಿರ್ವಹಣೆ ಮಾಡಬೇಕಾದ್ರೆ, ಕುಟುಂಬದಲ್ಲಿ ಒಳಗೆ ಇರುವ ಹೆಣ್ಣಿನ ಪಾತ್ರವನ್ನು ನಿರ್ವಹಿಸಬೇಕಾದ್ರೆ ಎದುರಿಸಿದಂತಹ ಸಂಘರ್ಷಗಳು ಮತ್ತು ಅದು ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳಬೇಕಾದದ್ದು ಕೂಡ ಬಹಳ ಮುಖ್ಯ ಇದು. ಅಲ್ಲಿ ಇನ್ನೂ ಒಂದು ಅಂಶ ಬರ್ತದೆ, ವೇಶ್ಯವಾಟಿಕೆ ಇರಲಿಲ್ಲ ಅಷ್ಟಿದ್ರೂ ಕೂಡ. ನಾವು ಅಲ್ಲಿ ಒಂದು ಹೆಣ್ಣು ಮಕ್ಕಳನ್ನು ಒಬ್ಬ ಖೈದಿ ನೀನು ಲೈಂಗಿಕತೆಗೆ ಇದು ಮಾಡಬೇಕು ಅಂತ ಹೇಳಿದ್ದಕ್ಕಾಗಿ ಆಮೇಲೆ ಬ್ರಿಟಿಷ್ ವಸಾಹತುಶಾಹಿ ಅವರ ಮೇಲೆ ಕ್ರಮ ಕೈಗೊಂಡದ್ದನ್ನು ಗಮನಿಸಬೇಕು. ಅಂದರೆ ನಾವು ಯಾವುದನ್ನು ನಾಗರಿಕತೆ ಅಂತ ಹೇಳಿ ಹೇಳ್ತಾ ಇದ್ದೇವೆಯೋ ಅಲ್ಲಿರುವ ಹುಳುಕುಗಳಲ್ಲಿ ಆ ಹುಳುಕುಗಳು ಇರಲಿಲ್ಲ. ಅಲ್ಲಿ ಜನ ಆಗಲೇ ಹೇಳಿದೆ, ಜನಸಂಖ್ಯೆಯಲ್ಲಿ ಹೆಣ್ಮಕ್ಕಳ ಸಂಖ್ಯೆ ಕಡಿಮೆ ಇತ್ತು, ಗಂಡಸರ ಸಂಖ್ಯೆ ಹೆಚ್ಚಿತ್ತು. ಆದರೂ ಕೂಡ ಈ ಹಿನ್ನೆಲೆಯ ಸಮಾಜವನ್ನು ಕಟ್ಟಲಿಕ್ಕೆ ಹೆಣ್ಮಕ್ಕಳ ತ್ಯಾಗವೂ ಇತ್ತು, ಗಂಡ್ಮಕ್ಕಳ ತ್ಯಾಗವೂ ಇತ್ತು, ಅದರೊಂದಿಗೆ ಅವರಿಬ್ಬರೂ ಸೇರಿ ಕಟ್ಟಿದ ಸಮಾಜದ ಒಳಗಡೆ ನೂರಾರು ಯಾತನೆಗಳಿದ್ವು. ಜಪಾನೀಸ್ ಸೈನಿಕ ಒಸಾಕ, ಜಪಾನೀಯರು ಅವರು ಒಂದು ಮಾತು ಬರುತ್ತೆ, ಅವರು ತುಂಬ ಕ್ರೂರಿಗಳಾಗಿದ್ದರು, ಹಿಂಸೆಯಿಂದ ನಡೆಸಿಕೊಳ್ತಾ ಇದ್ರು, ನಮ್ಮ ಮನೆಗಳಿಗೆ ಚಪ್ಪಲಿ ಹಾಕಿಕೊಂಡು ಗನ್ನಿಂದ ಒಳಗೆ ಬಂದು ಪಾತ್ರೆಗಳನ್ನು ಕುಕ್ಕಿ ಕುಕ್ಕಿ ನೋಡ್ತಾ ಇದ್ರು, ನಾವು ಯಾವುದನ್ನು ಶುಭ್ರ ಅಂತ ಭಾವಿಸ್ತಾ ಇದ್ದೀವೋ ಅದನ್ನೆಲ್ಲ ನೋಡ್ತಾ ಇದ್ರು ಅನ್ನೋದನ್ನೆಲ್ಲ ಬರೆದಿದ್ದಾರೆ. ಆದರೆ ಗಂಡು ಮತ್ತು ಹೆಣ್ಣನ್ನು ಬೇಲಿ ಹಾಕಿ ಕಟ್ಟಕ್ಕಾಗಲ್ಲ ಅನ್ನೋದಕ್ಕೆ 16 ಹರೆಯದ ಅನಿ ಹೂ ಮಾರಲಿಕ್ಕೆ ಆ ಸೈನಿಕರ ಇದಕ್ಕೆ ಬಂದವಳು. ಅಲ್ಲಿ ಒಸಾಕನನ್ನು ಪ್ರೇಮಿಸ್ತಾಳೆ, ಅವರ ಮದುವೆ ಆಗ್ತದೆ. ಹೊಸಾಕನಿಗೆ ಗೊತ್ತಿರ್ತದೆ ತಾನು ವಿವಾಹ ಆಗಬಾರ್ದು ಅಂತ. ಅದು ಗೊತ್ತಿದ್ರು ಅವನು ವಿವಾಹ ಆಗ್ತಾನೆ. ವಿವಾಹ ಆದ ಮೇಲೆ ವಿವಾಹ ಆದದ್ದಕ್ಕಾಗಿ ಅವನನ್ನ ಅವನಿಗೆ ಶಿಕ್ಷೆ ಆಗ್ತದೆ. ಆಗ ಬ್ರಿಟಿಷ್ ವಸಾಹತು ಶಾಹಿ ಕೇಳ್ತದೆ, ನೀ ನಿಜವಾಗಿ ಅವನನ್ನ ಮದುವೆ ಆಗಿದ್ಯಾ ಅಂತ. ಅವರಿಗೊಂದು ಮಗು ಹುಟ್ಟುತ್ತದೆ, ಅದರ ಚಿತ್ರ ಇಲ್ಲಿ ಇದೆ. ಆಕೆ ಹೇಳ್ತಾಳೆ, ನಾನು ಬ್ರಿಟಿಷ್ ವಸಾಹತು ಶಾಹಿಗೆ ಹೇಳಿದ್ರೆ ಎಲ್ಲಿ ನನಗೆ ಮತ್ತೆ ಶಿಕ್ಷೆ ಆಗ್ತದೋ ಅನ್ನುವ ಕಾರಣಕ್ಕಾಗಿ ಅವಳು ಮದುವೆ ಆಗಿಲ್ಲ ಅಂತ ಹೇಳಿ ಹೇಳ್ತಾಳೆ. ಒಸಾಕನ ಕುಡಿಯನ್ನ ತನ್ನ ಗರ್ಭದಲ್ಲಿ ಹೊತ್ತ ಹೆಣ್ಮಗಳು ಒಂದು ಹೆಣ್ಮಗುವನ್ನ ಪಡೀತಾಳೆ. ಆಕೆ ಮತ್ತೆ ಸ್ವಲ್ಪ ವರ್ಷಗಳ ನಂತರ ಮತ್ತೊಂದು ಮದುವೆಯನ್ನ ಆಗ್ತಾಳೆ. ಅಂದ್ರೆ ನಾವು ಇವತ್ತು ಜನಾಂಗಿಕವಾಗಿ ಹೇಳುವಾಗ ಏನು ಇಡೀ ಜಗತ್ತಿನಲ್ಲಿ 6 ರೀತಿಯ ಜನಾಂಗಗಳಿವೆ ಅಂತ ಏನು ಹೇಳ್ತೇವೆಯೋ, ಅದಕ್ಕಿಂತ ಭಿನ್ನವಾದ ವರ್ಣ ಸಂಕರಗಳಾದಂತಹ ಉಲ್ಲೇಖಗಳನ್ನು ನಾವಿಲ್ಲಿ ಗುರುತಿಸುವುದಕ್ಕೆ ಸಾಧ್ಯ ಇದೆ. ಅದಕ್ಕೆ ಅವಕಾಶ ಮಾಡಿಕೊಟ್ಟವರು, ಅಂದರೆ ಸಮುದಾಯವನ್ನು ಪೊರೆಯಲು ಅವಕಾಶ ಮಾಡಿಕೊಟ್ಟವರು ಹೆಣ್ಮಕ್ಕಳು ಅನ್ನೋದನ್ನು ಗಮನಿಸಬೇಕು. ಇನ್ನು ಅಲ್ಲಿ ಇರುವಂತಹ ಅಂಶಗಳನ್ನು ಗಮನಿಸಿದರೆ ಅಯ್ಯನೆ ಬಗ್ಗೆ ಮಾತು ಬಂತು. ಸುಭಾಷ್ ಚಂದ್ರ ಬೋಸ್ ಅಲ್ಲಿಗೆ ಬರ್ತಾರೆ. ಆದರೆ ನಮ್ಮ ರಾಜಕೀಯದ ಹಿನ್ನೆಲೆಯನ್ನು ನಾವು ಗಮನಿಸಿಕೊಂಡ್ರೆ ಅಂಡಮಾನ್ನ ಒಳಗಿರುವ ಸಂಕಟ ಏನು ಅಂತ ಹೊರಗಿರುವವರಿಗೆ, ಆ ಜೈಲಿಗೆ ಅವರು ಹೋದ ಚಿತ್ರ ಇದೆ ಇಲ್ಲಿ, ಆದರೆ ಜೈಲಿನ ಒಳಗೆ ಖೈದಿಗಳು ಯಾವ ನರಕವನ್ನು ಅನುಭವಿಸ್ತಾ ಇದ್ದಾರೆ ಅನ್ನುವುದನ್ನು ಅವರಿಂದ ಮುಚ್ಚಿಡಲಾಗ್ತದೆ, ಅವರಿಗೆ ಗೊತ್ತೇ ಆಗುವುದಿಲ್ಲ. ಸ್ವತಂತ್ರ ಭಾರತದಲ್ಲಿ ಸೋನಿಯಾ ಗಾಂಧಿ ಹೋಗ್ತಾರೆ, ರಾಜೇಂದ್ರ ಪ್ರಸಾದ್ ಹೋಗ್ತಾರೆ. ಭಾರತ ಸ್ವತಂತ್ರ ಆದಾಗ ಆ ದೇಶ, ಆ ಅಂಡಮಾನ್ನ ದ್ವೀಪ ಅನುಭವಿಸಿದ ಖುಷಿಯನ್ನು ಕೂಡ ಈ ಕೃತಿ ದಾಖಲು ಮಾಡ್ತದೆ. ಅಂದರೆ ಹೆಣ್ಣು ಮಕ್ಕಳ ಕುರಿತಾದ ಚಿಂತನೆಗಳು. ನಾಲ್ಕನೇದಾಗಿ ನಾನು ಕೊನೆಯ ಅಂಶ ಹೇಳೋದಾದರೆ, ಅಂಡಮಾನ್ನಲ್ಲಿ ಚಳುವಳಿಯಲ್ಲಿ ಭಾಗವಹಿಸಿ ಗುರುತಿಸಿಕೊಂಡ ಹೆಣ್ಣು ಮಕ್ಕಳ ದಾಖಲಾತಿಯು ಈ ಕೃತಿಯಲ್ಲಿ ಇದೆ ಅನ್ನೋದು. ಅಂದರೆ ಒಂದು ಕಡೆ ಶೋಷಣೆಗೆ ಒಳಗಾದವರು, ಇನ್ನೊಂದು ಕಡೆ ಹೋರಾಟವನ್ನು ಮಾಡಿದವರು, ಅಂತಹ ದಾಖಲಾತಿಯು ಕೂಡ, ಅಂದರೆ ಸ್ವತಂತ್ರ ಭಾರತದಲ್ಲಿ ಸುಶಿಕ್ಷಿತರಾಗಿ ಉನ್ನತ ಸ್ಥಾನವನ್ನು ಹೊಂದಿ ಅಧಿಕಾರವನ್ನು ಹೊಂದಿ ಆ ಮೂಲಕ ಸಾಧನೆಯನ್ನು ಮಾಡಿದ ಹೆಣ್ಣು ಮಕ್ಕಳ ಗಾಥೆಯೂ ಕೂಡ ಈ ಕೃತಿಯಲ್ಲಿ ಇದೆ. ಆ ಕಾರಣಕ್ಕಾಗಿ ನಾವು ಗಮನಿಸಿಕೊಳ್ಳುವುದಾದರೆ ಈ ಎಲ್ಲ ಅವರ ಹೆಸರು ಶಾಂತಾ ಲಕ್ಷ್ಮಣ್ ಸಿಂಗ್ ಅಂತ. ಆಕೆ ಚಳುವಳಿಯಲ್ಲಿ ಗುರುತಿಸಿಕೊಂಡು ಮುನ್ಸಿಪಲ್ ಕಾರ್ಪೊರೇಟರ್ ಆಗಿ ಗುರುತಿಸಿಕೊಂಡವಳು. ಅದರ ಜೊತೆಗೆ ರಾಜೇಂದ್ರ ಪ್ರಸಾದರು ಅಲ್ಲಿರುವ ಹೆಣ್ಮಕ್ಕಳ ಜೊತೆಗೆ ಬೆರ್ತದ್ದು, ಈ ಎಲ್ಲ ಸಂಗತಿಗಳನ್ನು ನಾವಿಲ್ಲಿ ಗಮನಿಸಿಕೊಳ್ಬೋದು. ಹೆಣ್ಣು ಮಕ್ಕಳು ಅಂತಂದರೆ ನಾವು ಸಾಮಾನ್ಯವಾಗಿ ಹೇಳುವ ಅಬಲೆಯರು ಅನ್ನುವ ಮಾತಿಗಿಂತ ಭಿನ್ನವಾಗಿ ಇಲ್ಲಿರುವ ದಾಖಲಾತಿ ಹೆಣ್ಮಕ್ಕಳ ಚರಿತ್ರೆಯನ್ನು ದಾಖಲುಗೊಳಿಸಿದ ವಿಷಯ. ನನಗೇನು ಅನಿಸಿತ್ತು ಅಂತಂದರೆ, ಇನ್ನೂ ಒಂದು ಕುತೂಹಲ ಏನಿತ್ತು ನನಗೆ ಪುಸ್ತಕವನ್ನು ಕೈಗೆತ್ತಿಕೊಳ್ಳುವಾಗ ಅಂತಂದರೆ, ಖೈದಿಗಳ ಅವರೇ ಅವರ ಬಗ್ಗೆ ಹೇಳಿಕೊಂಡ ಒಂದಿಷ್ಟು ಹೇಳಿಕೆಗಳು ನಮಗೆ ದಾಖಲಾದದ್ದು ಸಿಗ್ಬಹುದೇನೋ ಅನ್ನುವಂಥ ಒಂದು ಕುತೂಹಲ ಇತ್ತು. ಅಂದರೆ ಅವರ ಬಗ್ಗೆ ಇನ್ನೊಬ್ರು ಹೇಳುವುದಕ್ಕಿಂತ ಅವರೇ ಅವರ ಬಗ್ಗೆ ಹೇಳಿದಂಥ ಅಂಶಗಳು ಇರಬಹುದೇನೋ ಅಂತ. ಆದರೆ ಪರವಾಗಿಲ್ಲ, ಇಷ್ಟಾದರೂ ದಾಖಲಾಗಿದೆಯಲ್ಲ ಅನ್ನುವ ಒಂದು ಸಮಾಧಾನವನ್ನು ನಾವು ಹೊಂದಬೇಕಾದಂಥ ಅಂಶವೂ ಕೂಡ ಬಹಳ ಮುಖ್ಯ. ಗೊಗ್ಗವೆ ಹೇಳ್ತಾಳೆ, ಗಂಡು ಮೋಹಿಸಿ ಹೆಣ್ಣ ಹಿಡಿದಡೆ ಅದು ಒಬ್ಬರ ಒಡೆಯನು.
1: ತಾಳು ಮಳು ಶೀದ ಪ್ರಸಾರ್ ಎಸ್ ಮುಂಗುಳರ ಆಗೋಸ್ಟ್ ಪೊಂಜಿಸ್ ತರ್ಕೇರ್ ಸಕಳಿ ದಾವರಾರ್ ರೇಡಿಯೋ ಸಾರಂಗ್ 107.8 FMR. ಅಂಚೆ ಸಿಂಗಿ ಹಾಜರ ಸಾತ್ ಮನ ದಿಗ್ಬಾಬ್ ಜಾನ್ಸನ್ ಆರ್ ಪಿಂಟೋ ಜೇಸಾ ಹೆಡ್ ಮಾಸ್ಟರ್ ಸಾಲುವಿಸ್ ಹೈಸ್ಕೂಲ್ ಮಂಗಳೂರು. ತಂಚೆ ಸಿಂಗಿ ಉಲೋಮ್ ಫೋನ್ ಕರ 6364204949 ಸಂಖ್ಯಾ. ಐಕೊಂಗ್ ವಿಸ್ರನ ಕಾತ್ ತಾಳು ಮಳೋ ಶೀದಾ ಪ್ರಸಾರ್ ತುಮ್ಚಾ ರೇಡಿಯೋ ಸಾರಂಗಾರ್ ಹಿ ರಂಗ್ ರಂಗಾಳ್ಚಿನಿ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಕೊಂಕಣಿ ಮತ್ತೆಂತ ಸಬಾರ್ ಪಾಳ ಸಂಸ್ಕೃತಿಚಿ ಮೂಳ
2: ಸಂಸಾರಾಚಾ ಶಿಮಾಪುರಿಯಂತ ವಿಸ್ತಾರಲ್ಯಾಂತ ಕೊಂಕಣಿ ಬಾಳ
1: ಹಚೆ ಮೊಲಾದಿಕ್ ಸದರ್ಪಣಸ್
2: ತಾಳು

ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಬಜ್ಪೆ ಶನೈಶ್ವರ ದೇವಸ್ಥಾನದಲ್ಲಿ ನಡೆದ ಶನೈಶ್ವರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆ, ಭಾಗವತರು ಪ್ರಶಾಂತ್ ರೈ ಪುತ್ತೂರು, ಚೆಂಡೆ ಹಾಗೂ ಮದ್ದಳೆ ರೋಹಿತ್ ಉಚ್ಚಿಲ, ಜಿತೇಶ್ ಕೋಳಿಯೂರು, ಪಾತ್ರ ಪರಿಚಯ ವಿಕ್ರಮಾದಿತ್ಯ, ಭಾಸ್ಕರ್ ರೈ ಕುಕ್ಕುವಳ್ಳಿ, ಶನೇಶ್ಚರ ವಸಂತ ದೇವಾಡಿಗ, ಪುರೋಹಿತ ಹಾಗೂ ನಂದಿಶ್ರೇಷ್ಠಿ, ಶಿರಂಕಲ್ಲು ಪಶುಪತಿ ಶಾಸ್ತ್ರಿ, ಅಲೋಲಿಕೆ ಹಾಗೂ ಸುಶೀಲೆ, ರವಿ ಅಲೆವೂರಾಯ, ಚಂದ್ರಶಯನ ಹಾಗೂ ಪದ್ಮಾವತಿ, ದಿನಕರ್ ಎಸ್ ಪಚ್ಚನಾಡಿ. ಇದೀಗ ಶನೇಶ್ಚರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆಯ ಎರಡನೇ ಕಂತು.

0: ஓ சக்கரவர்த்தி,
1: ஓ
0: எங்களை எங்களை உழாய் சர்ச்சை நடத்துதான் மாத்திர பரவாத அபிப்பிராயம் ஈரு குரல் வந்து அந்த தும்பு கொடுத்து
1: இருஞ்சி மல்ல முண்டாசு கட்டது குழுதாரு
0: பாத்திர ரெண்டு பாத்திர சுதாபட பாத்திர வரைக்கும் ஒரு நெக்கான சூறு பாஷா வித்தியாசம்
1: அந்த கிலோதிலே கொத்தி பண்ணு பன்னிர கொத்தி போய்
0: அந்த
1: அஞ்சு அதுக்குல மாத்த பரவாத இரு பண்ணல யாவுடே
0: ஓ அருள் இரத்த தூரடு குள்ள வந்து
1: அந்த
0: ஆறு பணந்துள்ளேரு
1: நனக
0: ராஜகிரகம் சூரிய பண்டு
1: ஓஹோ
0: தாயகந்து கேண்ட ஆறு பணப்பு ஈ பிரபஞ்சத பூர ஜீவ ஜந்து பதுக்குது உப்போடு அந்த சூரிய தேவர் போடு
1: கர்ம சாட்சி பகவந்தி
0: அஞ்சாது சூரிய கிரக சிரேஷ்டே
1: எத பண்பிடிக்கேண்டாய் மார்த்தாண்டிகே மிருத்தாண்டாது குட்டினவகே பகவந்தே ஜீவதான வளர்த்தனகே
0: பண்டேரு அண்ட சிரேஷ்டத்துவக அவர் சரியாயின உதாரணமே யாவுச்சு
1: பண்ட லோக பெழகுனாயே
0: அந்த ஆத்தே அதை நனவரை உள்ளுக்குள்ள வந்து உள்ள இருத்த தரை அடிக்க கந்த பாடு
1: அதுதான்
0: ஆறு பண் பேரு சந்திரனே சிரேஷ்டே வண்டு
1: ஓ
0: ராத்திரத பொத்துக்கு பொழுப்பு கொருது ಈ ಮಾತ ದೈಕ್ಲಿಡಿದ ಔಷಧೀಯ ಸತ್ತನ್ನು ದಿಂಜಾಬುನಾರು ಚಂದ್ರದೇವರು
1: ಔಷಧೀಶಿ
0: ಅಂದ ತಂಪಾಯಿನ ತಿಂಗಳದ ಬೊಳ್ಪುದ ಮೂಲಕ ಮರ್ತದ ಅಂಶ ದಿಂಜಾವಂದುಳ್ಳಿರು ಚಂದ್ರನೇ ಶ್ರೇಷ್ಠ
1: ತಿಂಗಳು ತಿಂಗಳದ ಬೊಳ್ಪು
0: ಅದಾಗ ನನ್ನೂರು ಈಗ ಇನ್ನು ಸೈ ಸೇರ ಆಯ್ತು
1: ಅನ್ನೋ ಬೇತ ಅಭಿಪ್ರಾಯ ಉಂಟು ನನಗೆ
0: ಅವತ್ತು ಶ್ರೇಷ್ಠ ಚೂರು ಬುದ್ಧಿ ಕರೋಳು ಒಂದು ಇತ್ತಿಂಡ ಬುಧನೇ ಶ್ರೇಷ್ಠ ಅಂದು ಬಣ್ಣೊಂದು ಬುದ್ಧಿಕಾರಕ ಅದ ನನುರಿ ಪಣೊಂದುಳ್ಳೇರಿ ಮಂಗಳ ಶ್ರೇಷ್ಠ
1: ಮಂಗಾರಕ್ಕೆ
0: ಕ್ರೂರ ಕ್ರೂರ ಆಂಡಲ ಒಂಜಿ ಪೂಜೆ ಮಲ್ತಿಂಡ ಭಕ್ತಿಡೆ ಪೂಜೆ ಮಲ್ತಿಂಡ ಅನುಗ್ರಹ ಕೊರಪೇರಿ ಮಂಗಳನೇ ಶ್ರೇಷ್ಠ ಅಂದು ಪಣೊಂದುಳ್ಳಿ ಅವು ಸೈಸರಾಜಿ ನನೊಂಜಿ ಪಂಡಿತರು ಪಣೊಂದುಳ್ಳೇರು ಅವು ಶ್ರೇಷ್ಠನೇ ಅತ್ತು ಮುಪ್ಪತ್ತ ಮೂಜಿ ಕೋಟಿ ದೇವತೆಗಳ ನಮಸ್ಕಾರ ಮಣಪುನ ಗುರು ಬೃಹಸ್ಪತಿ
1: ಆಚಾರ್ಯ
0: ಆ ಗ್ರಹದ ಮಿತ್ತು ಓಲ ಇದ್ದಿ ಐತ ಪ್ರಭಾವನೇ ಶ್ರೇಷ್ಠ ಅವೇ ಕಾರಣಿಕದ ಅಂದು ಪಣಂದು ಅದಾಗ ನಡೋರಿ ಪಣಂದು ಅವು ಶ್ರೇಷ್ಠ ಅತ್ತು ದೇವತೆಳದು ನಮಸ್ಕಾರ ಮಣಪುನ ರಕ್ಕಸೆರ್ಲ ನಮಸ್ಕಾರ ಮಣಪುನ ಶುಕ್ರನದ ಮಿತ್ತು ಓವುಂಡು
1: ಓಹೋ
0: ದೆಸೆ ಕಾರಕ ಶುಕ್ರ ದೆಸೆ ಬರೋಡಿಗೆ ದೆಸೆ ಬತ್ತಿಂಡ ಆಯಗ ಉಪ್ಪು ನಾತ ಔಷಧ ಏರಗಲ ಉಪ್ಪು
1: ಮೃತ ಸಂಜೀವನ ವಿದ್ಯೆ ಗೊತ್ತುಂಡಿಗೆ
0: ಅಂತ ಅವೇ ಶ್ರೇಷ್ಠ ಅವೇ ಶ್ರೇಷ್ಠ ಅಂತ ಬಣ್ಣದು
1: ಸರಿ ಇಲ್ಲ ಉಪ್ತರಣ ಕೊಡು
0: ಮುಕ್ಕೋರು ಉಳ್ಳಿರಿ ರಾಹು ಕೇತುಳು ಎಂದು ಜಪ ಮಲ್ತಂದು ಉಪ್ಪುನಾರು
1: ಓಹೋ
0: ಸಮುದ್ರ ಮತನ ಕಾಲೊಡುಗೆ ಸ್ವರ್ಭಾನು ಹೊಣಪುನ ರಕ್ಕಸೆಗೆ ದೇವತೆಳ ಸಾಳು ಕುಳ್ಳಿಯಗೆ ಅಮೃತ ಪರ್ಯರ ಸುರು ಮಣಪುನಾಗ ವಿಷ್ಣು ದೇವರ ಚಕ್ರಕ್ಕೆ ತಿಕ್ಕದು ತರೆರಡ್ಡು ಕೈಕಾರು ಅಂಚಿ
1: ಒಂಜೆ ಬಿಂದು ತಿಂದ್ರಿಗೆ
0: ಒಂಜೆ ಬಿಂದು ಅಂಚ ಸೈತಿಜ್ಜಿ
1: ಸೈತಿಜ್ಜಿ
0: ಕೋಪ ಎತ್ತುಂಡುಗೆ ಅಕ್ಕಳಿಗೆ ಸೂರ್ಯನ ಬುಡಿಯಾರಜ್ಜಿಗೆ ಚಂದ್ರನ ಬುಡಿಯಾರಜ್ಜಿಗೆ
1: ಪಂಡ ವಿಷ್ಣು
0: ಗ್ರಹಣ
1: ವಿಷ್ಣು ಸೂಚನೆ ಕೊಡ್ತಾನೆ ಅಕ್ಕಳು
0: ಅಂದ ಅಂಚದು ಕೋಪ ಗ್ರಹಣ ಗ್ರಹಣ ರಾಹು ಗ್ರಹಣ ಕೇತು ಗ್ರಹಣ ಆತು ಮಲ್ಲಕ್ಲೆಲ್ಲ ನಿಂಗುನ ಸಾಮರ್ಥ್ಯ ಉಂಡು ನಿಕ್ಲೆನ ರಾಜಗ್ರಹನೇ ನಿಂಗುವೆರು ಮುಕ್ಕಳು ಮುಕ್ಳೆ ಶ್ರೇಷ್ಠ ಅಂದ ಆ ಪಂಡಿತರು ಆರ್ನ ಜುಟ್ಟು ಪಂದ ಅದು ಪಣಂದುಳ್ಳಿರಿ ಕೋಪೋಟು
1: ಸ್ವಾಮಿ
0: ಓ
1: ಆಯ ಅಂಚ ಬಂಡೆ ಇಂಚ ಬಂಡೆ ಬಂಡದು ಈರೈನ ಪೂರ ಒಟ್ಟು ಮಾಲ್ದೆ ಹೆಂಗ ಬಂಡಾರು
0: ಅಂದ
1: ಈತನ ಬಂಡದು ಇನ್ನು ಮನಿಪಂದೆ ಉಳಿಯಾರು
0: ಮನಿಪಂದೆ ಕೊಳ್ಳು ಪಣಪುನೇನೋ ಬೊಡ್ಚ ಪಣಪುನೇನೋ ಬೊಡ್ಚ
1: ಮುಕ್ಲೆ
0: ಪಾತೆರೊಡೇ ಇದಕ್ಕೆ ಸಮಾಧಾನ ಅಂಡ ಅಂದು ಪೊಕ್ಕಡೆಯವರ ದಾಯಿಗೆ ಲಕ್ಕು ದುಂತೋಳು ಕಂಡದು
1: ಕೊಡು ಶುಕ್ರಾರದ ಮನದಾನಿ ಐತಾರದ ದುಮ್ಮುನಾನಿ
0: ಅಂದ
1: ಒಂದು ವಾರ ಉಂಡತ್ತೆ
0: ಅವು ಶನಿವಾರ
1: ಐದಾಯ್ಬಿಡ್ ನೀರು ಅವು ಲಗ್ರಹತ್ತ
0: ಅರಸುಳೆ
1: ಓ
0: ಕೇಳೋಣ
1: ಕೇಳು.

0: ಚಕ್ರವರ್ತಿಲೆ
1: ಸ್ವಾಮಿ
0: ಎನ್ನ ನಾನಾಗಿ ಶಕ್ತಿ ಯಾವುಂಡೋ ಇದ್ಯಾ ಯಾವುಂಡೋ ಇದ್ಯಾ ಪಂಡಿತೆ ಅನ್ನು ಪೊಕ್ಕಡೆ ಕೊಳ್ಳುದು
1: ಆತ್ಮಲ್ಲ ವಿಚಾರ ಉಂಡಿ
0: ಮಹಿಮಾನ್ವಿತೆಯಾಯಿನ ಶನಿಗ್ರಹದ ಅಭಿಮಾನಿ ದೇವತೆಯಾಯಿನ ಶನಿ ದೇವೇರಿನ ಮಹಿಮೆ ಅಯ್ನು ವರ್ಣನೆ ಮಾಡ್ಪೇರ ಎನ್ನ ನಾಲಾಯಿ ಯಾವಂದು ಸಾವಿರ ನಾಲಾಯ್ದ ಆದಿಶೇಷನ ನಾಲಾಯಿಲ್ಲ ಯಾವುಂಡೋ ಇದ್ಯೋ ಯಾವುಂಡೋ ಇದ್ಯೋ ಅಂದ್ರೆ ಚಿಂತಡಿ ಅನ್ಕೊಳ್ಳೆ ಚಿಂತನೆ ಮಲ್ತು
1: ದುಮ್ಮುಬಂಡಿನ ಪುರ ಚರಿತ್ರೆ ಇಂದು ಮಹಿಮೆನ
0: ಇಂದು ಮಹಿಮೆ
1: ಇಂಚಿನ ಒಪ್ಪ
0: ಶನಿದೇವೇರ್
1: ಓ
0: ಛಾಯಾ ಮಾರ್ತಾಂಡ ಸೂನು ಸೂರ್ಯಗಿಲ್ಲ ಸೂರ್ಯನ ಬುಡೆದಿ ಸಂಜ್ಞಾದೇವಿನ ಛಾಯೆಲ್ಲ ನೆರಳು
1: ಓಹೋ
0: ನಿರಳಿಗೆ ಪುಟ್ಟದ್
1: ನಾನು
0: ಛಾಯಾ ಮಾರ್ತಾಂಡ ಸೂನು ಎಂಕ್ಲಾಯ್ಕೆ ಸೇರ್ಸಾರ ಉಂಟು ತನ್ ನಮಾಮಿ ಶನೀಶ್ವರ ಪಂಡ
1: ಓಹೋ
0: ಅವು ಶನೀಶ್ವರ ದೇವರನ ಮಂತ್ರ ಐದು ಪಣವೊಂದು ದಿನಾದ ಪೂಜೆ ಮಲ್ತಂದು ನನಯ್ಯ ಮಹಾಮಹಿಮಾನ್ವಿತೆಯಾಯಿನ ಆರು ಆರಗಿಲ್ಲ ದೇವರಗಿಲ್ಲ ಒಂಜಿ ದೇವರು ಕಾಲ ಭೈರವೇ ಪಂಡ ಕಾಲ ಭೈರವನ ಆರಾಧನೆ ಮಲ್ತುಂಡು ಲೋಕದ ಜನಕ್ಕೆ ಲೋಕದ ಭಕ್ತರಿಗೆ ಸದಾ ಅನುಗ್ರಹ ಮಣಪುನ ಮಹಿಮಾನ್ವಿತೆಯಾಯಿನ ಗ್ರಹ ಆ ಗ್ರಹದ ಅಭಿಮಾನಿ ಶನಿದೇವೆ
1: ಓಹೋ
0: ಅಂಚದು ಯಾನು ಪಣೊಂದುಳ್ಳೆ
1: ಇದೇನು ಮಹಿಮೆಯಿಂದ ಬಂದ್ಮೇಲೆ ತಾರಕಣೆ ಮಾಡಿ
0: ಉಂಡು ಮಹಿಮೆಗಳ ಆಧಾರ ಉಂಡು ಸಾಕ್ಷಿ ಇದ್ದೆ ಅಂದ್ರೆ ಪಾತೇರ್ನ ಯಾನತ್ತು ಆತ ಅಧ್ಯಯನ ಮತ್ತೆ ಶನಿದೇವರ ಬಗ್ಗೆ ಅಂಚಾದೇ ಯಾನು ಶನಿದೇವರನ್ನ ಭಕ್ತೆ ಆದ ಈ ಪುರ್ತು ಗುಪ್ಪು ಕೇಳುವಾರ
1: ಅಲ್ಲಿ
0: ಒಂಜಿ ಉದಾಹರಣೆ
1: ಯಾವತ್ತಿ
0: ಸ್ವಾಮಿ.

0: ಸ್ವಾಮಿ
1: ಬಲ್ಲೆ
0: ಲೋಕೋಡು ಅಧರ್ಮನೇ ಉಪ್ಪುನಾಗ ನಾರದ ದೇವರು ನಾರಾಯಣ ದೇವರಡ ಬಣ್ಣೆಗೆ ಜನಕ್ಲು ಪೂರ ಧರ್ಮ ಮಾರ್ಗಡು ನಡಕೋಡು ಶ್ರದ್ಧಾವಂತರಾವಡು ಭಕ್ತಿವಂತರಾವಡು ಇತ್ತೆ ಪೂರ ಅಧರ್ಮದಿಂಜ ಒಂದುಂಡು ಲೋಕಡು ದಾದಾಂಡದ ಉಪಾಯ ಮಲ್ಕೋಡು ಪಂಡದು ಆ ಕಾಲಾಗು ನಾರಾಯಣ ದೇವರ ಸಂಕಲ್ಪ ಮಂಟನೆಗೆ ಲೋಕ ಗೊಂಜಿ ಬೊಳ್ಪು ಕೊರೋಡಾಂಡ ಬೊಳ್ಪುದ ದೇವರಿದೆ ಆ ಒಂಜಿ ಕೆಲಸ ಆವಡು ಪಂಡದು ಅಂಚಾದು ಆರ್ನ ಸಂಕಲ್ಪ ಪ್ರಕಾರನೇ ಸಂಜ್ಞಾದೇವಿಡಿದು ಸೂರ್ಯಾಂಶ ಸಂಭೂತೆಯಾದ ಪುಟ್ಟದ್ನಾರು ಶನಿದೇವರಿ.
1: ಓಹೋ,
0: ನೀರೆಳೆದ ಬಣ್ಣವು ಕಪ್ಪು ಬಣ್ಣ, ಛಾಯದ ಬಣ್ಣ ಶನಿದೇವರು ಪುಟ್ಟನಾಗನೇ ಕಪ್ಪು ಬಣ್ಣುಡು ಪುಟ್ಟಿಗೆ
1: ತುಯ್ಯರಾದ ಪೊರ್ಲತ್ತು.
0: ಆತು ಪೊರ್ಲತ್ತು ಕಪ್ಪು ಬಣ್ಣ ಏರಗಲ ಆತು ಖುಷಿ ಅಪ್ಪುಜ್ಜಿ
1: ಕಪ್ಪು ಬಣ್ಣ ಅಂತ ನಾಲಿಸಿ ಜನಕುಳಿಗೆ.
0: ಅಂಚ ಪುಟ್ಟನಾಗ ಮಿತ್ತು ಪೋನಿಪ್ಪನ ಸೂರ್ಯ ದೇವರು ತುಯ್ಯರು ತೊಟ್ಟಿಳಿತ್ನ ಬಾಲೆ.
1: ಆಹಾ,
0: ಮುಂದೆ ಎನ್ನ ಮಗೆನ ಯಾನು ಈತ ಪ್ರಕಾಶಮಾನ ಆದುಳ್ಳೆ ಎನ್ನ ಮಗೆ ಈತ ಕಪ್ಪು ಕಪ್ಪು ದಾದ ಬಣ್ಣದ ಇಂಚ ತೂನಾಗ ಅವು ಶನಿದೇವರನ್ನ ಕೆಬಿಕ್ಕು ಆರನ ಯೋಚನೆ ಗೊತ್ತಾದುಕೊಂಡು ಆಡೆಗೆ ತೊಟ್ಟಿದ್ರೆ ಮಿತ್ತು ತೂವಿನ ಅಮ್ಮೆರೆ ಗುಂಜಿ ಅಹಂಕಾರ ಬೈದಿಂಡತ್ತ ಪಣಪುನ ಭಾವು.
1: ಓಹೋ,
0: ಆಡೆಗೆ ಸೂರ್ಯದೇವರನ್ನ ಪ್ರಕಾಶನೆ ಮಬ್ಬಾದುಕೊಂಡು
1: ದೃಷ್ಟಿ ವಕ್ರ ದೃಷ್ಟಿ ಅಣ್ಣ
0: ಅವು ದೇವರನ್ನ ದೃಷ್ಟಿ ಶನಿದೇವರನ್ನ ದೃಷ್ಟಿಯೇ ವಕ್ರ ದೃಷ್ಟಿ. ರಥಗಳು ಆಡೆಗೆ ಸ್ತಬ್ಧವಾದುಕೊಂಡು ಚಲನೇ ಇಜ್ಜಿ
1: ಏಳು ಕುದುರೆ ಕಟ್ಟಿನವು ತುಂಬೋಯ್ಜಿ
0: ಆಯ್ಕೆ ಕಣ್ಣೇ ತೋಜುದಿಜ್ಜಿ
1: ಅಂದ
0: ಅಂದು ದೇರೊಂದುಪ್ಪುನ
1: ಸಾರಥಿ
0: ಸಾರಥಿನ ಕಾರೇ ಸರಿ ಇಜ್ಜಿ ಆಡೆಗೆ ಆಯನ ಚಲನೆಲ್ಲ ಉಂಟು ಅದು ಉಂಟು ದಾದ ಮಣ್ಪೊಡೊಂದು ಗೇಣನೇ ಇಜ್ಜಿ
1: ಅಂದ್ರೆ ಕಾರೆ ಬುರಿದು ಬೋಣ
0: ಕಾರೆ ಬುರಿದು ಬೋಣ
1: ಅಯ್ಯಯ್ಯೋ
0: ರಥ ಆಡೆಗೆ ಸ್ತಬ್ಧಾಂಡು ಲೋಕ ಗಿಡೀ ಕತ್ತಲೆ ಅದು ಹೋಂಡು ಕಪ್ಪನ್ನು ಹಣ್ಣೆತ್ತ
1: ಅಂದ
0: ಲೋಕನೇ ಕಪ್ಪದು ಹೋಂಡು ಲೋಕ ಕಪ್ಪಾದ ಹೋಣಾಗ ಉಳ್ಳೇರತ್ತ ಲೋಕಪಾಲಕ
1: ಅಂದ
0: ದಾದ ಬ್ರಹ್ಮ ವಿಷ್ಣು ಮಹೇಶ್ವರ
1: ಮೂಜಿ ಮೂರ್ತಿ ಇಲ್ಲ
0: ಮೂಜಿ ಮೂರ್ತಿ ಇಲ್ಲ ದೇವೇಂದ್ರಗೆಲ್ಲ ದಾದ ಮಾಡ್ಕೊಂಡು ಗೊತ್ತಾಯ್ತು
1: ಸೂರ್ಯನ ರಥನೇ ಸಂಚಾರ ಮಾಡ್ಬೋದು ಲೋಕದ
0: ಲೋಕ ಪೋಂಡು ಲೋಕ ಪಾಲನೆ ಇಜ್ಜಿ
1: ಅಂತ
0: ಮಾತೇರ್ಲ ಬತ್ತದು ಆ ತೊಟ್ಟಿಲ್ಲ ಸುತ್ತ ಉಂತದು ಪ್ರಾರ್ಥನೆ ಮೊಣಕುನಾಗ ಶನಿದೇವರಿಗೆಲ್ಲ ಅಕ್ಕ ಪ್ರಾರ್ಥನೆ ಮನ್ನಣೆ ಕೊರಡು ಅಂದಾಣ.
1: ಓಹೋ,
0: ಆಡೆಗೆ ದೃಷ್ಟಿನ ತಿರ್ಗಾಯರು ಸೌಮ್ಯ ದೃಷ್ಟಿ ಹಿಡಿತು ಏರು ಸೌಮ್ಯ ದೃಷ್ಟಿ ಹಿಡಿತುನಾಗ ರಥಕ್ಕೆ ಚಲನೆ ಬತ್ತುಂಡು ಲೋಕಕ್ಕೆ ಬೊಳ್ಪು ಬತ್ತುಂಡು ಪೂರ ಸರಿಯಾಂಡು ಲೋಕ ವ್ಯವಸ್ಥೆನೇ ಸರಿಯಾಂಡು ಹಿಂದಡ್ದು ಮಲ್ಲ ಒಂಜಿ ಮಹಿಮೆ ಉಂಡ ಅರಸುಳೆ
1: ಕ್ರೂರ ದೃಷ್ಟಿಲ ಉಂಡು ವಕ್ರ ದೃಷ್ಟಿಲ
0: ಉಂಡು ಸೌಮ್ಯ ಮಹಿಮೆ ಉಂಡು
1: ಸ್ವಾಮಿ.

ಕಾಲಭೈರವಾಯ ನಮಃ. ಪ್ರಪಂಚಗೂ ಬಲ್ಪು ಕರ್ಪಿನ ಸೂರ್ಯ ದೇವರೆಗಿಲ್ಲ, ಅಪ್ಪೆ ಛಾಯಾದೇವಿಗಿಲ ಮಗೆಯ ಅದು ಜನನಗು ಬತ್ತಿನೋಯಿ. ಶನೈಶ್ಚರೇ ಶನಿ ಬರ್ಪಿನ ರಟ್ಟ ಅಕ್ಷರ ಬೆಳಗೊಂದು ಪುನಃ ಶಕ್ತಿ ಎನ್ನ ಜನನದಾಯಗಾಣ ಬರ್ಪಿನ ಸಂಕಲ್ಪ ಮಾತ್ರ ತೆರೆಯೊಂಡೆ. ಪಾಲನಾ ಕರ್ತೃ ನಾರಾಯಣ ದೇವರನ ಸಂಕಲ್ಪ ಎನ್ನ ಜನನಗೂ ಕಾರಣ ಪಂಪಿನಲ್ಲಿ ತೆರೆದು ನಾರಾಯಣ ದೇವರಿಗೆ ತರೆದಗ್ಗಾದ ಬೆರಿ ಬಗ್ಗಾದ ಕೈ ಮುಗಿದಕ್ಕೇನೊಂಡೆ. ದೇವರೇ ಎಂಕದಾದೆ ಗಜ್ಜ ಹಾ ಪುರ್ತರು ನಾರಾಯಣ ದೇವರು ಪಂಡಿತಂಚಿನ ಪಾತೆರ. ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯ ಪಂಪಿನ ಮೂಜಿ ಕಾರ್ಯಲನು ಮಲ್ಪುನ ತ್ರಿಮೂರ್ತಿ ಲಯನ ಎಂಕಲೆಗೆ ಸಹಕಾರವಾದ ಅನುಕೂಲಕಾರಕ್ಕೆ ಅದು ಉಪ್ಪರೆ ಒಂದು ಶಕ್ತಿ ಮಾಡುವಂತಿನ ಸಂಕಲ್ಪ ನಿನ್ನ ಜನನಗು ಮೂಲ ಕಾರಣ. ನಾಳೆಯುಗ ಕೃತ ತ್ರೇತ ದ್ವಾಪರ ಕಲಿ ನಾಲ್ ಯುಗಕ್ಕೂ ಧರ್ಮಸ್ಥಾಪನದ ಕಾರ್ಯಗೂ ಸಹಕಾರ ಕೊರೊಂದು ಬಲ ಐಗೆ ಪ್ರತಿಯಾದ ನಾಲನೇ ಯುಗ ಕಲಿಯುಗ. ಕಲಿಯುಗದ ದೇವರಾದ ಬೆಳಗುನ ಯೋಗ ಭಾಗ್ಯನು ನಿಕ್ಕ ಅನುಗ್ರಹ ಮಲ್ಪುವ ಕಲಿಯುಗದ ದೇವರು ನಾರಾಯಣ ದೇವರನ ಪಾತ್ರನು ಒತ್ತೊಂಡೆ ಧರ್ಮಸ್ಥಾಪನದ ಕಾರ್ಯಗೂ ಮನಸ್ಸು ಮಲ್ತೆ ವಿಶೇಷವಾಯಿನ ಶಕ್ತಿಲಿ ಎಂಕು ವಕ್ರದೃಷ್ಟಿ ಮಕ ಶಾಂತ ದೃಷ್ಟಿ ಮಕರ ಕುಂಭರಾಶಿದಾಧಿಪತ್ಯ ಅವೇನು ಪತೊಂದು ಜನ್ಮ ದ್ವಿತೀಯ ಪಂಚಮ ಅಷ್ಟಮ ದ್ವಾದಶವಂತಿನ ರಾಶಿಲಡು ವಿಶೇಷವಾಯಿನ ಪ್ರಭಾವನು ತೋಜವನಂತಿನ ಯೋಗ್ಯತೆಯನ್ನು ಪಡೆತೊಂದು ಧರ್ಮಸ್ಥಾಪನದ ಕಾರ್ಯೋಡು ಎನ್ನವಾಯಿನ ಕೈಂಕರ್ಯನು ಮಂತೊಂದು ಬತ್ತಿನಾಯಿ ರಾಶಿ ಪ್ರವೇಶದ ವಿಶೇಷವಾಯಿನ ಅಧಿಕಾರ ಯಾರನ್ನ ರಾಶಿ ಪ್ರವೇಶ ಮಲ್ಪನು ಆಲೋಚನೆ ಮಲ್ತೆ ಸಾಮಾನ್ಯರ ರಾಶಿ ಪ್ರವೇಶ ಮಲ್ತು ಪ್ರಭಾವ ತೋಜ ಎಂದಂಡ ಎನ್ನ ಯೋಗ್ಯತೆ ಮಂತಿನ ಪ್ರಪಂಚವು ತೆರೆಯುಜಿ ಐಕ ಬೋಡಾದ ಕಡತ ದಿಕ್ಕದ ಒಡೆ ಲಯಕರ್ತೃ ಈಶ್ವರ ದೇವರನ ರಾಶಿ ಪ್ರವೇಶ ಮಲ್ತೆ ಪರಿಣಾಮವಾದ ಈಶ್ವರ ದೇವರು ದಟ್ಟವಾದ ಕಾಡಿದ ಬಿದಿರದ ಪುಂಡ ಬಿದಿರಿನ ರೂಪ ಧಾರಣೆ ಮಲ್ಪುನ ಸ್ಥಿತಿಗೆ ಕೊನ ಬತ್ತೆ ಮನದಾನೆ ಈಶ್ವರ ದೇವರನ ಕೈತಲು ಪೋನಗ ಈಶ್ವರ ದೇವರೇ ಗೊತ್ತಾಂಡು ದಾನೈತೆ ಬತ್ತ ಶನಿ ಕೋಡ ಪಥದ ಪರಿಣಾಮ ಎಂಚಿನಂದು ಗೊತ್ತಾಣು ಓಹೋ ಶನಿ ಈ ಸಾಮಾನ್ಯ ಇನಿ ಮುಟ್ಟ ಕೇವಲ ಶನಿ ಎನ್ನ ಅನುಗ್ರಹಕ್ಕೆ ನನಮಿತ್ತು ಉಂಡು ಶನೀಶ್ವರ ಬಂಪಿನ ಬಿರ್ದಿರು ಬೆಳಗಿಲ್ಲ ಈಶ್ವರ ಅನುಗ್ರಹನು ಪಡೆತೊಂಡೆ ನನ ಏರಿಗೆ ತಾಗುನು ಆಲೋಚನೆ ಮಲ್ತೆ ಮುಪ್ಪತ್ತ ಮೂಜಿ ಕೋಟಿ ದೇವತೆಲ್ಲ ಗುರುಕುಲು ಬೃಹಸ್ಪತಿ ಆಚಾರ್ಯರು ಆರನ ಕೈತಲು ಹೋದು ಕೈ ಮುಗಿದು ಬೆರಿಬಗ್ಗಾದ ಕೇನೊಂಡೆ ಗುರುಕುಲ ಇಂಕ ರಾಶಿ ಪ್ರವೇಶ ಕೊಂಚ ಅವಕಾಶ ಕೊರ್ಲೆ ಉತ್ತಂಜೇರು ಎನ್ನ ಕೈತಲು ಬರಡ ಎನನು ಪತ್ತಾಡ ಕೈ ಮುಗಿಯೇ ಕಾರುಗಡ್ಡ ಗುರಿಯೇ ಗುರುಕುಲ ಇನ ಇರೇ ಇಂಕ ಅವಕಾಶ ಕೊಡ್ಜರಿಂದ ಅಂಟ.

ಪಾತೇರ ನತ್ತ ಮೂಲವೋಲು ಬಂದು ಕೆಬಿ ಕೊರ್ತು ಕಣ್ಣು ಬುಲಾದ ತೀರ್ತು ತೂ ಎಂದಂಡ ವರ್ತಮಾನ ಕಾಲುಡು ಭರತ ಖಂಡದ ಚಕ್ರವರ್ತಿ ರಾಜ ವಿಕ್ರಮಾದಿತ್ಯ ಅರಸು ಚಕ್ರವರ್ತಿ ಸ್ವರ್ಕುದೇ ಸ್ವರ್ಕುದೇ ಸ್ವರ್ಕುದೇ ಸ್ವರ್ಕು ದಿನ ಆಯನ ಸಿರ್ಕಾವುಡು ಭಾರ್ಯನನ್ನು ಅರೆ ತಂದುಲ್ಲಿ ಭಾರ್ಯನನ್ನು ತರೆ ತಂದುಲ್ಲಿ ಅರೆ ತಿನನು ತಿನ್ಪಾವುಡಾಯದು ತರೆ ತಿನನು ಪರ್ಪಾವಡು ತಡಮಲ್ಪುಜಿ ಆಸ್ಥಾನ

0: ಪಂಪಿನ ಅಹಂಕಾರ ನಿನ್ನ ತರೆಕ ಅಡರ್ನೆತ್ತ ಪರಿಣಾಮವಾದು. ಅಧಿಕಾರದ ಮದ, ರೂಪ ಮದ, ಯೌವನದ ಮದ, ಅಷ್ಟವಿಧದ ಮದಕುಲು ದಿಂಜಿದು ಅಹಂಕಾರಿಯಾದ ವರ್ತನೆ ಒಂದಲ್ಲ ಅಂದಯ. ಆಸ್ಥಾನ ವಿದ್ವಾಂಸರಲ್ಲಿತ್ತದೆ ನವಗ್ರಹದ ಬಗ್ಗೆ ತೆರೆಯೋಡನ್ನು ಮನಸ್ಸು ಮಾಡ್ತೀನಿ ಏರಿಯಾ
1: ಯಾನೆ
0: ಅಕಲ್ಡ ಪನೋಡು ನವಗ್ರಹದ ಬಗ್ಗೆ ಬಂಡನ. ನಾಲುವೇದ ಆದಿಶಾಸ್ತ್ರ ಪದಿನಮ್ಮ ಪುರಾಣವನ್ನು ತೆರೆದು ಆಳವಾಯನ ಅಧ್ಯಯನ ಮಾಡ್ತದೆ. ಅಧ್ಯಾಪನ ಮಲ್ಪನ ಯೋಗ್ಯತೆ ಇತ್ತಿನ ಕುಲಕುಲು
1: ಅಂದ ಸ್ವಾಮಿ
0: ನಿಕ್ ತೆರೆದಿಗಿಂದ ಪನ್ನತ್ತು ಈ ತೆರೆದಪ್ಪು ಅಂಡ್ ಅಧ್ಯಾಪನ ಮಲ್ಪರ ನಿಕ್ಕ ಅರ್ಹತೆ ಇಜ್ಜಿ ಯೋಗ್ಯತೆ ಇಜ್ಜಿ ಅವ್ಯನ ಅಕುಲು ಪನೋಡು ಅಕುಲು ಪಣ್ಣಿನ ಪೊರ್ತುಡು ಪ್ರಾಣರ ಬಂಡ ಏರಿಯ ಬಾಯಿಡ ಪಾತೆರ್ನೆ ಯಾವುಜಿ ದೇವೇರು ಬಂದು ಅವ್ಯ ನಮ್ಮ ನಡವಳಿಕೆಡು ನಮ್ಮ ನಡತೆಡು ನಡತದು ತೋಜಾವಡು ಬ್ರಾಣರ್ನ ಪಾತೆರ ಅಡ್ಡ ಬತ್ತಾನ ಪಾತೆರ್ನ ತಡತು ಅಂತ ಏನ ಎನ್ನ ಬಗ್ಗೆ ಹಗುರವಾದ ಪಾತೆರಿಯನ ಅಂದಯ್ಯ ಎನನು ತುಂಕರೆ ಸುರು ಮಾಡ್ತಾನ ಎನ್ನ ಬಗ್ಗೆ ನಿಂಚಬಂಡ ಅಪುತ್ರೆ ಕುಪುತ್ರೆ ಪೂಜಾರ್ಹತೆ ಇಜ್ಜಿ ಎನ್ನ ಬಗ್ಗೆ ಪನೋಡು ತುಂಬ ಎಣ್ಮ ಗ್ರಹದ ಬಗ್ಗೆ ಕೇಂದಿನಾಯೇ ಇವರು ಮಹಾತ್ಮರು ಮೊಗಲ್ನ ಪೂಜೆ ಮಲ್ಪೋಡು ಅಂತಂಡ ಎನ್ನ ಬಗ್ಗೆ ಬಂದನಾಗ ನಿನ್ನ ತರ ಕೆಟ್ಟಂಡ ತರ ಹಾಳಾಂಡ ಅಂಚಾಂಡ ನಿನ್ನ ಯಾನು ದಾದ ಬಂದು ನಿಕ್ಕ ತೆರಿಪಾವಡ್ಚ ತೆರಿಪಾವಡ್ಚ ಐಕಬೋಡಾದ ರಾಶಿ ಪ್ರವೇಶ.
2: ಇದುವರೆಗೆ ಇತ್ತೀಚೆಗೆ ಬಜ್ಪೆ ಶನೇಶ್ವರ ದೇವಸ್ಥಾನದಲ್ಲಿ ನಡೆದ ಶ್ರೀ ಶನೇಶ್ವರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆಯ ಎರಡನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಒಂದು ಒಂಜಿ ಚಪ್ಪಾಳೆ ಕೊರಲೆ ಒಂದು ಲೈಕೋಸ್ಕರ ನಮ್ಮ ಆ ಪ್ರಕೃತಿ ದೇವೇರಣ ದೂಪಣಂಚಿನ ಪ್ರಯತ್ನ ಮಲ್ಪುಗ ಐಕ ಕೃಷಿಕರಿಗೆ ಕೆಲವು ತಂತ್ರಜ್ಞಾನ ಗೊತ್ತಿಜ್ಜಿ ಅತನಂಡ ಬುದ್ಧಿವಂತಿಕೆ ಗೊತ್ತಿಜ್ಜಿ ದೇಪಂಡ ಸರಳವಾದಿಪ್ಪಿರಿಂದ ಉಪಕಡೆ ಅಕ್ಕಲಗೆ ಒಡ್ಡೆ ವಿಮಾನಡು ಬರೊಂದಿತ್ತೇರು ಬೇತ ದೇಶದ ಬಣ್ಣಗ ರಡ್ ಸೀಟ್ ಒಂಜಿ ಸೀಟ್ ಇಡು ನಮ್ಮ ಕೃಷಿಕೇರು ಬೊಕ್ಕೊಂಜಿ ಸೀಟ್ ಇಡು ವಿಜ್ಞಾನಿ ರಡ್ ಜನ ಕುಲ ಹೊಂದಿತ್ತೇರಿಗೆ ಕುಲ ಹೊಂದಿಪ್ಪುಣಗ ಇಂಜ ಟೈಮ್ ಪಾಸ್ ಆವಡೆ ಟೈಮ್ ಪಾಸ್ ಆವಡು ಬಣ್ಣದ ದಾಯ್ತ ಅನ್ಪುಣೆ ಎಂದು ಆರು ವಿಜ್ಞಾನಿ ಕೇಂದರಿಗೆ ಎಂದು ದಲ ಗೊಬ್ಬು ಗಣ ಮರೆ ಅಂದರೆ ಎಂಕ್ ಚೆನ್ನೈ ಮನೆ ಗೊತ್ತುಂಡು ಐಕ್ ಬೋಡಪ್ಪಣ ಅಜ್ಜಿ ಮುಳು ಒಕ ಕಬಡ್ಡಿ ಅಂತ ಗೊತ್ತುಂಡು ಮುಳು ಜಾಗೆ ಅಜ್ಜಿ ಕೊರಟು ಬಾಡ್ರೆ ಒಕ ದಾಲ ಗೊಬ್ಬರ ಅಥವಾ ರಸ ಪ್ರಶ್ನೆ ಮೇಲೆ ದಾಲ ಗೊತ್ತಿ ಜನಕ್ಕೆ ಕ್ವಿಜ್ ದ ಟೈಪ್ ಇಡ್ದಲ್ಲ ಅವು ಎಂಕ್ ಗೊತ್ತಿಜ್ಜಿ ಇಂದ ಯಾನ್ ಕಲ್ಪಾಪೆ ಬೇತ ದಾಲಜ್ಜಿ ಯಾನ್ ನಿಂಡ ಒಂಜಿ ಪ್ರಶ್ನೆ ಕೇಳ್ಬೆ ಐಕ ನಿಕ್ಕೆ ಉತ್ತರ ಬಂಡ್ರೆ ಗೊತ್ತಿಜ್ಜಿ ಇಂದಾಂಡ 50 ರೂಪಾಯಿ ಕೊರು ಯಾವು ಈ ಎಂಡ ಕೇಳ್ನಂಚಿನ ಪ್ರಶ್ನೆಗೆ ಉತ್ತರ ಬಂಡ್ರೆ ಎಂಕ್ ಗೊತ್ತಿಜ್ಜಿ ಇಂದಾಂಡ 5,000 ರೂಪಾಯಿ ಅಂಡಿ ಬೇರೆಗೆ ಕೆಪಿ ಗುತ್ತಾಂಡೋ ಅಪ್ಪಗ ಯಾನ ಉತ್ತರ ಕೊರಜಿಂದ 50 ರೂಪಾಯಿ ಕೊರತ್ತ ಈರು 5,000 ಕೊರಪಾರ ಸರಿ ಕೇಳ್ಲೆನ್ನ ಅಂಡಿ ಕೇಳ್ಲೆನ್ನ ಬಂಡದಾಂಡ್ ಆರು ವಿಜ್ಞಾನಿ ಬೇರೆ ಫಸ್ಟ್ಗೆ ಕೇಂದರಿಗೆ ಗುರುಗ್ರಹಕ್ಕಲ ಮಂಗಳ ಗ್ರಹಕ್ಕಲ 8 ಕಿಲೋಮೀಟ್ರ್ ಒಂದು ಅಂತರ ಉಂಡು ಅರೆ ಈಗ ಸುರತ್ಕಲ್ಲದ್ದು ಕೊಳನಾಡುಗೆ ಎತ್ತಂದು ಗೊತ್ತಿಜ್ಜಿ ಒಬ್ಬ ಗುರುಗಾರ ಗೋಡೆ ಒಬ್ಬಳು ಕಿಸೆಟ್ಟು ತೂಣಾಗ ಮಿತ್ತೆ 50 ರೂಪಾಯಿದ ನೋಟ್ ಇತ್ತುಂಡು ಅಂದೆಣ್ಣ ಹೆಂಗೆ ಗೊತ್ತಿಜ್ಜಿ ಸಂಗಾತಿ ಅಂತ ಕುರಿಗೆ ನನ್ನ ಬೇರೆ ಪ್ರಶ್ನೆ ಕೇಳಿ ಯಾರು ಪಾಪ ಕೃಷಿಕೆ ಅರೆಗೆ ಬೇ ಕೇಂಡ ಅಂಜಿನ ಕೇಳು ಎಂದು ಹಾಂ ಕೇಳಿ ಕೇಳಿ ಬೇಗ ಕೇಳಿ ಹಾಂ ಏನತ್ತೆ ಪ್ರಶ್ನೆ ಕೇಳಿ ಸರಿ ಮೂಜಿ ಕಾರಡ್ ಸುಯ್ಯ ಮಿತ್ತು ಪೋಪುಂಡು 4 ಕಾರಡ್ ಪುರ್ರ ತಿರ್ತು ಜಪ್ಪುಣ ಪ್ರಾಣಿ ಹೋಗಿ ವಿಜ್ಞಾನಿಗೆ ನೆಲಗಡ್ಲದಿಂದದು ಪಿತ್ತ ಇಲ್ಲ ಕಾಂಡು ಒಂದು ಹೆಂಚಿನ ಅವಸ್ಥೆ ನನವರಕೇನು ದಾಲಜ್ಜಿ ಮೂಜಿ ಕಾರಡ್ ಸುಯ್ಯ ಮಿತ್ತು ಪೋಪುಂಡು 4 ಕಾರಡ್ ಪುರ್ರ ತಿರ್ತು ಜಪ್ಪುಣ ಪ್ರಾಣಿ ಹೋಗು 500 10 ನೋಟ್ ದೆತ್ತನಿ ಅಂದೇ ಎಂಕ್ ಗೊತ್ತಿಜ್ಜು ಅಂಡೆ ಬೇರೆ ತುಯ್ಯರು ಗಮ್ಮಟೇ ಪಾಡ್ನ ನೋಟಾ ಪುಜಿ ಪೆನ್ನಡು ಬರೇನುಂಡ ಹಾಂ ಕರೆಕ್ಟ್ ಕಿಸೆಕ್ಕೆ ಪಾಡ್ದು ನಾನು ಅಂತೆ ಜಪ್ಪುಗ ಅಂದು ಅಂಡದು ಸೀಟ್ ಇಂಚಾವಲ್ಪುಣಗ ವಿಜ್ಞಾನಿ ಬಂಡೆ ಲಗೆ ಒತ್ತರ ಪಂಡದು ಜಪ್ಪು ಅಂಡ ಆತನಗ ಬೇರೆ ಪಿರ 50 ರೂಪಾಯಿ ಎತ್ತದು ಎಂಕ ಸಂಗಾತಿ ಹೊತ್ತಿಜ್ಜು ಅಂಡೆ 4,000 ಒರ್ಮಣದು ದಿಕ್ಕಂಡ ಅಜ್ಜ ಕೃಷಿಕೆರೆಗೆ ಮಂಡೆ ಅಜ್ಜ ಏರು ಬಣ್ಣ ಅಜ್ಜಿ ಅಕ್ಲಗೆ ಮೂಲಭೂತವಾಯಿ ನಂಚಿನ ಕೃಷಿಟ್ಟ ಒಟ್ಟಿಗೆ ಬತ್ತನಂಚಿನ ಮೂಲಭೂತವಾಯಿ ನಂಚಿನ ಜ್ಞಾನ ಪಾಪ ಭೀತಿ ದೈವ ಪ್ರೀತಿ ಸಂಘ ನೀತಿ ಈ ಮೂಜಿ ತೀಟೇ ನಮ್ಮ ಹಿರಿಯಕ್ಲು ನಮ್ಮ ಸಂಸ್ಕಾರ ಒರಿಯೊಂದು ವೈದಿನ ಪಾಪದ ಕೆಲಸ ಮಲ್ಪು ಅಂಡ ಪೋಡಿಪುಲ ಮಗ ಕೆಲವುದಕ್ಲು ಕೃಷಿಕೇರು ತೋಟಕ್ಕೂ PVC ಪೈಪ್ ಬಾಡ್ರೆ ಸ್ಪ್ರಿಂಕ್ಲರ್ ಬಾಡ್ರೆ ರೇಟ್ ಜಾಸ್ತಿ ಆಡಂದು ಇವಡು ಅಂತಾದೇರು ಕೆಲವು ಇಲ್ಲು ಕಟ್ಟನಕ್ಲು ಪ್ಲಮ್ಮಿಂಗ್ಗೆ ಇವಡು ದುಡ್ಡು ಇಜ್ಜಿ PVC ಪೈಪ್ಗೂ ರೇಟ್ ಜಾಸ್ತಿ ಆತನ ಉಂತಾದೇರು ಬೆಂಗಳೂರು ಕೆಲವು ಇಲ್ಲಲು PVC ಪೈಪ್ ಕೊಯ್ನಾಗ ದುಡ್ಡು ಊರೊಂದು ಮತ್ತೆ 2 ಡಬ್ಬಿ ತರಿಸಿದ ACB ಟಿವಿ ಹಿಡಿದು ಎತ್ತ ಮತ್ತೆ 2 ಡಬ್ಬಿ ತರಿಸಿದ ACB ಪಾಪ ಭೀತಿ ಪಾಪದ ಕೆಲಸ ಮಲ್ಪು ಅಂಡ ಪೋಡಿಪು ಮಗ ದೈವ ಪ್ರೀತಿ ದೇವೇರು ಪೋಡಿತನಕ್ಲಗೆ ಈತನೆಟ ದಿಗಿದಿಜೇರು ಪ್ರೀತಿ ಇತ್ತನಕ್ಲಗೆ ಮಾತ್ರ ದೇವೇರು ದಿಕ್ಕಣೆ ವಾ ಇತಿಹಾಸದೂಲೆ ದೇವೇರನು ಪ್ರೀತಿಡು ನಂಬುಲೇ ದೇವೇರನು ಪ್ರೀತಿಡು ನಂಬೋಡು ನಾಂಡ ಪ್ರಕೃತಿ ತಮಿತ್ತು ಪ್ರೀತಿ ಸುರುಕುಬೋಡು ಪಾಪ ಭೀತಿ ದೈವ ಪ್ರೀತಿ ಎಂಕಲು ಪೂರೆರ್ಲ ಒಂಜೆ ಮಾತೆರ್ನ ಮೈಟ್ ಪರಪ್ಪಣಂಚಿನ ನೆತ್ತೆರು ಒಂಜಿ ಎಂದು ಉಮಿಲಿಗಾಣ್ಲ ಗೊತ್ತುಂಡು ನರಮಣ್ಯ ಗೊತ್ತಾತ ಜಿ ಸಂಘ ನೀತಿ ಹೀಗಿದ್ರೆ ನೀನು ಮಾನವ ಜಾತಿ ಇಲ್ಲದಿದ್ರೆ ಹುಚ್ಚುಕೋತೀವಂಡೆ ಐಕ 18,00,000 ಕೋಟಿ ಜೀವರಾಶಿಲಗೆ ದೇವೇರು ಒಂಜೇ ಸಾಕೊರ್ನೆ ದಾದಾ ಸಾ ಸಂತಾನೋತ್ಪತ್ತಿ ಮಾತ್ರ ನರಮಾಣ್ಯಗೆ ಮಾತ್ರ ರಡ್ಡು ಸಾ ಸಂತಾನೋತ್ಪತ್ತಿ ದೊಟ್ಟಗೂ ಸಂಸ್ಕಾರ ಕಲ್ಪಾಯ ಅಂಡ ಬಾಕಿ ದಕ್ಕಲ ಹಿಡಿದು ವ್ಯತ್ಯಾಸ ಉಂಡು ನಿಕ್ ಬಜ್ಜಿ 5 ಮಲ್ತು ಮಾತ್ರ ಮಲ್ತೊಂದು ಬೋದು ಸಂಸ್ಕಾರ ಕಲ್ಪಾಯ ಅಂದ ವ್ಯತ್ಯಾಸ ಐಕೆ ಜವನಾಟಿಕೆಡು ಬದುಕು ಕಟ್ಟೊಂದು ಆಪುಣ ದಾಂಡ ಎಡೆಡ್ಡೆ ಬೇಲೆ ಮಲ್ತದು ವೇದಿಕೆಡು ಲೆತ್ತದು ಉಂತದು ಮಾಲೆಪಾಡುನ ಬೇಲೆ ಮಲ್ಪೋಡತ್ತಂದೆ ಫೇಸ್ಬುಕ್ಕದ ಪಿರಾವಡೆ ಪೋದು ಪ್ರೀತಿ ಪ್ರೇಮದ ಪಿರಾವಡೆ ಪೋದು ಕೊಲೆ ಸುಳಿಗೆದ ಪಿರಾವಡೆ ಪೋದು ಡ್ರಗ್ಸ್ ಗಾಂಜಾದ ಪಿರಾವಡೆ ಪೋದು ಜಪಡಾದು ಮಾಲೆ ಮಲ್ಪಾಡು ನಂಚಿನ ಬೇಲೆನು ವಾ ಇಲ್ಲಲ್ದ ಜವನಿರ್ಲ ಜವಂದಿಯಲ್ಲುಲ ಮಲ್ಪೆರಬಲ್ಲಿ ಅವು ನಮ್ಮ ಕೃಷಿ ಪರಂಪರೆಡಿತ್ತನ ಪ್ರತಿ ಒಂಜಿ ಹಬ್ಬದ ಆಚರಣೆಲ್ಲ ಬರೋಂದಿತ್ತು ತುಲೆನಿಕ್
ಇನ್ನು ನಮ್ಮಲ್ಲೊಂಜಿ ಧಾರ್ಮಿಕ ಕಾರ್ಯಕ್ರಮ ಮಲ್ತನದಂಡ ನಮ್ಮ ಜೋಕುಲು ಆ ಕಾರ್ಯಕ್ರಮದ ಕೈತಲ್ಲಿ ಉಳ್ಳೆ ರಾಜ್ಯ ಅಂತೂಲಿ ಸುರುಕು ಇತ್ತೆರಂಡ ಪುಣ್ಯ ಈಜಿಂದಾಂಡ ಕೆಲವಿಲ್ಲಲು ಇಪ್ಪುವೇರಪ್ಪ ಕೆಲವಿಲ್ಲಲು ಬೊಲ್ಪುಗಳು ಹಾಕದು ಮೇಕಪ್ ಮಲ್ತು ಶುರು ಆಣ್ ಅರ್ಚಕರೊಂದಿಗೆ ಒಂದು ಕ್ಷಣ ಪೂಜೆ ಯಾವತ್ತು ನಾಯಿ ಮರಿ ಪೂಜೆ ಯಾವತ್ತು ಪುಚ್ಚಕಿನಿ ಸೆಲ್ಪಿದೆತ್ತು ಸ್ಟೇಟಸ್ ಮಾಡು ಆರತಿಗೆ ಬತ್ತಿ ಮಾಡ್ರೆ ಶುರುವಾತು ಜಿ ಸ್ಟೇಟಸ್ ಬೋದು ಅಪ್ಪ ಈ ಪ್ರಕೃತಿ ದತ್ತವಾದ ಭತ್ತನಂಚಿನ ಆಚರಣೆಯಲ್ಲಿ ನಮ್ಮದು ನನ್ನ ಜೋಕ್ಲು ಹೊಯ್ಟು ಇಂಟರ್ನೆಟ್ ಮಲ್ತಂಡ ಯಾವ ಇತ್ತ ಇಂಟರ್ನೆಟ್ಡೇ ನನ್ನ ಬೊಜ್ಜಾಲ್ಪುಣ ಪರಿಸ್ಥಿತಿ ಬರೋದುಂಡತ್ತ ಅವಾಗ ಮಾನವೀಯ ಸಂಬಂಧಗಳಿಗೆ ಓಡೆ ಮೂರನೇ ನಿಕ್ಲು ವಾಟ್ಸ್ಆ್ಯಪ್ ದೂದಿಪ್ಪಾರ ಒಂಜಿ ಇಲ್ಲದ ಅಜ್ಜಿನ ಜೀವ ಬೋತುಂಡು ಜಪ್ಪಡಾ ತೇರೋ ಸ್ಮಶಾನಕ್ಕೆ ಬಾರ ಮಾಲೆ ವಾಡ್ದಾತುಂಡು ಸ್ಟ್ಯಾಂಪ್ ಪೇಪರ್ಗೆ ಎಬ್ಬೆಟ್ಟದೆ ತನೊಂದು ಲೇರಿ ಪೂಣತ್ತ ಆಸ್ತಿ ಪಾಲಾದಿಜ್ಜ ಅನ್ನೋದು ನನ್ನೊಂಜಿ ರಡ್ಡು ವರ್ಷ ಪೋಡಿಕೆ ಇಲ್ಲದ ಹಿರಿಯಕ್ಲು ಪೋಂಡ ಎಡಗೈನ ತುಂಡು ಮಲ್ತು ಫ್ರಿಜ್ ಹಿಡಿದಿಪ್ಪೀರಿ ಬೋಡಣಗ ಫ್ರಿಜ್ ಹಿಡಿದು ದೆತ್ತದು ಒತ್ತೊಂದು ಉಳಿಯತ್ತ ಅದು ಎಲ್ಲ ಜಾಗವನ್ನು ದೊಡ್ಡ ಮಗನಿಗೆ ನಾನು ಅವತ್ತೇ ಬರೆದು ಕೊಟ್ಟಿದ್ದೇನೆ ಒಂಜಿ ನಾನು ಆಡ್ನಾಗ ಕೈಯಿಜ್ಜಿ ಫ್ರಿಜ್ ಇಡು ದಯ ಕೈದಿದ್ದೆ ಅವು ಕೈಯ ಯಾಣ ಮುರಾಣಿ ಕಾಯ್ತಾ ಇನ್ನು ಕಾ ಬಾಬುಂದು ಮುಗಿನಾಡೇ ವಿಷಯ ಈ ನಮನೆ ನೈತಿಕ ಅದಪ್ಪತನ ಒಂದು ನಮ್ಮ ತಂತ್ರಜ್ಞಾನ ತಂತ್ರಜ್ಞಾನ ಅಂದು ಪ್ರಕೃತಿನ ಬಿಡಿದು ಪೋಯಂದಾಂಡ ಪರಿಸ್ಥಿತಿ ಆಲೋಚನೆ ಮಲ್ಪಲೇ ನಮ್ಮ ನೆಕ್ಸ್ಟ್ ಜನರೇಷನ್ ಪರೋಡಾಯ್ನ ಎಚ್ ಟು ಓ ನೀರೇ ಉಸಿರಾಟ ಮಲ್ಪಡಾಯ್ನ ಎಂದುವೇ ಪ್ರಕೃತಿ ಕೊರ ನಂಚಿನ ಆಮ್ಲಜನಕನ ಬಂಜಿದಿಜ್ಜಾವಡಾಯ್ನ ಎಂದುವೇ ಮಣ್ಣಿಡಿಪ್ಪು ನಂಚಿನ ಬತ್ತನಂಚಿನ ಬೆಳೆನ ಈ ಮೂಲ ಜ್ಞಾನ ನಮಕ್ಕೆ ಗೊತ್ತಿಜ್ಜ ಅಂದೆ ಪಿ ವಿ ಸಿ ಬೈಪಿಡು ದುಡ್ಡು ದಿಂಜಾವಣ್ಣೀರ ಬತ್ತನದಾಂಡ ನಂಗೆ ಗೊತ್ತುಂಡು ಹುಟ್ಟು ಸಾವು ನಮ್ಮ ಕೈಟ್ಟಿಜ್ಜಿ ಐಕೆ ನಮ್ಮ ಕೃಷಿ ಪರಂಪರೆಡ್ದು ಬತ್ತನಂಚಿನ ಪ್ರತಿಯೊಂಜಿ ಆಚರಣೆ ಐಕೆ ನಮ್ಮ ಮಾತಿರ್ಲದೂಲೆ ಶಬ್ದ ಸ್ಪರ್ಶ ರೂಪ ರಸ ಗಂಧಡು ಬದುಕೊಂದಿ ಪುಣಿ ಬಾಲ್ಯ ಪುಟ್ಟದ ಪುಣ್ಯ ಐಕೆ ಒಂಜೇ ಒಂಜಿ ಗ್ರಹಿಕೆ ಪುಣ್ಯ ಶಬ್ದ ಮಾತ್ರ ವಾ ಬಾಲೆಲ್ಲ ಪುಟ್ಟಿ ಬೆಟ್ಟಗ ಹಾಯ್ ದೊಡ್ಡ ಚಿಕ್ಕಮ್ಮ ಮಣ್ಪುಂಡ ಹಿರಿಯ ಹಾಕ್ಲೇ ಗೊತ್ತುಂಡು ಇಲ್ಲ ಲೊಂಜಿ ವೇಳೆ ಬಾಳೆ ಪುಟ್ಟದು ಬುಳ್ತಿಜ್ಜಿಂದಂಡ ಪಾತ್ರೆ ಹಾಕ್ಲೆಯ ಶಬ್ದ ಮಲ್ಪುಲೆಯ ಬಾಳೆ ಬುಳ್ಪಾಡಿಯ ಬಣಂತೆ ತಾಯೇ ಶಬ್ದ ಮಾತ್ರ ಐಕೆ ಗೊತ್ತು ಬೇತೆ ಗೊತ್ತಿಜ್ಜಿ ಬೊಕ್ಕ ಸ್ಪರ್ಶ ಪೆತ್ತ ತುಳೆ ಕೃಷಿ ಮೂಲಡ್ದ ಎಂಚ ಬತ್ತನಂದು ಪೆತ್ತ ಕಂಜಿ ಬಾಡಿ ಬೆಟ್ಟಗೆ ಸುರೂಕ ಕಂಜಿ ನಕ್ಕುನೆ ಆ ಪೆತ್ತದ ನಾಲಾಯ್ಡು ಪ್ರಕೃತಿ ಆ ಅಪ್ಪೆ ಫೀಲಿಂಗ್ನು ಕೊರತನಿಗೆ ನಕ್ಕ ಲೆಕ್ಕನೇ ಕಂಜಿ ಸರ್ ಲಕ್ಕದುಂತುಣದುಲೆ ಲಕ್ಕದುಂತದುಂದು ಎನ್ನ ಅಮ್ಮ ಅಂತ ಪೇರು ಬರ್ರಬೋಬು ನರಮಾಣ್ಯ ಗವ್ವತ್ತು ಈ ಸ್ಪರ್ಶ ಕೊರನೆಗೆ ಆಯ್ನಾತು ಅಪ್ಪೆ ಅಜ್ಜಿ ಅಪ್ಪೆ ಇಂಚನೆ ಬತನುಡು ಬಾಲೆನೆ ಅಂದು ಆ ಚರ್ಮಡದು ಚರ್ಮ ಕಾಪುಣಂಚಿನ ಸ್ಪರ್ಶಡೇ ಬಾಲೆಗೆ ಗೊತ್ತಾಪುಣೆಗೆ ಇಂದು ಎನ್ನ ಅಪ್ಪೆ ಇಂದು ಎನ್ನ ಅಪ್ಪೆ ಇಂದು ಎನ್ನ ಅಪ್ಪೆ ಅಂದ್ರೆ ರೇಡಿಯೇಷನ್ ಪವರ್ ನಮ್ಮ ನಂಬುವ ಅಂದೇನು ನಂಬುಜ ಇನ್ನು ಈ ಸ್ಪರ್ಶ ಅಂತ ಕಮ್ಮಿ ಆಂಡು ಈ ಸ್ಪರ್ಶ ಜಾಸ್ತಿ ಆಂಡು ಮಿತ್ತು ಕಡ ಪುಟ್ನ ಮಣಿಪಂದಗಳು ಬತ್ತ ಜೋಕುಲು ಒಂದು ಕೆಲವಿಲ್ಲಲು ಕೊರಪುಣೆ ಖಂಡಿತವಾದಲ್ಲ ಪೂರ್ತಿ ಕೊರಂದ ಇಡೀ ಜೀವನ ಮಣಿಪಂದಗಳು ಬ ಡೌಟೇಜ್ ಆಯ್ತು ದಯಮಲ್ತದ ಪ್ರಕೃತಿ ಪ್ರೀತಿನ ಬುಳೆಪಾಗ ಐಕೋಸ್ಕರ ಈ ಸ್ಪರ್ಶನ ಕಮ್ಮಿ ಮಲ್ಪುಗ ಈ ಸ್ಪರ್ಶ ಇಟ್ಲ ನಮ್ಮ ತುಳುನಾಡೆಂಚ ಅಪ್ಪೆ ಬತ್ತದ ಎಂಚ ಆ ಬಾಲೆನ ಮಾನವ

ನಮ್ಮ ಹಿರಿಯಕಲ್ಲ ನಮ್ಮ ಅಪ್ಪಲ್ಲು ಐಕೆ ಶಬ್ದ ಎಡ್ಡಕೇನ್ ಪಾಲೆ ಈ ಸ್ಪರ್ಶ ಕೊರ್ಲೆ ಬೊಕ್ಕ ರೂಪಾಗೆ ಬಾಲೆಗೆಂದು ಎನನ ಈತನೆಟ ಪತೊಂದು ಪೇರು ಕೊರ್ನಂಚಿನ ಎನನ ಮೀಪಾಯನಂಚಿನ ಜನ ಏರಂದು ರೂಪದ ಗುರುತಿಕ್ಕಣಗ ಸುಮಾರು ಸಮಯ ಪೋಪುಂಡು ಆತನಗ ಇಂಚ ಬುಡ್ದು ತೂಣಗ ಅಪ್ಪೆಂಚ ಇಪ್ಪೋಡು ಬಂಡ ಆಯಾಯ ಧರ್ಮೋಡು ಅಪ್ಪೆಂಚ ಇಪ್ಪೋಡು ಒಂದು ಬಣ್ತೀರ ಅಂಚನೆ ಇಪ್ಪೋಡಿಗೆ ನಮ್ಮ ಕೃಷಿ ಕುಟುಂಬಡು ನಮ್ಮ ಸನಾತನ ಧರ್ಮೋಡು ಅಪ್ಪೆಂಚ ಇಪ್ಪೋಡು ಬಣ್ತೀರ ಬಂಡ ಮಲ್ಲ ಉಂಜಿ ಬೊಟ್ಟುಬೋಡು ಕೆಬಿಟ್ಟದಲ್ಲ ಜುಮ್ಕಿದ ಲೆಕ್ಕ ಬಾಲೆಗೆ ಗೊಬ್ಬೆರಬೋಡು ಕೈಟ್ಟು ಗಿಲಿ ಗಿಲಿ ಕಾಜಿಬೋಡು ಜಡೆ ಪಾಡ್ದು ಬಾಲ್ಯದ ಕೈಕಿ ಜಡೆ ದಿಕ್ಕೋಡು ಅತನ ಉಂಜಿ ಪೂತ ಮಾಲೆ ದಿಕ್ಕೋಡು ಆತನಕ ಬಾಲೆ ಓ ಈತ ನೆಟ್ಟ ಏನನ್ನು ಪತೊಂದಿತ್ತನ ಅಮ್ಮ ಈಯೇನಾ ಕೆಲವರು ಅಪ್ಪೆ ಲಂಚನ ಇಪ್ಪಿರು ಕೆಲವರು ಬಾಳೆ ಸುರುಕು ಅಪ್ಪೆ ತುಣಗ ವಾಪೆ ಲಾಯ್ತು ಬೂರ್ದು ಪೋಡ್ತಿರ್ದು ಮೂಜಿ ದಿನ ಜ್ವರ ಉರುಕು ಅಟ್ಟೋಡತ್ತೆ ಒಕ್ಕ ತಪ್ಪಂಡ ಒಂಜಿ ನಮ್ಮಣದ ಉಗ್ರ ಅಪ್ಪೆ ಬಾಳೆಗೆ ಡೌಟ್ ಬತ್ತು ನಮ್ಮ ಇರ್ನ ಮುಂಡೋಡು ಬೊಟ್ಟುಜ್ಜಿ ಅಮ್ಮೆರುಳ್ಳೇರ ಅಜ್ಜ ಇರ್ನ ಕೈಟ್ಟು ಗಿಲಿ ಗಿಲಿ ಕಾಜಿ ಇಜ್ಜಿ ಅಮ್ಮೆರ್ನ ಎಲ್ಲ ಐಸಿ ಪೂರ ತಿಕ್ಕಂಡ ಅಜ್ಜ ಒಕ್ಕಡೆ ಸಂಸ್ಕಾರ ಬರಡು ಬಂಡ ಬರಬುಜ್ಜಿ ಶಬ್ದ ಸ್ಪರ್ಶ ರೂಪ ಬೊಕ್ಕ ರಸ ಐಕ ಆಜಿ ವರ್ಷ ಮುಟ್ಟ ವಾಜೋಕ್ಲೆಲ್ಲ ದುಂಬು ಕೃಷಿಗೇರಿ ಇತ್ತಿನ ಕುಟುಂಬ ಹಡ್ದು ಡಾಕ್ಟರ್ನಾಗೈತೆ ಅಡಲೇ ತಂದು ಬಂದು ಇಜ್ಜಾಂಡ್ ಅಜ್ಜಿ ಅಜ್ಜಾಗ ಗೊತ್ತಿತ್ತು ಐಕೆ ಇಲ್ಲಲ್ಲ ಅಜ್ಜಿ ಅಜ್ಜಿ ಬೋರ್ಡ್ ಬಂದ್ಬಣೆ ಅಜ್ಜಿ ಅಜ್ಜ ಗೊತ್ತಿತ್ತು ಒಯ್ತ ಬೇರೆಡ್ಡೆ ಒಯ್ತ ಕಷಾಯ ಎಡ್ಡೆ ಒಯ್ತ ಕೆತ್ತೆ ಎಡ್ಡೆ ಬಾಲೆಗೆ ವಾ ಎಣ್ಣೆ ಎಡ್ಡೆ ಐನು ಪತ್ತೊಂದು ಬತ್ತದ ಕೊರೊಂದು ಇತ್ತೀರಿ ಐನೇ ಕೊರೋನಲ್ಲ ಕರಿ ವರ್ಷ ಬಣ್ಣೆ ಅಪ್ಪೆ ಅಮ್ಮನ ಅಜ್ಜ ಅಜ್ಜಿನ ಆಶ್ರಮಗೆ ಬುಡ್ದಿತ್ತಾರಂದ ಹೋದ್ರೆ ಎತ್ತೊಂದು ಬಳಿ ನಿಗಳಿಗೆ ನೆಲ ನಿಲ್ಲಿದ ಗುರುತದಿಕ್ಕಂದು ಅಮೃತ ಬಳ್ಳಿ ಒಂದು ಗೊತ್ತಾ ಬಂದು ನನ್ನ ಒಯ್ತ ಒಯ್ತ ಕೆತ್ತೆ ಬರೆದು ಸೈಯೊಡ್ಚಂಚಿ ವಾ ತಂತ್ರಜ್ಞಾನ ಬದುಕಾಂಡ್ರೆ ನಮ್ಮನ್ನು ಕರಿ ಸರಿ ಹೌಲಜ್ ಐಕೆ ಶಬ್ದ ಸ್ಪರ್ಶ ರೂಪ ರಸ ಆಯ್ನಾತು ಜೋಕ್ಲೆಗೆ ಜಂಕ್ ಫುಡ್ ಕೊರ್ಪುಣೇನು ಕಮ್ಮಿ ಮಲ್ಪುಲೇ ಇನಿ ದಾನಾತನದ ಬಂಡ ಜೋಕ್ಲನ್ನ ಮೋನೆ ಶೋಕಿಪ್ಪುಂಡು ಶೋಕಿಜ್ಜಿನ್ಲ ಶೋಕ್ ಮಲ್ಪೆರಾಪುಂಡು ಮಾರ್ಕೆಟ್ ಉಂಡು ಇನಿತ್ತ ಜೋಕ್ಲೆಗೆ ಹೈಯೆಸ್ಟ್ ಪ್ರಾಬ್ಲಮ್ ಮಲ್ಪುಣೇ ಲೀವಾರದ ದಯೇ ಜಂಕ್ ಫುಡ್ ಐಕೆ ಕೃಷಿ ಕೈತಡ ಓಡು ಬಣಪುಣಂಚಿನಂಚಿನ ಐಕೆ ಕೃಷಿ ಕೇರಡಲ್ಲ ನಮ್ಮ ನೆಟ್ಟೊಂದು ಐಟ್ಲ ಇನ್ನು ವಿಶ್ವಾಸ ಕಮ್ಮಿ ಆಗಂದು ಬೋದು ಪೂರೆಟ್ಲಾಕಲ್ಲ ಬೇರಕ್ಕೆ ಪೂರೆಟ್ಲ ಇಂಜೆಕ್ಷನ್ಗೆಪ್ಪ ಅವು ನಿಜವಾದ ಕೃಷಿ ಕೇರ ಮಲ್ಪೇರ ಮಧ್ಯವರ್ತಿಲಿ ಮಲ್ಪೇರ ಗೊತ್ತಿಚ್ಚಿ ಒಂಜಿ ತರಕಾರಿ ದಿನಿಯರ ಬೋಡಿಗೆ ಒಂಜಿ ಬಚ್ಚಂಗಾಯಿ ದಿನಿಯರ ಬೋಡಿಗೆ ದಯಮಲ್ತದ ಬಂಜಿಗೆ ತಿನ್ಪುಣ ಫುಡ್ಡು ಏರ್ಲ ಕಲ್ಲ ಬೇರಕ್ಕೆ ಮಲ್ಪೇರ ಬಲ್ಲಿ ಮುರಾಣಿದ ನ್ಯೂಸ್ ತೂನಕ ಥರ್ಮೋಕೋಲ್ಡ್ ಸಕ್ಕರೆಗೆ ಪೂರೆಕ್ಲ ಕೆಮಿಕಲ್ ಪೂರೆಕ್ಲ ಕೆಮಿಕಲ್ ಅಂದಾಂಡ ನನ್ನತ್ತ ಪರಿಸ್ಥಿತಿ ಹೆಂಚಾವು ನಮ್ಮ ಜೋಕಲ್ನ ಎಲ್ಲಿ ಅಪ್ಪುಣಗನೆ ಎಲ್ಲಿ ಅಪ್ರಾಯಡೆ ಲಿವರ್ದ ಮಲ್ಲ ಮಲ್ಲ ಸಮಸ್ಯೆಯಲ್ಲಿ ಬತ್ತಿರಂದಾಂಡ ನಮ್ಮ ಮಲ್ತದಿನ ದುಡ್ಡು ಯಾವ ಮರ್ದಗೆ ಜೀವನಗೆ ಬೋಡಾದ ದುಡ್ಡು ಅತ್ತಂದೆ ದುಡ್ಡೇ ಜೀವನ ಎರಬಲ್ಲಿ ಬಂದುಲೆ ಐಕ್ ಕೃಷಿ ಸಿರಿತಾನಿಯಾನೊಂಜಿ ಮಾತೆರಡಲ ಕೈ ಮುಗಿದು ವಿನಂತಿ ಮಲ್ಪುವೆ ಕೃಷಿ ಕ್ಷೇತ್ರಡು ದಯಮಲ್ತದ ಕಲಬೆರಕೆ ಮಲ್ಪಡ್ಚಿ ದಯಪಂಡ ಕೃಷಿ ಕ್ಷೇತ್ರದ ಪ್ರತಿ ವಸ್ತುಲ ಪೋಪುಣೆ ಮಧ್ಯಪ್ರದೇಶವು ಮಾರ್ಕ್ ಮಾತ್ರ ಉತ್ತರ ಪ್ರದೇಶ ಮಧ್ಯಪ್ರದೇಶ ಸರಿತನ ಮಾತ್ರ ಉತ್ತರ ಪ್ರದೇಶ ತರಬೇನೆ ಆಪುಂಡ್ಲ ಮಾತ್ರ ಬಂಜಿಗೆ ಬೋಡು ತರಕ್ಕೆ ಮಾತ್ರ ಗುದ್ದುದು ಪೂಜೆ ಆ ಪೂಜೆ ಐಕೆ ಎಂಕ್ಲೆ ಎಲ್ಲಿ ಅಪ್ಪಣಗ ಪುರ ಮನುಷ್ಯನ ಜೀರ್ಣಕ್ರಿಯೆ ಚಿತ್ರ ಬಿಡಿಸುವುದು ಪುರ ಬಣಂತೀರಿ ಇತ್ತದ ಜೋಕ್ಲು ಕರೆಕ್ಟ್ ಬಿಡ್ಪಾವಡು ಎಂಕ್ಲೆ ಎಲ್ಲಿ ಅಪ್ಪಣಗ ತೂಡು ನಿಕ್ಲು ಬಾಯಿ ಮೂಳಿತ್ತಂಡ ಗುದ ದ್ವಾರ ಉಳಿತೀನಿ ಫುಲ್ಲು ರೈಟ್ ಕೊರಂತೀರೈ ದಯಪಂಡ ಗೊತ್ತುಂಡು ಅಪ್ಪ ಟಾಯ್ಲೆಟ್ ಪುರ ಇಜ್ಜಿ ಅವು ಆಯನೇ ಪಿಟ್ಟಿಗೆ ಬೋದು ಕನೆಕ್ಷನ್ ಕೊಡ್ತೀನಿ ಅಂತ ಗೊತ್ತು ವೈಕ್ಲ ಈ ಮಧ್ಯಪ್ರದೇಶ ಸರಿಬೋಡೆ ದೇವರೆ ಐಕೆ ಕೃಷಿ ಕ್ಷೇತ್ರಡು ದಯಮಲ್ತದ ಕಲಬೆರಕೆ ಬರೆಯರವಲ್ಲಿ ಕೆಮಿಕಲ್ ಬರೆಯರವಲ್ಲಿ ದಯಪಂಡ ಇಡೀ ಜೀವನದ ವ್ಯವಸ್ಥೆ ಪುಣೆ ಮೂಲೆ ಬಾಕಿ ಒಯ್ತು ಒಯ್ಟು ಬತ್ತಂಡಲ್ಲ ಒಂಜಿ ಮೊಬೈಲ್ ಫೋನ್ ಡುಪ್ಲಿಕೇಟ್ ಬತ್ತ ನಮ್ಮಲ್ಲ ಸಂಗತಿ ಅತ್ ಅನಿವಾರ್ಯ ಅತ್ ಒಂಜಿ ಟಿ ವಿ ಡುಪ್ಲಿಕೇಟ್ ಬತ್ತ ನಮ್ಮಲ್ಲ ಅನಿವಾರ್ಯ ಅತ್ ಆಹಾರದ ಡುಪ್ಲಿಕೇಟ್ ದಯಮಲ್ತದ ಬರೆಯರವಲ್ಲಿ ಓ ವಾಕ್ ಆಹಾರದೆ ತೊನ್ನೆರಲ್ಲ ಪೋಡಿಪೂರ್ಣ ಪರಿಸ್ಥಿತಿ ನಮ್ಮ ಐದು ಕೃಷಿಕೇರೆ ಮಲ್ತೊಂದುಲ್ಲೇರಂದು ಏನು ಮಣ್ಪುಣೆತ್ತು ಮಧ್ಯವರ್ತಿಲು ಮಲ್ಪೇರ್ಲ ಯಾರು ಅಂಚಿನ ಮಲ್ಪುಣ ಇತ್ತನ ದಾಂಡ ಐಡದು ಮಲ್ಲ ಪಾಪದ ಕೆಲಸ ಬೇತೆದಾಲಜ್ಜಿ ಐಕ್ ಪಾಪ ಭೀತಿ ಐಕ್ ನಮ್ಮ ದುಂಬುದ ಇಲ್ಲ ಕೆಲವು ಪರ್ಬೋಲೆ ನಿತ್ತನೆ ಕೆಡ್ಡೆಸ
ಬಿಸು ಅವು ಒಂದು ದಯ ಇತ್ತನೆಂದು ಪಂಡ ಆನಿ ಪ್ರಾಕೃತಿಕವಾಗಿ ನಂಚಿನ ಪಾಲದ ಕತ್ತೆದ ಕಷಾಯ ಬರಲಿ ವಾದಿನ ತಾನಿ ಬರ್ಪುಣೆವು ಆಟಿದ ಸಂಕ್ರಾಂತಿ ದಾನಿ ಪಂಡ ರೋಗ ನಿರೋಧಕ ಶಕ್ತಿ ಬರಡು ಇದು ನಮ್ಮ ಕೇವಲ ಮಾರ್ಗದಂಚಿಲ ಈ ಒತ್ತು ನಂಚಿಲ ಮಾತ್ರ ಪೋಯಂದ ಆತೆಟೆ ಪೋಪುಣ್ಣ ನಮ್ಮ ಜೀವನ ಹೊರ ಕೆಡ್ಡೆಸನ್ ಲೆಪ್ಪುಗದುಕ ನಮ್ಮ ಕೃಷಿ ಸಿರಿ ಕಾರ್ಯಕ್ರಮಕ್ಕೆ ನಮ್ಮ ಮಾತೆರ್ಲ ಸೇರಿದು ಬತ್ತಂಡತ್ತ.

ಒಂಜಿ ಇತ್ತನ ಕಲ ಚಪ್ಪಾಲೆ ಕೊಡ್ಲೆ ಬಂದುಲೆ. ಅದಕ್ಕೋಸ್ಕರ ಈ ಕೃಷಿಗಿಲ ನಮ್ಮ ಕಲೆಕ್ಕಲ ಭಾರೀ ಶೋಕದ ಅವಿನಾಭಾವ ಸಂಬಂಧ ಉಂಟು. ಅಯ್ಕೆ ಕಲೆ ಮನಸ್ಸನ್ನು ಅರಳಿಸಬೇಕು. ಕೃಷಿ ಹಿಡಿದು ಬತ್ತನಂಚಿನ ಪ್ರತಿ ಒಂಜಿ ಕಲೆ ತೂಲೆ ನಮ್ಮ ದೈವಾರಾಧನೆದ ಕಲೆ ಪಡು. ಆ ದೈವಾರಾಧನೆ ಮಲ್ಪುಣಕ್ಕೆ ಪಣ್ಪುಣಂಚಿನ ಸಂದಿಪಾರ್ಧನೆಯನ್ನು ಪೂರ ಬರೆದಿಂಡ 15,000 ಸಾಲ ಅವುಗೆ ಪೂರ ಕೃಷಿ ಮೂಲ ಪರಂಪರೆ ಹಿಡಿದು ಬತ್ತನಂಚಿನ ಇನ್ನು ದೈವಾರಾಧನೆ ಇಪ್ಪುಂಡಲ್ಲ. ಅಯ್ಕೆ ಕೃಷಿ ಹಿಡಿದು ಬತ್ತನಂಚಿನ ಪ್ರಾಕೃತಿಕವಾಯಿನಂಚಿನ ವಸ್ತುಲೇನು ಮಾತ್ರ ಉಪಯೋಗ ಮಲ್ಪು ಅತ್ತಂದೆ ತಂತ್ರಜ್ಞಾನದ ಒವ್ವೇ ವಸ್ತುಲೇನು ಉಪಯೋಗ ಮಲ್ಪುಣಂಚಿನ ಕ್ರಮ ಇಚ್ಚಿ. ಅದಕ್ಕೋಸ್ಕರ ಅವರ್ ಕಲ್ಚರ್ ಈಸ್ ಎಗ್ರಿಕಲ್ಚರ್ ಅಂದು ಬತ್ತನೆ ಅಲ್ಪಾಡ್ದು. ಇನಿ ಕಲೆತ್ತ ಬಗ್ಗೆ ಬೇತೆ ಬೇತೆ ರೀತಿ ಉಂಡು. ಇನಿ ಮುಂದಿನ ನೃತ್ಯ ಅಂದು ಬಂಡದ ಪುಣ್ಯ ಲೈಟಿಂಗ್ ದಾರೆ ಗೊತ್ತುಂಡು. ಮುಂದಿನ ನೃತ್ಯ ಅಂದು ಬಂಡದು ಲೈಟ್ ಪಾಡ್ನಾಗ ಮೋನೇನೆ ಎದುರಿಪ್ಪೋಡು ಬಂಡ್ಪುಣ ಗ್ಯಾರಂಟಿಜಿ. ಕೆಲವು ನೃತ್ಯಗಳು ಶುರು ಆ ಪುಣ್ಯ ಇಂಚಾನೆ ಆತು ಜನ ಸಬೆಟ್ಟು ಕುಳ್ಳುದು ತೂಪುಣೆ ಇಂದೇನು ತೂಯ್ಯಾರ ಅತ್ತಿನ ಕ್ಯಾಮರಾದ ರೆಗ್ಯುಲರ್ ಡೌಟ್ ಉಂದು ಓಡೆಗೆ ಫೋಕಸ್ ಮಲ್ಪುಣಿ. ಐಕೊಂಜಿ ರಡ್ಡು ಕಣ್ಣು ಮೂಂಕು ಬಾಯಿ ಪುರ ಬುಡ್ಪಂಡೆ ಅಟ್ಲೀಸ್ಟ್ ಪ್ರೇತ ತಿರುಗಲೆ ಕಾಣಲ ತೋಜು. ಐಕೆ ಕೃಷಿಕ್ಲ ಕಲೆಕ್ಲ ಒಂಜಿ ರೀತಿದ ಮನಸ್ಸು ಅರಳಿಸಾವನ ಕಲೆ ಬತ್ತನೆ. ಐಕೆ ದೈವಾರಾಧನೆಲು ಪುರ ಬತ್ತನೆ ಇಂದು ಇನ್ನಿಡದಲ್ಲೇ ಗಾವುಡು ಬಣ್ಪುಣಂಚಿನ ಪ್ರಯತ್ನ ಮಲ್ತನು ದಾಂಡ ಅವಂದು. ಅವು ವಿಜ್ಞಾನ ತಂತ್ರಜ್ಞಾನಡು ಮಾತ್ರ ಕೆಲವು ಬೇಗ ಆಪುಣಿ ಇಂದು ಪೂರ ಒಂಜಿ ಪ್ರೋಸೆಸ್ ಆದ ಬೋಡು ಬಂದುಲ್ಲ ಇನ್ನಿಡದಲ್ಲೇ ಗತ್ತು. ಅಂಚನೆ ಕಾರ ಮಿತ್ತು ಕಾರ ಪಾಡದು ವಿದೇಶದವ್ರಿಗೆ ಕುಲೊಂದು ಇಪ್ಪುಣಾಗ ಒಂಜಿ ಅಡ್ವರ್ಟೈಸ್ ಬತ್ತನಿಗೆ ಮುದುಕರು ಯುವಕರಾಗುವ ಮಾತ್ರ 30 ದಿನದಲ್ಲಿ ಪೋಣಗಾಯ ನಮ್ಮೆರೆಗೆ 8 ವರ್ಷ ಆತನು ಅಪ್ಪೆಗೆ 75 ಆತನು ಈ ಸರ್ತಿ ಅಪ್ಪೆ ಮಣ್ಣು ಜವಣೆ ಮಲ್ಪು ಅಂಡೇರು ಅಮ್ಮೆರೆಗೆ 30 ಅಪ್ಪೆಗೆ 30 ಮಾತ್ರ ಪ್ಯಾಕೆಟ್ ಇಡು ಪಾರ್ಸೆಲ್ ಕಡಪುಡದೆ ಕಾಕಜಿ ಬರೇ ದಿನ ಕೊಂಜಿದೆ ತೊಂಡ್ಲೇನು ರಡ್ ವರ್ಷ ಕರೀದು ವಿದೇಶ ಹಡ್ದು ಬಣ್ಣಾಗ ವಿದೇಶ ಹಿಡಿದು ಬಣ್ಣಗ ಪುರ ಭಯಂಕರ ಗೌರವ ಆತ ಐನ್ಲ ಕರಿ ವರ್ಷ ಉಂತಾಂಡು ದುಂಬು ವಿದೇಶ ಹಿಡಿದು ಬರ್ಪುಣೆ ಅಣ್ಣಗ ನಾಲಾಯ್ನ ಜೀಪುಡು ಹೋದು ನಮ್ಮ ಪೂತ ಬೊಕ್ಕೆ ಕೊರದು ಪುರ ಲೆತ್ತೊಂದು ಅರಿಯರತ್ತಿನ ಕರಿ ಸರ್ತಿ ವಿದೇಶ ಹಿಡಿದು ಬತ್ತಿ ಬೆಟ್ಟಿಗೆ ಬಣ್ಣೆ ಕೊಟ್ಟಿ ಆಡೆತ್ತು ದೀತನು ಬೋದುಗುಳ್ಳೋಣು ಅಡೆ ಮುಟ್ಟದ ಪರಿಸ್ಥಿತಿ ಬತ್ತು. ಅಂಚ ವಿದೇಶ ಹಿಡಿದು 30 ಮಾತ್ರ ಕಡಪುಡ್ದು ರಡ್ ವರ್ಷ ಕರೀದು ಬರ್ಪೇ ತಾಯ್ತ ಎಲ್ಪ ವರ್ಷದ ಅಪ್ಪೆ 18 ವರ್ಷದ ಯವಂದಿಯಾದ ತೋಟೋಡು ನೀರು ಪೂತ ತೋಟೋಡು ನೀರು ಬಿಡೊಂದುಲ್ಲ

0: ದಾದಂ ಒಂದು ಇರ್ನ ಕತೆ ಕಾಲಿ ಮುಪ್ಪ ಮಾತ್ರಡು ಪದಿನೆಂಟು ವರ್ಷದ ಜವಂದಿ ಲೆಕ್ಕ ಆತರತ್ತ ಒಂದು ಪಾತ್ರದ ಉಳಾಯಿ ಪೋಪೆ ಮಂಚದ ಮಿತ್ತು ಒಂಜರ ಪೀಠದ ಬಾಳೆಜ್ ಎತ್ತದು ತಂದು ಅಮ್ಮ ಅಂದು ಏರು ಪಂಡೆ ಮಗ ನಿನ್ನ ಅಪ್ಪಡ ಒರೋಣೆ ಮುಪ್ಪಣ್ಣು ಹಿಂಗೋಡ್ಚಿ ಎಡ್ಡೆತ್ತು ಒರೋಣೆ ಮುಪ್ಪಣ್ಣು ಹಿಂಗೋಡ್ಚಿ ಅವತ್ತಿಯೋ ಯಾನು ಬೇಗ ಜವಣೆ ಆಪೆಂದು ಮುಪ್ಪೆಣ್ಲ ಗುಳ್ಕಾಣ್ತೀರಿ ಒಂಜರ ಪೀಠದ ಬಾಳೆ ಆತೀರುತ್ತೆ ಇತ್ತ ಮೀಪಾದ ಪೌಡರ್ ಪಾಡ್ದು ಜಪಡಾಯ್ನಾತಿ ಕಾರ ಪತ್ತು ಬಂಡ ಪತ್ತು ತೋರಿಪ್ಪೀರು ಅಂತ ಅರ್ಜೆಂಟ್ ಮಲ್ ಪೆರವಲ್ಲಿ ಇನಿ ದಾನೆ ಬಂಡ ಜೋಕ್ಲು ಬೇಗ ಬೇಗ ಕಲ್ಪೋಡು ಬೇಗ ಬೇಗ ಕೆಲಸ ಸಿಕ್ಕೋಡು ಬೇಗ ಬೇಗ ಸಂಪಾದನೆ ಮಲ್ಪೋಡು ಬೇಗ ಬೇಗ ಸಹಿಯೋಡು ಅನ್ಪಣ ಪರಿಸ್ಥಿತಿ ಪ್ರಾಕೃತಿಕವಾದ ಸಹಜ ತೆಡುಮಲ್ಲ ಬತ್ತನ ಮಾತ್ರ ಐಕ್ಯ ಕೆಮಿಕಲ್ ದೀದು ಪರಂದಾವಡ್ಚಿ ಅಂದ್ ಕೆಮಿಕಲ್ ದೀದು ಪರಂದಾದು ಬಲಾತ್ಕಾರೋಡು ಬತ್ತನಕ್ಕೆ ರುಚಿಚ್ಚಿ ಸಹಜವಾದ ಬರೋಡು ಐಕ ನಮ್ಮ ಕಲೆಕ್ಕುಲ್ಲ ಸಹಜವಾದ ಬರೋಡು ಐಕೋಸ್ಕರ ಆಯ್ತು ಪುರ ತಾಕತ್ತಿಪ್ಪುಂಡು ಆ ಕಲೆಟ್ಟು ಡುಪ್ಲಿಕೇಟ್ ಇಜ್ಜೆ ಐಟು ದಯಪಣ್ಣದಂಡ ವೇಷಪಾಡದು ಬತ್ತ ರಂಗಸ್ಥಳಡು ನಲಿಪೋಡಿ ಐಟು ದಾಲ ಇಂದುವೆ ಇಜ್ಜಿ ಅಂಚಿತ್ತಿನ ಕಲೆ ಅಂಚಿತ್ತಿನ ಕಲೆ ನೆಕ್ಸ್ಟ್ ಜನರೇಷನ್ಗೆ ನಮ್ಮ ಅಂತೆ ತಾಕತ್ತದ ಕಲೆಯನ್ನು ಕಲ್ಪಾವಡ ತಂದೆ ಮನಸ್ಸು ಕೆರಳಿಸ ಅವನ ಪಿರ ಕಲೆಯನ್ನು ಕಲ್ಪಾದು ಇನಿ ಒಂತೆ ಮನೋಮಾಲಿನ್ಯಕ್ಕೆ ಕಾರಣ
1: ಈತನೇಟ ವಿನಯ ಕೃಷಿ ಬೆಳೆಗಾರರ ಸಂಘ ರಿಜಿಸ್ಟರ್ ಕೊಲ್ನಾಡು ಮುಲ್ಕಿ ಪ್ರಣವ ಸೌಹಾರ್ದ ಸಹಕಾರಿ ನಿಯಮಿತ ಕುಡ್ಲ ಉಂದತ ಒಟ್ಟು ಆಶ್ರಯಡ್ ಇಂಚಿಪ್ಪ ಕೊಲ್ನಾಡು ಮುಲ್ಕಿ ತಾಲೂಕು ರಾಜ್ಯ ಮಟ್ಟದ ಬೃಹತ್ ಕೃಷಿ ಮೇಳ ಕೃಷಿ ಸಿರಿ ಈ ಲೇಸಿಡ್ ಕಲ್ಲಡ್ಕ ಶ್ರೀ ವಿಠಲ್ ನಾಯಕ್ ಬೊಕ್ಕ ಅರ್ನ ತಂಡದ ಕುಲು ನಡಪಾದು ಕೊರ್ನ ಗೀತ ಸಾಹಿತ್ಯ ಸಂಭ್ರಮ ಈ ಲೇಸದ ಮೂಜನೆ ಯಜ್ಞೆ ಕೇಂದರೆ ನನ್ನ ದುಂಬುದ ಯಜ್ಞೆ ಎಲ್ಲದ ತುಳು ಪ್ರಸಾರಡು ಆತನೇಟ ಕೇನೊಂದುಪ್ಪಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ಡ ನಿಕ್ಲು ತುಳು ಪ್ರಸಾರಕ್ಕೆ ಏನೊಂದಿಲ್ಲರೆ ನನ್ನ ತುಂಬಗ ಕೆಲವೊಂಜಿ ತುಳು ಸಿನಿಮಾದ ಪದಕುಲೇನಕ್ಕೆ ಏನೊಂದು ಬರ್ಕ.

ಇತ್ತನೇಟ ಕೆಲವಂಚಿ ತುಳು ಸಿನಿಮಾದ ಪದಕುಲಿನ ಕೇನೊಂದು ಬತ್ತಾರೆ. ಒಂದು ಇನಿತ ತುಳು ಕಾರ್ಯಕ್ರಮ ನನ್ನ ದುಂಬುದ ತುಳು ಕಾರ್ಯಕ್ರಮ ತಿಕ್ಕಗ ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಭಾವಲಹರಿ ಕಾರ್ಯಕ್ರಮದಲ್ಲಿ ರಂಜಿನಿ ಪ್ರಭು ಇವರ ರಚನೆಯ, ಉಪಾಸನಾ ಮೋಹನ್ ಇವರ ಸಂಗೀತ ನಿರ್ದೇಶನ ಹಾಗೂ ಗಾಯನದ ನನ್ನ ಮನದ ತುಂಬಾ

ಮುಂದಿನ ಗೀತೆ ಡುಂಡಿರಾಜ್ ಅವರ ರಚನೆಯ, ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನದ, ನರಸಿಂಹನಾಯಕ್ ಅವರ ಗಾಯನದ ಈಗೆಲ್ಲಿನಲ್ಲೇ.

ಮುಂದಿನ ಹಾಡು ಪ್ರೊಫೆಸರ್ ನಿಜಲಿಂಗಪ್ಪ ಮಟ್ಟಿಹಾಳ್ ಇವರ ರಚನೆಯ, ಇಂಚರ ಪ್ರವೀಣ್ ಕುಮಾರ್ ಇವರ ಸಂಗೀತ ನಿರ್ದೇಶನದ, ಸಂಗೀತ ಕಟ್ಟಿ ಇವರು ಹಾಡಿರುವ ಹೋಗೋಣು ಬಾಗೆಳತಿ.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಯಕ್ಷಗಾನ ಕಲಾವಿದ ಸುಳಿಕ್ ಮೇಲ್ಬೋದಿನ ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾಧನ 107.8 FM.

0: ಆಕಾಶವಾಣಿ ವಾರ್ತೆಗಳು ಓದುವವರು ಚೇತನ ಚಾಂದ್ರ. ಮುಖ್ಯಾಂಶಗಳು: ಕರ್ತವ್ಯ ನಿರತ ರಾಷ್ಟ್ರಗಳಲ್ಲಿ ಭಾರತದ ಜಾಗತಿಕ ಬಾಂಧವ್ಯ ಬಳಸಲು ಯುಗದ ರಾಜತಾಂತ್ರಿಕ ಅಧಿಕಾರಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಅಕ್ರಮ ಒಳನುಸುಳುವಿಕೆ ಕುರಿತು ನಿನ್ನೆ ಸಂಜೆ ಕೇಂದ್ರ ಸಚಿವ ಅಮಿತ್ ಶಾ ಸೂಚನೆ. ರಾಷ್ಟ್ರೀಯ ತನಿಖೆಗಾಗಿ ಕೈಗೊಂಡ ಕ್ರಮ ನಿರ್ದೇಶನ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೆನಡಾ ಅಮೆರಿಕ ಪ್ರವಾಸ. ದ್ವಿಪಕ್ಷೀಯ ಆರ್ಥಿಕ ಪಾಲುದಾರಿಕೆಯ ಬಲವರ್ಧನೆಗೆ ಒತ್ತು. ಗಡಿ ಬಿಕ್ಕಟ್ಟು ಶಮನಕ್ಕಾಗಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಡೋಭಾಲ್ ಚೀನಾಗೆ ಭೇಟಿ. ಭಾರತ ಶ್ರೀಲಂಕಾ ಅಷ್ಟ ಕ್ರಿಕೆಟ್ ಸರ್ಕಾರಗಳಿಗೆ ವಿಶ್ವಾಸದಲ್ಲಿ ಭಾರತ. ವಾರ್ತೆಗಳ ವಿವರ: ಭಾರತೀಯ ವಿದೇಶಾಂಗ ಸೇವೆಯ ಯುವ ಅಧಿಕಾರಿಗಳು ತಾವು ಕಾರ್ಯನಿರ್ವಹಿಸುವ ದೇಶಗಳಲ್ಲಿ ಸ್ಥಳೀಯ ಸಮುದಾಯಗಳಿಗೆ ಹೆಚ್ಚಿನ ಸಂಪರ್ಕ ಬೆಳೆಸಿಕೊಂಡು ಭಾರತದ ಜಾಗತಿಕ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ನಿನ್ನೆ ಸೇವಾತ್ಯದಲ್ಲಿ 2025ನೇ ಬ್ಯಾಚ್ನ 50 ಐಎಸ್ಎಸ್ ತರಬೇತಿ ನಿರತ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಿದ ಪ್ರಧಾನಿ ಸಾಂಪ್ರದಾಯಿಕ ಜಾಗತಾಂತ್ರಿಕ ವಲಯಗಳು ಮೀರಿ ಜನರೊಂದಿಗೆ ಸಂಪರ್ಕ ಬೆಳೆಸಿಕೊಳ್ಳುವಂತೆ ಸಲಹೆ ನೀಡಿದರು. ಭಾರತದ ನಾಗರಿಕತೆಯ ಶೈಲಿಯನ್ನು ತಂತ್ರಜ್ಞಾನ ನಾವಿನ್ಯತೆ ಮತ್ತು ಪರಿಣಾಮಕಾರಿ ಸಂವಹನಗಳಿಗೆ ಸಂಬಂಧಿಸಿ ಆರ್ಥಿಕ ಹಾಗೂ ಪ್ರವಾಸೋದ್ಯಮ ಕ್ಷೇತ್ರಗಳಲ್ಲಿ ಭಾರತದ ನಾಗರಿಕತೆಯ ಶೈಲಿಯನ್ನು ತಂತ್ರಜ್ಞಾನ ನಾವಿನ್ಯತೆ ಮತ್ತು ಪರಿಣಾಮಕಾರಿ ಸಂವಹನಗಳಿಗೆ ಸಂಬಂಧಿಸಿ ಆರ್ಥಿಕ ಹಾಗೂ ಪ್ರವಾಸೋದ್ಯಮ ಕ್ಷೇತ್ರಗಳಲ್ಲಿ ಭಾರತದ ಜಾಗತಿಕ ಸಂಪರ್ಕವನ್ನು ವಿಸ್ತರಿಸುವಂತೆ ಅವರು ಕರೆ ನೀಡಿದರು. ಕ್ರಮ ಕೈಗೊಳ್ಳಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಎಲ್ಲ ಭದ್ರತಾ ಸಂಸ್ಥೆಗಳಿಗೆ ಸೂಚನೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದ 9ನೇ ರಾಷ್ಟ್ರೀಯ ಭದ್ರತಾ ಕಾರ್ಯತಂತ್ರ ಸಮಾವೇಶ 2026 ಉದ್ಘಾಟಿಸಿ ಮಾತನಾಡಿದ ಅವರು, ದೇಶದ ಭದ್ರತಾ ಸವಾಲುಗಳನ್ನು ಎದುರಿಸಲು ಬಹುಸಂಸ್ಥೆ ಬೇಡಿಕೆಗಳಲ್ಲಿ ಲಭ್ಯವಿರುವ ಮಾಹಿತಿಯನ್ನು ಕೃತಕ ಬುದ್ಧಿಮತ್ತೆ ಆಧಾರಿತ ವಿಶ್ಲೇಷಣೆಗಳ ಒಳಪಡಿಸಿ ಕಾರ್ಯನಿರ್ವಹಣಾ ಕಾರಣಗಳನ್ನು ರೂಪಿಸುವಂತೆ ತಿಳಿಸಿದ್ದಾರೆ. ಭಯೋತ್ಪಾದನೆ ಮತ್ತು ಮೂಲಭೂತವಾದ ತಡೆಗಟ್ಟಲು ಗೃಹ ಸಚಿವಾಲಯದ ಪ್ರಹಾರ ಯೋಜನೆಯ ಪರಿಣಾಮಕಾರಿ ಅನುಷ್ಠಾನ ತಲೆಮರೆಸಿಕೊಂಡಿರುವ ಅಪರಾಧಗಳನ್ನು ಮರಳಿದಂತೂ ನ್ಯಾಯಾಂಗ ಪ್ರಕ್ರಿಯೆಯನ್ನು ಬಿಗುಗೊಳಿಸುವುದು ಹಾಗೂ ಯುಎಎಲ್ಎ ಪ್ರಕರಣಗಳ ಸಮಗ್ರ ತನಿಖೆಗೆ ಅವರು ಒತ್ತು ನೀಡಿದರು. ಎರಡು ದಿನಗಳ ಕಾಲ ಹೈಬ್ರಿಡ್ ಮಾದರಿಯಲ್ಲಿ ನಡೆಯುವ ಸಮಾವೇಶದಲ್ಲಿ ಸೈಬರ್ ಅಪರಾಧ ತಡೆ, ಮಾದಕ ದ್ರವ್ಯ ನಿಯಂತ್ರಣ, ಅಕ್ರಮ ವಲಸೆಗಳ ಪತ್ತೆ ಹಾಗೂ ಕಾರ್ಯಾಚರಣೆಗಳ ಕುರಿತು ಚರ್ಚೆಗಳು ನಡೆಯಿವೆ. 2019ರಿಂದ ದೇಶಾದ್ಯಂತ 850ಕ್ಕೂ ಹೆಚ್ಚು ಉನ್ನತ ಅಧಿಕಾರಿಗಳು, ರಾಜ್ಯಗಳ ಮಹಾನಿರ್ದೇಶಕರು ಹಾಗೂ ವಿಶೇಷ ತಜ್ಞರು ಭಾಗವಹಿಸಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೆನಡಾ ಮತ್ತು ಅಮೆರಿಕಕ್ಕೆ ಅಧಿಕೃತ ಪ್ರವಾಸವನ್ನು ಕೈಗೊಂಡಿದ್ದಾರೆ. ದ್ವಿಪಕ್ಷೀಯ ಆಗ್ರಹ ಹಾಗೂ ಹಣಕಾಸು ಪಾಲುದಾರಿಕೆ ಬಲಪಡಿಸುವುದು, ಹೂಡಿಕೆ ಸಂಬಂಧಗಳನ್ನು ವಿಸ್ತರಿಸುವುದು ಮತ್ತು ಜಾಗತಿಕ ಕಾರ್ಯಗಳಲ್ಲಿ ಪರಸ್ಪರ ಸಹಯೋಗವನ್ನು ಹೆಚ್ಚಿಸುವುದು ಈ ಪ್ರವಾಸದ ಮುಖ್ಯ ಉದ್ದೇಶವಾಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ತಮ್ಮ ಈ ಭೇಟಿಯ ವೇಳೆ ಸಚಿವರು ಟೊರಾಂಟೋದಲ್ಲಿ ಹಣಕಾಸು ಸಚಿವ ಅವರೊಂದಿಗೆ ಚೊಚ್ಚಲ ಆರಂಭ ಮತ್ತು ಹಣಕಾಸು ಸಚಿವಾಲಯದಲ್ಲಿ ಭಾಗವಹಿಸಲಿದ್ದಾರೆ. ಈ ಸಭೆಯು ಉಭಯ ದೇಶಗಳಲ್ಲಿನ ಹಣಕಾಸು ವಲಯದ ಸಹಕಾರ, ದ್ವಿಪಕ್ಷೀಯ ಹೂಡಿಕೆ ಅವಕಾಶಗಳು ಹಾಗೂ ಅಂತಾರಾಷ್ಟ್ರೀಯ ಆರ್ಥಿಕ ವಿಚಾರಗಳ ಕುರಿತು ಒಳನೋಟಗಳನ್ನು ವಿನಿಮಯ ಮಾಡಿಕೊಳ್ಳಲು ಭಾರತಕ್ಕೆ ಸಂಬಂಧಿಸಿದಂತೆ ನಡೆಯುವ 25ನೇ ಸುತ್ತಿನ ವಿಶೇಷ ಪ್ರತಿನಿಧಿಗಳ ಮಾತುಕತೆಯಲ್ಲಿ ಪಾಲ್ಗೊಳ್ಳಲು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಡೋಭಾಲ್ ಚೀನಾದ ಬೀಜಿಂಗ್ ತಲುಪಿದ್ದಾರೆ. ಎರಡು ದಿನಗಳ ಅರುದರುದ ಭೇಟಿ ಕೈಗೊಂಡಿರುವವರು ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಅವರೊಂದಿಗೆ ಉನ್ನತ ಮಟ್ಟದ ಚರ್ಚೆ ನಡೆಸಲಿದ್ದಾರೆ. ಈ ಮಾತುಕತೆಯ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿರುವ ಚೀನಾ ವಿದೇಶಾಂಗ ಸಚಿವಾಲಯದ ವಕ್ತಾರ ಲಿಯಾನ್, ಎರಡು ದೇಶಗಳ ಪ್ರತಿನಿಧಿಗಳು ಸಮಸ್ಯೆಯ ಜೊತೆಗೆ ದ್ವಿಪಕ್ಷೀಯ ಬಾಂಧವ್ಯ, ಪ್ರಾದೇಶಿಕ ಭದ್ರತೆ ಹಾಗೂ ಜಾಗತಿಕ ವಿಷಯಗಳ ಕುರಿತು ವಿಸ್ತೃತ ಸಮಾಲೋಚನೆ ನಡೆಸಲಿದ್ದಾರೆ. ಕೇಂದ್ರ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಮಾಲ್ಟಾದ ಕ್ರೆಮ್ಲಿನ್ನಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನು ಭೇಟಿ ಮಾಡಿ ಉನ್ನತ ಮಟ್ಟದ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರ, ಆರ್ಥಿಕ ಸಹಕಾರ, ಘನಘನ ವಲಯದ ಪಾಲುದಾರಿಕೆ ಹಾಗೂ ಮುಂದಿನ ಉನ್ನತ ಮಟ್ಟದ ಶೃಂಗಸಭೆಗಳ ಕುರಿತು ವಿಸ್ತೃತವಾಗಿ ಚರ್ಚಿಸಲಾಯಿತು. ಸಭೆಯ ವೇಳೆ ಡಾಕ್ಟರ್ ಜೈಶಂಕರ್ ಪ್ರಧಾನಿ ನರೇಂದ್ರ ಮೋದಿ ಅವರ ವೈಯಕ್ತಿಕ ಸಂದೇಶವನ್ನು ಅಧ್ಯಕ್ಷ ಪಿಂಟಿಮರಿಗೆ ಹಸ್ತಾಂತರಿಸಿದರು ಹಾಗೂ ಭಾರತೀಯ ನಿಯೋಗಕ್ಕೆ ನಡೆಸಿದ ಅಂತರ್ ಸರ್ಕಾರಿ ಆಯೋಗದ ಸಭೆಯ ಫಲಿತಾಂಶಗಳ ಕುರಿತು ಹರ್ಷ ವ್ಯಕ್ತಪಡಿಸಿದರು.
1: ಈ ಸಂದರ್ಭದಲ್ಲಿ ಮಾತನಾಡಿದ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಭಾರತದ ಕೃಷಿಗಳಿಗೆ ಹಾಗೂ ರೈತರ ಹಿತದೃಷ್ಟಿಯಿಂದ ದೇಶಕ್ಕೆ ಪೂರೈಸಲಾಗುವ ರಸಗೊಬ್ಬರ ಪ್ರಮಾಣವನ್ನು ಹೆಚ್ಚಿಸಲು ರಷ್ಯಾ ಸಿದ್ಧವಿದೆ ಎಂದು ತಿಳಿಸಿದರು. ಹಾಗೂ ಭಾರತ ಮತ್ತು ರಷ್ಯಾ ನಡುವೆ ಬೆಳೆಯುತ್ತಿರುವ ವ್ಯಾಪಾರ ವಹಿವಾಟಿನ ಕುರಿತು ಶ್ಲಾಘನೆ ವ್ಯಕ್ತಪಡಿಸಿದರು. ಭಾರತೀಯ ನಿಯೋಗದಲ್ಲಿ ಭಾರತೀಯ ಸೇರಿದಂತೆ ಅಲ್ಲಿ ಅಧಿಕಾರಿಗಳಿದ್ದರು. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ, ವಿಶ್ವವಿದ್ಯಾಲಯದ ಧನ ಸಹಾಯ ಆಯೋಗ ಯುಜಿಸಿ ಮತ್ತು ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಎಐಸಿಟಿಇ ಅಧಿಕಾರಿಗಳೊಂದಿಗೆ ನಿನ್ನೆ ವರ್ಚುವಲ್ ಸಭೆ ನಡೆಸಿದರು. ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಬಲಪಡಿಸುವ ಕಾರ್ಯತಂತ್ರಗಳ ಕುರಿತು ಚರ್ಚೆ ನಡೆಸಲಾಯಿತು. ಶಿಕ್ಷಣ ಸಂಸ್ಥೆಗಳಲ್ಲಿ ಉತ್ತೇಜನ, ವಿದ್ಯಾರ್ಥಿಗಳ ಹೆಚ್ಚಿನ ಪಾಲ್ಗೊಳ್ಳುವಿಕೆ ಮತ್ತು ಯುವ ಕ್ರೀಡಾ ಪ್ರಕಟಗಳನ್ನು ಬೆಳೆಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಕೇಂದ್ರ ಶಿಕ್ಷಣ ಸಚಿವರು ನಿನ್ನೆ ನವದೆಹಲಿಯಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಕೇಂದ್ರ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇಗೆ ಸಂಬಂಧಿಸಿದ ವಿಷಯಗಳ ಕುರಿತು ಸಭೆ ನಡೆಸಿದರು. ಸಿಬಿಎಸ್ಇಯ ಶೈಕ್ಷಣಿಕ ಪರೀಕ್ಷಾ ಮತ್ತು ಆಡಳಿತಾತ್ಮಕ ಪ್ರಕ್ರಿಯೆಗಳನ್ನು ಮತ್ತಷ್ಟು ಬಲಪಡಿಸುವ ಪ್ರಮುಖ ಆದ್ಯತೆಗಳ ಕುರಿತು ಸಭೆಯಲ್ಲಿ ಪರಿಶೀಲನೆ ನಡೆಸಲಾಯಿತು ಎಂದು ಪ್ರಹ್ಲಾದ್ ಜೋಶಿ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಗೋಧಿ ಹಿಟ್ಟು ಹಾಗೂ ಅದಕ್ಕೆ ಸಂಬಂಧಿಸಿದ ಉತ್ಪನ್ನಗಳ ರಫ್ತಿನ ಮೇಲಿದ್ದ ನಿರ್ಬಂಧವನ್ನು ಸರ್ಕಾರ ತೆರವುಗೊಳಿಸಿದೆ. ಇದರಿಂದ ಗೋಧಿ ಹಿಟ್ಟು, ಮೈದಾ, ರವೆ ಸೇರಿದಂತೆ ಗೋಧಿ ಆಧಾರಿತ ಉತ್ಪನ್ನಗಳ ಸಾಗರೋತ್ತರ ರಫ್ತಿಗೆ ಅವಕಾಶ ದೊರೆತಿದೆ. ತಕ್ಷಣದಿಂದಲೇ ಜಾರಿಗೆ ಬರುವಂತೆ ರಫ್ತು ನೀತಿಯಲ್ಲಿ ಬದಲಾವಣೆ ಮಾಡಲಾಗಿದೆ ಎಂದು ವಿದೇಶಿ ವ್ಯಾಪಾರ ಮಹಾನಿರ್ದೇಶನಾಲಯ DGFT ತಿಳಿಸಿದೆ. ರಾಷ್ಟೀಯ ಕ್ರೀಡಾ ದಿನದ ಅಂಗವಾಗಿ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಇದೇ ತಿಂಗಳ 27ರಂದು ಖೇಲೋ ಇಂಡಿಯಾ ಸಂವಾದ, ಖೇಲ್ ಕಿ ಬಾತ್ ಪಿಎಂ ಕೆ ಸಾತ್ ಎಂಬ ರಾಷ್ಟ್ರವ್ಯಾಪಿ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಈ ಉಪಕ್ರಮದ ಮೂಲಕ ದೇಶಾದ್ಯಂತ 1,500 ಸ್ಥಳಗಳಲ್ಲಿ ಯುವಜನರು, ಕ್ರೀಡಾಪಟುಗಳು ಮತ್ತು ಶೈಕ್ಷಣಿಕ ಸಂಸ್ಥೆಗಳನ್ನು ಒಟ್ಟುಗೂಡಿಸಲಾಗುವುದು ಎಂದು ಕೇಂದ್ರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಾರ್ಯಕ್ರಮದಲ್ಲಿ ವರ್ಚುವಲ್ ಮೂಲಕ ಪಾಲ್ಗೊಂಡು ಯುವಜನರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಎಂದು ಅವರು ಹೇಳಿದ್ದಾರೆ. ಪೌರತ್ವ ತಿದ್ದುಪಡಿ ಕಾಯ್ದೆ ಸಿಎಎ ಅಡಿಯಲ್ಲಿ ಅರ್ಜಿಗಳ ವಿಚಾರಣೆ ನಡೆಸಿ ಅರ್ಹರಿಗೆ ಪೌರತ್ವ ಪ್ರಮಾಣ ಪತ್ರ ನೀಡಲು ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಅಧಿಕಾರ ನೀಡಿದೆ. ಈ ಸಂಬಂಧ ಕೇಂದ್ರ ಗೃಹ ಸಚಿವಾಲಯ ಅಧಿಸೂಚನೆ ಹೊರಡಿಸಿದೆ. ರಾಜ್ಯದಲ್ಲಿ ಇದುವರೆಗೆ 23,000 ಮಂದಿಯನ್ನು ಅರ್ಹರೆಂದು ಗುರುತಿಸಿ ಪೌರತ್ವ ಪ್ರಮಾಣ ಪತ್ರ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಬಾಂಗ್ಲಾದೇಶದಲ್ಲಿ ಧಾರ್ಮಿಕ ಕಿರುಕುಳದಿಂದ ಭಾರತಕ್ಕೆ ಬಂದವರು ಸಿಎಎ ಅಡಿಯಲ್ಲಿ ಪೌರತ್ವಕ್ಕಾಗಿ ಅರ್ಜಿ ಸಲ್ಲಿಸುವಂತೆ ಅವರು ಮನವಿ ಮಾಡಿದ್ದಾರೆ. ದೆಹಲಿ ಸರ್ಕಾರದ ಶಿಕ್ಷಣ ನಿರ್ದೇಶನಾಲಯ ಹಾಗೂ ನವದೆಹಲಿ ಮಹಾನಗರ ಪಾಲಿಕೆ ಅಡಿಯಲ್ಲಿ ಶಾಲೆಗಳಿಗೆ 2025-26 ಸಾಲಿನ 58ನೇ ಯುವ ಸಂಸತ್ ಸ್ಪರ್ಧೆ ಬಹುಮಾನ ವಿತರಣೆ ಸಮಾರಂಭ ಇಂದು ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಕಾನೂನು ಮತ್ತು ನ್ಯಾಯ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಸ್ಪರ್ಧೆಯಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳು ಹಾಗೂ ಶಾಲೆಗಳಿಗೆ ಬಹುಮಾನ ವಿತರಿಸಲಿದ್ದಾರೆ. ಛತ್ತೀಸ್ಗಢದ ಸುಕ್ಮಾ ಜಿಲ್ಲೆಯಲ್ಲಿ ಮಾವೋವಾದಿಗಳ ಅಡಗುತಾಣದಿಂದ ಭದ್ರತಾ ಪಡೆಗಳು ಭಾರೀ ಪ್ರಮಾಣದ ಶಸ್ತಾಸ್ತ್ರ, ಮದ್ದುಗುಂಡು ಮತ್ತು ಸ್ಫೋಟಕಗಳನ್ನು ವಶಪಡಿಸಿಕೊಂಡಿವೆ. ಕಾರ್ಯಾಚರಣೆಯಲ್ಲಿ 23 ಶಸ್ತಾಸ್ತ್ರಗಳು, 492 ಸಜೀವ ಗುಂಡುಗಳು, 240 ಜೆಲೆಟನ್ ಕಡ್ಡಿಗಳು, 18 ಕೆಜಿ ಗನ್ ಪೌಡರ್, 5 ದೇಶಿ ನಿರ್ಮಿತ ಗ್ರೆನೇಡ್ಗಳು ಸೇರಿದಂತೆ ಹಲವು ಸ್ಫೋಟಕಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಪ್ರದೇಶದಲ್ಲಿ ಮಾವೋವಾದಿಗಳ ಅಡಗುತಾಣಗಳ ಪತ್ತೆಗೆ ಶೋಧ ಕಾರ್ಯ ಮುಂದುವರಿಯಲಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಕೊಲಂಬೋದಲ್ಲಿ ನಡೆಯುತ್ತಿರುವ ಶ್ರೀಲಂಕಾ ವಿರುದ್ದದ 2ನೇ ಹಾಗೂ ಅಂತಿಮ ಟೆಸ್ಟ್ ಪಂದ್ಯದ 2ನೇ ದಿನದಾಟದಲ್ಲಿ ನಿನ್ನೆ ಭಾರತ ತನ್ನ ಮೊದಲ ಇನಿಂಗ್ಸ್ ಅನ್ನು 9 ವಿಕೆಟ್ನಷ್ಟಕ್ಕೆ 503 ರನ್ಗಳ ಬೃಹತ್ ಮೊತ್ತಕ್ಕೆ ಡಿಕ್ಲೇರ್ ಮಾಡಿಕೊಂಡಿದೆ. ಮಳೆಯಿಂದಾಗಿ ಪಂದ್ಯಕ್ಕೆ ಅಡಚಣೆ ಉಂಟಾಗಿದ್ದರೂ ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶಿಸಿದ ಧ್ರುವ ಜುರೆಲ್ ಅಜೇಯ 115 ರನ್ ಗಳಿಸಿದರೆ ಅವರಿಗೆ ಕನ್ನಡಿಗ ದೇವದತ್ತ ಪಡಿಕ್ಕಲ್ 117 ರನ್ ಗಳಿಸಿ ಸಾಥ್ ನೀಡಿದರು. ಈಗಾಗಲೇ ಸರಣಿಯಲ್ಲಿ 1-0 ಮುನ್ನಡೆ ಸಾಧಿಸಿರುವ ಭಾರತ ತಂಡ ಈ ಬೃಹತ್ ಮೊತ್ತದ ಮೂಲಕ ತನ್ನ ಸರಣಿ ಗೆಲುವಿನ ಅವಕಾಶವನ್ನು ಮತ್ತಷ್ಟು ಬಲಪಡಿಸಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ತವ್ಯ ನಿರತ ರಾಷ್ಟಗಳಲ್ಲಿ ಭಾರತದ ಜಾಗತಿಕ ಬಾಂಧವ್ಯ ಬಲಪಡಿಸಲು ಯುವ ರಾಜತಾಂತ್ರಿಕ ಅಧಿಕಾರಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಅಕ್ರಮ ಒಳನುಸುಳುವಿಕೆ ಕುರಿತು ಶೂನ್ಯ ಸಹಿಷ್ಣುತೆಗೆ ಕೇಂದ್ರ ಸಚಿವ ಅಮಿತ್ ಶಾ ಸೂಚನೆ. ರಾಷ್ಟೀಯ ಭದ್ರತೆಗಾಗಿ ಕಟ್ಟುನಿಟ್ಟಿನ ಕ್ರಮಕ್ಕೆ ನಿರ್ದೇಶನ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೆನಡಾ ಅಮೆರಿಕ ಪ್ರವಾಸ. ದ್ವಿಪಕ್ಷೀಯ ಆರ್ಥಿಕ ಪಾಲುದಾರಿಕೆಯ ಬಲವರ್ಧನೆಗೆ ಒತ್ತು. ಗಡಿ ಬಿಕ್ಕಟ್ಟು ಶಮನಕ್ಕಾಗಿ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಚೀನಾಗೆ ಭೇಟಿ. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ ಸರಣಿ ಗೆಲುವಿನ ವಿಶ್ವಾಸದಲ್ಲಿ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12:00.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಮನೆ ಸಿರ್ಸಿ. ಕೂದಲು ಬೆಳ್ಳಗಾಗುವುದು ಅಥವಾ ಕೂದಲು ಉದುರುವುದು ಎಷ್ಟೋ ಜನರ ನಿದ್ದೆಗೆಡಿಸಿದೆ. ಅದಕ್ಕಾಗಿ ಎಷ್ಟೋ ಜನ ಟೆನ್ಷನ್ ಮಾಡ್ಕೊಂಡಿದ್ದಾರೆ, ಎಷ್ಟೋ ಜನ ಅವರ ಕೆಲಸ ಅವರ ವೃತ್ತಿಗಿಂತ ಹೆಚ್ಚಾಗಿ ಇದರ ಬಗ್ಗೆ ಚಿಂತೆ ಮಾಡ್ಕೊಂಡು ಕೂತಿದ್ದಾರೆ. ಕೂದಲು ಬೆಳ್ಳಗಾಗ್ತಾ ಇದೆ, 20 ವರ್ಷಕ್ಕೆ ಕೂದಲು ಬೆಳ್ಳಗಾಗ್ತಾ ಇದೆ, ನನ್ನ ಮಕ್ಕಳಿಗೆ 20 ವರ್ಷಕ್ಕೆ ಕೂದಲು ಬೆಳ್ಳಗಾಗ್ತಾ ಇದೆ ಅಂತ ತಂದೆ ತಾಯಿ ಅವ್ರಿಗಿಂತ ಜಾಸ್ತಿ ಟೆನ್ಷನ್ ಮಾಡ್ಕೋತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ನ್ಯಾಚುರಲ್ ಆಗಿ ಮನೆಯಲ್ಲಿ ನೀವು ಯಾವ್ಯಾವ ಕ್ರಮಗಳನ್ನು ಮಾಡ್ಬೋದು, ಅಥವಾ ತಲೆಗೆ ಹಚ್ಚಲಿಕ್ಕೆ ಮಾಡ್ಕೊಳ್ಬಹುದಾದಂಥ ಅತಿ ಒಳ್ಳೆ ತೈಲ ಯಾವುದು, ಅದನ್ನು ಮಾಡೋ ವಿಧಾನ ಹೇಗೆ ಅನ್ನೋದನ್ನು ತಿಳಿಸ್ಕೊಳ್ಳಿಕ್ಕೆ ಧಾತ್ರಿ ಆಯುರ್ವೇದ ಕೇಂದ್ರ ಶಿರಸಿಯ ಮುಖ್ಯಸ್ಥರಾದ ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ.
2: ಹೌದು, ಕೂದಲು ಉದುರುವಿಕೆ ಮತ್ತು ಕೂದಲು ಬೆಳ್ಳಗಾಗುವುದನ್ನು ತಪ್ಪಿಸ್ಲಿಕ್ಕೆ ಮನೆಯಲ್ಲಿಯೇ ಮಾಡ್ಕೊಳ್ಬಹುದಾದಂಥ ಈಗ ಬೆಸ್ಟ್ ಒಂದು ತೈಲದ ಬಗ್ಗೆ ಡಾಕ್ಟ್ರೆ ಹೇಳ್ಕೊಡಿ.
3: ಆಯುರ್ವೇದದಲ್ಲಿ ಹೇಳಿರುವಂಥ ಯಷ್ಟಿಮುದ ತೈಲ, ಈ ಯಷ್ಟಿಮುದ ತೈಲವನ್ನು ಅಪ್ಲೈ ಮಾಡೋದ್ರಿಂದ ಬಾಲ ನೆರೆ ಅಂತ ಹೇಳ್ತಾರಲ್ಲ, ಚಿಕ್ಕ ವಯಸ್ಸಿನಲ್ಲೇ ಕೂದಲು ಬೆಳ್ಳಗಾಗೋದು ಮತ್ತು ಈ ಕಲೆಗಳನ್ನು ಹೋಗಿಸ್ಲಿಕ್ಕೂ ಕೂಡ ತುಂಬ ಅನುಕೂಲ ಮಾಡುತ್ತೆ. ಈ ತೈಲವನ್ನು ಮನೆಯಲ್ಲೇ ಮಾಡಿಕೊಂಡ್ರೆ ಆ್ಯಕ್ಚುಲಿ ತುಂಬ ಒಳ್ಳೆಯದು. ಅಂಗಡಿಗಳಿಂದ ತಂದುಕೊಳ್ಳೋದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡ್ರೆ ಒಳ್ಳೆಯದು. ಯಾರ್ಯಾರು ಆಸಕ್ತಿ ಇದ್ದಾರೋ ಅವರು ಮನೆಯಲ್ಲೇ ಮಾಡ್ಕೊಳ್ಬೋದು. ಅದನ್ನು ಮಾಡೋದು ಹೇಗೆ ಅಂತ ನಾನು ಹೇಳ್ತೇನೆ. ಯಾರಿಗೆ ಅದು ಸಾಧ್ಯವೇ ಇಲ್ಲವೋ ಆವಾಗ ಮೆಡಿಕಲ್ ಶಾಪ್ಗೆ ಹೋಗಿ ತಂದುಕೊಳ್ಬೋದು,
1: ಅಥವಾ ಮಾಡಿದವರ ಹತ್ರ
3: ತೆಗೆದುಕೊಳ್ಬೋದು. ಎಳ್ಳೆಣ್ಣೆ, ಗಾಣದಲ್ಲಿ ಮಾಡಿಸ್ಕೊಂಡು ಬಂದಂಥ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ, ಇದನ್ನು 1 ಲೋಟದಷ್ಟು ತೆಗೆದುಕೊಳ್ಬೇಕು. ಇದಕ್ಕೆ 4 ಲೋಟದಷ್ಟು ಒಂದು ಪಾತ್ರೆಯಲ್ಲಿ, ಒಂದು ಸ್ಟೀಲ್ ಪಾತ್ರೆಯಲ್ಲಿ ಇದೆಲ್ಲ ತಗೊಳ್ಳೋದು. 1 ಲೋಟ ಎಳ್ಳೆಣ್ಣೆ, 4 ಲೋಟ ಹಾಲು, 1/4 ಲೋಟ ಅಂದರೆ 1 ಲೋಟದಲ್ಲಿ ಎಳ್ಳು ತಗೊಂಡಿದ್ದಾರಲ್ಲ ಅದರ 1/4 ಭಾಗ, 1/4 ಲೋಟದಷ್ಟು ಜ್ಯೇಷ್ಠ ಮಧುವಿನ ಪೀಸಸ್, ಚಿಕ್ಕ ಚಿಕ್ಕ ಚಿಕ್ಕ ಚಿಕ್ಕ ಜ್ಯೇಷ್ಠ ಮಧುವಿನ ತುಂಡುಗಳು. ಜ್ಯೇಷ್ಠ ಮಧುವಿನ ಪೌಡರ್ ಅಲ್ಲ, ಗಂಧಿ ಅಂಗಡಿಗಳಲ್ಲಿ ಜ್ಯೇಷ್ಠ ಮಧುವಿನ ಕಾಂಡ ಸಿಗತ್ತೆ, ದೊಡ್ಡ ಪೀಸ್ ಸಿಗತ್ತೆ, ಅದನ್ನು ಮನೆಗೆ ಬಂದು ಚಿಕ್ಕ ಪೀಸ್ ಮಾಡಿ ಅದನ್ನು ಹಾಕೋದು. ಆಮೇಲೆ ನೆಲ್ಲಿಕಾಯಿಯ ಕಷಾಯ 1 ಲೋಟದಷ್ಟು ಹಾಕಬೇಕು. ಈ ನೆಲ್ಲಿಕಾಯಿಯ ಕಷಾಯ 1 ಲೋಟದಷ್ಟು ಹಾಕಬೇಕು, ಈ ಬಾಕಿದೆಲ್ಲ ಗೊತ್ತಾಯ್ತು. ಆದರೆ ಈ 1 ಲೋಟ ನೆಲ್ಲಿಕಾಯಿ ಕಷಾಯವನ್ನು ಮಾಡಿಕೊಂಡು ಹಾಕ್ಕೊಳ್ಳೋದು ಹೇಗೆ, ಅದನ್ನು ಸಪರೇಟಾಗಿ ಬೇರೆ ಪಾತ್ರೆಯಲ್ಲಿ ಮಾಡಿಕೊಳ್ಬೇಕು. ಹೇಗೆ, 1/4 ಲೋಟದಷ್ಟು ನೆಲ್ಲಿಕಾಯಿಯನ್ನು ತೆಗೆದುಕೊಳ್ಬೇಕು, 1/4 ಲೋಟದಷ್ಟು. ಅದಕ್ಕೆ ಸುಮಾರು 16 ಲೋಟದಷ್ಟು ನೆಲ್ಲಿಕಾಯಿ ಬೀಜ ತೆಗೆದಿರುವಂಥ ನೆಲ್ಲಿ ಚಟ್ಟು ಬೀಜ ತೆಗೆದಿರುವಂಥ, ಉಪ್ಪು ಯಾವುದನ್ನೇ ಹಾಕದೇ ಇರುವಂಥ ನೆಲ್ಲಿಕಾಯಿಯನ್ನು ಹಾಗೆ ಒಣಗಿಸಿ ಪಡೆದಂಥ ನೆಲ್ಲಿಕಾಯಿಯ ಚಟ್ಟು, ಇದನ್ನು 1/4 ಲೋಟದಿಂದ 1/4 ಲೋಟ ಆಗುವಷ್ಟು ತೆಗೆದುಕೊಳ್ಬೇಕು. ಅದಕ್ಕೆ 4 ಲೋಟ ನೀರು ಹಾಕಿ ಅದನ್ನು 1 ಲೋಟಕ್ಕೆ ಬತ್ತಿಸಬೇಕು. ಆ ಥರ ಬತ್ತಿಸಿ ಸೋಸ್ಕೊಂಡಾಗ ನೆಲ್ಲಿಕಾಯಿ ಕಷಾಯ ರೆಡಿ ಆಯಿತು. ಇದು ಬೇರೆ ಪಾತ್ರೆಯಲ್ಲಿ ಮಾಡ್ಕೊಳ್ಬೇಕು. ಈ ನೆಲ್ಲಿಕಾಯಿಯ ಕಷಾಯವನ್ನು ಕೂಡ ಇದೇ ಪಾತ್ರೆಗೆ ಹಾಕಬೇಕು. ಯಾವ ಪಾತ್ರೆಗೆ, ನಾವು 1 ಲೋಟ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ, 1/4 ಲೋಟ ಜ್ಯೇಷ್ಠ ಮಧುವಿನ ಪುಡಿ ಮತ್ತು 1/4 ಲೋಟ ಹಾಲು ಹಾಕಿದಂತಹ ಪಾತ್ರೆಗೆ ಈ 1 ಲೋಟ ನೆಲ್ಲಿಕಾಯಿಯ ಕಷಾಯವನ್ನು ಕೂಡ ಹಾಕಬೇಕು. ಈ ರೀತಿ ಹಾಕಿದ ನಂತರ ಇದನ್ನು ಸಣ್ಣ ಬೆಂಕಿಯಲ್ಲಿ, ಸಣ್ಣ ಉರಿಯಲ್ಲಿ ಕುದಿಸಬೇಕು. ಈ ರೀತಿ ಅದು ಕುದಿದು ನೀರಿನ ಅಂಶ ಪೂರ್ತಿಯಾಗಿ ಆವಿಯಾಗಿ ಹೋಗಬೇಕು. ನೀರಿನಂಶ ಆವಿಯಾದ ಮೇಲೆ ಕುದಿಬಾರದು, ನೀರಿನಂಶ ಆವಿಯಾಗುವವರೆಗೆ ಕುದಿಲೇಬೇಕು. ಒಳಗೆ ನೀರು ಇರಬಾರದು, ನೀರು ಹೋದ್ಮೇಲೆ ಎಣ್ಣೆ ಕುದಿಬಾರದು. ಆ ರೀತಿ ನೋಡ್ಕೊಳ್ತಾ ಅದನ್ನು ಮಾಡಿಕೊಂಡು ಅದನ್ನು ಸೋಸ್ಕೊಂಡು ಆ ಎಣ್ಣೆಯನ್ನು ರಾತ್ರಿ ಮಲಗುವಾಗ ಅಪ್ಲೈ ಮಾಡಿದರೆ ಖಂಡಿತ ತುಂಬ ಹೆಲ್ಪ್ ಆಗುತ್ತೆ.
1: ಈ ಎಲ್ಲ ವಿಧಾನಗಳನ್ನು ಸರಿಯಾಗಿ ಅನುಸರಿಸ್ತಾ ಈ ತೈಲವನ್ನು ನೀವು ಮನೆಯಲ್ಲಿ ಮಾಡ್ಕೊಳ್ಬೇಕು. ಡಾಕ್ಟರ್, ಆಯುರ್ವೇದ ಶಾಸ್ತ್ರದ ಪ್ರಕಾರ ಇದು ಯಾವ ರೀತಿಯಲ್ಲಿ ಕೆಲಸ ಮಾಡ್ತದೆ?
3: ಇದು ಹೇಗೆ ಅಂತಂದರೆ, ಮೊದಲನೇದಾಗಿ ನೆಲ್ಲಿಕಾಯಿ ಇದೆಯಲ್ಲ, ರೆಜುವಿನೇಟ್ ಮಾಡುತ್ತೆ. ನೆಲ್ಲಿಕಾಯಿ ಮತ್ತು ಹಾಲು ಎರಡೂ ಕೂಡ ರೆಜುವಿನೇಟ್ ಮಾಡುತ್ತೆ, ಇದನ್ನು ಏನು ಕೂದಲದ ಬುಡಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಮತ್ತು ನೆಲ್ಲಿಕಾಯಿ ಹಾಲು ಎರಡೂ ಕೂಡ ಆಯುರ್ವೇದದಲ್ಲಿ ವಯಸ್ಥಾಪಕ ಅಂತ ಹೇಳಿದ್ದಾರೆ, ಅಂದರೆ ಈ ಮುಪ್ಪನ್ನು ದೂರ ಮಾಡುವಂಥವು ಅಂತ. ಹಾಗಾಗಿ ಇನ್ನು ಎಣ್ಣೆ ಅಂತೂ ನಮಗೆ ಗೊತ್ತಿದೆ, ಅದಕ್ಕೆ ಮಾಯಿಶ್ಚರೈಸ್ ಮಾಡಿದಾಗ, ನೆತ್ತಿಗೆ ಎಣ್ಣೆ ಹಾಕಿದಾಗ, ಆಯುರ್ವೇದದಲ್ಲಿ ಅಂತೂ ಆ ರೀತಿ ಹೇಳಿದ್ದಾರೆ, ಏನು ಕೂದಲು ಬೆಳ್ಳಗಾಗೋದು, ಕೂದಲು ಉದುರೋದು ಇದೆಲ್ಲ ಕಂಟ್ರೋಲಿಗೆ ಬರುತ್ತೆ ಅಂತ. ಅದನ್ನು ಸೈನ್ಸ್ ಇನ್ನು ಪ್ರೂವ್ ಮಾಡಬೇಕಷ್ಟೆ. ಮತ್ತು ಇನ್ನು ಜ್ಯೇಷ್ಠ ಮಧುವಿಗೆ ಅದರದ್ದು ಎಕ್ಸ್ಪ್ಲನೇಷನ್ ಮಾಡುವಾಗಲೇ ಕೇಶ್ಯ ಅಂತ ಹೇಳಿಬಿಟ್ಟಿದ್ದಾರೆ, ಅಂದರೆ ಕೂದಲಿಗೆ ತುಂಬ ಒಳ್ಳೆಯದು ಅಂತ. ಜ್ಯೇಷ್ಠ ಮಧುವಿನ ಹೊಟ್ಟೆಗೆ ತೆಗೆದುಕೊಳ್ಳಿ ಅಥವಾ ಜ್ಯೇಷ್ಠ ಮಧುವಿನ ತಲೆಗೆ ಇತರ ತೈಲಗಳ ರೂಪದಲ್ಲೋ ಅಥವಾ ಜ್ಯೇಷ್ಠ ಮಧುವಿನ ಪುಡಿಗೆ ಹಾಲು ಅಥವಾ ಮೊಸರು ಇನ್ನೊಂದು ಮಾಡಿ ಹೆಡ್ ಪ್ಯಾಕ್ ಮಾಡ್ಕೊಳ್ಬಹುದು. ಆ ತರ ಮಾಡಿಕೊಂಡ್ರು ಕೂಡ ಜ್ಯೇಷ್ಠ ಮಧು ಕೆಲಸ ಮಾಡುತ್ತೆ. ಒಟ್ಟಿನಲ್ಲಿ ಜ್ಯೇಷ್ಠ ಮಧು ಅಂದ್ರೆ ಅದು ಕೇಶ್ಯ ಕೂದಲಿಗೆ ತುಂಬಾ ಒಳ್ಳೇದು ಅಂತ.
2: ಹೌದು, ಸೊ ಜ್ಯೇಷ್ಠ ಮಧು, ನೆಲ್ಲಿಕಾಯಿ, ಎಳ್ಳೆಣ್ಣೆ, ಹಾಲು ಮತ್ತು ನೀರು, ಇವಿಷ್ಟೇ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು. ಇದು ಎಲ್ಲ ಕಡೆನೂ ಸಿಗ್ತದೆ, ಇದನ್ನು ಈಸಿಯಾಗಿ ನೀವು ಮನೆಯಲ್ಲೇ ಮಾಡ್ಕೊಳ್ಬಹುದು. ಯಾರು ಆಸಕ್ತರಿದ್ದೀರಿ ಅವರು ಖಂಡಿತವಾಗಿ ಇದನ್ನ ಮಾಡಿ ನಿಮ್ಮ ಸ್ನೇಹಿತರಿಗೂ ಅದನ್ನ ಕೊಟ್ಟು. ಎಷ್ಟೋ ಜನ ಇದ್ರ ಬಗ್ಗೆ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದಾರೆ, ಎಷ್ಟೋ ಔಷಧಿಗಳನ್ನ ತಗೊಂಡಿದ್ದಾರೆ, ಸಾಧ್ಯ ಆಗ್ತಿಲ್ಲ ಅಂತ.
3: ಆದ್ರೆ ಕೇವಲ ಎಣ್ಣೆ ಹಚ್ಚಿದ್ರೆ ಆಗೋದಿಲ್ಲ, ಅವರ ಆಹಾರ ಇದು ಕೂಡ ಒಳ್ಳೇದಿರಬೇಕು.
2: ಹೌದು, ಪಿತ್ತ ಮತ್ತು ವಾತವನ್ನ ಕಡಿಮೆ ಮಾಡುವಂತ, ಮುಖ್ಯವಾಗಿ ಪಿತ್ತದೋಷವನ್ನ ಕಡಿಮೆ ಮಾಡುವಂತ
3: ಆಹಾರ ಚೆನ್ನಾಗಿರಬೇಕು, ಅದು ವೆರಿ ಇಂಪಾರ್ಟೆಂಟ್.
2: ಸೊ ಅದನ್ನ ನಾವು ಇನ್ನು ಕೆಲವು ವಿಡಿಯೋಗಳಲ್ಲಿ ಹೇಳ್ತೇವೆ ಯಾವ ಆಹಾರವನ್ನ ನೀವು ತೆಗೆದುಕೊಳ್ಬೇಕು ಅನ್ನೋದನ್ನ. ಈ ತೈಲವನ್ನ ನೀವು ಮನೆಯಲ್ಲಿ ಮಾಡ್ಕೊಳ್ತಾ ಬಾಲನೆರೆಗೆ ಒಂದು ಪರಿಣಾಮಕಾರಿಯಾದಂತಹ ಒಂದು ಪ್ರಯತ್ನವನ್ನ ಈ ಮೂಲಕ ನೀವು ಮಾಡಬಹುದು, ಖಂಡಿತವಾಗಿ ಅದನ್ನ ನೀವು ನಿಗ್ರಹಿಸಬಹುದು ಅಂತ ಹೇಳ್ತಾ ಈ ವಿಚಾರವನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಡಾಕ್ಟರ್ಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಎಲ್ಲರಿಗೂ ನಮಸ್ಕಾರ.

ಮೊಹಮ್ಮದ್ ನಬಿ ಬಾರಿ ಬೆಳೆಯೋ ಮಾನವತಾವಾದಿ ಆಯಿಟಿಂತೆ ದುನಿಯಾವುಲು ಜೀವಿಸಿಡೋ ಎಲ್ಲರೂ ಪರಸ್ಪರ ಪಿರಿಸಪಾಡಲು ಒರ್ಮೆಪಾಡಲು ವಿಶ್ವಾಸತ್ತಲು ಸ್ವಬರು ಪಿನ್ನ ಸೌಹಾರ್ದತಲು ಜೀವಿಸನುಂಟು ಮನುಷ್ಯ ಸಮುದಾಯತೆಗೆ ಕರೆ ಕೊಡ್ತಂತು ಏಕತೆ ಸಮಾನತೆ ಪಿನ್ನ ಸೌಹಾರ್ದತೆ ಪ್ರತಿಪಾದಿಸಿಟ್ಟು ಇನ್ಸಾನಿಯತ್ತು ನೈತಿಕ ಮೌಲ್ಯತೆ ತಂಡ ಉಮ್ಮತಿಮಾರಿಗೆಲ್ಲ ಜೀವನದಲ್ಲಿ ಅನುಸರಿಸಿಡೋ ಪೋಲೆ ಬೋಧಿಸಿಂತೆ ಇನ್ಸಾಂಡು ಜೀವನತೋ ಪ್ರತಿಯೊರು ಕ್ಷೇತ್ರತಲು ವ್ಯಾಪಿಸಿ ಅಂಕೆತೋ ನಂಗಳೋ ನೆಬಿಡೋ ನಲ್ಮೆಡೋ ಬೋಧನೆಂಗ ಎಲ್ಲ ವರ್ಗತ್ತು ಮನಿಸಮಾರೋ ಸರ್ವತೋಮುಖ ಅಭ್ಯುದಯತೆಗೆ ಮಾರ್ಗದರ್ಶನ ಕೂಡ ಕೊರ್ತುಡು ನೇರು ಸೊಬರು ಸಮಾನತೆ ಸಹೋದರತೆ ಪಿನ್ನೆ ಪ್ರಾಮಾಣಿಕತಡು ತತ್ವಾದರ್ಶತೆಲ್ಲ ಮೊಹಮ್ಮದ್ ನಬಿ ಮನುಕುಲತೆಗೆ ಬೋಧಿಸಿಟ್ಟು ತಂಡ ಎಲ್ಲ ಸಂದೇಶವು ದುನಿಯಾವುಲ್ಲೋ ಮನಿಸಮಾರ್ಗ ಚಿರಂತನ ಮಾರ್ಗದರ್ಶನ ಆವುಡ ಪೋಲೆ ನೋಕಿಯೊಂಟಿಂತೆ ಜಾತಿ ಮತ ಭೇದ ಭಾವತೆಲ್ಲ ಮರನಿಟ್ಟು ಮಾನವೀಯತೆಡು ಪ್ರಶ್ನಾತೀತ ಮೌಲ್ಯತೆ ಗೌರವಿಸನುಂಟು ಮನುಷ್ಯ ಸಮುದಾಯತೆಗೆ ಕರೆ ಕೂಡ ಕೊಡ್ತಂತು ತಾಲ್ಚಿಮೆ ಸೌಹಾರ್ದತೆ ಪಿನ್ನೆ ಸೌಜನ್ಯತ್ತು ಪ್ರತೀಕ ಆಯಿಟ್ಟಿನೋ ನಂಗಳ ಮುತ್ತು ನೆಬಿ ಸೊಬರುಡೋ ಸಹಬಾಳುವೆಡೋ ಪೋಷಿಸಿಟ್ಟು ಬೆಲೆಪಾಟಿಂತೆ ಪೆಣ್ಣಿಂಗಲು ಸಾಮಾಜಿಕ ನಲ್ಮೆಗಾಯಿಟ್ಟು ಶ್ರಮಿಸಿಡೋ ಅಲ್ಲಾಂಟೆ ಸಮಾಜದಲ್ಲಿ ಪಿನ್ನ ಸಮುದಾಯದಲ್ಲಿ ಅವಗೆಲ್ಲ ನಲ್ಲು ಸ್ಥಾನಮಾನತೆ ಉಂಡಾಕಿಟ್ಟು ಕೊಡ್ತಂತು ಅದು ಮಾತ್ರ ಅಲ್ಲಾಂಟೆ ಪೆನ್ನಿಂಗಗೂ ಪಿತ್ರಾರ್ಜಿತ ಆಸ್ತಿಲು ಹಕ್ಕಡು ಕೂಡ ಕೊಟ್ಪಾಟಿಂತೆ

ನಂಗಲು ಸಂಸ್ಕೃತಿ ಚಲ್ರದೆ ನಂಗ ಉನ್ನುಡು ತಿನ್ನುಡು ವಚನ ಇಡ್ರೋ ಚಟ್ಟಮುಂಡು ಜೀವಿಸುಡು ಅಗ ಇದಕ್ಕೆ ಮಾತ್ರ ಸೀಮಿತ ಆಯಿಟಿ ಕಂಟೆ ನಂಗಲು ನಡವಡಿ ನಂಗಲು ಸ್ವಭಾವ ನಂಗಲು ಆಚಾರ ವಿಚಾರ ನಂಗಲು ನೈತಿಕ ಪ್ರಜ್ಞೆ ಪಿನ್ನ ನಂಗಲು ಸಾಮಾಜಿಕ ಜವಾಬ್ದಾರಿ ಪೋಲ್ತೋ ಅಮೂಲ್ಯ ಬಿಸಿಯಂಗ ಎಲ್ಲ ನಂಗಲು ಸಂಸ್ಕೃತಿಡು ಬುನಾದಿ ಆವಣುಂಟು ನೆಬಿ ಬೋಧಿಸಿಂತೆ ತೊಟ್ಟಿಲ್ಡೆ ಪಿಡಿಚಿಟ್ಟು ಕಬ್ರುಡೌಡು ತೋಲು ಪಡಿಪುಡು ತೇಡರು ಚೆನ್ನಟ್ಟು ಮನಿಸಮಾರ್ಗ ನೆಬಿ ಕರೆ ಕೂಡ ಕೊಡ್ತಂತು ನೆಬಿ ಬೋಧಿಸಿಯೋ ನೇರು ಸ್ವಬ್ಬರು ಏಕತೆ ಸಮಾನತೆ ಸೌಹಾರ್ದತೆ ಪಿನ್ನ ಪ್ರಾಮಾಣಿಕತೆಡೆಲ್ಲ ಜೀವನತಲು ಮೈಗೂಡಿಸಿ ಹೆಂಗೆ ಪ್ರತಿಯೊರು ಇನ್ಸಾನು ಜೀವನತ ವಾಸ್ತವಿಕತೆಡೆ ಪಡೆಯೋಗು ಸಾಧ್ಯ ಅವಳು.

0: ಬಹಳ ಶುದ್ಧ ಪ್ರಕೃತಿ ಇರುವವರು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಕುಲ್ಲು ಮೌಲೂದಿನ್ ಯೂಲದು ಅಲಲ್ ಫಿತ್ರ. ಈ ಜಗತ್ತಿನಲ್ಲಿ ಹುಟ್ಟುವ ಪ್ರತಿಯೊಂದು ಮಗುವೂ ಶುದ್ಧ ಪ್ರಕೃತಿಯಲ್ಲಿ ಹುಟ್ಟುತ್ತದೆ. ಅದನ್ನು ಕೆಟ್ಟವರನ್ನಾಗಿಯೋ ಒಳ್ಳೆಯವರನ್ನಾಗಿಯೋ ಮಾಡುವುದು ಆ ಮಗುವಿನ ತಂದೆ ಮತ್ತು ತಾಯಿಯಾಗಿದ್ದಾರೆ ಎಂದು ಪ್ರವಾದಿಯವರು ಕಲಿಸಿಕೊಟ್ಟರು. ಅವರಿಗೆ ಸದಾಚಾರವನ್ನು ಕಲಿಸಿಕೊಡಬೇಕು, ಅವರಿಗೆ ಬದುಕಿನಲ್ಲಿ ನೈತಿಕ ಮೌಲ್ಯಗಳನ್ನು ಕಲಿಸಿಕೊಡಬೇಕು. ತಂದೆ ಮತ್ತು ತಾಯಿಯ ಅತಿದೊಡ್ಡ ಹೊಣೆಗಾರಿಕೆಯಾಗಿದೆ. ಸಮಾಜದಲ್ಲಿ ಎಲ್ಲರಿಗೂ ಸಲಾಂ ಹೇಳುತ್ತಾರೆ, ಆದರೆ ಪತ್ನಿ ಮಕ್ಕಳಿಗೆ ಹೇಳುವುದಿಲ್ಲ, ತಂದೆ ತಾಯಿಗೆ ಹೇಳುವುದಿಲ್ಲ. ಅಂತಹ ಕೆಲವು ಮಂದಿ ಇರ್ತಾರೆ, ಪರಿಚಯ ಇರುವ ಇಲ್ಲದ ಎಲ್ಲರಿಗೂ ಸಲಾಂ ಹೇಳುತ್ತಾರೆ, ಆದರೆ ಪತ್ನಿಗೆ ಸಲಾಂ ಹೇಳುವುದಿಲ್ಲ, ಮಕ್ಕಳಿಗೆ ಸಲಾಂ ಹೇಳುವುದಿಲ್ಲ. ಪ್ರವಾದಿಯವರು ಹೇಳುತ್ತಾರೆ, ನಿಮ್ಮ ಮಧ್ಯೆ ಪ್ರೀತಿಯುಂಟಾಗಬೇಕಾದರೆ ನೀವು ಸಲಾಂ ಹೇಳಬೇಕು ಅಂತ. ನೀವು ಹೆಚ್ಚು ಹೆಚ್ಚು ಸಲಾಂ ಹೇಳಿದ್ರೆ ನಿಮ್ಮ ಮಧ್ಯೆ ಹೆಚ್ಚು ಹೆಚ್ಚು ಪ್ರೀತಿ ಬೆಳೆಯುತ್ತದೆ. ಮಕ್ಕಳಿಗೆ ಸದಾಚಾರವನ್ನು ಕಲಿಸಿಕೊಡಬೇಕು ಅಂತ. ಮಕ್ಕಳು ನಿನ್ನ ನಾವು ಮಕ್ಕಳಿಗೆ ನೀವು ರೋಲ್ ಮಾಡೆಲ್ಗಳಾಗಬೇಕು, ಮಾದರಿಗಳಾಗಬೇಕು ಅಂತ ಚರ್ಚಿಸಿದ್ದೆವು. ಒಮ್ಮೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಡೆದು ಹೋಗುವಾಗ ಓರ್ವ ಮಹಿಳೆ ತನ್ನ ಕೈಯನ್ನು ಹೀಗೆ ಹಿಡಿದು ತನ್ನ ಮಗುವನ್ನು ಕರೆಯುತ್ತಾ ಇದ್ದಾಳೆ, ಮಗು ಇಲ್ಲಿ ಬಾ, ಇದು ನಿನಗೆ ಕೊಡುತ್ತೇನೆ ಅಂತ. ನಾವು ಸಾಮಾನ್ಯವಾಗಿ ಮಾಡುವ ಒಂದು ಪ್ರಕ್ರಿಯೆ ಅದು. ತನ್ನ ಮುಷ್ಟಿಯನ್ನು ಬಿಗಿ ಹಿಡಿದು ಹೀಗೆ ತೋರಿಸಿ ಸಣ್ಣ ಮಗುವನ್ನಾಕೆ ಕರೆಯುತ್ತಾ ಇದ್ದಾಳೆ, ಮಗು ಇಲ್ಲಿ ಬಾ, ಇದು ಕೊಡುತ್ತೇನೆ ಅಂತ. ಆ ಮಗು ಆಸೆಯಿಂದ ಬರುತ್ತಾ ಇದೆ. ಪ್ರವಾದಿಯವರು ಆ ಮಹಿಳೆಯೊಂದಿಗೆ ಪ್ರಶ್ನಿಸ್ತಾರೆ, ನಿನ್ನ ಕೈಯಲ್ಲಿ ಏನಿದೆ ಅಂತ. ಆ ಮಹಿಳೆ ಹೇಳಿದ್ರು, ಪ್ರವಾದಿಯವರೇ, ನನ್ನ ಕೈಯಲ್ಲಿ ಒಂದು ಖರ್ಜೂರ ಇದೆ, ಅದನ್ನು ನಾನು ಮಗುವಿಗೆ ಕೊಡ್ತೇನೆ. ಆವಾಗ ಪ್ರವಾದಿಯವರು ಹೇಳಿದ್ರು, ಒಂದೋ ನಿನ್ನ ಕೈಯಲ್ಲಿ ಏನೂ ಇಲ್ಲದೆ ಸುಮ್ಮನೆ ನೀನು ಆ ಮಗುವನ್ನು ಕರೆಯುವುದಾದರೆ ಕುತಿಬತ್ ಆಲೇಕೆ ಕದಿಬಾ, ನೀನು ಸುಳ್ಳು ಹೇಳಿದ್ದಿ ಎಂಬ ಒಂದು ಅಪರಾಧ ನಿನ್ನ ಮೇಲೆ ದಾಖಲಾಗುತ್ತಾ ಇತ್ತು. ಮಕ್ಕಳೊಂದಿಗೆ ಯಾವ ಕಾರಣಕ್ಕೂ ಸುಳ್ಳು ಹೇಳಬೇಡಿ ಎಂಬ ಉದಾತ್ತವಾದ ಚಿಂತನೆಯನ್ನು ಪ್ರವಾದಿಯವರು ಕಲಿಸಿಕೊಡುತ್ತಾರೆ. ನಾವು ಮಕ್ಕಳಿಗೆ ಸುಳ್ಳು ಹೇಳಲಿಕ್ಕೆ ಕೆಲವೊಮ್ಮೆ ನಾವೇ ಕಲಿಸುವ, ನಾವೇ ಅವರಿಗೆ ಅಭ್ಯಾಸ ಮಾಡಿಸ್ತೇವೆ. ಗವರ್ಮೆಂಟ್ ಬಸ್ಸಿನಲ್ಲಿ 10 ವಯಸ್ಸಿಗಿಂತ ಕೆಳಗಿನವರಿಗೆ ಹಾಫ್ ಟಿಕೆಟ್ ಅಂತ ಇದೆ. 10 ವಯಸ್ಸಿಗಿಂತ ಕೆಳಗಿನ ಮಕ್ಕಳಿಗೆ ಹಾಫ್ ಟಿಕೆಟ್. ತಂದೆ ಮತ್ತು ಮಗ ಬಸ್ಸಿನಲ್ಲಿ ಪ್ರಯಾಣ ಮಾಡುವುದು, ಮಗನಿಗೆ ಗೊತ್ತಿದ್ದು ನನಗೆ 12 ವಯಸ್ಸು ಪ್ರಾಯ ಆಗಿದೆ ಅಂತ. ಯಾಕಂದ್ರೆ ನಾನು 7ನೇ ಕ್ಲಾಸ್ನಲ್ಲಿ ಕಲಿತಾ ಇದ್ದೇನೆ, ನನಗೆ ಈಗ 12 ವಯಸ್ಸು ನಡೆಯುತ್ತಾ ಇದೆ ಅಂತ ಮಗನಿಗೆ ಗೊತ್ತಿದೆ. ಕಂಡಕ್ಟರ್ ಟಿಕೆಟ್ಗೆ ಬಂದಾಗ ಅಪ್ಪ ಹೇಳುತ್ತಾನೆ 1.5, 1.5 ಕೊಡಿ ಅಂತ, 1.5 ಕೊಡಿ ಅಂತ. ಮಗನಿಗೆ ಎಷ್ಟು ವಯಸ್ಸಾಯಿತು ಅಂತ ಕೇಳಿದಾಗ ಅಪ್ಪ ಹೇಳಿದ 10 ವಯಸ್ಸಾಗಿದೆ. ಮಗನಿಗೆ ಗೊತ್ತಿದ್ದು ನನಗೆ 12 ವಯಸ್ಸಾಗಿದೆ ಅಂತ. ಹಾಗೆ ಒಂದು ಅರ್ಧ ಟಿಕೆಟ್ನಲ್ಲಿ ಒಂದು 10 ರೂಪಾಯಿಯೋ 7 ರೂಪಾಯಿಯೋ ಉಳಿಸಿದ್ದಾನೆ ಈ ಅಪ್ಪ, ಅದು ಬೇರೆ ವಿಷಯ. ಆದರೆ ಒಂದು ದೊಡ್ಡ ಅಪಾಯ ಇಲ್ಲಿ ಸಂಭವಿಸಿದೆ. ಅದೇನೆಂದರೆ, ಈ ಅಪ್ಪ ತನ್ನ ಮಗನಿಗೆ ಒಂದು ಪಾಠವನ್ನು ಕಲಿಸಿಕೊಟ್ಟಿದ್ದಾನೆ. ಸುಳ್ಳು ಹೇಳುವುದರಿಂದ ಈ ಜಗತ್ತಿನಲ್ಲಿ ಲಾಭ ಇದೆ ಎಂಬ ಒಂದು ಪಾಠ ಕಲಿತ ಈ ಮಗ. ಸುಳ್ಳು ಹೇಳುವುದರಿಂದ ಈ ಜಗತ್ತಿನಲ್ಲಿ ಲಾಭ ಇದೆ, ಲಾಭ ಗಿಟ್ಟಿಸಲಿಕ್ಕೆ ಸಾಧ್ಯ ಇದೆ. ಇನ್ನೆಷ್ಟು ಅವನೊಂದಿಗೆ ನೀವು ಸುಳ್ಳು ಹೇಳಬಾರದು ಅಂತ ಅವನಿಗೆ ಉಪದೇಶ ಮಾಡಿದ್ರು, ಅವನ ಮನಸ್ಸಿನಲ್ಲಿ ಬೆಳೆದ, ಅವನ ಹೃದಯಕ್ಕೆ ಇಳಿದ ಈ ಪಾಠವನ್ನು ಹೋಗಲಾಡಿಸಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಆದ್ದರಿಂದಲೇ ಮಕ್ಕಳ ಸದಾಚಾರವನ್ನು ಬೆಳೆಸುವಲ್ಲಿ, ಮಕ್ಕಳಿಗೆ ಸದಾಚಾರವನ್ನು ಕಲಿಸಿಕೊಡುವಲ್ಲಿ ತಂದೆ ಮತ್ತು ತಾಯಿಯ ಪಾತ್ರ ಬಹಳ ದೊಡ್ಡದು. ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಈ ಜಗತ್ತನ್ನು ಬಿಟ್ಟು ಹೋಗಿ 15 ಶತಮಾನಗಳು ಕಳೆದು ಹೋಯಿತು. 15 ಶತಮಾನಗಳ ನಂತರವೂ ಆ ಪ್ರವಾದಿಯ ಮಾರ್ಗದರ್ಶನಗಳನ್ನು, ಅವರ ಚರ್ಯೆಯನ್ನು ಬಹಳ ನಿಷ್ಠೆಯಿಂದ ಅನುಸರಿಸುವ ಮತ್ತು ಆ ಪ್ರವಾದಿಯ ಮಾರ್ಗದರ್ಶನಗಳನ್ನು ಮುಂದಿನ ತಲೆಮಾರಿಗೆ ಬಹಳ ವ್ಯವಸ್ಥಿತವಾಗಿ ವರ್ಗಾಯಿಸುವ, ಮುಂದುವರೆಸುವ
1: ಒಂದು ಮಾಡೆಲ್, ಒಂದು ಮಾದರಿ. ಪ್ರವಾದಿ ಮೊಹಮ್ಮದರ ಬದುಕು ಮತ್ತು ಸಂದೇಶಗಳನ್ನು ತಿಳಿದವರು, ಆ ವ್ಯಕ್ತಿತ್ವದ ಬಗ್ಗೆ ಅಧ್ಯಯನ ನಡೆಸಿದವರು, ಆ ವ್ಯಕ್ತಿತ್ವವನ್ನು ಜಗತ್ತಿನ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಅಂತ ಒಪ್ಪಿಕೊಳ್ತಾರೆ. ಭಾರತೀಯರ ಪ್ರೀತಿಯ ಬಾಪೂಜಿ ಮೋಹನ್ದಾಸ್ ಕರಮಚಂದ್ ಗಾಂಧಿ, ಅದೇ ರೀತಿ ಆಧುನಿಕ ಭಾರತದ ಪ್ರತಿಪಾದಕರಾದ ಸ್ವಾಮಿ ವಿವೇಕಾನಂದರು, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನ ಸಂಸ್ಥಾಪಕರಾದ ಚಿಂತಕ ಜಾರ್ಜ್ ಬರ್ನಾರ್ಡ್ ಶಾ, ಭಾರತದ ಪ್ರಪ್ರಥಮ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು, ಭಾರತದ ಸ್ವಾತಂತ್ರ್ಯ ಹೋರಾಟಗಾರತಿ ಖ್ಯಾತ ಕವಯಿತ್ರಿ ಸರೋಜಿನಿ ನಾಯ್ಡು, ಖ್ಯಾತ ಇತಿಹಾಸಗಾರರು ದಾರ್ಶನಿಕರಾದ ಥಾಮಸ್ ಕಾರ್ಲೈಲ್, ಎಡ್ವರ್ಡ್ ಗಿಬ್ಬನ್, ಮೈಕೆಲ್ ಹೆಚ್ ಹಾರ್ಟ್ ಮುಂತಾದ ಧಾರಾಳ ಧಾರಾಳ ಇತಿಹಾಸಗಾರರು, ರಷ್ಯಾದ ಖ್ಯಾತ ಸುಧಾರಕರಾದ ಲಿಯೋ ಟಾಲ್ ಸ್ಟಾಯ್, ಖ್ಯಾತ ವಿದ್ವಾಂಸರಾದ ಸರ್ ವಿಲಿಯಂ ಮೂರ್, ಹೀಗೆ ಈ ಜಗತ್ತಿನ ಅತ್ಯಂತ ಖ್ಯಾತ ಪ್ರಾಧ್ಯಾಪಕರು, ಖ್ಯಾತ ಇತಿಹಾಸಗಾರರು, ಖ್ಯಾತ ರಾಜಕೀಯ ತಂತ್ರಜ್ಞರು, ಅವರೆಲ್ಲ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲಿ ವಸಲ್ಲಮರ ಬಗ್ಗೆ ಅಧ್ಯಯನ ನಡೆಸಿದಾಗ ತಮ್ಮ ತಮ್ಮ ಗ್ರಂಥಗಳಲ್ಲಿ, ತಮ್ಮ ತಮ್ಮ ಬರಹಗಳಲ್ಲಿ ಪ್ರವಾದಿ ಮೊಹಮ್ಮದರು ಈ ಜಗತ್ತು ಕಂಡ ಶ್ರೇಷ್ಠ ಸಂತ, ಪ್ರವಾದಿ ಮೊಹಮ್ಮದರು ಈ ಜಗತ್ತು ಕಂಡ ಶ್ರೇಷ್ಠ ಆಡಳಿತಗಾರ, ಪ್ರವಾದಿ ಮೊಹಮ್ಮದರು ಈ ಜಗತ್ತು ಕಂಡ ಶ್ರೇಷ್ಠ ಆರ್ಥಿಕ ತಜ್ಞ, ಹೀಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲಿ ವಸಲ್ಲಮರನ್ನು ಅವರು ಈ ಜಗತ್ತು ಕಂಡ ಶ್ರೇಷ್ಠ ವ್ಯಕ್ತಿ ಅಂತ ಒಪ್ಪಿಕೊಂಡರು.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM. ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನೇರ ಪ್ರಸಾರದ ಬದಲಾಗಿ ವಿವಿಧ ಭಾಷೆಗಳಿಂದ ಆಯ್ದ ಹಾಡುಗಳನ್ನ ಕೇಳ್ತಾ ಬರೋಣ.

ಹಾಯ್, ಯಾನ್ ಗುರು ಕಿರಣ್ ಪಾತ್ರೊಂದುಲ್ಲ ನಿಖುಲ್ ಕೇನೊಂದುಲ್ಲಾರ್ ಸಾರಂಗ್ ಎಫ್ ಎಂ 107.8 FM ಒಂದು ರಂಗ ರಂಗದ ಬದುಕು.

ಕುಡ್ಲಪೇಂಟೆದ ನಡಪತ್ತುಡೊಂಜಿ ಅಪರೂಪದ ವಸತಿ ಸಮುಚ್ಚಯ. ಕುಡ್ಲಪೇಂಟೆದ ಬಿಜೈ ರಾಜಮಾರ್ಗದ ಮರ್ಗಿಲಿಡು ರೋಹನ್ ಸಿಟಿ ಅಪಾರ್ಟ್ಮೆಂಟ್ ಬೊಕ್ಕ ವಾಣಿಜ್ಯ ಸಮುಚ್ಚಯೋ ನಿರ್ಮಾಣ ಆವೊಂದುಂಡು. ತಡಮಲ್ಪಡೆ ನಿಕುಲು ಕಾಲಿ 31 ಸಾರ ಪನವು ಕಟ್ಟುಲೆ ನಿಕ್ಲಿನ ಇಲ್ಲುನು ನೋಂದಣಿ ಮಲ್ತೊನ್ಲೆ. ಕನತ್ತ ಇಲ್ಲುಗು ರೋಹನ್ ಸಿಟಿ ನಿಕ್ಲೆಗಾದು ಉಂಡು. ರೋಹನ್ ಕಾರ್ಪೊರೇಷನ್.

ಮಂಗಳೂರಿನ ಹೃದಯ ಭಾಗದಲ್ಲೊಂದು ಅನನ್ಯ ವಸತಿ ಸಮುಚ್ಚಯ. ವಿಜಯ್ ಮುಖ್ಯ ರಸ್ತೆಯಲ್ಲೀಗ ರೋಹನ್ ಸಿಟಿ ಅಪಾರ್ಟ್ಮೆಂಟ್ ಹಾಗೂ ವಾಣಿಜ್ಯ ಸಮುಚ್ಚಯಗಳು. ಕೇವಲ 31,000 ಪಾವತಿಸಿ ನಿಮ್ಮ ಮನೆಯನ್ನು ನೋಂದಾಯಿಸಿಕೊಳ್ಳಿ. ರೋಹನ್ ಸಿಟಿ, ಪರಿಪೂರ್ಣ ಆಯ್ಕೆ. rohancorporation.in

ಇದುವರೆಗೆ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನೇರ ಪ್ರಸಾರದ ಬದಲಾಗಿ ವಿವಿಧ ಭಾಷೆಗಳಿಂದ ಆಯ್ದ ಹಾಡುಗಳನ್ನ ಕೇಳ್ತಾ ಬಂದ್ರೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಯಾರಾದರೂ ಭಾಷಣ ಮಾಡುವಾಗಲೂ ಇದನ್ನೆಲ್ಲ ಕೇಳಿಯೇ. ಈ ಗಾದೆ ಮಾತಿನ ಬಗ್ಗೆ ನಾನು ನಿಮ್ಮಿಗೂ ವಿವರಣೆ ನೀಡಲು ಹೋಗುವುದಿಲ್ಲ. ಆದರೆ ಗಾದೆ ಮಾತಿನಲ್ಲಿ ಹಾಸಿಗೆ ಎನ್ನುವ ಪದ ಇದೆಯಲ್ಲ, ಇದು ಬಹಳ ಆಪ್ತವಾದದ್ದು ಮತ್ತು ವಿಶೇಷವಾದದ್ದು. ಅಂದಹಾಗೆ ಆಪ್ತ ಹೇಗೆ ಅಥವಾ ವಿಶೇಷ ಹೇಗೆ ಎನ್ನುವಂಥ ಒಂದು ಪ್ರಶ್ನೆ ಕೂಡ ನಿಮ್ಮ ಮನಸ್ಸಿನಲ್ಲಿ ಮೂಡಿದೆ. ಹಾಸಿಗೆ ಮೆತ್ತಗಿರುವ ಒಂದು ನೆಲಹಾಸು, ಹತ್ತಿ ಅಥವಾ ನಾರಿನಿಂದ ಮಾಡುವಂಥದ್ದು ಕೂಡ ಜನರು ಇದರ ಮೇಲೆ ಮಲಗ್ತಾರೆ. ಹಳೆಯ ಕಾಲದಲ್ಲಿ ತೆಂಗಿನ ನಾರಿನಿಂದ ಮಾಡಿಕೊಂಡಿದ್ದ ಹಾಸಿಗೆಗಳನ್ನು ಬಹಳಷ್ಟು ಜನ ಉಪಯೋಗ ಮಾಡಿದ್ದಾರೆ.

0: ಸೋಮೇಶ್ವರ
1: ಈ ಹಾಸಿಗೆ ಕೆಲಸಕ್ಕೆ
0: ಹಾಸಿಗೆ ಅಂದರೆ ನಾನು ಮೊದಲು ಹಾಸಿಗೆ ಅಂಗಡಿಯಲ್ಲಿ ಸೇಸಿ ಆಗಿದ್ದೆ. ಅಲ್ಲಿ ನಾನು ಹಾಸಿಗೆ ಕಲಿತಿದ್ದೆ. ಆ ನಾನು ಅಲ್ಲಿ ಹಾಸಿಗೆ ಮಾಡಿಕೊಂಡಿದ್ದೆ.

0: ಆನಾ ನನಗೆ ಇಂಥದ್ದೆಲ್ಲ ಗಾಡಿ ಗಾಡಿ ಒಂದು ಕೆಲಸ ಮಾಡಬೇಕಂತ ಒಂದು ಆಸೆ ಆಸೆ ಇತ್ತು. ಹಾಗೆ ಹಾಗೆ ನಾನು ಆಸೆಗೆ ಅಂಗಡಿಯಲ್ಲಿ ನಾನು ನಮ್ಮ ಕೆಲಸ ಮಾಡಿ ಮಾಡಿರುವಾಗ ನಮ್ಮ ಇಲ್ಲಿ ಆಕ್ಟ್ರಲ್ಲಿರುವ ಸಲಾಮ್ ನಮ್ಮದೇ ಮೊಹಮ್ಮದ್ ನಿಯಾಜ್ ಅಂತ ಇದ್ದಾರೆ, ಅವರು ನನ್ನ ಮೇಲೆ ಹೇಳಿದರು ಇನ್ನು ನಮ್ಮ ಫ್ಯಾಕ್ಟ್ರಿಗೆ ಬಾಗ ನಮ್ಮ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡು ಅಂತ ಹೇಳಿ ಹೇಳಿ ಆ ಜಾಗ ಹೇಳಿ ನಾನು ಬಂದಿದ್ದೇನೆ ನನ್ನ ಕೆಲಸಕ್ಕೆ. ಹಾಗೆ ನಮ್ಮ ತನಿಯವರು ಮತ್ತೆ ಇಲ್ಲಿ ಕೆಲಸ ಮಾಡುವ ತುಂಬ ನನ್ನ ಸ್ನೇಹಿತರು ಇದ್ದಾರೆ, ಎಲ್ಲ ನನ್ನ ಹೆಲ್ಪ್ ಮಾಡಿ ಮಾಡಿದ್ದಾರೆ. ಹಾಗಾಗಿ ನಾನು ಇಲ್ಲಿ ಕೆಲಸಕ್ಕೆ ಈಗ ಈಗ ನಾನು ಹಾಸಿಗೆ ಕಲಿತು ಹಾಸಿಗೆ ಮಾಡಿ ಸಾಧಾರಣ ಒಂದು 5-6 ವರ್ಷ ಆಯಿತು. ನಮ್ಮ ಮನೆಯಲ್ಲಿ ಇಲ್ಲಿ ನಮ್ಮ ಕಾಲೇಜಲ್ಲಿ ಒಂದು ನನ್ನದೇ ಅದೇ ಒಂದು ಸಣ್ಣ ಮಟ್ಟಿನಲ್ಲಿ ಕೆಲಸ ಕೆಲಸ ಕೊಡ್ಕೊಂಡು ಕಸ್ಟಮರ್ ಮರ ನಾನು ಹಾಸಿಗೆ ಮಾಡಿ ಮಾಡಿ ಕೊಡ್ತಿರ್ತಿದ್ದೆ. ಹಾಗಾಗಿ ನಾನು ಸ್ವಲ್ಪ ಮಟ್ಟಿ ಮಟ್ಟ ಕೆಲಸ ಅಂದಿರ್ತಿದ್ದೆ. ಮತ್ತೆ ಇಲ್ಲಿ ಸ್ವಲ್ಪ ಕೆಲವು ಕೆಲವು ತಿಂಗಳಲ್ಲಿ ಕೆಲಸ ಕೆಲಸವನ್ನು ಒಂದು 2-3 ಜನ ಜನ ನನಗೆ ಹೀಗೆ ಹೇಳಿ ಕೇಳಿದ್ದಾರೆ. ಅದೇ ನನಗೆ ನನಗೆ ಬಹಳ ಖುಷಿ ಖುಷಿ ಅಂತ ಅನಿಸಿದ್ದಾರೆ. ಹಾಗಾಗಿ ಮತ್ತೆ ನನ್ನ ವಿದ್ಯಾಭ್ಯಾಸ ಇದೆ. ನಾನು ಒಂದು ಯಕ್ಷಗಾನ ನಲಗಲ ವಿದ್ಯಾಭ್ಯಾಸ ಕಲಾವಿದ. ನಾನು ಯಕ್ಷಗಾನದಲ್ಲಿ ತುಂಬಾ ಯಕ್ಷಗಾನದಲ್ಲಿ ಯಶಸ್ಸು ಮಾಡಿದ್ದೇನೆ. ನಾನು ಜಾಸ್ತಿ ಮಾಡುವುದು ಅಸುರರ ಯಕ್ಷಗಾನದಲ್ಲಿ ಅಸುರ ಪಾಠ ಜಾಸ್ತಿ ಜಾಸ್ತಿ ಮಾಡ್ತೇನೆ. ನನ್ನ ಯಕ್ಷಗಾನ ಗುರುಗಳು ಜಗದೀಶ್ ಗಳಿಸಿಲ್ಲ ಅಂತ ಹೇಳಿ ಅವರು ನನಗೆ ನನಗೆ 7ನೇ ತರಗತಿಯಲ್ಲಿ ಕಲಿಯುವಾಗಲೇ ನನಗೆ ಯಕ್ಷಗಾನ ಕಲಿಸಲಿದ್ದಾರೆ. ನಾನೀಗ ಯಕ್ಷಗಾನ ಕಲಿತ 15 ವರ್ಷ ಆಯಿತು. ನಾನು ನಮ್ಮ ಶಾಲೆಯಲ್ಲಿ ಇರುವಾಗಲೇ ದಕ್ಷಿಣ ಕನ್ನಡ ನಮ್ಮಲ್ಲಿ ಕಾಸರಗೋಡು ಜಿಲ್ಲೆಯಲ್ಲಿ ಇಲ್ಲಿ ಒಂದು ಯಕ್ಷಗಾನ ಸ್ಪರ್ಧೆ ಇದೆ. ಅದರಲ್ಲಿ ನಾನು ಅಂತ ಉಂಟು. ಅದರಲ್ಲಿ ನಾನು ಶುಭಮೇಳ ಮಾಡಿದ್ದೆ. ಅದರಲ್ಲಿ ನನಗೆ ಬಣ್ಣದ ಗದ್ದೆಯಲ್ಲಿ ಪ್ರಥಮ ಬಹುಮಾನ ಸಿಕ್ಕಿದೆ. ಆಮೇಲೆ ಪುತ್ತೂರಿನಲ್ಲಿ ನಾವು ಪುತ್ತೂರು ತಾಲೂಕು ಬೆಂಗಳೂರು ತಾಲೂಕು ಅಲ್ಲಿ ಅಲ್ಲಿ ನನಗೆ ತುಂಬ ಬಹುಮತ ಸಿಕ್ಕಿದೆ.
1: ಈಗ ಸಹ ನಾನು ಯಕ್ಷಗಾನ ಬಿಡಲಿಲ್ಲ. ನನಗೆ ಎನಿಸಿದಾಗ ನಮ್ಮ ಉಚ್ಚಿಲದಲ್ಲಿ ಕಲಾಗಂಗೋತ್ರಿ ಯಕ್ಷಗಾನ ಅಧ್ಯಯನ ಕೇಂದ್ರ ಇದೆ. ಅಲ್ಲಿ ನಾನು ಆದಿತ್ಯವರ ಹೋಗಿ ನನಗೆ ಬೇಕಾದಾಗೆ ಪ್ರಾಕ್ಟೀಸ್ ಮಾಡಿ ನಮ್ಮ ತಾಳ ಜ್ಞಾನವನ್ನು ಇನ್ನೂ ಸಹ ಉತ್ತಮ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದೇನೆ.
2: ಓಕೆ, ನೀವು ಹೇಳಿದ್ರಿ ಯಕ್ಷಗಾನ ಕಲಾವಿದರಾಗಿದ್ದಿ, ಇಲ್ಲಿ ಕೆಲಸ ಆದ ನಂತರ ಯಕ್ಷಗಾನಕ್ಕೆ ಎಲ್ಲ ಹೋಗ್ತೀರಾ ನೀವು ಹವ್ಯಾಸಿಯಾಗಿ?
1: ಹವ್ಯಾಸಿಯಾಗಿ ಈಗ ಸ್ವಲ್ಪ ಕಮ್ಮಿ. ಮೊದಲು ನಾನು ಸಾಧಾರಣ 8 ಗಂಟೆ ನಂತರ ಹವ್ಯಾಸಿ ಮೇಳಗಳಿಗೆಲ್ಲ ಹೋಗ್ತಿದ್ದೆ. ಚಿರುಂಬ ಭಗವತಿ ಯಕ್ಷಗಾನ ಮಂಡಳಿ ಅದಕ್ಕೆ ಹೋಗ್ತಿದ್ದೆ. ಮತ್ತು ಕಟೀಲು ಮೇಳದಲ್ಲಿ ಸಹ ಒಂದು ಸರ್ತಿ ಒಂದು ಭಾಗವತರ ಒಂದು ಒತ್ತಾಯದ ಮೇರೆಗೆ ಒಂದು ವೇಷ ಮಾಡಿದ್ದೇನೆ. ದೇವಿ ಮಹಾತ್ಮೆಯಲ್ಲಿ ನಿಶುಂಬ ಮಾಡಿದ್ದೇನೆ. ಅದು ನಮ್ಮ ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜ ಅವರ 1ನೇ ಮೇಳದ ಇದರಲ್ಲಿ
2: ಒಂದು ಥರ ಹಾಸಿಗೆಯೊಂದಿಗೆ ಹಾಸಿಗೆ ಬೇರೆಯವರಿಗೆ ಒಂದು ಹಾಸಿಗೆ ನೀವು ಹೊಲಿದುಕೊಳ್ಳುವಂಥದ್ದು ಒಂದು ಒಳ್ಳೆ ಕೆಲಸ. ಯಾಕೆಂದರೆ ನಿದ್ದೆ ಮಾಡಬೇಕಾದ್ರೆ ಕೆಲವರಿಗೆ ಸುಖದ ಸುಪ್ಪತ್ತಿಗೆ ಬೇಕಾಗುತ್ತೆ. ಆದರೆ ನೀವೊಂಥರ ಒಂದು ಈ ಸುಪ್ಪತ್ತಿಗೆ ಅಂದರೆ ಹಾಸಿಗೆಯನ್ನು ಒದಗಿಸಿಕೊಡ್ತಾ ಇದ್ದಾರೆ ಸುಖ ನಿದ್ದೆಗಾಗಿ. ಏನು ಡಿಫ್ರೆನ್ಸ್ ಇದೆ? ಕೆಲವೊಂದು ದೊಡ್ಡ ದೊಡ್ಡ ಏನು ಬೇರೆ ಬೇರೆ ರೀತಿಯ ಹೊಸ ಹೊಸ ನಮೂನೆಯ ಹಾಸಿಗೆಗಳು ಬರ್ತಾ ಇವೆ, ರೆಡಿಮೇಡ್ ಹಾಸಿಗೆಗಳು. ನೀವು ಈ ಹತ್ತಿ ಇಲ್ಲ ಹಾಸಿಗೆ ಮಾಡ್ತಾ ಇದ್ರೆ ಇದು ಅಂದರೆ ಆಧುನಿಕ ಅಲ್ಲ, ಇದು ಆಧುನಿಕತೆ ಅಲ್ಲ, ಇದು ಹಿಂದಿನಿಂದ ಬಂದಂದು ಹಿಂದಿನಿಂದ ಒಂದು ಸಾಂಪ್ರದಾಯಿಕವಾಗಿ ಬಂದಂಥ ಒಂದು ಹಾಸಿಗೆ ಮಾಡುವ ಕ್ರಮ ಅಂತ ಹೇಳ್ಬೋದು. ಈಗ ಆಧುನಿಕವಾಗಿ ಕೆಲವೊಂದು ಬದಲಾವಣೆಗಳು ಆಗ್ತವೆ, ಏನು ಹೇಳ್ತೀರಿ ಈ ಬದಲಾವಣೆ ಬಗ್ಗೆ? ನಿಮ್ಗೆ ಏನಾದರೂ ತೊಂದರೆ ಆಗಿದೆ ಇದರಿಂದ?
1: ನಮಗೇನು ತೊಂದರೆ ಆಗಲಿಲ್ಲ. ನಮಗೆ ಅಂತ ಹೇಳಿದರೆ ಈ ಹತ್ತಿಯ ಹಾಸಿಗೆ ಯಾವ ಊರಿನಲ್ಲಿ ಸೋದ್ರೆ ಹತ್ತಿ ಹಾಸಿಗೆ ಎಲ್ಲಿಯೂ ಇರ್ತದೆ. ಕಂಪನಿದ ಹಾಸಿಗೆ ಅಂತ ಹೇಳಿದರೆ ಅದು ಸ್ಟ್ಯಾಂಡರ್ಡ್ ಸೈಜ್ ಹೋಗ್ತದೆ. ಸ್ಟ್ಯಾಂಡರ್ಡ್ ಸೈಜ್ ಅಂತ ಹೇಳಿದರೆ ನಾರ್ಮಲ್ ಸೈಜ್ ಎಲ್ಲ ಬರ್ತದೆ, 4-6, 5-6 ಕಾಲು ಅದೆಲ್ಲ ರೆಡಿ ಬರ್ತದೆ. ಈಗ 4.5, 5.5 ಮತ್ತು 5.75 ಹಾಗೆಲ್ಲ ಬರುವುದಿಲ್ಲ, ಅದು ಅನ್ಸೈಜ್. ಈಗ ಹತ್ತಿಯಲ್ಲಾದರೆ ಇವತ್ತು ಬೆಳಿಗ್ಗೆ ಆರ್ಡರ್ ಕೊಟ್ಟರೆ ಸಾಯಂಕಾಲದೊಳಗೆ ಬೆಡ್ ರೆಡಿ ಆಗ್ತದೆ. ಮತ್ತು ಹತ್ತಿ ಯಾವಾಗಲೂ ಒಳ್ಳೆಯದು ಮನುಷ್ಯನ ಹೆಲ್ತಿಗೆ, ಮನುಷ್ಯನ ಹೆಲ್ತಿಗೆ ಯಾವಾಗಲೂ ಒಳ್ಳೆಯದು. ಈಗ ಸ್ಪಾಂಜಲ್ಲಿ ಮಲಗಿದ್ದರೆ ಸೆಕೆ ಆಗ್ತದೆ ಅಂತ ಹೇಳ್ತಾರೆ. ಮಳೆಗಾಲದಲ್ಲಿ ಮಲಗ್ಬೋದು, ಬೇಸಿಗೆಗಾಲದಲ್ಲಿ ಮಲಗಲಿಕ್ಕೆ ಆಗೋದಿಲ್ಲ, ಅವು ಬೆಚ್ಚಾಪುಂಡು ಅಂತ ಹೇಳ್ತಾರೆ. ಹಾಗಾಗಿ ಹತ್ತಿ ಹಾಸಿಗೆ ಯಾವಾಗಲೂ ಒಳ್ಳೆಯದು. ಮತ್ತು ಹತ್ತಿ ನಿಮಗೆ ಎಷ್ಟು ವರ್ಷ ಆದರೂ ಸಹ ಹಾಳಾಗೋದಿಲ್ಲ, ನೀರು ಬೀಳಬಾರ್ದು ಅಷ್ಟೇ. ಕೊಯರ್ ಆದರೆ ಕ್ರಮೇಣ ಅದಕ್ಕೆ ಸರ್ಟನ್ ಲಿಮಿಟೇಷನ್ ಅಂತ ಇರ್ತದೆ, ಆ ಟೈಮ್ ಆದ ನಂತರ ಕೊಯರ್ ಮ್ಯಾಟ್ರಸ್ ಹಾಳಾಗ್ತದೆ. ಮೇಲೆದು ಸ್ಪಾಂಜ್ ಹರಿದ್ರೆ ಬೆನ್ನಿಗೆ ಚುಚ್ಚಲಿಗೆ ಶುರು ಆಗ್ತದೆ. ಮತ್ತು ಈಗ ಎಲ್ಲ ಬಂದಿದೆ ಮೆಮರಿ ಫೋಮ್ ಆ ಟೈಪೆಲ್ಲ, ಅದು ಅಂತ ಹೇಳಿದ್ರೆ ನೀವು ಹೇಗೆ ಮಲಗ್ತೀರಿ ಹಾಗೆ ಬಾಡಿಗೆ ಶೇಪ್ ಸಿಗುವ ಹಾಗೆಲ್ಲ, ಅದನ್ನು ಜನರು ತಲೆಗೆ ತೆಕ್ಕೊಂಡು ಅದಕ್ಕೆ ಬೇಕಾದಾಗೆ ಅವರು ಬ್ಯಾಕ್ ಪೇನ್ ಆಗೋದಿಲ್ಲ ಹಾಗೆಲ್ಲ ಹೇಳಿ ಒಂದು ಆ ಮ್ಯಾಟ್ರಸ್ ಹೋಗ್ತದೆ. ಆದರೆ ಹತ್ತಿಯ ಬೆಡ್ ಯಾವಾಗಲೂ ಮನುಷ್ಯನಿಗೆ ಆರೋಗ್ಯಕ್ಕೆ ಒಳ್ಳೇದು ಯಾವಾಗಲೂ.
2: ಓಕೆ, ಒಬ್ಬ ಯಕ್ಷಗಾನ ಕಲಾವಿದನಾಗಿ ನಮ್ಮ ಕೇಳುಗರಿಗಾಗಿ ಒಂದು ಯಾವುದಾದ್ರೂ ಒಂದು ನಿಮ್ಮ ಡೈಲಾಗ್ ಹೇಳ್ಬೋದೆ, ಒಂದು ಸಂಭಾಷಣೆ ಯಕ್ಷಗಾನದ್ದು?
1: ನಾನು ಈಗ ಯಕ್ಷಗಾನ ಕಲಾವಿದನಾಗಿ ದೇವಿ ಮಹಾತ್ಮೆಯ ಶುಂಭನಿ ಶುಂಭರ ಒಡ್ಡೋಲಗದಲ್ಲಿ ಶುಂಭನ ಮೊದಲನೇ ವಾಕ್ಯಾತುರ್ಯ.
3: ಕಶ್ಯಪ ಬ್ರಹ್ಮರು ಧನುಜೇವಿಯಲ್ಲಿ ಪಡೆದ ಮಕ್ಕಳಾದ ನಾವು ಶುಂಭನಿ ಶುಂಭರೆಂದೇ ಪ್ರಖ್ಯಾತರಾಗಿದ್ದೇವೆ. ದಾನವರ ಏಳಿಗೆಗಾಗಿ ಮಾದೆಯ ಅಪೇಕ್ಷೆಯಂತೆ ಕೊಂಡಾರಣ್ಯವನ್ನು ಸೇರಿ ಕನಕಗರ್ಭನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡಿದ್ದೇನೆ. ನಮ್ಮ ತಪಸ್ಸಿಗೆ ಮೆಚ್ಚಿದಂತ ಬ್ರಹ್ಮದೇವ ನಮಗೆ ನೀಡಿದ ವರಗಳೇನು ಸಾಮಾನ್ಯವೇ ತಮ್ಮ.
2: ಓಕೆ, ಬಹಳ ಚೆನ್ನಾಗಿ ಒಂದು ಡೈಲಾಗ್ ಹೇಳಿದ್ರಿ ಯಕ್ಷಗಾನದ. ಬಹಳ ಖುಷಿ ಆಯಿತು ಕೇಳಿಕೊಂಡು. ನಮ್ಮ ಕೇಳುಗರು ಕೂಡ ತುಂಬ ಇಷ್ಟಪಡ್ತಾರೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಓಕೆ, ನಾವು ಸಾರಂಗನವ್ರು ನಿಮ್ಮ ಬಳಿಗೆ ಬಂದಿದ್ದೀವಿ, ಏನು ಹೇಳ್ತೀರಿ?
1: ಬಹಳ ತುಂಬ ಖುಷಿಯಾಯಿತು. ಇಂಥದ್ದೆಲ್ಲ ನೀವು ಇಂಥ ನಮಗೆ ಅಂದರೆ ಹೇಳಿದರೆ ಈ ಮೀಡಿಯಾದವರು ಬರುವುದೆಲ್ಲ ಕಡಿಮೆ, ಯಾಕಂತ ಹೇಳಿದರೆ ನಮ್ಮ ಈ ಕೆಲಸಕ್ಕೆ ಯಾರು ಬರುವುದಿಲ್ಲ. ನೀವು ನಿಮ್ಮ ಸಾರಂಗ್ ನೀವು ಬಂದದಕ್ಕೆ ನಮಗೆ ತುಂಬ ಖುಷಿಯಾಯಿತು. ನಮ್ಮ ಕಷ್ಟ ನಮ್ಮಲ್ಲಿ ಆಗುವಂಥ ಇದು ಎಂತ ಹೇಳ್ತೇವೆ, ನಮಗೆ ನಮ್ಮ ಅನಿಸಿಕೆಯನ್ನು ನೀವು ಹಂಚಿಕೊಂಡಿದ್ದೀರಿ, ಹಾಗೆ ತುಂಬ ಖುಷಿ ಆಗ್ತದೆ. ಅಂತ ಹೇಳಿದರೆ ಈಗ ಹಾಸಿಗೆ ಮಾಡುವವರ ವಿಷಯ ಯಾರೂ ಬಂದು ನೋಡುವುದಿಲ್ಲ, ಯಾಕಂತ ಹೇಳಿದರೆ ಅವರಿಗೆ ಈ ವಿಷಯ ಬೇಡ ಅಂತ ಆಗ್ತದೆ. ಈಗ ನೀವು ಬಂದಿದ್ದೀರಿ, ನಮ್ಮ ಅನಿಸಿಕೆ ನಮ್ಮ ಕಷ್ಟ ಇದನ್ನೆಲ್ಲ ನೋಡಿ ನಿಮಗೆ ನಿಮ್ಮ ಮೀಡಿಯಾದಲ್ಲಿ ಗೊತ್ತಾಗ್ತದೆ. ಹಾಗೆ ಒಂದು 10 ಜನರಿಗೆ ಹಾಸಿಗೆ ಮಾಡುವವರ ಕಷ್ಟ ಎಷ್ಟು ಅಂತ ಗೊತ್ತಾಗ್ತದೆ. ಅದಕ್ಕೆ ತುಂಬ ಖುಷಿಯಾಯಿತು.
2: ಕೆಲವರು ಈ ಕೆಲಸ ಒಂದು ಹಾಸಿಗೆ ಕೆಲಸ ಅಂದರೆ ಸ್ವಲ್ಪ ಕೀಳುದೃಷ್ಟಿಯಲ್ಲಿ ನೋಡುವವರು ಕೂಡ ಇದ್ದಾರೆ ಹಾಸಿಗೆ ಕೆಲಸನ ಅಂತ. ಏನು ಹೇಳ್ತೀರಿ ಅವ್ರ ಬಗ್ಗೆ?
1: ಅಂದರೆ ಹಾಸಿಗೆ ನೋಡಿ, ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡುವಕ್ಕಿಂತ ಸಹ ಹಾಸಿಗೆ ಮಾಡುವುದಂತ ಹೇಳಿದರೆ ಅದು ಎಲ್ಲರಿಗೆ ಬರುವುದಿಲ್ಲ ಆ ಕೆಲಸ, ಹಾಸಿಗೆದ ಕೆಲಸ. ಕೆಲವು ಜನರಿಗೆ ಬರ್ತದೆ, ಕೆಲವು ಜನಕ್ಕೆ ಅಂತ ಹೇಳಿದರೆ ಹಾಸಿಗೆಯಾ ಅಂತ ಕೇಳ್ತಾರೆ. ಆದರೆ ಇದರಲ್ಲಿ ಒಂದು ಸಮಯ ಒಂದು ಟೈಮ್ನಲ್ಲಿ ಈ ಹಾಸಿಗೆ ಕೆಲಸ ಮಾಡುವವರಿಗೆ ವೃತ್ತಿ ಅಂತ ಇತ್ತು, ಆದರೆ ಅದಕ್ಕೆ ಬೇಕಾದಂಥ ಸವಲತ್ತು ಸಿಕ್ಕಿ ಉಂಡಿರಲಿಲ್ಲ. ಈಗಂತ ಹೇಳಿದರೆ ಈಗ ಹಾಸಿಗೆ ಕೆಲಸ ಮಾಡುವವರು ಜನ ತುಂಬ ಕಮ್ಮಿ ಆಗಿದ್ದಾರೆ. ಹಾಗಾಗಿ ಆ ಹಾಸಿಗೆಗೆ ಸಿಗುವಂಥ ಸವಲತ್ತು ಸ್ವಲ್ಪ ಉಂಟು, ಆದರೆ ಇನ್ನೂ ಸಹ ಸಿಗಬೇಕು ಅಂತ ಜನರ ಇಲ್ಲಿ ಕೆಲಸ ಮಾಡುವವರ ಅನಿಸಿಕೆ. ಯಾಕಂತ ಹೇಳಿದರೆ ದಿವಸ ಹೋದಾಗೆ ಈ ಅಕ್ಕಿ ಸಕ್ಕರೆ ಚಾವುಡಿ ಎಂತಾದರೂ ಸಹ ಮನೆಗೆ ಬೇಕಾದ ವ್ಯವಸ್ಥೆ ಇದು ಸಾಮಾನನ್ನು ಅದಕ್ಕೆ ತುಂಬ ಈಗ ರೇಟ್ ಜಾಸ್ತಿ ಆಗಿದೆ. ಅಂದರೆ ಕೆಲವರಿಗೆ ಅಂತೇಳಿದರೆ ಮನೆಯಲ್ಲಿ ತುಂಬ ಜನ ಇದ್ದಾರೆ, ಅದಕ್ಕೆ ಸಂಸಾರ ನಡೆಸಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ನಾವು ಹೇಳೋದು ವಿಷಯ ಹೀಗೆ ತುಂಬ ಕಷ್ಟ ಆಗ್ತದೆ ಅಂತೇಳಿ.
2: ಓಕೆ, ನಿಮಗಾಗಿ ಏನಾದರೂ ನಿಮ್ಮ ಹಾಸಿಗೆ ಈಗ ಕೆಲಸ ಮಾಡ್ತಾ ಇದ್ರಿ, ನಿಮ್ಗೆ ಏನಾದರೂ ಯೂನಿಯನ್ ಸಂಘ ಸಂಸ್ಥೆ ಏನಾದರೂ ಇದೆ?
1: ನಮಗೆ ಬೇಕಾದದ್ದು ಏನಿಲ್ಲ, ನಾವು ದುಡ್ದದ್ದು ನಾವು ತಿಂದದ್ದು ಹಾಗೆ.
2: ಮುಂದೆ ಏನಾದರೂ ಮಾಡಬೇಕು ಅಂತ ಇದ್ದೀರಾ? ಏನಾದರೂ ಯಾರಾದರೂ ಮುಂದುವರಿದ್ರೆ
1: ನೋಡಬೇಕು, ಸ್ವಂತ ಏನಾದರೂ ಬಿಸ್ನೆಸ್ ಮಾಡಬೇಕಂತ ಉಂಟು.
2: ನಿಮಗಾಗಿ ಒಂದು ಸಾಂಗನ್ನು ನಾವು ಪ್ಲೇ ಮಾಡೋದಾದರೆ ಯಾವ ಸಾಂಗನ್ನು ಇಷ್ಟಪಡ್ತೀರಿ?
1: ರಾಜ್ಕುಮಾರ್ನ ನಾವಾಡುವ ನುಡಿ ಗಂಧದ ಗುಡಿ.

0: ವೃತ್ತಿ ಸಂತೃಪ್ತಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಇದು ರೇಡಿಯೋ ಸಾರಂಗನಾಡ್ 7.8 FM, ಬಣ್ಣ ಬಣ್ಣದ ಬದುಕು. ಹಾಗೆಯೇ ನಮ್ಮ ಜೊತೆಗೆ ಈಗ ಸ್ಟುಡಿಯೋದಲ್ಲಿ ಹಾಸಿಗೆಯನ್ನು ತಯಾರು ಮಾಡುತ್ತಾ ಇರುವಂಥ ಅಶೋಕ್ ಮುಲಿಹಿತ್ಲು ಅವರು ಕೂಡ ಸ್ಟುಡಿಯೋದಲ್ಲಿದ್ದಾರೆ. ಅಶೋಕ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮ್ಮ ತುಲುಟೆ ಪಾತ್ರ ಕಥೆನ ಮುಂದುವರಿಸಕ ಇತ್ತೆ, ಈ ಹಾಸಿಗೆದ ಬೆಲೆಗೆ ದಾಯಿಗೆ ಬರ್ತಾರೆ
1: ಏನಪ್ಪನ್ನ ಟೈಲರ್ ಬೆಲೆ ಅದಿತ್ತೆ ದಾನ ಮತ್ತೆ ಅಂಚಿಂಚೆ ಅದು ಟೈಲರ್ ಬೆಲೆ ಬಿಡ್ಚಿ ನೈಟ್ ದಲ್ಲಿಂದ ಇಜ್ಜಿ ಒಂದು ಗುಡ್ಡು ಬಡ್ಲಕ್ಕ ಚೌ ಬೆಲೆ ಬಿಡ್ಚಿಕೊಂಡು ಎಂಕ್ಲಿ ಬಟ್ಟಾರ ಬೈಯ ಒಂದು 5 ಗಂಟೆ ಹೋಗ್ಬೋ ಒಂದು ಬೇಲೆ ಆಡ್ಕೊಂಡು ಈ ಹಾಸಿಗೆದ ಬೆಲೆಗೆ ಸೇರಿನಿ.
0: ಹಾಸಿಗೆ ಬೆಲೆಗೆ ಏರಣ್ಣಲ್ಲ ಸೇರ ಇರದಾನೆ
1: ಹಾಸಿಗೆ ಬೆಲೆ ಸೇರಣ್ಣ.

0: ಬಂಜಿದ ಬಡ ಬಡದ ಎಂಕ್ಲು ಬಂಗದ ಬೇಲ ಮಲ್ತಂದುಲ್ಲ ಪರ್ತಿ ಸ್ಪಂಜ್ ಉಂಡು ಬೊಕ್ಕ ಕೂಡದ ಪರ್ತಿ ಉಂಡು ಅಂಚ ತೆಪ್ಪುದ ಇನ್ನುಂಡು ತೆಪ್ಪುದ ಪೂರು ಅಂಟು ಕೆಲವು ನಮ್ಮದ ಉಂಡು ಆಸೆಗೆ ಪೂರ ಎಂಕ್ಲಿ ತೆಮಲ್ಪನ ಉಂಡ ಪರ್ತಿದ ಆಸೆಗೆ ಬೊಕ್ಕ ಕೂಡದ ಆಸೆ ಪರ್ತಿದ ಆಸೆಗೆ ಅಬ್ರ ಮಲ್ತಂದುಲ್ಲ ಮಂಚ ತಲೆಂಬು ಪೂರ ಮಲ್ತಂದುಲ್ಲ ಪರತ್ ನಮ್ಮ ಪರತ್ ಆಸೆಗೆ ಇತ್ತುಂಡ ಅಯ್ಯನ ಕಂತದ್ದು ಅಯ್ಯನ ಆಯ್ತ ಪರ್ತಿ ಪೂರ ದೆತ್ತದ ಮಿಷಿನ್ ಪಡ್ದು ಅಯ್ಯಕ್ಕಂತ ಹೊಸ ಪರ್ತಿ ಮಿಕ್ಸ್ ಮಂತದ್ದು ಅಂತ ಸ್ಮೂತ್ ಮಲ್ತು ಮುಂಚೆ ಮಲ್ತು ಕೊರ್ಪ ಅಂದರೆ ಜನಕ್ಕೆ ಬರುವಂತ ಎಡ್ಡ ಹಾಕೊಂಡು ಅಂದರೆ ಕಮ್ಮಿ ರೇಟಲ್ಲಿ ಹಾಕೊಂಡು ಅದೇ ಕುಂಟ್ಲು ಅಂಚಿನ ಕಮ್ಮಿದ ಕುಂಟ್ಲು ಒಪ್ಪುಂಡು ಜಾಸ್ತಿದ ಕುಂಟ್ಲು ಒಪ್ಪುಂಡು ಅಂದರೆ ಜನಕ್ಕೆ ಎಂಚ ಇಂದ ಹಾಕೊಂಡು ಲೈಕ್ ಹಾಕೊಂಡು ಅಂಚೆ ಇಂಕ್ಲು ಮಲ್ತು ಕೊರಂದಿಲ್ಲ
1: ಇತ್ತೆ ದಿನಟ್ಟು ಈತ ಹಾಸಿಗೆ ಮಲ್ಪುಡು ಪಂಡದ ಟಾರ್ಗೆಟ್ ಇದೆಲ್ಲ ದೀಪೇರ
0: ಟಾರ್ಗೆಟ್ ಪಂಡದಲ್ಲ ಜೀ ಒಂದು ಅರ್ಜೆಂಟ್ ಇದ್ದ ಇಂಕ್ಲು ಕಮಿಷನ್ ಪ್ರಕಾರ ಇಂಕ್ಲು ಮಲ್ಪ ಅಂದರೆ ಅಂತ ಫಾಸ್ಟ್ ಬೆಲೆ ಮಲ್ಪ ಈ ಜನ ಇಂಕ್ಲು ಒಂದು ಲೆಕ್ಕದ ಬೆಲೆ ಪಂಡು ಉಂಡು ಪಂಡ ಯಾನಿತ್ತ ಜಾಸ್ತಿ ಒಂದು ತೆಲುಪು ಹಾಸಿಗೆ ಮಲ್ಪುಂಡು ಕರ್ಲನ್ ಬೆಡ್ಡದ ಮಿತ್ತು ಪೂರ ಪಾಡು ನಂಚಿನ ಅಂಚ ಒಂದು ದಿನಕ್ಕೆ ಒಂಜಿ ಎಲ್ಲಿ ಅಂಡ ಒಂಜಿ ಏಲಿಯನ್ ಮಾಸಿಗೆ ಮಲ್ಪಲಿ ಮಲ್ಲ ಒಂಜಿ ಐನ್ ಪಿಟ್ಟದ ಆಜಿ ಬಿಟ್ಟದ ಅಂಡ ಒಂಜಿ ಮೂಜಿನ ಆಸಿಗೆ ಮಲ್ಪಲಿ ಇಜ್ಜವ ಕುಡ್ಲೊಡ್ಡು ಕೆಲವು ಇತ್ತ ಕಂಪನಿ ಆತಂದು ಆಸಿಗೆದ ಪಂಡ ಆ ಕಂಪನಿದ ಬೆಡ್ಡೆ ಬರಡು ನಾ ಕೆಲವು ದಕ್ಕಲು ಇಂದಿ ಪರ್ತಿದ ಬೆಡ್ಡೆ ಜಪ್ಪಿರು ಪಂಡ ಆ ಹಾಕ್ಲು ಹಾಕ್ಲ ಚಾಯ್ಸ್ ಮಲ್ಲ ಹಾಕಲು ಕರ್ಲನ್ ಬೆಡ್ಡೆ ಬರೋದು ಪೇರು ಎಡ್ಡ ಅಂಡ ಓವ್ಲೋ ತೊಂದರೆ ಇಜ್ಜಿ ವೈಟಿ ಜೊತೆಲ್ಲ ಇಂದಿ ಸಂತೋಷನೇ ಅಂಡ ಇತ್ತೆ ಹಿಂದೆ ಪರ್ತಿದ ಆಸಿಗೆ ಮಸ್ತ್ ಡಿಮಾಂಡ್ ಉಂಟು ಅಂಚೆ ಹಾಸ್ಟೆಲ್ಗೆ ಮಲ್ಲ ಮಲ್ಲ ಕಂಪನಿ ಪೂರ ಎಡ್ಡೆಡ್ಡ ಡಿಮಾಂಡ್ ಉಂಟು ಆಸಿಗೆ ಪೂರ ಅಂಚೆ ಭಾರಿ ಲೈಕ್ ಮಲ್ತಂದಿರು ಕೆ ಜಿದ ವ್ಯತ್ಯಾಸ ಪಂಡ ಕೆಲವ್ದಕ್ಕಲು ಕಮ್ಮಿ ಪರ್ತಿ ಪಡೆದು ಮಲ್ಪೇರು ಕೆಲವ್ದಕ್ಕೆ ರೇಟ್ ಕಮ್ಮಿ ಆಗೋಡು ಹಾಸ್ಟೆಲ್ದಕ್ಕೆ ಪೂರ ಕೆಲವ್ದಕ್ಕೆ ಪರ್ತಿ ಜಾಸ್ತಿ ಅದ್ಬೋಡು ಅಂಚೆ ಪರ್ತಿ ಜಾಸ್ತಿ ಪಡೆದು ಮಲ್ಪ ಅಂಚೆ ಕೆಲವ್ದಕ್ಕಲು ಒಂದು ನಮ್ಮನ ಮಲ್ಪೇರು ಕೆಲವ್ದಕ್ಕೆ ದರ್ಪೇರ ಅಬ್ಬಜಿ ಹಾಸಿಗೆನು ಅಂಚೆಕ್ಲು ಕಮ್ಮಿ ಪರ್ತಿ ಪಡೆದಂಕ್ಲೆ ದರ್ಪೇರ ಅವನ ಲೆಕ್ಕ ಮಲ್ಪಲೆ ಬಂಡು ಮಲ್ಪೇರು ಅಂಚೆ ಕೆಲವ್ದಕ್ಕೆ ಕಮ್ಮಿ ಪಾಡುವ ಕೆಲವ್ದಕ್ಕೆ ಹೆಚ್ಚು ಪಾಡುವ
1: ಅಶೋಕರೆ ಕುಡಂಜಿ ವಿಷಯದಾದ ಪಂಡ ಇತ್ತೆ ಹಾಸಿಗೆ ಮಲ್ಪುನಾರು ಇತ್ತೆ ಹಾಸಿಗೆ ಮಲ್ಪುನಾರು ಪಂಡದು ಏರನ್ಲ ಗುರುತು ಮಲ್ಪುನಕ್ಲು ಅಥವಾ ಮರ್ಯಾದೆ ಕುರಿಪಿನಕ್ಲು ನಮ್ಮ ಒಂದು ಸುತ್ತಮುತ್ತ ಉಳ್ಳೆರ
0: ಹಾಸಿಗೆ ಬೆಲೆ ಪಂಡ ಇತ್ತೆ ಹೆಂಗಂತೆ ಪ್ರಚಾರ ಮಲ್ತಿನಟ್ಟೆ ಕೆಲವ್ದಕ್ಕೆ ಗೊತ್ತುಂಡು ಅಂದ ಇಲ್ಲ ಬರ್ಪೇರಿ ಕೆಲವ್ದಕ್ಕೆ ಫೋನ್ ಮಲ್ತಿಗಿನ ಅಶೋಕರೆ ಹೆಂಗೆ ಕೊಂಚ ಹಾಸಿಗೆ ಅವಡು ಪರತ್ ಇಲ್ಲಿ ಮಲ್ತು ಕೊರ್ಪಾರ ಅಂತ ಹೆಂಕ್ಲು ಇಲ್ಲ ಬರಪ್ಪ ಹೋದು ಹಾಸಿಗೆ ತೂದು ಬಕ್ಕ ಹಾಕಿ ರೇಟ್ ಪಂಡ ಇಂಕ್ಲು ಮಲ್ತಂದುಲ್ಲ ಇತ್ತ ತೊಂದರೆ ಇದೆ ದೇವ್ರ ದೇಟ್ ಪಂಡ ಎಂಕುಲು ಒಂಜೇತಿ ಒಂದೊಂದಿಲ್ಲ ದನಿ ಎಡ್ಡೆಂತಿನಟ್ಟು ಇಂಕ್ಲು ಅವಲುಲ್ಲ ಇಜ್ಜಿಂದ ಆಗೋಯ್ತಿ ಪರಪ್ಪನ ನೀರಿಗೆ ಓಲು ನೆಲೆ ಬಂಡದು ಪಾರುನ ಪಕ್ಕಿಗೆ ಓಲು ಗೂಡು ಬಂಡದು ಅಂಚ ಇಂಚೆ ಎಡ್ಡೆ ದನಿ ಏನಿಟ್ಟು ಇಂಕ್ಲು ಅವಲುಲ್ಲ ಇಜ್ಜಿನ ನಮ್ಮ ಕೂಲಿ ಬೆಳೆದಾಕ್ಲಿ ಇಂಕ್ಲು ಓಲು ಪಂಡು ಬಂದ ಅಲ್ಲ ಇಜ್ಜಿ ನೀರಲ್ಲಿ ಎತ್ತಿರಿ ಇಂಕ್ಲು ಅಡ್ಡೆ ಪೋಪ ಬೆಲೆ ಬಂತಂದು ಅಂಚೆ ಸಂಬಳ ಒಂದು ಪುಂಡು ಅಂಚೆ ವರ ಇಲ್ಲಡ್ಬ್ರ ಬೆಲೆ ಬರೋ ಬತ್ತಿಂದ ಇಂಕ್ಲು ಮಲ್ತಂದಿಲ್ಲ ಅಂಚೆಂಟು ಒಂಜಿ ದಿನ ಒಂಜಿ ಪೂ ಪುಂಡು ದೇವ್ರ ದೇಟು ಅಂಚ ಒರಿಬನ ಪಂಚಾಯತ್ಗಿದಲ್ಲ ಇಜ್ಜಿ ಚೆಂಚೆ ದಿನ ಒಂಜಿ ಬಂಜಿದ ಬಡ ಹಿಂಗೆ ಪೋನುಂಟು ದೇವ್ರ ದೇಡ್ದೆಲ್ಲ ತೊಂದರೆ ಇಜ್ಜಿ ಇದ್ನಿಟ ಫ್ಯಾಮಿಲಿ ಯಾನು ಎನ್ನು ಬಿಡಿದಿ ಬಕ್ಕ ಮಗಿಯಲ್ಲಿ ಮಗಿತು ಓದೊಂದಿಲ್ಲ ಫಸ್ಟ್ ಬಿಸಿದ್ದು ಓದೊಂದಿಲ್ಲ ಮಗಿ ಪಂಡ ಎಂಕ್ಲು ಪಂಡ ಎಂಕ್ಲು ನೆಂತಿನಲ್ಲಕ್ಕ ಊರ್ಲ ಆಪುಜಿ ಪಂಡ ಅಕ್ಲು ಎಂಚೆಲ್ಲ ಅಕ್ಲು ಮನಸ್ಸು ಮಲ್ಪಡು ಮನಸ್ಸು ಮಲ್ತಾಕ್ಲು ಒಂಜಿ ಎಂಕು ಒಂಜಿ ಅಟ್ಟಬೋಡು ಅಮ್ಮಿ ರೀತಿ ಭಂಗ ಬತ್ತದ ಎಂಕ್ಲು ಗೊದಾಂದುಳ್ಳಿರು ಅಂದರೆ ಎಂಕ್ಲು ಅಮ್ಮಿರು ಓದಿಜಿ ನಮ್ಮಲ್ಲ ಎಂಕ್ಲು ಓದ್ರು ಪಂಡ ಆಗ್ಲೇ ಒಂಜಿ ಅಟ್ಟ ಇತ್ತಂಡ ಅವು ಎಂಕ್ಲೀಗ ಒಂಜಿ ಭಾರಿ ಅಡ್ಡೆ ಅಂದ ಅಂಡ ಅಕ್ಲು ಅಕ್ಲು ಪ್ರಯತ್ನ ಅಕ್ಲು ಅಕ್ಲು ಬರಂದುಳ್ಳಿರು ಅಪ್ಪ ಅಮ್ಮ ಇತ್ತು ಇಂಕ್ಲು ಬಂಗಡು ಇಂಕ್ಲು ಓದೋಂದುಳ್ಳಿರು ಇತ್ತು ಬಂಗದ ಪರ್ತಿದ ಬೇಲೆಡ್ಡು ಮಲ್ತಂದು ಎಂಕ್ಲಿನ ಓದೋಂದುಳ್ಳಿರು ಎಂಕ್ಲು ಒಂಜಿ ಎಡ್ಡೆ ಎಂಕ್ಲ ಕರಡು ಎಂಕ್ಲು ಒಂದು ತೊಳ್ಕೊಂಡು ಅಕ್ಲಿಂಜಿ ಮನಸ್ಸಿತ್ತಿಂದ ವಾ ಅಪ್ಪ ಅಮ್ಮ ಆಗ್ಲಿ ಒಂಜಿ ಪೋಡಿಗೆಜ್ಜಿ ಯಾನ್ ದುಂಬು ಟೈಲರ್ ಬೆಳೆದಿತ್ತೆ ಅಂಡ ಎಡ್ಡೆ ಒಂಜಿ ಪುದರಿತ್ತು ಮಿಳಿತಿಲ್ಲ ಅಶೋಕ್ ಟೈಲರ್ ಬಂಡ ಬಾರಿ ಎಡ್ಡೆ ಪುದರಿತ್ತು ಅದಾದ ನಾವು ಅಂಚೆ ಅಂಚೆ ಇಂಚೆ ಅದು ಯಾನ್ ಟೈಲರ್ ಬೆಲೆ ಬಿಡುತ್ತೆ ಅಂಡ್ ಇತ್ತಲ ಕೇಳೊಂದಿಲ್ಲ ಕೆಲವು ಜನ ಗಿರಾಕಿಲು ಅಸುಕರೆ ಬ್ಲೌಸ್ ಫೋಲ್ಲರ ಏನಂಜ ನಾಲೇನು ಬ್ಲೌಸ್ ಇತ್ತಂದು ಬಂಡದು ಯಾವಡಿತ್ತೆ ಅಂಕ ಒಂದಾಗ ಒಂದು ದೃಷ್ಟಿ ಅಂತ ಕಮ್ಮಿ ಆಯ್ತು ಬ್ಲೌಸ್ ಫೋಲ್ ಮಲ್ಕೊಂಡು ಬಿಡುತ್ತೆ ಇತ್ತೆ ಹೆಂಚಿನ ಇತ್ತಂತೆ ಹಾಸಿಗೆ ಮಲ್ತಂದಿಲ್ಲ ಅಂಚ ಕೆಲವು ಗಿರಾಕಿಲು ಬರೋಂದಿಲ್ಲ ಚಿಲ್ಲಡ್ ಪೂರ ಮಲ್ತಿಗೆ ಕೊಡ್ತೇವೆ ಹಾಸಿಗೆ ಪೂರ ಅಂಚಾಕ್ಲಿ ಪೂರ ಭಾರಿ ಖುಷಿ ಅವನುಂಟು
1: ಈ ಪರ್ತಿದ ಧೂಳು ಆತನ ಕಣ ನಮ್ಮ ಮುಂಕುಗು ಮಂದ ಸೇರಂಡು ನಿಕ್ಕದ ದನ್ನೊಂಜಿ ರಕ್ಷಣೆ ಈರೆಂಚ ಮಲ್ಪುವರು
0: ಎಂಕ್ಲು ಬಂಡ ಮೂಕು ಒಂದು ಕುಂಟು ಕಟ್ಟಿದೆ ಮಲ್ಪುಣು ಇಜ್ಜಿನ ಭಾರಿ ಭಂಗ ಉಂಡು ಕಣ್ಣಿಗೆ ಪೂರ ಹಿಂದೆ ಹಾಕೊಂಡು ಬೊಕ್ಕ ದೊಂಡೆಗೆ ಪೂರ ಹಿಂದೆ ಭಾರಿ ಭಂಗ ಉಂಡು ಪಂಡ ಎಂಕ್ಲು ವರರ ಜಾಸ್ತಿ ಲಸ್ಸಿ ಬರ್ಪ ಅಪ್ಪ ಧೂಳು ಅಂತ ಪೌಡ್ ಬಂದು ಎಂಕ್ಲು ಲಸ್ಸಿ ಬರ್ಪ ಇಜ್ಜಿನ ರಾತ್ರಿ ನುಂಗೆಲ್ಗೆ ದ್ರಾಕ್ಷಿ ನೀರು ಬಾರ್ದು ಕಾಂಡ ನೀರು ಬರ್ಪ ಅಂಡ ಅವು ಆಪ್ನ ಎರಡೆಲ್ಲ ತಪ್ಪರ ಸದ್ದಿಜಿ ಕೆಲವತ್ತೆ ದುಂಬದ ಕುಳ್ಳು ಮಲ್ಲ ಮಲ್ಲ ಆಸೆ ಮಲ್ತಿನ ಕುಳ್ಳು ಇತ್ತಲ್ಲ ಒಳ್ಳೆಯದು ಒಂಜಿ ಬಸೀರ್ ಬಾಯಿ ಪೂರ ಒಳ್ಳೆಯದು ನಮ್ಮ ಬಂದೆರ್ದಾರು ಒಂಚ ಮಸ್ತ್ ಜನ ಒಳ್ಳೆಯದು ಸೈಬರ್ ನಕ್ಲು ಇತ್ತೆ ಒಳ್ಳೆಯದು ದೇವ್ರ ದೇಟು ಎಡ್ಡೆ ಬೆಲ್ಲ ಪೂರ ಮಲ್ತಂದು ಒಳ್ಳೆಯದು ಆಸೆ ಇಂಕ್ಲಿಲ್ಲ ಇಲ್ಲ ಆಸೆಗೆ ಪೂರ ಬೆಲ್ಲಕ್ಕೆ ಮಲ್ತಂದ್ರಲ್ಲ

0: ಆಗಲೇ ಐತೆ. ಹಾಸಿಗೆ ಡಿಜಿತ್ ಬೇಕಿತ್ತು, ನೆಲ ಡಿಜಿತ್ ಪರಿವಾರಿ ಬಂಗ ಹಾಕೊಂಡು ಒಂದು 0 ವರ್ಷ ತುಂಬ. ಕೆಲವು ಜನ ಪಜೆ ಡಿಜಿತ್ ಅಂತೀರಿ, ನೆಲ ಡಿಜಿತ್ ಅಂತೀರಿ. ಇತ್ತೆ ಒಂದು ಹಾಸಿಗೆ ಬತ್ತಿವಾಗ ನೆಲ ಡಿಜಿತ್ ಪರಿವಾರಿ ಬಂಗ ಹಾಕೊಂಡು ಕೆಲವು ದಕ್ಕಲು ತುಂಬು ಖಾಲಿ ತಲೆ ಮು ದೀವಂದ ಜೊತೆ ಅಂತೀರಿ. ಖಾಲಿ ಮನೆ ಜನ ಪಾಲಾದ ತುಂಡು ಬರೋ ದೀವ ಅಂತೀರಿ. ಇತ್ತೆ ಬಂದ ತಲೆಂಪುರ ಬತ್ತಿವಾಗ ತಲೆ ಮು ದೀವಂಜ ಕೆಲವು ದಕ್ಕಲಾಗ ಹಬ್ಜಿ ಕೆಲವು ದಕ್ಕಲಿಗೆ ತಲೆ ಮುದಿಯಿಂದ ಕೇಕಿಲಿ ಬೆನ್ನ ಹಾಕೊಂಡು ಜನ ಮಸ್ತ್ ಸಮಸ್ಯೆ ಪುರಪುಂಡು ಅಂಜಿತ್ತೆ. ಮಸ್ತ್ ಐಟ್ ಬೇತೆ ಬೇತೆ ನಮ್ಮನ್ನ ತಲೆಂಪುರ ಬೈದಂದು ತೆಲುಪು ತಲೆಂಬು ದಪ್ಪ ದಪ್ಪುರ ಬೊಕ್ಕ ಕರ್ಲನ್ ದಕ್ಕಲ ತಲೆಂಬು ಬೈದಂದು ರೆಕ್ಕರನ್ ತಲೆಂಬು ಬೈದಂದು ಚಿತ್ತದೆಲ್ಲ ಅಂಚಿನ ಪುರಿಂದ ದಾಳಿ ಇಜ್ಜಿ ಎಂಕ್ಲಿಗೆ ಜಾಸ್ತಿ ಬರ್ಪಣ ಕೊಯಂಪುತ್ತೂರ್ದು ಬೊಕ್ಕ ಆಸ ನಡೆದು ಬರ ಪಡ್ತಿ ಬರ್ಪಣ ವ್ಯತ್ಯಾಸ ಒಂಜಿ 2-3 ಐಟಮ್ ಉಂಡು. ಒಂಜಿನ ಪಡ್ತಿ, ರಡ್ನ ಪಡ್ತಿ, ಮುಂಜಿನ ಪಡ್ತಿ ಉಂಡು. ಕೆಲವು ದಕ್ಕಲು ಕಮ್ಮಿದ ಪಡ್ತಿ ಬರ್ಪೇರು ಪಂಡ ಐಕ್ಲು ಕೆಲವು ದಕ್ಕಲು ವರ್ಕೌಟ್ ಆಗಿ ಬಾಡಿಗೆ ಕೊರ್ರೆ ಉಂಡು ಸಂಬಳ ಕೊರ್ರೆ ಉಂಡು ಅಂಜಿ ವರ್ಕೌಟ್ ಒಂದು ಕಮ್ಮಿ ಪಡ್ತಿ ತರ್ಪೇರು. ಕೆಲವು ದಕ್ಕಲು ಜಾಸ್ತಿ ಕಾಸು ಕೊಡ್ದು ಪಡ್ತಿದ್ದು ಕನಪೇರು ಪಂಡಕ್ಲು ಒಂದು ರೇಟ್ ಬಂದು ಜಾಸ್ತಿ ಬರಪಾಡುವರು. ಈ ಅಂಗಡಿದ ಬಾಡಿಗೆ ಹೊರಡು ಇಂಜಿ ಕರೆಂಟ್ದು ಬಿಲ್ ಹೊರಡು ಟ್ಯಾಕ್ಸ್ ಬರ ಕಟ್ಟು ಹೊಡ್ಬಂಡು ಅಂದರೆ ಕೆಲವು ನಮ್ಮ ನಾಲೆಯಿಂದ ನಮ್ಮ ದಂಜಿ ಪರ್ತಿ ಉಂಡು ಇತ್ತೆಗ.
1: ಇತ್ತೆ ಹಾಸಿಗೆ ಮಲ್ಪುನಾರು ಅತನ ಹಾಸಿಗೆ ಮಲ್ಪುನಾಯಿ ಪಂಡದ ನಮ್ಮ ಸಾಮಾನ್ಯವಾದ ಲಿಪ್ಪುವರು. ಇತ್ತೆ ಹಾಸಿಗೆ ಮಲ್ಪುನಾರು ಪಂಡದ ನಮ್ಮ ಪನ್ಪ ಅಂಡ ಹಾಸಿಗೆ ಮಲ್ಪುನಾಯಾಗ ದಾದು ಮತ್ತು ಬೇಲೆ ಒಪ್ಪುಂಡು ಅಯ್ಯ ಬಗ್ಗೆ ಚೂರು ಪಲ್ಲೆ
0: ದಾನು ಪಂಡ. ಆಕಲು ಟೈಲರ್ನ ಕುಳ್ಳಿರು ಎಂಕ್ಲು ಅಂದಿಟ್ಟು ಅಂಡ್ ಆಕಲು ಕಾವ್ರ ಪುರ ಪೊಲ್ಲು ಕೊಡ್ಪೇರು ಎಂಕ್ಲು ಪಂಡ ಎಂಕ್ಲು ಪರ್ತಿ ಅವಳು ತನ್ನಗಳು ಕಂತು ಪಡೆದುಪ್ಪೇರು. ಅವನು ಕೆಲವು ದಕ್ಕಲು ಕೈಟು ಪುಡಿ ಮಲ್ಪೇರು, ಕೆಲವು ದಕ್ಕಲು ಮಿಷನ್ ಪುಡಿ ಮಲ್ಪೇರು. ಅಂಡ್ ಎಂಕ್ಲು ಜಾಸ್ತಿ ಮಿಷನ್ ಪಡೆದು ಪುಡಿ ಮಂತದ್ದು ಅವು ಕವರ್ಗೆ ಜಿಂಜದ್ದು ಅವೇನು ಲೆವೆಲ್ ಮಂತದ್ದು ಎಂಕ್ಲು ಐ ಕಟ್ಟಪಡೋದಿಲ್ಲ. ಅಂತ ಅವು ನಮ್ಮ ಕಾಂಟ್ರಾಕ್ಟ್ಲ ಕಾಂಟ್ರಾಕ್ಟ್ ಸಂಬಳ ಅಂಡ ಸಂಬಳ ಇಟ್ಕೊಂಡು ಸಂಬಳ ದಕ್ಕಲೆ ಕಂಡ ಕೆಲವು ದನ ಜಿಂಜದ ಪುರ ಕೊಡ್ಪೇರು. ಕಾಂಟ್ರಾಕ್ಟ್ ಅಂಡ್ ಅಕ್ಕಲೇ ಮಲ್ಪಡು ಅಕ್ಕಲ ಬೆಲ್ಲ ಅಕ್ಕಲೆ ರೆಡಿ ಮಂತದ್ದು ಐ ಕಟ್ಟಪುರ ಪಾಡ್ದು ರೆಡಿ ಮಂತು ದಿಪ್ಪೇರು. ಹಾಸಿಗೆ ಇತ್ತೆ ಐಟು ನಾಲೆಯಿಂದ ನಮ್ಮದು ಉಂಡು. ಒಂಜಿ ತೆಲುಪು ಹಾಸಿಗೆ ಉಂಡು, ಬೊಕ್ಕ ಒಂಜಿ ಕಟ್ಟಪೊಡ್ನ ಹಾಸಿಗೆ. ಕಟ್ಟಪೊಡ್ನ ಹಾಸಿಗೆಡು ಒಂಜಿ 7-7-14 ಒಂಜಿ 30-32 ಮೀಟರ್ ಎಲ್ಲಿ ಹಾಸಿಗೆ ಬರ್ಪುಂಡು ಕಟ್ಟ ಬರ್ಪುಂಡು. ಮಲ್ಲೆ ಒಂಜಿ 80ಲ ಬರ್ಪುಂಡು, 60ಲ ಬರ್ಪುಂಡು. ಕೆಲವು ಬಾಕ್ಸ್ ಟೈಪ್ ಬರ್ಪುಂಡು ಐಕೆ ಕಟ್ಟ ಹೆಜ್ಜಿ ಅವು ಪಂಡ ಪರ್ತಿ ಪುರ ಅಂಚಿಂಚ ಹಬ್ಜಿ ಇತ್ತಿನಲ್ಲಿ ಒಪ್ಪುಂಡು. ಅವು ಪುರ ಒಂದು ಕೆಲವು ಒಂದು 5 ವರ್ಷ 7 ವರ್ಷ ಮುಟ್ಟ ಬರ್ಪುಂಡು ಅವು ಎಡ್ಡ ಹಾಕ್ಪುಂಡು ಪರ್ತಿ ನಿಂಚಿನ ಹಾಸಿಗೆ ಒಂದು ಕಟ್ಟಪೊಂಡ ಒಂದು ಸೈಡಿಗೆ ಪರ್ತಿ ಬಂದು ಅನ್ನಪ್ಪುಂಡು. ಅವನ ಕೆಲವು ಬೇರೆ ಬೇನೆ ಹಾಕ್ಕೊಂಡು ಪಂಡ ದುಂಬ ದಾಖಲು ಬಂದು ಅಂತೀವಿ. ಹಾಸಿಗೆದ ಬೆಲೆ ಅವು ಒಂಜತ್ತು ಒಂಜಿದ್ದು ನಾವು ಭಯಂಕರ ಬಂಗದ ಬೆಲೆನೇ ಐಟು ಕ್ಯಾನ್ಸರ್ ಪುರ ಸೀಕ್ ಬರ್ಕೊಂಡು ಬೊಕ್ಕ ದೊಂಡೆ ಬೆನ್ನೆಲ್ಲ ಬರ್ಕೊಂಡು ತೆಮ್ಮಲ್ಲ ಹತ್ತಿಲ ಹತ್ತದು. ಅವು ಪುರ ಪಣಂದಿಲ್ಲ ದುಂಬ ದಾಖಲು ದುಂಬ ದಾಖಲು ಅಂಚಿನ ಪ್ರಯತ್ನಗಳು ತೀರುಪತಿನಲ್ಲಿ ಉಂಟು. ಅಂಡ ಬಂಜಿದ ಬಡಬೋದೈತೆ ಪುರ ಮತ್ತೊಂದಿಲ್ಲ ಅವು ಪುರ ದೇವರ ಮಹಿಮೆ ಅವು ದಾಲ ಪಂಡ್ರ ಅಬ್ಬಜಿ ಅಂತ ತೃಪ್ತಿ ಉಂಟು. ಅಂಡ ದಾದ ಮಲ್ಪನು ಬೌಲ ಬೆಲೆ ಬುಡ್ರ ಅಬ್ಬಜಿ ಇತ್ತ ಕಾರಡು ಕೈ ಕರು ಗಟ್ಟಿದ್ದ ಬೌ ಬೆಲ್ಲ ಮಲ್ಪಡು ಉಂಡು. ದಾನಿ ಪಂಡಾಗ ಹಿಂಗ್ಲು ಬಂಜಿದ ಬಡಬೋಡದು ನಮ್ಮ ನಾಚಿಗೆ ಬಿಡೋಡು ಓರಿ ಆಯ ತೂಪಿ ಮಲ್ಲ ತೂಪಿ ಎಲ್ಲೇ ತೂಪಿ ಅಂಡ ನಮ್ಮ ಅವು ಹಿಂದೂ ಮಲ್ಪೇರ ಬಲ್ಲಿ ಪಂಡ ಎಂಕ್ಲಿನ ಬಂಜಿ ಬಡ ಕಟ್ಟುವಾಡ ಐ ವಾ ಬೆಲ್ಲ ಮಲ್ಪಡು ದಮ್ಮಡ ಐಕೊಂಜಿ ತೃಪ್ತಿ ಉಂಡು. ಇಂದು ಆಡ ಒಂಜಿ 5 ರೂಪಾಯಿ ಕೊರಲಿ ಇಂಬಿಡ ಒಂಜಿ 10 ರೂಪಾಯಿ ಕೊರಲ ಅವು ನಮ್ಮ ಉಂಡಿನ ಮನಸ್ಸಿಗೆ ಎತ್ತೋಜಿ ನಮ್ಮ ಬೇಲ ಮಲ್ತಿ ನಮ್ಮ ರಡ್ಡು ಬಾಯಿ ಉಂಡ ಅವಿ ಬಾರಿ ಮಲ್ಲ ಎಂಕ್ಲಿಂದು
1: ಸುಮಾರಾತ ವಿಷಯ ನಿಂತ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮ ಇರಪಟ್ಟಣರು. ಇನ್ನು ರೇಡಿಯೋ ಸಾರಂಗದ ಸ್ಟುಡಿಯೋಗಳು ಬೈದರು ರೇಡಿಯೋ ಸಾರಂಗ ಮತ್ತು ಕೇನ್ವರು ದಾದ ಪನ್ಪರ್
0: ಪಂಡ ಯಾನು ರೇಡಿಯೋ ಸಾರಂಗ ರಡ್ಡು 4 ವರ್ಷ ತುಂಬಿ ಅಂತ ಕೇನಂದುಲ್ಲ ಅಂಡ್ ಎಡೆಡ್ ಪ್ರೋಗ್ರಾಮ್ ಬರ್ಕೊಂಡು ಅಂಚೆ ರೇಡಿಯೋ ಸಾರಂಗ ಎಂಕ್ಲಿ ಮೆಗ್ಗೆ ಬರಲ್ಲಕ್ಕ ಪರೋಲ್ಲ ಅಂಚೆ ತಿನ್ನಿತ್ತೆ ಬೋದು ಏನನ್ನು ಬಾರಿ ಇನ್ನು ಒತ್ತೆ ಮಲ್ತಿಲ್ಲ ಲೇತನ್ ಬತ್ತದ ಈ ಸಾರಂಗಡಿ ಸ್ಟುಡಿಯೋಡು ಇಂಜಿ ರಡ್ಡು ಪಾತ್ರ ಪನ್ಪಲ್ಲಿಗೆ ಮಲ್ತಾರೆ ಅಂಡ ಬಾರಿ ಎಡ್ಡೆ ಎಂಕ್ಲಿಗೆ ಅನುಭವ ತಿಕ್ಕಲಗಾಂಡು ರೇಡಿಯೋ ಸಾರಂಗಡಿ ಪಾತ್ರ ಲೆಕ್ಕಲಾಂಡು ಅಂಚನೆ ಇಂಚನೆ ಕೂಡ ದುಂಬಾಗಲಿ ಎಡ್ಡೆಡ್ಡೆ ಬೇಲ್ದಕ್ಕೆ ನಂಗೆ ಅಂತದ ಈ ರೇಡಿಯೋ ಸಾರಂಗಡಿ ನಮ್ಮ ಪ್ರಚಾರ ಮಾಡ್ಪಡು ಪಂಡು ಜಾನು ಕೇರಂತ
1: ಅಂಚನೆ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮ ಇರಿಗೋಸ್ಕರ ಒಂಜಿ ಇರನ ಇಷ್ಟದ ಪದು ನೆಂಕ್ಲ ಪ್ಲೇ ಮಾಡ್ತಂದಲ್ಲ ವಾ ಪದ ಇಷ್ಟ ಇದೀಗ
0: ಎಂಕ್ ಪಂಡ ಎಂಕ್ಲಿನ ಫ್ಯಾಕ್ಟ್ರಿಡು ಮಸ್ತ್ ಜನ ಒಳ್ಳೇರು ಟೈಲರ್ ನಕ್ಕಲು 7 ಜನ ಒಳ್ಳೇರು ಪಂಡ ಎಂಕ್ಲು 2 ಜನ ಹಿಂದೂನಲ್ಲಿರು 5 ಜನ ಮುಸ್ಲಿಮ್ಸ್ ದಕ್ಕಲೇರು ಅಂಜೆ 15-24 ವರ್ಷದ ಇಂಚಿ ಎಂಕ್ಲು ಒಟ್ಟಿಗಿಡಲ್ಲ ಅಂಚೆ ನಕ್ಲಿಗೆ ಬೋಡದು ಪೂರ ಒಂಜಿ ರಾಜಕುಮಾರನ ಒಂಜಿ ಪದ್ಯ ಪಡ್ಕೊಂಡು ಕೂಡಿ ಬಾಳೋಣ ಎಂದೆಂದು ಸೇರಿ ದುಡಿಯೋಣ ಅಂದು
1: ಖಂಡಿತ ಈ ಗಿರಿಕನ್ಯ ಸಿನಿಮಾದ ಪದನು ಏನು ಪ್ಲೇ ಮಲ್ಪುವೆ ಕೇಳಂದು ಪ್ಲೇ ರೇಡಿಯೋ ಸಾರಂಗು 97.85 ರಂಗ ರಂಗದ ಬದುಕು.

0: ವೃತ್ತಿ ಸಂತೃಪ್ತಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಇದು ರೇಡಿಯೋ ಸಾರಂಗು 7.8 ಎಫ್ಎಂ ಬಣ್ಣ ಬಣ್ಣದ ಬದುಕು. ಈಗ ಮತ್ತೆ ಎಡ್ವರ್ಡ್ ಲೋಬ್ ಅವರು ಮಾತನ್ನ ಮುಂದುವರಿಸ್ತಾ ಇದ್ದಾರೆ.
1: ಕೇಳಿದ್ರೆ ನಮ್ಮ ಜೊತೆ ಈಗ ಮತ್ತೊಬ್ರು ಹಾಸಿಗೆ ಮಾಡುವವರು ಇದ್ದಾರೆ, ಇಲ್ಲಿ ಹಾಸಿಗೆ ಮಾಡ್ತಾ ಇದ್ದಾರೆ, ಹೊಲಿತಾ ಇದ್ದಾರೆ. ಸೊ ಅವ್ರ ಜೊತೆ ಮಾತಾಡೋಣ. ಸರ್, ನಿಮ್ಮ ಹೆಸರು?
2: ನನ್ನ ಹೆಸರು ಮೊಹಮ್ಮದ್ ನಿಯಾಜ್ ಅಂತ.
1: ಎಲ್ಲಿಂದ ಬಂದಿದ್ದೀರಾ?
2: ನಾನು ಬಜಾಲ್ ಪಕ್ಕಲಡ್ಕ ಶಾಪಿ ಕ್ಲಿನಿಕ್ ನಿಯರಿಂದ ಅಲ್ಲಿಂದ ಬರ್ತಾ ಇದ್ದೀನಿ ಡೈಲಿ.
1: ನಿಮ್ಮ ಮನೆಯಲ್ಲಿ ಹಾಸಿಗೆ ಇದೆಯಾ?
2: ನನ್ನ ಮನೆಯಲ್ಲಿ ಹಾಸಿಗೆ ಉಂಟು.
1: ಇಲ್ಲಿ ಹಾಸಿಗೆ ಜೊತೆ ನಿಮ್ಮ ಬದುಕು ಸಾಕ್ತಾ ಇದೆ, ಹೇಗನ್ಸದ ಈ ಬದುಕು?
2: ಬದುಕು ತೊಂದರೆ ಇಲ್ಲ, ಚೆನ್ನಾಗಿ ಸಾಕ್ತಾ ಉಂಟು, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಮನೆಯಲ್ಲಿ ಇದ್ದಾರೆ, ತಂದೆ ತಾಯಿ ಇದ್ದಾರೆ, ನನಗೆ 3 ಮಕ್ಕಳುಂಟು, ಒಟ್ಟು ನಾವು 7 ಜನ ಇದ್ದೇವೆ. ನನಗೆ 3 ಮಕ್ಕಳನ್ನು ನಾವೊಬ್ಬರು ಮತ್ತು ತಂದೆ ತಾಯಿ 7 ಜನ ಇದ್ದೇವೆ. ಒಟ್ಟಿಗೆ ಜೀವನ ಸಂತೋಷದಿಂದ ಸಾಗ್ತಾ ಇದೆ ನಮಗೆ.
1: ಓಕೆ, ಹಾಸಿಗೆಯನ್ನು ಹೊಲಿತಾ ಇದ್ದೀರಾ, ಹಾಗೆ ನಿಮ್ಮ ಬದುಕು ಕೂಡ ಒಂದು ಜೋಡಣೆ ಆಗ್ತಾ ಇದೆ, ಅಂದರೆ ಒಂದಕ್ಕೊಂದು ಸೇರ್ತಾ ಇದೆ. ಈ ಹಾಸಿಗೆಯಿಂದ ನಿಮಗಂತೂ ತೊಂದರೆ ಇಲ್ಲ, ನಿಮ್ಮ ಬದುಕು ಚೆನ್ನಾಗಿ ಸಾಗ್ತಾ ಇದೆ. ಯಾಕೆ ಇಷ್ಟಪಟ್ಟರೆ ಇದಕ್ಕೆ, ಯಾಕೆ ಹಾಸಿಗೆ ಇಷ್ಟ ಆಯಿತು?
2: ಹಾಸಿಗೆ ಇಷ್ಟ ಅಂದರೆ ನಮಗೆ ಸಣ್ಣದಿಂದಲೇ ಕಷ್ಟ, ಆ ಥರ ನಾವು ಸ್ಟಾರ್ಟಿಂಗೇ ಕಲ್ತದ್ದು ಹಾಸಿಗೆದು, ಮತ್ತು ನಮ್ಮ ಜೀವನ ಹಾಸಿಗೆಯಲ್ಲಿ ನಡೀತಾ ಉಂಟು. ಅದರಿಂದ ನಮಗೆ ತೊಂದರೆ ಇಲ್ಲ, ಸಂತೋಷ ಜೀವನ ನಡೀತಾ ಇದೆ, ಅದರಿಂದ ಏನು ಪ್ರಾಬ್ಲಮ್ ಇಲ್ಲ ನಮಗೆ.
1: ಓಕೆ, ಏನು ಹಾಸಿಗೆಯಿಂದ ತೊಂದರೆ ಇಲ್ಲ ಬದುಕು ಅಂತ ಹೇಳ್ತಾ ಇದ್ದೀರಾ. ಮನೆಯಲ್ಲಿ ಕೂಡ ಈ ಕೆಲಸವನ್ನು ಇಷ್ಟಪಡ್ತಾರ? ಹಾಸಿಗೆ ಕೆಲಸ ಯಾಕೆ ಬೇಕು ನಿಮಗೆ? ಆರೋಗ್ಯಕ್ಕೆ ಏನಾದರೂ ತೊಂದರೆ ಬರುತ್ತೆ, ಯಾಕೆ ಈ ಕೆಲಸ, ಬೇರೆ ಕೆಲಸ ನೋಡ್ಕೊಳ್ಳಿ ಅಂತ ಹೇಳಿದವರು ಇದ್ದಾರಾ?
2: ಹೌದೌದು, ನನಗೆ ಅಂದರೆ ಹಾಸಿಗೆ ಬೇಡ ಅಂತ ನಾನು ಬಿಟ್ಟಿದ್ದೆ. ಮತ್ತು ಅಂದರೆ ನಮ್ಮ ದಣಿಯವರು ಇಲ್ಲಿಗೆ ಕರೀತಾ ಇದ್ದಾರೆ ಕೆಲಸಕ್ಕೆ ಬರಬೇಕಂತ. ಮತ್ತು ನಾನು ಆಟೋ ರಿಕ್ಷಾ ಓಡಿಸ್ತಾ ಇದ್ದೀನಿ, ಇಲ್ಲಿ ಕೆಲಸ ಇಲ್ಲದಿದ್ದರೆ ಆಟೋ ಓಡಿಸ್ತಾ ಇದ್ದೀನಿ, ಕೆಲಸ ಇದ್ದರೆ ಇಲ್ಲಿಗೆ ಬರ್ತೇನೆ. ಸೀಸನ್ ಟೈಮಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇರ್ತದೆ, ಆದರೆ ಅಲ್ಲಿ ಕೆಲಸ ಇಲ್ಲದಿದ್ದರೆ ಇಲ್ಲಿ ಬರ್ತೇನೆ. ಹಾಗೆ ಆ ಕಡೆ ಈ ಕಡೆ ಆಗಿ ಜೀವನ ಒಂದು ನಡೀತಾ ಇದೆ ನಮ್ಮದು.
1: ರಿಕ್ಷಾ ಏನು ಬಿಡ್ತಾ ಇದ್ದೀರಿ ಅಂತ ಹೇಳಿದ್ರಿ, ಇದನ್ನು ರಾತ್ರಿ ವೇಳೆಗೆ ಬಿಡ್ತಾ ಇದ್ದೀರಾ ಅಥವಾ ಈ ಕೆಲಸ ಮಾಡ್ಕೊಂಡು ಬಿಡ್ತೀರಾ, ಹೇಗೆ?
2: ಈಗ ಇಲ್ಲಿ ಕೆಲಸ ಕಮ್ಮಿ ಆದರೆ ನಾನು ರಿಕ್ಷಾ ಓಡಿಸ್ತಾ ಇದ್ದೇನೆ, ಹಾಗೆ ನಮಗೆ ಆ ಕಡೆ ಈ ಕಡೆ ಆಗಿ ನಮ್ಮ ಜೀವನ ನಡೀತಾ ಉಂಟು.
1: ಓಕೆ, ಹಾಸಿಗೆ ಕೆಲಸ ಮಾಡ್ತಾ ಇದ್ದೀರಾ, ಈ ಮಳೆಗಾಲದಲ್ಲಿ ನಿಮಗೆ ಎಷ್ಟು ಕೆಲಸ ಸಿಗುತ್ತೆ ಈಗ?
2: ಮಳೆಗಾಲದಂದರೆ ನಮಗೆ ಇಷ್ಟಂದರೆ ಇಲ್ಲಿ ಕೆಲಸ ಪೀಸ್ ವರ್ಕ್, ನಾವು ಕೆಲಸ ಮಾಡಿದಾಗೆ ಅಂದರೆ ಸಂಬಳ ಲೆಕ್ಕಲ್ಲ, ನಾವು ಪೀಸ್ ವರ್ಕ್ ಮಾಡೋದು, ನಾವು ಎಷ್ಟು ಮಾಡ್ತೇವೆ ಅಷ್ಟು ಹಣ ಕೊಡ್ತಾರೆ ನಮಗೆ. ಒಂದು ಹಾಸಿಗೆಗೆ ಇಷ್ಟ ಅಂತ ಬೆಲೆ ಉಂಟು ನಮಗೆ, ಬಾಕ್ಸ್ ಅಂತ ಉಂಟು, ಸ್ಕ್ವಾಯರ್ ಅಂತ ಉಂಟು, ಆರ್ಡಿನರಿ ಬೆಡ್ ಉಂಟು, ಆ ಥರ ಒಂದೊಂದು ಹಾಸಿಗೆ ಒಂದೊಂದು ರೇಟ್ ಆಗಿ ಕೊಡ್ತಾರೆ ನಮಗೆ, ನಮ್ಮ ರೇಟಿಗೆ ಅವ್ರು ಕೊಡ್ತಾರೆ, ಅದಕ್ಕೇನು ತೊಂದರೆ ಇಲ್ಲ ನಮಗೆ.
1: ಯಾವ ಬೆಡ್ ಹೊಲಿಯಲಿಕ್ಕೆ ತುಂಬ ಕಷ್ಟ ಅನಿಸ್ತದೆ?
2: ಬೆಡ್ಡಲ್ಲಿ ನಮಗೆ ಬಾಕ್ಸ್ ಟೈಪ್ ಅಂದರೆ ತುಂಬ ಕಷ್ಟ, ಅದಂದರೆ ಧೂಳಲ್ಲಿ ಧೂಳಲ್ಲಿ ಮುಳುಗಿಸಿ ನಾವು ಕೆಲಸ ಮಾಡೋದು, ಎಂತಂದರೆ ನಮ್ಮ ಜೀವನಕ್ಕೆ ಪ್ರಾಬ್ಲಮ್ ಆಗ್ತದೆ, ಆದರೂ ಏನು ಮಾಡೋದು, ನಮ್ಮ ಕಷ್ಟಕ್ಕೆ ನಾವು ಮಾಡಲೇಬೇಕಲ್ಲ, ನಮಗೆ ದುಡಿದು ತಿನ್ನಬೇಕಲ್ಲ, ಇದರಿಂದಲೇ ನಮಗೆ ನಮ್ಮ ಜೀವನ ಸಾಗಬೇಕಲ್ಲ, ಅದರಲ್ಲಿ ನಾವು ನಡೀತಾ ಉಂಟು, ತೊಂದರೆ ಇಲ್ಲ. ಅದರಿಂದ ಜೀವಕ್ಕೆಲ್ಲ ಸ್ವಲ್ಪ ಒಂದೊಂದು ಸರಿ ಜ್ವರ ಬರ್ತದೆ, ಪ್ರಾಬ್ಲಮ್ ಎಲ್ಲ ಬರ್ತದೆ, ಆದರೆ ತೊಂದರೆ ಇಲ್ಲ, ಮೆಡಿಸಿನ್ ತಗೊಂಡು ಕ್ಲಿಯರ್ ಆಗ್ತದೆ.
1: ಆರೋಗ್ಯಕ್ಕೆ ಕೆಲವು ಸರ್ತಿ ತೊಂದರೆ ಬರುತ್ತೆ ಅಂತ ಹೇಳಿದ್ರಿ.
2: ಈಗ ಆಟೋ ಉಂಟು, ತೊಂದರೆ ಇಲ್ಲ, ಇಲ್ಲದಿಲ್ಲೇ ಇದು ಇಲ್ಲಿ ಕೆಲಸ ಇಲ್ಲದಿದ್ರೆ ಆಟೋ ಓಡಿಸುವಂತ ನಮಗೆ ಧೈರ್ಯ ಉಂಟು. ಊಟಕ್ಕೆ ನಮಗೆ ಪ್ರಾಬ್ಲಮ್ ಇಲ್ಲ ಅಂದರೆ ಆಟೋ ಓಡಿಸಿದ್ರೆ ಅಲ್ಲಿ ಅಲ್ಲಿ ಅಲ್ಲಿ ಅಲ್ಲಿ ಹೋದ್ರೆ ನಮಗೆ ಒಂದು ಬಾಡಿಗೆ ಒಂದು ಸಿಗ್ತದೆ ಅಂತ ಒಂದು ಧೈರ್ಯ ಉಂಟು, ಅದಕ್ಕೆ ಏನು ತೊಂದರೆ ಇಲ್ಲ ನಮಗೆ. ಆಟೋ ಓಡಿಸಿ ನಮ್ಮದೇ ಜೀವನ, ನಮಗೆ ಸಿಕ್ಕಿದ್ದು ಸಾಕಂತ, ನಮಗೆ ದೇವರು ಎಷ್ಟು ಲೆಕ್ಕ ಮಾಡ್ತಾರೆ ಅದೇ ನಮಗೆ ಸಿಗೋದು, ನಮಗೆ ಆರೋಗ್ಯ ಒಂದು ಇದ್ರೆ ಸಾಕು, ನಮಗೆ ಯಾವ ಕೆಲಸ ಮಾಡಲಿಕ್ಕೆ ನಾವು ರೆಡಿ.
1: ಈಗ ಫ್ರೀ ಟೈಮ್ ಸಿಕ್ಕಿದಾಗ ಏನು ಮಾಡ್ತಾ ಇದ್ದೀರಾ ನೀವು?
2: ನಮಗೆ ಅಂದರೆ ಫ್ರೀ ಟೈಮ್ ಅಂತ ಏನಿಲ್ಲ, ನಾವು ಸ್ವಂತ ದುಡಿಮೆ ಅಲ್ಲ, ನಾವು ದುಡಿಯದಿದ್ದರೆ ನಮಗೆ ಒಂದು ದಿವಸ ದುಡಿದಿದ್ರೆ ನಮಗೆ ಕಷ್ಟ ಆಗ್ತದೆ, ಅದಕ್ಕೆ ಇಲ್ಲಿ ಕೆಲಸ ಇಲ್ಲದಿದ್ದರೆ ಆಟೋದು ಆರ್ಡರ್ ಓಡಿಸ್ತಾ ಇದ್ದೀನಿ.
1: ಸಂಡೇನು?
2: ಸಂಡೇ ದಿವಸ ನಮಗೆ ರಜೆ ಅಂತ ಇಲ್ಲ, ನಾವು ಅಂದರೆ ಸ್ವಂತ ದುಡಿಮೆ ಅಲ್ಲ, ಸ್ವಂತ ದುಡಿಮೆದವರಿಗೆ ರಜೆ ಅಂತ ಇರೋದು ಭಾರಿ ಕಷ್ಟ. ಅದೊಂದರೆ ರಜೆ ಮಾಡೋದೊಂದು ಶುಕ್ರವಾರ ಮಾತ್ರ, ಒಂದು ಮಸೀದಿಗೆಲ್ಲ ಹೋಗ್ಲಿಕ್ಕೆಲ್ಲ ಉಂಟಲ್ಲ, ಆ ಥರ ಮಧ್ಯಾಹ್ನ ನಂತರ ಎಲ್ಲ ರಜೆ ಮಾಡಿ ಮಸೀದಿ ಕೆಲಸ ಎಲ್ಲ ಸ್ವಲ್ಪ ಇರ್ತದೆ, ಅದನ್ನು ಮಾಡ್ತಾ ಇರ್ತೇವೆ ನಾವು.

0: ಈಗಷ್ಟೇ ನಮ್ಮ ಎಡ್ವರ್ಡ್ ಒಬ್ಬರು ಸಾಕಷ್ಟು ವಿಷಯಗಳನ್ನ ನಮ್ಮ ಜೊತೆಗೆ ಮಾತಾಡಿದ್ದಾರೆ. ಹಾಗೆಯೇ ಹಾಸಿಗೆ ಮಾಡುವವರ ಬಳಿಗೆ ನಾವು ಬಂದಿದ್ದೇವೆ. ಸಾಕಷ್ಟು ಹಾಸಿಗೆ ಮಾಡುವವರು ಇಲ್ಲಿ ನಮ್ಮ ಜೊತೆಗೆ ಇದ್ದಾರೆ. ಒಂದಿಷ್ಟು ಹತ್ತಿಯ ಏನು ಧೂಳುಗಳು ಕೂಡ ನಮ್ಮನ್ನ ಆವರಿಸ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಸಾಕಷ್ಟು ಹತ್ತಿಯನ್ನ ಹುಡಿ ಮಾಡಿ ಅದನ್ನ ಒಂದು ತಯಾರು ಮಾಡುವಂತ ಇಲ್ಲಿ ಯಂತ್ರಗಳೆಲ್ಲ ನಮ್ಮ ಬಳಿಯೇ ಇವೆ. ನಮ್ಮ ಜೊತೆಗೆ ಒಬ್ರು ಮಾತಾಡಲಿಕ್ಕೆ ಸಿಕ್ಕಿದ್ರೆ, ಅವರ ಹೆಸರನ್ನ ಕೇಳೋಣ. ಸರ್ ನಮಸ್ತೆ.
1: ಅಬ್ದುಲ್ ಸಲಾಂ.
0: ಅಬ್ದುಲ್ ಸಲಾಂ ಅವರು, ಎಷ್ಟು ವರ್ಷದಿಂದ ಈ ಹಾಸಿಗೆ ಕೆಲಸವನ್ನ ಮಾಡ್ತಾ ಇದ್ದೀರಿ?
1: 22 ವರ್ಷ ಆಯ್ತು.
0: ಸರ್, ಈ ಒಂದು ಹಾಸಿಗೆ ಕೆಲಸ ಮಾಡ್ಲಿಕ್ಕೆ ನೀವು ಯಾಕೆ ಸೇರಿದಿರಿ ಅಂತ ಹೇಳ್ಬೋದ?
1: ನಾನು ಸಣ್ಣದಿರುವಾಗನೇ ಇದರಲ್ಲಿ ಬಂದಿದ್ದೇನೆ, ಇದರಲ್ಲೇ ಕೆಲಸ ಮಾಡ್ತಾ ಇದ್ದೇನೆ. ಈಗ ಇಷ್ಟವರೆಗೆ ಏನು ತೊಂದರೆ ಇಲ್ಲ, ಇದರಲ್ಲಿ ಪ್ರಾಬ್ಲಮ್ ಏನಿಲ್ಲ. ಬೇರೆ ಕೆಲಸ ಇತ್ತು, ಆದರೆ ಸಣ್ಣ ಇರುವಾಗ ನಾವು ಇದಕ್ಕೆ ಹಾಕಿದ್ದಾರೆ ಕೆಲಸಕ್ಕೆ, ಅದರ ನಂತರ ಇದರಲ್ಲಿ ಬಂದು ಸೇರಿದೆ. ಅದೇ ಕೆಲಸ ಮಾಡಿದೆ ಮತ್ತೆ.
0: ಸರ್, ಈಗ ನಾವಿಲ್ಲಿ ನೋಡ್ತಾ ಇದ್ದೇವೆ, ಒಬ್ಬೊಬ್ಬರು ಒಂದೊಂದು ರೀತಿಯ ಹಾಸಿಗೆಯನ್ನು ಮಾಡ್ತಾ ಇದ್ದಾರೆ. ಒಬ್ಬರು ಬಹಳ ದೊಡ್ಡದಾದಂತ ಹಾಸಿಗೆಯನ್ನು ಮಾಡ್ತಾ ಇದ್ರೆ, ಇನ್ನು ಕೆಲವರು ಸಣ್ಣದಾದಂತ ಒಂದು ಹಾಸಿಗೆಯನ್ನು ಮಾಡ್ತಾ ಇದ್ರೆ, ಏನು ಈ ವ್ಯತ್ಯಾಸಗಳು ಯಾಕೆ?
1: ಕೆಜಿ ಅಂದ್ರೆ ದೊಡ್ಡದ್ರಲ್ಲಿ ಸ್ವಲ್ಪ ಹತ್ತಿ ಜಾಸ್ತಿ ಉಂಟು, ಒಂದು 30 ಕೆಜಿ ಎಲ್ಲ ಹೋಗ್ತದೆ. ಸಣ್ಣದ್ರಲ್ಲಿ ಒಂದು 5 ಕೆಜಿ ಇದು, ಮತ್ತೊಂದು ಎಲ್ಲ ಒಂದೊಂದು ಕ್ವಾಲಿಟಿ ಉಂಟು. ಆದ್ರೆ 5 ಕೆಜಿ ಅಂದ್ರೆ ಹಾಸ್ಟೆಲ್ ಸೀಸನ್ ಅಲ್ಲಿ 5 ಕೆಜಿ 4 ಕೆಜಿ ಎಲ್ಲ ಹೋಗ್ತದೆ, ಅದು ಹಾಸ್ಟೆಲ್ ಸೀಸನ್. ದೊಡ್ಡ ದೊಡ್ಡ ಹಾಸಿಗೆ ಎಲ್ಲ ಈ ಮದುವೆಗೆಲ್ಲ ಕೊಂಡೋಗ್ತಾರೆ, ಮತ್ತೆ ಮನೆಗೆಲ್ಲ ಕೊಂಡೋಗಿ ಎಲ್ಲ ಇರ್ತಾರೆ. ಜಾಸ್ತಿಯಾಗಿ ಇದು ಕಾಟನ್ ಅಲ್ಲಿ ಸ್ವಲ್ಪ ಇದು ಕ್ವಾಲಿಟಿ ಒಂದು ಒಳ್ಳೆ ಉಂಟು. ಅದು ಮತ್ತೆ ಈ ಕಂಪನಿ ಬೆಡ್ ಅಲ್ಲಿ ಹೀಟ್ ಆದ್ರೆ ಸ್ವಲ್ಪ ಇದೇ ಕೊಂಡೋಗ್ತಾರೆ ಜಾಸ್ತಿ ಅವರು.
0: ಈಗ ನಾವೆಲ್ಲ ಈ ನಗರದಲ್ಲೆಲ್ಲ ನೋಡ್ತಾ ಇದ್ದೇವೆ, ಸಾಕಷ್ಟು ಬೇರೆ ಬೇರೆ ಕಂಪನಿಯ ಈ ಒಂದು ಬೆಡ್ಶೀಟ್ಗಳಾಗಿರ್ಬೋದು ಅಥವಾ ತಲೆದಿಂಬುಗಳೆಲ್ಲ ಸಾಕಷ್ಟು ಜಾಹೀರಾತುಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ಆದ್ರೆ ನೀವೇ ನಿರ್ಮಾಣ ಮಾಡಿರುವಂತ ಈ ಒಂದು ಹಾಸಿಗೆಯನ್ನ ಜನರು ಯಾಕೆ ಇಷ್ಟಪಡ್ತಾರೆ ಅಂತ ಹೇಳ್ತೀರಾ?
1: ಯಾಕೆಂದ್ರೆ ಇದರಲ್ಲಿ ಹೀಟ್ ಇಲ್ಲ. ಆ ಬೇರೆ ಐಟಮ್ ಬ್ಯಾಂಗ್ಳೂರದಲ್ಲಿ ಬರ್ತದಲ್ಲ ಹೀಟ್, ಅದು ಇದರಲ್ಲಿ ಹೀಟ್ ಏನಿಲ್ಲ, ತೊಂದರೆ ಇಲ್ಲ. ಅದರಲ್ಲಿ ಏನು ಪ್ರಾಬ್ಲಮ್ ಏನಿಲ್ಲ, ಅದರಲ್ಲಿ ಸೊಂಟ ನೋವು ಬರ್ತದೆ ಅದು ಏನಿಲ್ಲ. ಇದು ಒಳ್ಳೆ ಕ್ವಾಲಿಟಿ ಅಂದರೆ ಕಾಟನ್.
0: ಸರ್, ಈಗ ಈ ಹತ್ತಿಯನ್ನು ಎಲ್ಲಿಂದೆಲ್ಲ ತರ್ತೀರಿ ಅಥವಾ ಅದನ್ನು ಹೇಗೆ ಸಂಗ್ರಹ ಮಾಡ್ತೀರಿ, ಇದರ ಬಗ್ಗೆ ಹೇಳ್ಬೋದಾ?
1: ಅದು ಮೈಸೂರಿಂದ ಬರ್ತದೆ, ಮಂಡ್ಯ. ಮಂಡ್ಯದಿಂದ ಬಂದು ಅಲ್ಲಿ ಅಲ್ಲಿ ರೆಡಿ ಆಗ್ತದೆ ಹತ್ತಿ ಎಲ್ಲ, ಅಲ್ಲಿ ರೆಡಿ ಇಲ್ಲಿ ಬರ್ತದೆ ಅದು ಸೀದಾ ಡೈರೆಕ್ಟ್.
0: ಹತ್ತಿಯಲ್ಲಿ ಕೂಡ ಏನಾದರೂ ಕ್ವಾಲಿಟಿ ಅಥವಾ ಆ ಥರದ್ದು ಏನಾದರೂ ವೆರೈಟಿಗಳಿದೆಯಾ?
1: ಉಂಟು, ಅದು ಜಾಸ್ತಿ ಉಂಟು ಒಳ್ಳೆ ಕಾಟನಲ್ಲಿ. ಅದರಿಂದ ಸಾಧಾರಣ 450 ಉಂಟು, ಮತ್ತೆ ಕಾಟನ್ ಹತ್ತಿಯಲ್ಲಿ ಉಂಟು ಒಂದು 70 ರೂಪಾಯಿ ಇದು ಕೆಜಿ ಇದು, ಅದು ಸಹ ಉಂಟು. ಅದಂದ್ರೆ ಜಾಸ್ತಿಯಾಗಿ ಇಲ್ಲಿ ಯೂಸ್ ಮಾಡಲ್ಲ, ಈಗ ಎಲ್ಲ ಸ್ವಲ್ಪ ಇದ್ದೇ ಯೂಸ್ ಮಾಡಿದ್ದು ಬಟ್ಟೆದು, ಅದರಲ್ಲೇ ಯೂಸ್ ಮಾಡುದು. ಮತ್ತೆ ಬೇರೆ
0: ಈಗ ನಾವು ಸಾಕಷ್ಟು ಕಡೆ ನೋಡ್ತಾ ಇದ್ದೀವಿ, ಒಂದಿಷ್ಟು ಆರೋಗ್ಯದ ಸಮಸ್ಯೆಗಳು ಕೂಡ ನಮ್ಮನ್ನ ಕಾಡ್ತಾ ಇದೆ. ಈಗ ಈ ಹತ್ತಿಯ ಧೂಳಿನಿಂದ ನಮ್ಮ ಮೂಗಿಗೆ ಅದು ನೇರವಾಗಿ ಹೋಗ್ತದೆ, ಅದರ ಧೂಳುಗಳೆಲ್ಲ. ಇದನ್ನೊಂದು ನಿಯಂತ್ರಣ ಮಾಡೋದಕ್ಕೆ ಅಥವಾ ಆರೋಗ್ಯದ ದೃಷ್ಟಿಯಿಂದ ಯಾವ ರೀತಿ ನೀವು ಕಾಳಜಿ ವಹಿಸ್ತೀರಿ?
1: ಆದರೆ ಧೂಳು ಹೋಗ್ತದೆ, ಆದರೆ ಒಂದು 70 ವರ್ಷ ಬದುಕುವವರು 50 ವರ್ಷದಲ್ಲಿ ಹೋಗ್ತಾರೆ, ಏನು ಮಾಡ್ಲಿಕ್ಕೆ ಆಗಲ್ಲ. ಏನು ಮಾಡೋದು, ದೇವರು ಯಾವಾಗ ಕರಿತಾರೆ ಅದಾಗ ಹೋಗ್ಲಿಕ್ಕೆ ಬೇಕಲ್ಲ.
0: ಅಥವಾ ನೀವು ಮೂಗಿಗೆ ಏನಾದರೂ ರಕ್ಷಣೆ ಕವಚಗಳನ್ನು ಹಾಕ್ತೀರಾ?
1: ರಕ್ಷಣೆ ಹಾಕ್ತೇವೆ, ಆದರೆ ಸಹ ಅದು ಹೋಗ್ತದೆ, ಅದು ಏನು ಮಾಡ್ಲಿಕ್ಕೆ ಆಗಲ್ಲ. ಅದಂದ್ರೆ ಬಟ್ಟೆ ಒಳಗೆ ಮೂಕೊಳಗೆ ಗಾಳಿಯಲ್ಲಿ ಹೋಗ್ತದೆ ಇರ್ತಾರಲ್ಲ, ಏನು ಮಾಡ್ಲಿಕ್ಕೆ ಆಗಲ್ಲ. ಬಟ್ಟೆ ಒಳಗೆ ಹೋಗ್ತದೆ ಹೋಗ್ತದೆ.
0: ಏನಾದರೂ ಆ ಥರ ಆರೋಗ್ಯ ಸಮಸ್ಯೆ ಕಾಡಿದುಂಟ ನಿಮ್ಮನ್ನು?
1: ಬರ್ತದೆ ಒಂದೊಂದ್ಸಲ, ಅದು ಜಾಸ್ತಿಯಾಗಿ ಮೂಕಲ ಮೂಕಬಾಯಿ ಎಲ್ಲ ಬಂದ್ ಆಗ್ತದೆ, ಅದು ಏನು ಮಾಡಿ ಬ್ಲಾಕ್ ಆಗ್ತದೆ, ಅದು ಮದ್ದೆಲ್ಲ ತಗೊಂಡು ಇದು ಮಾಡಬೇಕು.
0: ಸರ್, ಈಗ ಇಷ್ಟು ಮೆತ್ತನೆಯ ಹಾಸಿಗೆಗಳನ್ನು ನೀವು ಮಾಡ್ತಾ ಇದ್ದೀರಿ, ನಿಮ್ಮ ಒಂದು ಬದುಕು ಸಾಕ್ತಾ ಇದೆ ಅಥವಾ ನಿಮ್ಮ ಮನೆಯ ಒಂದು ಜೀವನ ಈ ಒಂದು ಹಾಸಿಗೆಯಿಂದ ಹೋಗ್ತಾ ಇದೆಯಾ, ಇದರ ಬಗ್ಗೆ ನಮ್ಮ ಕೇಳುಗರಿಗೆ ಹೇಳ್ಬೋದಾ?
1: ಹೋಗ್ತದೆ, ಜೀವನ ಕರೆಕ್ಟ್ ಹೋಗ್ತದೆ, ಏನು ತೊಂದರೆ ಇಲ್ಲ. ಆದರೆ ನಮ್ಮದು ಲೈಫ್ ಅಂದರೆ ಇದೇ ಇಷ್ಟೇ, ಇದರಲ್ಲಿ ಇರೋದು, ಬೇರೆ ಎಂತ ಮಾಡಲಿಕ್ಕೆ ಆಗ್ತದೆ, ಏನು ಮಾಡಲಿಕ್ಕೆ ಆಗಲ್ಲ. ನೋಡಬೇಕು ಇನ್ನು ಎಂತೆಲ್ಲ ಆಗ್ತದೆ ಅಂತ ದೇವರು ಇದರಲ್ಲಿ.
0: ಅಂದರೆ ನಿಮಗೆ ಈ ಹಾಸಿಗೆ ಮಾಡುವ ಕೆಲಸದಲ್ಲಿ ತೃಪ್ತಿ ಇದೆ?
1: ತೃಪ್ತಿ ಇದೆ, ಏನು ತೊಂದರೆ ಇಲ್ಲ. ದಣಿಯವರು ಸಹ ಏನು ತೊಂದರೆ ಇಲ್ಲ, ಸಂಬಳದಲ್ಲಿ ಕರೆಕ್ಟ್ ಸಂಬಳ ಸಹ ಕೊಡ್ತಾರೆ, ಏನು ಪ್ರಾಬ್ಲಮ್ ಏನಿಲ್ಲ.
0: ಬಹಳ ಕಡಿಮೆ ಹಾಸಿಗೆ ಮಾಡಿದ್ದೀವಿ ಅವಾಗ.
1: ಕಡಿಮೆ ಅಂದರೆ ಕೆಲಸ ಇಲ್ಲದ ಟೈಮಲ್ಲಿ ಕಡಿಮೆ ಆಗ್ತದೆ. ಒಂದು 10 ಬೆಡ್ ಹಾಕಿದರೆ ಹಾಕಿತ್ತು, ಇಲ್ಲಾದ್ರೆ 5 ಬೆಡ್ ಮಾಡಿ ಹೋಗ್ಲಿಕ್ಕೆ ಚಾನ್ಸ್ ಉಂಟು, ಏಳಲಿಕ್ಕೆ ಆಗಲ್ಲ. ಆಗ ಕೆಲಸ ಏನಿರಲ್ಲ. ಕೆಲಸ ಅಂದರೆ ನಮಗೆ ಅದು ಲೇಬರ್ ಚಾರ್ಜ್ ಅಷ್ಟೇ, ಕೆಲಸ ಇಲ್ಲದ್ರೆ ಸೀದಾ ಹೋಗ್ಬೇಕು, ಏನು ಮಾಡ್ಲಿಕ್ಕೆ ಆಗಲ್ಲ. ಆದರೆ ದಣಿಯವರು ಕೊಡ್ತಾರೆ ಸ್ವಲ್ಪ, ಆದರೆ ಕೆಲಸ ಏನು ತೊಂದರೆ ಇಲ್ಲ.
0: ಸರ್, ಈಗ ನಾವು ಬೇರೆ ಕೆಲಸಕ್ಕೆ ಹೋಲಿಕೆ ಮಾಡಿದರೆ ಏನಂತ ಹೇಳಿದರೆ, ಈ ಮಳೆಗಾಲದ ಟೈಮಲ್ಲಿ ಕೆಲಸ ಇರುವುದಿಲ್ಲ ಅಥವಾ ಬೇರೆ ಸಮಯ, ಅದೊಂದು ನಿರ್ದಿಷ್ಟ ಅವಧಿ ಅಂತ ಇರ್ತದೆ. ನಿಮ್ಗೇನಾದರೂ ಆ ಥರ ವ್ಯತ್ಯಾಸಗಳಿದೆಯಾ ಅಥವಾ ಇಡೀ ವರ್ಷ ಇಡೀ ಕೆಲಸ ಇರ್ತದೆ?
1: ಇಲ್ಲ, ವರ್ಷ ಇಡೀ ಕೆಲಸ ಇರ್ತದೆ, ಅದು ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ, ಆದರೆ ವಾಸ್ಟರ್ ಸೀಸನ್ ಬರುವಾಗ ಸ್ವಲ್ಪ ಜಾಸ್ತಿ ಆಗ್ತದೆ ಅಷ್ಟೇ.
0: ಸರ್, ಈಗ ನೀವು ರೆಡಿ ಮಾಡಿರುವಂಥ ಈ ಹಾಸಿಗೆನ ನೀವು ಬಳಕೆ ಮಾಡಿದ್ದೀರಾ ಮನೆಯಲ್ಲಿ?
1: ಹಾಂ, ನನ್ನ ಮನೆಯಲ್ಲಿ ಇದೇ ಇರೋದು, ಬೇರೆ ಒಂದು ಕಂಪಿನ ಬೆಡ್ ಅಂತಗೆಲ್ಲ ನಮ್ಮದು ಕಾಟನ್ ಮಾಡಿ ರೆಡಿ ಮಾಡಿದೆ ನಾವು ಇದು ಯೂಸ್ ಮಾಡೋದು. ಅಂದರೆ ಕಂಪಿನ ಬೆಡ್ ಅಂದರೆ ಸ್ವಲ್ಪ ಹೀಟ್ ಆಗ್ತದೆ, ಅದಕ್ಕಾಗಿ ಮಾಡಲ್ಲ ನಾವು.
0: ನಮ್ಮ ರೇಡಿಯೋ ಸಾರಂಗದ ಜೊತೆಗೆ ಸಾಕಷ್ಟು ವಿಷಯಗಳನ್ನು ಹಂಚಿಕೊಂಡಿದ್ದೀರಿ. ನಾವು ರೇಡಿಯೋದವರು ನಿಮ್ಮ ಬಳಿಗೆ ಬಂದಿದ್ದೇವೆ, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ?
1: ರೇಡಿಯೋದವರು ಬಂದದ್ದು ಭಾರಿ ಇಷ್ಟ ಇದೆ ನಮಗೆ, ಅಂದರೆ ಇಷ್ಟರಿಗೆ ಯಾರು ಬರಲಿಲ್ಲ, ಇದೊಂದು ಫಸ್ಟ್ ಬಂದದ್ದು ನೀವು.
0: ನೀವು ರೇಡಿಯೋ ಎಲ್ಲ ಕೇಳ್ತೀರಾ?
1: ಹಾಂ, ರೇಡಿಯೋ 24 ಗಂಟೆ ಇಲ್ಲಿ ಚಾಲೆ ಇರ್ತದೆ, ಇದು ರಾತ್ರಿ 9 ಗಂಟೆವರೆಗೆ ಚಾಲೆ ಇರ್ತದೆ. ನಾವು 6 ಗಂಟೆಗೆ ಹೋದರೆ ಇನ್ನಿಬ್ಬರು ಇದ್ದಾರೆ ಇಲ್ಲಿ ನಿದ್ದೆ ಮಾಡಿದವರು, ಆದ್ರೆ ಅವ್ರಿಗೆ ಚಾಲ ಇರ್ತದೆ ರೇಡಿಯೋ ಅದು.
0: ಈಗ ಸರ್ ನಿಮ್ಗೆ ಯಾವ ಹಾಡು ತುಂಬಾ ಇಷ್ಟ?
1: ಯಜಮಾನ.
0: ಖಂಡಿತ ನಿಮಗೋಸ್ಕರ ಹಾಡನ್ನ ಪ್ರಸಾರ ಮಾಡ್ತೇವೆ. ಇಷ್ಟು ಹೊತ್ತು ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು.
1: ಥ್ಯಾಂಕ್ಸ್.

ಹಾಸಿಗೆ ತಯಾರು ಮಾಡುವವರ ಆ ಒಂದು ಕೆಲಸ ಮಾತ್ರ ಬಹಳ ಕಠಿಣವಾದದ್ದು ಮತ್ತು ಸೂಕ್ಷ್ಮವಾದದ್ದು. ಹತ್ತಿಯ ಹಾಸಿಗೆ ಮಾಡುವಂಥದ್ದು ಒಂದು ಸಾಂಪ್ರದಾಯಿಕ ಕೆಲಸ ಅಂತಲೇ ಹೇಳಬಹುದು. ಏನೇ ಆಗಲಿ, ಹಾಸಿಗೆ ಮಾಡುವವರಿಗೂ ಕೂಡ ಅವರದ್ದೇ ಆದ ಒಂದು ಗೌರವವಿದೆ, ಅವರದ್ದೇ ಆದಂಥ ವ್ಯಕ್ತಿತ್ವವಿದೆ. ಅದನ್ನು ನಾವೆಲ್ಲರೂ ಕೂಡ ಗೌರವಿಸೋಣ ಎನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ವಾರದ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.85 ಬಣ್ಣ ಬಣ್ಣದ ಬದುಕು.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಎಲ್ಲ ಸಹೃದಯರಿಗೆ ನಮಸ್ಕಾರ.
3: ಯಶಸ್ಸು ಅಧಿಕಾರದಿಂದ ಬರ್ತದೆ ಅಂತ ಐ ಎಮ್ ಶೋರ್ ಯು ಹರ್ಡ್ ಆಫ್ ಎ ಪರ್ಸನ್ ಕಾಲ್ಡ್ ಮೊಹಮ್ಮದ್ ಅಲಿ, ವಂಡರ್ಫುಲ್ ಬಾಕ್ಸರ್, ಒನ್ ಆಫ್ ದಿ ಫೈನೆಸ್ಟ್ ಅಥ್ಲೀಟ್ಸ್ ಆಫ್ ಆಲ್ ಟೈಮ್ಸ್. ಕ್ಯಾಶಿಯಸ್ ಕ್ಲೇ ಬಿಕೆಮ್ ಮೊಹಮ್ಮದ್ ಅಲಿ ಹೆವಿ ವೇಟ್ ಬಾಕ್ಸಿಂಗ್ ಚಾಂಪಿಯನ್. ನಾವೆಲ್ಲ ಹುಡುಗರಾಗಿದ್ದಾಗ ನೀವು ಬಹುಶಃ ಯಾರು ನೋಡಿಲ್ಲ ಅನಿಸುತ್ತೆ, ಮೊಹಮ್ಮದ್ ಅಲಿನ ನೋಡಿರ್ಲಿಕ್ಕಿಲ್ಲ. ನಾವೆಲ್ಲ ಹುಡುಗರಾಗಿದ್ದಾಗ ಆತ ಹೀರೋ. ಅಯ್ಯೋ, ಅಮೇರಿಕಾದಲ್ಲಂತೂ ಪ್ರತಿಯೊಬ್ಬ ಹುಡುಗ ಹುಡುಗಿ ರೂಮಲ್ಲಿ ಮೊಹಮ್ಮದ್ ಅಲಿ ಫೋಟೋ ಇರಬೇಕು ದೊಡ್ಡದು. ಆ ಫೋಟೋ ಅಂದರೆ ಹೇಗೆ, ಅದು ಎಗ್ರೆಸಿವ್ ಫೋಟೋ ಹಿಂಗಿರಬೇಕು, ಪುಷ್ಟಿ ಹಿಡ್ಕೊಂಡದ್ದು. ಆ ದೊಡ್ಡ ಪುಷ್ಟ ಕೆಳಗಡೆ ಒಂದು ಸೆಂಟೆನ್ಸ್ ಇರ್ತೈತಿ ಯಾವಾಗಲೂ, ಐ ವಿಲ್ ಕಾಂಕರ್ ದ ವರ್ಲ್ಡ್ ಬೈ ಪವರ್, ಐ ವಿಲ್ ಕಾಂಕರ್ ದ ವರ್ಲ್ಡ್ ಬೈ ಪವರ್ ಅಂತ. ನಾನು ಭಾಳ ಸಣ್ಣ ವಯಸ್ಸಿಗೆ ಅಮೆರಿಕಕ್ಕೆ ಪಾಠ ಮಾಡೋಕೆ ಹೋದೆ, ಆ್ಯಸ್ ಎ ಲೆಕ್ಚರರ್ ಇನ್ ದಿ ಯೂನಿವರ್ಸಿಟಿ ಆಫ್ ನ್ಯೂ ಆರ್ಲೀನ್ಸ್. ಐ ವಾಸ್ ಜಸ್ಟ್ 24 ವೆನ್ ಐ ವೆಂಟ್ ದೇರ್. ಹೋದಾಗ ಐ ಹ್ಯಾಡ್ ಚಾನ್ಸ್ ಆಫ್ ಸೀಯಿಂಗ್ ಮೊಹಮ್ಮದ್ ಅಲಿ ನಂಬರ್ ಆಫ್ ಟೈಮ್ಸ್. ಸಾಕಷ್ಟು ಸಲ ನೋಡೋಕೆ ಅವಕಾಶ ಆಯಿತು ನನಗೆ. ಬಿಗ್ ಮ್ಯಾನ್, ಹಿ ವಾಸ್ ಮೈ ಹೀರೋ ಎಟ್ ದಟ್ ಟೈಮ್, ಬಿಗ್ ಬಾಕ್ಸಿಂಗ್ ಚಾಂಪಿಯನ್ ಅಂತ. ಅನ್ಫಾರ್ಚುನೇಟ್ಲಿ ಐ ಸಾ ಹಿಮ್ 4 years ಅಗೋ ಆಲ್ಸೋ. ವೈ ಆಮ್ ಸೇಯಿಂಗ್ ಅನ್ಫಾರ್ಚುನೇಟ್, ದ ರೀಸನ್ ಫಾರ್ ಇಟ್, 4 ವರ್ಷದಿಂದ ಶಿಕಾಗೋದಲ್ಲಿ ಒಂದು ಸಣ್ಣ ಕಾರ್ಯಕ್ರಮ, ಈ ಹಾಲಿನ ಒಂದು ಮೂರಾಂಶ ಇರಬೇಕು ಅಷ್ಟೇ ಸಣ್ಣ ಹಾಲು, ಒಂದು 100 ಜನ ಇದ್ದರು, ಒಂದು ಯಾವುದೋ ಪ್ರಾಡಕ್ಟಿಗೆ ಅವರು ಅಂಬಾಸಿಡರ್, ಬ್ರ್ಯಾಂಡ್ ಅಂಬಾಸಿಡರ್. ಆ ಕಡೆ ಕೂತಿದ್ರು ಮೊಹಮ್ಮದ್ ಅಲಿ ವಿತ್ ಈಸ್ 2 secretaries ಆನ್ ಐದರ್ ಸೈಡ್, ಯು ವಾಸ್ ಸಿಟಿಂಗ್ ದೇ. ಐ ವಾಸ್ ವಾಚಿಂಗ್ ಹಿಮ್ ಕಂಟಿನ್ಯೂಸ್ಲಿ. ಆ ಮೊದಲಿನ ಮೊಹಮ್ಮದ್ ಅಲಿ ಉಳಿದಿಲ್ಲ, ಹಿ ವಾಸ್ ಸಫರಿಂಗ್ ಫ್ರಮ್ ಪಾರ್ಕಿನ್ಸನ್ ಡಿಸೀಸ್. ದ ಹೋಲ್ ಬಾಡಿ ವಾಸ್ ಶೇಕಿಂಗ್. ದ ಸೆಕ್ರೆಟ್ರಿ ವಾಸ್ ಸ್ಟ್ರಗ್ಲಿಂಗ್ ಹಾರ್ಡ್ ಟು ಮೇಕ್ ಹಿಮ್ ಈಟ್ ಎ ಸ್ಯಾಂಡ್ವಿಚ್. ಆ ಸ್ಯಾಂಡ್ವಿಚ್ ತಿನ್ನಿಸ್ಬೇಕು ಅಂತ ಕೊಟ್ಟರೆ ಒಬ್ಬರು ಗದ್ದ ಹಿಡ್ಕೋಬೇಕು, ಒಬ್ರು ಕೊಡಬೇಕು, ಅದೆಲ್ಲ ಮೈ ಮೇಲೆ ಬೀಳುತ್ತೆ. ಒಂದು ಕಾಫಿ ಕುಡಿಸ್ಬೇಕಾದ್ರೆ ಭಾಳ ಕಷ್ಟ, ಮೈ ಮೇಲೆ ಬೀಳೋದೆಲ್ಲ. ನನಗೆ ಭಾಳ ಕೆಟ್ಟ ಅನಿಸ್ತು. ಒಂದು ಕಾಲಕ್ಕೆ ಎದುರಿಗೆ ಬಂದು ಮೂಗೆಲ್ಲ ಗುದ್ದಿದಂಥ ಮನುಷ್ಯ, ವರ್ಲ್ಡ್ ಚಾಂಪಿಯನ್ ಆದಂಥ ಮನುಷ್ಯ, ಇವತ್ತಿಗೊಂದು ಕಪ್ ಕಾಫಿ ಕುಡಿಯೋಕ್ಕಾಗ್ತಾಯಿಲ್ಲ, ಕೈ ನಡುಕ್ತಾ ಇದೆ. ತಕ್ಷಣ ನೆನಪಿಗೆ ಬಂತು ಆ ಪೋಸ್ಟರ್ ಕೆಳಗೆ ಬರೆದದ್ದು ಏನು ಬರೆದಿತ್ತು, ವಾಟ್ ವಾಸ್ ರಿಟನ್ ಅಂಡರ್ ದಿ ಪೋಸ್ಟರ್, ಐ ವಿಲ್ ಕಾಂಕರ್ ದ ವರ್ಲ್ಡ್ ಬೈ ಪವರ್. ವೆರ್ ಈಸ್ ದಿ ಪವರ್ ಟುಡೇ?

0: रेडियो सारंग 107.8 FM।
1: The power is so transient and temporary. Am I right? Very temporary. ಒಂದು ಕಾಲಕ್ಕೆ ಪ್ರಪಂಚವನ್ನು ಗೆದ್ದು ಬಿಡ್ತೇನೆ ಅಂದಂತ ಮೊಹಮ್ಮದ್ ಅಲಿಗೆ ಇವತ್ತು ಒಂದು ಕಪ್ ಹಿಡಿದು ಕಾಫಿ ಕುಡಿಯೋಕ್ಕಾಗಲಿಲ್ಲ. ನನಗನ್ನಿಸ್ತು ಈ ದೈಹಿಕ ಶಕ್ತಿ ಮೇಲೆ ನಂಬಿಕೊಂಡು ಯಶಸ್ಸನ್ನು ಪಡೆಯೋಕ್ಕಾಗಲ್ಲ. ಯಾಕಂದ್ರೆ ಯಾವ ಕಾಲಿಂದ 20 ಕಿಲೋಮೀಟರ್ ಓಡ್ತಿರ್ತಾರೋ ಆ ಕಾಲಿಗೆ ಅರ್ಥರೈಟಿಸ್ ಆಗಿ ನಿಂತ್ಕೊಳ್ಳೋಕ್ಕಾಗಲ್ಲ. ಯಾವ ಕಣ್ಣಿಂದ ಅಷ್ಟು ಓದ್ತೀವೋ ಒಂದು ಕಾಲಕ್ಕೆ

ಕರೆಕ್ಟ್ ಮಾಡ್ತಾರೆ, ಹಂಗಲ್ಲ ಇದು ಹಿಂಗೆ ನಿಮ್ಮ ಜೀವನ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಎಕ್ಸ್ಪರ್ಟ್ ಅವರು. ನನ್ನ ವೀಕ್ನೆಸ್ ಅಂದ್ರೆ ನನ್ನ ಸಿನಿಮಾ ಬಗ್ಗೆ ಪೂರ ಅಜ್ಞಾನಿ, ನನಗೇನೂ ಗೊತ್ತಿಲ್ಲ, ಐ ವೆರಿ ಪೂವರ್ ಇನ್ ದ್ಯಾಟ್. ಪಾಪ ಅವ್ರನ್ನ ಹೇಳೋರು, ವಾಟ್ ಸರ್ ಯು ಡೋಂಟ್ ನೋ ಎನಿಥಿಂಗ್ ಅಬೌಟ್ ಮೂವೀಸ್ ಸರ್, ದೇ ವುಡ್ ಸಿಂಪತೈಸ್ ವಿತ್ ಮೀ. ನನ್ನ ತೀರಾ ಕೆಟ್ಟ ಅನಿಸ್ಬಿಡ್ತು, ಇಷ್ಟು ಕೆಟ್ಟ ಅನ್ಸ್ಕೋಬಾರ್ದು ಹುಡುಗರ ಕಡೆಯಿಂದ, ಏನೂ ಬರಲ್ಲ ಏನೂ ಬರಲ್ಲ ಅಂತ. ನಾನೇನು ಮಾಡಿದೆ, ನಾಗಾಭರಣ ಅಂತಿದ್ದಾರೆ, ನೀವು ಕೇಳಿರ್ಬೇಕು, ನಾಗಾಭರಣ ಅಂತ ಒಳ್ಳೆ ಡೈರೆಕ್ಟರು, ಪ್ರೊಡ್ಯೂಸರು, ಆ್ಯಕ್ಟರು, ವೆರಿ ಫೈನ್ ಫ್ರೆಂಡ್ ಆಫ್ ಮೈನ್. ಆಯಿತು ನಾಗಾಭರಣ, ಸ್ವಲ್ಪ ರಿಸರ್ಚ್ ಮಾಡಿಕೊಡ್ಬೇಕಪ್ಪ ನನಗೆ, ಏನು ಬೇಕು ನಿಮಗೆ ಅಂದರು. ಒಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟೆ, ಅದನ್ನೆಲ್ಲ ಹುಡುಕಿ ನನಗೆ ಸಂಶೋಧನೆ ಮಾಡಿಕೊಟ್ರು. ನಾವು ಐ ಆಮ್ ಐ ಗಾಟ್ ದಿ ಬ್ಯಾಕಿಂಗ್ ಆಫ್ ರಿಸರ್ಚ್ ನಾವು.

ಆ ಹುಡುಗರಿಗೆ ಹೇಳಿದೆ, ಟುಡೇ ಐ ವಾಂಟ್ ಟು ಆಸ್ಕ್ ಯು ಸಮಥಿಂಗ್ ಅಬೌಟ್ ಮೂವೀಸ್ ಅಂದೆ. ದಿ ಆಲ್ ಲಾಫ್ಡ್. ಯು ಆರ್ ಸಚ್ ಎ ಪಿಟಿಯಬ್ಲಿ ಬ್ಯಾಡ್ ಪೂವರ್ ಪರ್ಸನ್ ಇನ್ ಸಿನಿಮಾ, ನಮ್ಮನ್ನು ಏನು ಕೇಳೋದು ನೀವು ಅಂತ. ನಾವೊಂದು ಪ್ರಶ್ನೆ ಕೇಳ್ತೇನೆ, ಹುಷಾರಾಗಿರಿ ಅಂತ ಹೇಳಿದೆ. ನಿಮಗೂ ಕೇಳ್ಬೋದೇನೋ ಅದನ್ನು. ಅವ್ರು ತಯಾರಾದರು, ಏನು ಬೇಕಾದ ಕೇಳಿ ಸಿನಿಮಾ ಬಗ್ಗೆ ಅಂತ. ನಾ ಹೇಳಿದೆ, ಹೂ ವಾಸ್ ಹೀರೋ ನಂಬರ್ ಒನ್ ಆಫ್ ಹಿಂದಿ ಮೂವೀಸ್ ಇನ್ 1940? ನನಗೂ ಗೊತ್ತಿರಲಿಲ್ಲ, ರಿಸರ್ಚ್ ಇದೆಯಲ್ಲ. 1940 ಹೀರೋ ಯಾರು ಅಂತ ಕೇಳಿದೆ. ಒಬ್ಬ ಹುಡುಗ ಏನೋ ದೇವಾನಂದ್ ಅಂದ. ಇಲ್ಲ, ನೋ ನೋ ನೋ, 56 ನನ್ನ ಕಡೆ ಇದೆಯಲ್ಲ ರಿಸರ್ಚ್. ಅವೆಲ್ಲ ಲೇಟಾಗಿ ಬಂದವು, ದೇವಾನಂದ್, ರಾಜ್ ಕಪೂರ್, ಅವೆಲ್ಲ ಲೇಟಾಗಿ ಬಂದವು. ಒಬ್ಬ ಹುಡುಗ ಹೇಳ್ದೆ, ಸರ್ ರಾಜ್ ಕಪೂರ್ ಅಪ್ಪ ಸರ್, ಪೃಥ್ವಿರಾಜ್ ಕಪೂರ್. ನಾ ಇದೆ 1948, ನನಗೆಲ್ಲ ಗೊತ್ತಿಲ್ಲ, ಬರ್ಕೊಂಬಂದಿದ್ದೀನಲ್ಲ. ಅವರಿಗೆ ಹಿಂದೆ ಗೊತ್ತಾಗಲಿಲ್ಲ, ತಲೆ ಕೆರ್ಕೊಂಡು ಕೆರ್ಕೊಂಡು, ಕಡೆಗೆ ಯೂಶುವಲ್ ಸ್ಟೈಲ್, ಸರ್ 1940 ವಿ ಡೋಂಟ್ ನೋ ಸರ್ ಅಂದರು. ಬಿಟ್ಬಿಡಿ, ನನಗೂ ಗೊತ್ತಿರಲಿಲ್ಲ, ಬರ್ಕೊಂಬಂದಿದ್ದೀನಿ ನಾನು. ಮನುಷ್ಯನ ಹೆಸರು ಹೇಳ್ತೀನಿ ನಿಮಗೆ, ಶ್ಯಾಮಲಾಲ್ ಅಂತ ಹೆಸರು ಕೇಳಿದ್ರೆ ನೀವು ಯಾರಾದರೂ? ನಾವಂತೂ ಕೇಳಿದ್ದಿಲ್ಲಪ್ಪ, ನನಗೆ ಈಗಿನವ್ರದ್ದೇ ಗೊತ್ತಿರೋದಿಲ್ಲ, ಹಿಂದಿಂದೇನು ಗೊತ್ತು ನನಗೆ. ಶ್ಯಾಮಲಾಲ್ ಅಂತ, ಹಿ ವಾಸ್ ಹೀರೋ ನಂಬರ್ ಒನ್ ಆಫ್ 1940 ಅಂತ. ಹುಡುಗರದು ನಮ್ಗೆ ಗೊತ್ತೇ ಇಲ್ಲ ಅಂದರು ಅವರು. ನಾನು ಯಾಕೆ ಪ್ರಶ್ನೆ ಕೇಳಿದೆ ಅಂದರೆ, ಇವತ್ತು ಯಾರು 1, 2, 3, 4 ನಮಗೆ ಗೊತ್ತಿದೆ. 2050 ಇಸ್ವಿಗೆ ಯಾರಾದರೂ ಬಂದರು, ಹೂ ವಾಸ್ ಹೀರೋ ನಂಬರ್ ಒನ್ ಆಫ್ 2017 ಅಂತ ಕೇಳಿದಾಗ, ಆಗಿನ ಹುಡುಗರು ಹುಡುಗಿರು ಏನು ಮಾಡ್ತಾರೆ? ವಿ ಡೋಂಟ್ ನೋ ಅಂತಾರೆ. ಅಂದರೆ ಹೀರೋ ನಂಬರ್ ಒನ್ ಟುಡೇ ಬಿಕಮ್ಸ್ ಝೀರೋ ನಂಬರ್ ಒನ್ ಆಫ್ಟರ್ ಫ್ಯೂ ಡಿಕೇಡ್ಸ್. ದೇರ್ಫೋರ್ ದಿಸ್ ಈಸ್ ಆಲ್ಸೋ ನಾಟ್ ಪರ್ಮನೆಂಟ್. ದಿಸ್ ಫೇಮ್ ದ್ಯಾಟ್ ವಿ ಗೆಟ್, ದಿ ಇಲ್ಯೂಷನರಿ ಫೇಮ್ ದ್ಯಾಟ್ ವಿ ಗೆಟ್, ಈಸ್ ಆಲ್ಸೋ ನಾಟ್ ಸಕ್ಸಸ್. ಐ ಆಮ್ ಟೆಲಿಂಗ್ ಯು ವಾಟ್ ಈಸ್ ನಾಟ್ ಸಕ್ಸಸ್. ಮನಿ ಈಸ್ ನಾಟ್ ಸಕ್ಸಸ್, ಪವರ್ ಈಸ್ ನಾಟ್ ಸಕ್ಸಸ್, ಫಿಸಿಕಲ್ ಸ್ಟ್ರೆಂಗ್ತ್ ಈಸ್ ನಾಟ್ ಸಕ್ಸಸ್, ಆ್ಯಂಡ್ ದ ಸೋ ಕಾಲ್ಡ್ ಫೇಮ್ ಈಸ್ ಆಲ್ಸೋ ನಾಟ್ ಸಕ್ಸಸ್.

0: Radio Sarang 107.8 FM.
1: Then what is success? I was talking to the master's degree students in my college, the chemistry students. Na chemistry paatha madonu. Takshana on prashne kelide hudugarige. How many of you know your grandfather's name? Avarandru, how is grandfather connected to chemistry? But master kelide helabekala. ನಾ ಕೇಳಿದೆ, ಹೌ ಮೆನಿ ಆಫ್ ಯು ನೋ ಯುವರ್ ಗ್ರ್ಯಾಂಡ್ ಫಾದರ್ಸ್ ನೇಮ್? ಮುಖ ನೋಡ್ಕೊಂಡು ಎಲ್ಲರೂ ಕೈ ಎತ್ತಿದ್ರು. ಐ ಆಮ್ ಹ್ಯಾಪಿ, ಎವ್ರಿಬಡಿ ನೋಸ್ ದ ಗ್ರ್ಯಾಂಡ್ ಫಾದರ್ಸ್ ನೇಮ್. ಐ ಪಾಸ್ಡ್ ಫಾರ್ ಅ ಮಿನಿಟ್ ಅಂಡ್ ದೆನ್ ಆಸ್ಕ್, ಹೌ ಮೆನಿ ಆಫ್ ಯು ನೋ ಯುವರ್ ಗ್ರ್ಯಾಂಡ್ ಫಾದರ್ಸ್ ಫಾದರ್ಸ್ ನೇಮ್? ದೇ ಲುಕ್ಡ್ ಅರೌಂಡ್ ಅಂಡ್ 8 to 10 ಹ್ಯಾಂಡ್ಸ್ ವೆಂಟ್ ಅಪ್. ಐ ಸೆಡ್, ಗುಡ್, ಅಟ್ ಲೀಸ್ಟ್ 10 ಚಿಲ್ಡ್ರನ್ ನೋ ದ ಗ್ರ್ಯಾಂಡ್ ಫಾದರ್ಸ್ ಫಾದರ್ಸ್ ನೇಮ್. ನೈಸ್. ಐ ಪಾಸ್ಡ್ ಫಾರ್ ಅ ಮೊಮೆಂಟ್ ಅಂಡ್ ದೆನ್ ಸೆಡ್, ಹೌ ಮೆನಿ ಆಫ್ ಯು ನೋ ಯುವರ್ ಗ್ರ್ಯಾಂಡ್ ಫಾದರ್ಸ್ ಗ್ರ್ಯಾಂಡ್ ಫಾದರ್ಸ್ ನೇಮ್? ನೋ ಹ್ಯಾಂಡ್ ವೆಂಟ್ ಅಪ್. I was shocked. I said, my God, I am asking your grandfather's name. None of you know. Why? One girl stood up. ಕೋಪದಲ್ಲಿ ಇದ್ಲ ಹುಡುಗಿ, ಭಾರಿ ಕೋಪದಲ್ಲಿ. ಏನು ಅನ್ಬೇಕು ನಾನು ನೋಡಿ? ಏನು ಪ್ರಯೋಜನ ಬಿಡಿ ಸರ್ ಅಂದ್ಲು. ಏನು ಪ್ರಯೋಜನ ಬಿಡಿ ಸರ್, ಅಮ್ಮ ನಾನು ನಮ್ಮ ಅಜ್ಜನ ಅಜ್ಜನ ಹೆಸರು ಕೇಳ್ತಾ ಇಲ್ಲ, ನಿಮ್ಮ ಅಜ್ಜನ ಅಜ್ಜನ ಹೆಸರು ಏನು ಪ್ರಯೋಜನ ಅಂತೀಯಲ್ಲಮ್ಮ ಅಂದೆ. ಹೌದು ಸರ್, ಏನು ದೊಡ್ಡ ಸಾಧನೆ ಮಾಡಿದಾರೆ ನೆನ್ಪಿಡ್ಬೇಕು ಸರ್ ಅಂದ್ಲು. ಆಕೆ ಕೋಪ ನೋಡಿ ನನಗೆ ಅರ್ಧ ಗಾಬರಿ ಆಯಿತು. ಬಾಗಿಬಿಡಪ್ಪ, ತಮ್ಮ ಸುಮ್ಮನೆ ಕೂತ್ಕೊಂಬ ಏನೇನು ಅಂಥೇಳಿ ಬಾಕಿದವ್ರಿಗೆ ಕೇಳಿದೆ. ಇನ್ನು ಕೆಲವು ಹೆಸರು ಹೇಳ್ತಾ ಹೋಗ್ತೀನಿ, ಗೊತ್ತಿದ್ರೆ ಕೈ ಎತ್ತಿ ತಲೆ ಕೆಡಿಸ್ಕೋಬೇಡಿ ಎಂದೆ. ಅವರು ಕುತೂಹಲದಿಂದ ಕೂತಿದ್ರು, ಏನು ಕೇಳ್ತಾನೆ ಇವನು, ಯಾವ ಮನುಷ್ಯರ ಹೆಸರು ಹೇಳ್ತಾನೆ ಇವನು ಅಂತ. ನಾ ಹೇಳಿದೆ, ವಿಚಾರ ಮಾಡಿ ನೋಡಿ, ಗೊತ್ತಿದ್ರೆ ಕೈ ಎತ್ತಿ, ಇದ್ರೆ ಬಿಟ್ಬಿಡಿ ಎಂದೆ. ರಾಮ ಗೊತ್ತಾ, ಅಯೋಧ್ಯ ರಾಮ ಗೊತ್ತಾ ಅಂದೆ. ಎಲ್ಲರೂ ಎಸ್ ಅಂದರು. ವೆರಿ ಗುಡ್. ಕೃಷ್ಣ ಗೊತ್ತಾ, ಆ ಕೃಷ್ಣ ಗೊತ್ತು ಅಂದರು. ಬುದ್ಧ ಎಸ್, ಮಹಾವೀರ ಎಸ್, ಜೀಸಸ್ ಕ್ರೈಸ್ಟ್ ಎಸ್, ಪ್ರಾಫೆಟ್ ಮೊಹಮ್ಮದ್ ಎಸ್, ರಾಮಕೃಷ್ಣ ಎಸ್, ವಿವೇಕಾನಂದ ಎಸ್, ಶಂಕರಾಚಾರ್ಯ ಎಸ್, ಬಸವಣ್ಣ ಎಸ್, ಎಲ್ಲರೂ ಎಸ್ ಅಂದರು. ನಾನಂದೆ, ನನಗೊಂದು ದೊಡ್ಡ ಪ್ರಾಬ್ಲಮ್ ಆಯ್ತು ನೋಡಿ ಈಗ ಅಂತ ಹೇಳಿದೆ. ನಾನು ಇಷ್ಟು ಮಂದಿ ಹೆಸರು ಹೇಳಿದ್ನಲ್ಲ, ರಾಮನಿಂದ ಹಿಡ್ಕೊಂಡು ಬಸವಣ್ಣವ್ರ ತನಕ ಹೆಸರು ಹೇಳಿದೆ, ಇವರು ಯಾರು ಮೊಮ್ಮಗನ ಮೊಮ್ಮಗನೂ ನಾನಲ್ಲ. ಗೊತ್ತಲ್ಲ, ಇವ್ರು ಯಾರು ಮೊಮ್ಮಗನ ಮೊಮ್ಮಗನೂ ನಾನಲ್ಲ, ಎಲ್ಲರದ್ದು ಹೆಸರು ನೆನಪಿಟ್ಟಿದ್ದೇನೆ, ಆದ್ರೆ ನಮ್ಮ ಅಜ್ಜನ ಅಜ್ಜನ ಹೆಸರೇ ಗೊತ್ತಿಲ್ಲ ನನಗೆ. ವಿಚಿತ್ರ ಅಲ್ವಾ ಇದು? ಯಾರ್ಯಾರ್ದು ನೆನಪಿಟ್ಟಿದ್ದೀನಲ್ರಿ, ಎಂದಿನ ರಾಮ ಎಂದಿನ ಕೃಷ್ಣ ನೆನಪಿಟ್ಕೊಂಡಿದ್ದೀನಿ, ನನ್ನ ಅಜ್ಜನ ಅಜ್ಜನ ಹೆಸರೇ ಗೊತ್ತಿಲ್ಲ ನನಗೆ. ನಾ ಕೇಳಿದೆ, ಬಸವಣ್ಣ ಇದ್ದು ಎಷ್ಟು ವರ್ಷ ಆತಪ್ಪ? 12ನೇ ಶತಮಾನದಲ್ಲಿ ಬಸವಣ್ಣ ಇದ್ದದ್ದು 900 ವರ್ಷ ಆಯಿತು. 900 ವರ್ಷ ಇದ್ದು ಬಸವಣ್ಣ ನೆನಪಿಟ್ಕೊಂಡಿದ್ದೀರಿ, ಅದಕ್ಕಿಂತ ಹಿಂದಿದ್ದಂಥ ಶಂಕರಾಚಾರ್ಯ ನೆನಪಿಟ್ಕೊಂಡಿದ್ದೀರಿ, ನಿಮ್ಮ ಅಜ್ಜನ ಅಜ್ಜನ ಹೆಸರು ಗೊತ್ತಿಲ್ಲ ನಿಮಗೆ, ಯಾಕೆ ಅಂತ ಕೇಳಿದೆ. ವಿಚಾರ ಮಾಡಿ ಹೇಳಿ, ಒಂದು ಟೈಮ್ ಕೊಡ್ತೀನಿ ಅಂತ ಹೇಳಿದೆ. ದೇ ವರ್ ಥಿಂಕಿಂಗ್ ಅಬೌಟ್ ಇಟ್. ನನ್ನ ಕ್ಲಾಸಲ್ಲಿ ಹುಡುಗಿದ್ಲು, ಬ್ರಿಲಿಯಂಟ್, ಎಕ್ಸ್ಟ್ರಾರ್ಡಿನರಿ ಚೈಲ್ಡ್, ಪದ್ಮಿನಿ ಪ್ರಿಯದರ್ಶಿನಿ ಅಂತ. ಶಿ ಗಾಟ್ ಫಸ್ಟ್ ರ್ಯಾಂಕ್ ಇನ್ ಎಮ್ಎಸ್ಸಿ ಆ್ಯಂಡ್ ದೆನ್ ಜಾಯಿಂಡ್ IIM ಅಹಮದಾಬಾದ್ ಥ್ರೂ ಡೈರೆಕ್ಟ್ ಎಂಟ್ರಿ ಆ್ಯಂಡ್ ಬಿಕೇಮ್ ಎ ಟಾಪರ್ ದೇರ್. ನೌ ಶಿ ರನ್ಸ್ ಎ ಹ್ಯೂಜ್ ಇಂಡಸ್ಟ್ರಿ ಆಫ್ ಅವರ್ ಓನ್ ಇನ್ ದುಬೈ. ಬ್ರಿಲಿಯಂಟ್ ಚೈಲ್ಡ್, ವೆರಿ ಸೆನ್ಸಿಟಿವ್. ಐ ಸಾ ಟಿಯರ್ಸ್ ಇನ್ ಅ ರೈಸ್. ಯಾಕೆ ಪದ್ಮಿನಿ, ಏನಾಯ್ತಮ್ಮ ಅಂತ ಕೇಳಿದೆ. ಆಕೆ ಎದ್ದು ನಿಂತು ಕಣ್ಣು ಒರೆಸ್ಕೊಂಡು ಹೇಳಿದ್ಲು, ಸರ್ ನನ್ನ ಜೀವನಕ್ಕೊಂದು ದೊಡ್ಡ ಪಾಠ ಆಯಿತು ಸರ್, ಐ ಗಾಟ್ ಎ ಲೆಸನ್ ಆಫ್ ಮೈ ಲೈಫ್ ಟುಡೇ. ಏನು ಲೆಸನ್ನು ಅಂತ ಕೇಳಿದೆ. ಆಕೆ ಹೇಳಿದ್ದು, ಸರ್ ಐ ಲರ್ನ್ಟ್ ಒನ್ ಲೆಸನ್, ದಟ್ ಎನಿ ಒನ್ ಹೂ ಲಿವ್ಸ್ ಫಾರ್ ಹಿಮ್ಸೆಲ್ಫ್ ಶಾಲ್ ನಾಟ್ ಬಿ ರಿಮೆಂಬರ್ಡ್ ಬೈ ದಿ ವರ್ಲ್ಡ್ ಆ್ಯಂಡ್ ಎನಿ ಒನ್ ಹೂ ಲಿವ್ಸ್ ಫಾರ್ ಅದರ್ಸ್ ಶಾಲ್ ನಾಟ್ ಬಿ ಫಾರ್ ಗಾಟನ್. ಕರೆಕ್ಟ್ ಅಲ್ವಾ? ಯಾರು ತನಗೋಸ್ಕರ ಬದುಕ್ತಾರೋ ಅವ್ರನ್ನ ಪ್ರಪಂಚ ನಿರ್ದಾಕ್ಷಿಣ್ಯವಾಗಿ ಮರೆತು ಬಿಡ್ತದೆ, ಯಾರು ಮತ್ತೊಬ್ಬರಿಗೋಸ್ಕರ ಬದುಕ್ತಾರೋ ಅವ್ರನ್ನ ಪ್ರಪಂಚ ಯಾವತ್ತೂ ಮರೆಯಲ್ಲ ಅಂತ.

0: Radio Sarang 107.8 FM.
1: ದಯವಿಟ್ಟು ತಿಳ್ಕೊಳ್ಳಿ, ದುಡ್ಡು ಮಾಡಿದವ್ರನ್ನ ಜನ ಯಾಕೆ ನೆನಪಿಡಲ್ಲ ಅಂದ್ರೆ ದುಡ್ಡು ಅವ್ರಿಗೋಸ್ಕರ ಮಾಡ್ಕೊಂಡಿದ್ದು. ಬಸವಣ್ಣವ್ರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿತ್ತು? ಬ್ಯಾಂಕೇ ಇಲ್ಲ, ಬ್ಯಾಲೆನ್ಸ್ ಏನು ಬರ್ತದೆ? ಅವ್ರೇನು ಡಿಪಾಸಿಟ್ ಮಾಡಿದ್ರು ನಮ್ಮ ಹೃದಯದಲ್ಲೇ ಮಾಡಿದ್ದು ಅಲ್ಲ. ನನಗೆ ಆಶ್ಚರ್ಯ ಅನಿಸೋದು, ನಿಮಗೆ ಕನ್ನಡ ಬರೆಯೋಕೆ ಬರೋರಿಗೆ ಅರ್ಥ ಆಗತ್ತೆ, 12ನೇ ಶತಮಾನದಲ್ಲಿ ಅವ್ರು ಬರೆದಂಥ ಕನ್ನಡ ಇವತ್ತೂ ಸಾಧಿಸ್ತಾ ಇಲ್ಲ ನಮಗೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಒತ್ತಕ್ಷರ ಕೂಡ ಇಲ್ಲಲ್ರಿ ಅಂಥ ಕನ್ನಡ ಅವತ್ತು ಬರೆದದ್ದು. ಇವತ್ತು ಒಂದು ಸಾಲು ಬರೀಬೇಕಾದ್ರೆ ಒದ್ದಾಡಿ ಹೋಗ್ತೀವಿ ನಾವು. ಅಂದರೆ ಯಾಕೆ ನೆನೆಸ್ತೀವಿ ದೊಡ್ಡವ್ರನ್ನ ಅಂತಂದರೆ, ಅವರು ತಮಗೋಸ್ಕರ ಮಾಡಿದ್ರಿಂದ ಅಲ್ಲ. ವಾಟ್ ದೇವ್ ಡನ್ ಫಾರ್ ಅದರ್ಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅಲ್ಟಿಮೇಟ್ಲಿ ಮೈ ಫ್ರೆಂಡ್ಸ್, ದ ವರ್ಲ್ಡ್ ರಿಮೆಂಬರ್.

illustration we can give? Perhaps, I don't know how many of you heard of Dante Rossetti. Dante Rossetti was one of the greatest painters of the Italian Renaissance period. Great painter. ಆತ ಎಷ್ಟು ದೊಡ್ಡ ಕ್ರಿಟಿಕ್ ಆಗಿದ್ದ ಅಂದರೆ ಬದುಕಿನಾಗಲೇ ದಂತಕಥೆ ಆದಂಥ ಮನುಷ್ಯ. ದ ವೇ ಹಿ ಎನ್ಕರೇಜ್ಡ್ ಯಂಗ್ಸ್ಟರ್ಸ್, ಇಟ್ ಇಸ್ ರೆಕಾರ್ಡೆಡ್ ಮೆನಿ ಪೀಪಲ್ ಬಿಕೇಮ್ ಗ್ರೇಟ್ ಆರ್ಟಿಸ್ಟ್ ಲೈಕ್ ಹಿಮ್ ಬಿಕಾಸ್ ಆಫ್ ಹೀಸ್ ಮೋಟಿವೇಶನ್ ಟು ಪೀಪಲ್. ಯಾವ್ದು ಪುಟ್ಟ ಹುಡುಗ ಸಿಕ್ಕರೆ ಬರೆಯೋ ನೀ ಚಿತ್ರ ಬರೆಯೋ, ನಾನು ಬರೀತೇನೆ ನಾನು ಅಂತ ಬರೆಸ್ಬೇಕು. ಜಾಂಟೆ ರೋಸೆಟ್ಟಿ ಇಸ್ ರಿಮೆಂಬರ್ಡ್ ಬಿಕಾಸ್ ಆಫ್ ವಾಟ್ ಹಿ ಗೇವ್ ಟು ಪೀಪಲ್ ಇನ್ ದ ಕೈಂಡ್ ಆಫ್ ಇನ್ಸ್ಪಿರೇಷನ್ ಟು ದೆಮ್. ಸೆಕೆಂಡ್ಲಿ, ಕೊಡೋದಾದರೆ ಒಂದು ಒಳ್ಳೆ ಮಾತು ಹೇಳೋಕ್ಕೆ ಬರಲ್ವಾ? ಟೈಮ್ ಕೊಡೋಕ್ಕಾಗಲ್ಲ ನಿಮಗೆ, ಬೇಡ. ಒಂದು ಸ್ಮೈಲ್, ಕೆಲವರು ನೋಡ್ಬೇಕು ರಸ್ತೆಯಲ್ಲಿ ಬೆಳಗ್ಗೆ ವಾಕಿಂಗ್ ಹೋಗ್ತಿರ್ಬೇಕಾದ್ರೆ ಹೇಗಿದ್ದೀರಿ ಅಂತ ಕೇಳಬೇಕು. ಅವ್ರು ಉದ್ದ ಮುಖ ಮಾಡ್ಕೊಂಡು ಏನೋಪ್ಪ ಹಿಂಗಿದ್ದೀನಿ ಅನ್ಬೇಕು. ಅವ್ರು ಹೇಳೋದು ಕೇಳಿದ್ರೆ ಯಾಕಿದ್ದೀರಿ ಅಂತ ಕೇಳಬೇಕು ಅನ್ಸುತ್ತೆ ಅಲ್ವಾ? ಇಷ್ಟು ಕಷ್ಟಪಟ್ಟು ಒದ್ದಾಡ್ಕೊಂಡು ಏನೋಪ್ಪ ಹೆಂಗಿದ್ದೀನಿ ಅನ್ನೋದು, ಯಾಕಿದ್ದೀರಿ ಅಂತ ಕೇಳಬೇಕು. ಅಲ್ರಿ ನಗದು ನಾವೇನು ಡಾಕ್ಟ್ರ ಹೆಂಗಿದ್ದೀರಿ ಅಂತ ಕೇಳೋದಕ್ಕೆ, ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಅನ್ನೋಕ್ಕೆ ಏನು ತೊಂದರೆ? ವಿ ಕಾಂಟ್ ಇವನ್ ಸ್ಮೈಲ್ ಎಟ್ ಪೀಪಲ್, ದಟ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್.

0: रेडियो सारंग 107.8 FM
1: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
2: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
3: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICUಯಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
4: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ. ನಾನಿದ್ದೀನಿ ಆರ್ಜಿ ಅಭಿಷೇಕ್. ಸಂಜೆ ಹೊತ್ತು ಏನಾದರೂ ಸುದ್ದಿ ಹಿಡ್ಕೊಂಡು ಒಂದಿಷ್ಟು ವಿಷಯಗಳನ್ನು ಹಿಡ್ಕೊಂಡು ನಿಮ್ಮ ಹತ್ರ ಬರ್ತಾ ಇರ್ತೀನಿ. ಇವತ್ತು ಒಂದು ವಿಶೇಷವಾದಂಥ ಕಾರ್ಯಕ್ರಮದ ಮೂಲಕ ನಿಮ್ಮ ಹತ್ರ ಇದ್ದೇನೆ. ಒಬ್ರು ತಜ್ಞ ವೈದ್ಯರ ಜೊತೆ ಮಾತಾಡುವಂಥ ಸಮಯ ಇದು. ಅದು ಕೂಡ ಬಹಳ ಒಂದು ವಿಶೇಷವಾದಂಥ ಸಬ್ಜೆಕ್ಟ್. ನಾವು ಚರ್ಮದ ಬೇರೆ ಬೇರೆ ತೊಂದರೆಗಳ ಬಗ್ಗೆ, ಅದನ್ನು ಹೇಗೆ ನಿವಾರಣೆ ಮಾಡೋದು, ಇದರ ಬಗ್ಗೆ ತುಂಬ ಮಾತಾಡಿದ್ದೀವಿ. ಆದರೆ ಈ ಒಂದು ಸ್ಕಿನ್ ಬ್ಯಾಂಕ್ ಅನ್ನುವಂಥದ್ದು ಅಥವಾ ಚರ್ಮ ದಾನ ಅನ್ನುವಂಥದ್ದು, ಈ ವಿಷಯದ ಬಗ್ಗೆ ನಾವು ಇವತ್ತು ಮಾತಾಡಬೇಕಾಗಿದೆ. ಇವತ್ತು ನಮ್ಮ ಜೊತೆಗೆ ಇರುವಂಥ ತಜ್ಞ ವೈದ್ಯರು ಡಾಕ್ಟರ್ ಅರವಿಂದ್ ರಾವ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಡಿಪಾರ್ಟ್ಮೆಂಟ್ ಆಫ್ ಪ್ಲಾಸ್ಟಿಕ್ ಸರ್ಜರಿ, ನಮ್ಮ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ನಲ್ಲಿ ಇದರ ಪ್ರೊಫೆಸರ್ ಆಗಿ, ಇದರ ವಿಭಾಗದ ಮುಖ್ಯಸ್ಥರಾಗಿ ಇವರು ಸೇವೆಯನ್ನು ಸಲ್ಲಿಸಿರುವವರು. ಮೂಲತಃ ಮೈಸೂರಿನವರು, ಆದರೆ ಮಂಗಳೂರಿನ ಬೇರೆ ಬೇರೆ ವೈದ್ಯಕೀಯ ಸಂಸ್ಥೆಗಳಲ್ಲಿ ತನ್ನ ಸೇವೆಯನ್ನು ಮಾಡಿದವರು. 2012 ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಲ್ಲಿದ್ದರೆ, 2011 ನಮ್ಮ ಮಂಗಳೂರಿನ ತೇಜಸ್ವಿನಿ ಹಾಸ್ಪಿಟಲಲ್ಲಿ ಇವರು ಸೇವೆಯನ್ನು ಸಲ್ಲಿಸಿದವರು. ಹಾಗೆಯೇ ಬಹಳ ಪ್ರಮುಖವಾಗಿ ಬೇರೆ ಬೇರೆ ರೀತಿಯ ಕೈಗೆ ಆಗುವಂಥ ಇಂಜುರೀಸ್ ಆಗಿರ್ಬೋದು ಅಥವಾ ಸುಟ್ಟ ಗಾಯಗಳಾಗಿರ್ಬೋದು, ಇದರ ಬಗ್ಗೆ ಎಲ್ಲ ಬಹಳ ಹೆಚ್ಚಿನ ಜ್ಞಾನ ಇರುವಂಥವರು, ಬೇರೆ ಬೇರೆ ಇದರ ಬಗ್ಗೆ ಅಧ್ಯಯನವನ್ನು ಮಾಡಿದವರು. ಇಂಥ ಸರ್ಜನ್ ನಮ್ಮ ಜೊತೆ ಇವತ್ತಿನ ಈ ಹೊತ್ತು ಇದ್ದಾರೆ ಅನ್ನೋದು ನಮಗೆ ಬಹಳ ಸಂತೋಷವಾದಂಥ ವಿಷಯ. ಅವರನ್ನು ಬಹಳ ಪ್ರೀತಿಯಿಂದ ಇವತ್ತಿನ ಇದರಿಂದ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಡಾಕ್ಟರ್ ನಮಸ್ಕಾರ.
1: ನಮಸ್ಕಾರ.
0: ಹೇಗಿದ್ದೀರಿ ಡಾಕ್ಟರ್? ಆರಾಮ?
1: ಚೆನ್ನಾಗಿದ್ದೇನೆ,
0: ಚೆನ್ನಾಗಿದ್ದೀರಿ. ಮೊದಲು ನಾನು ನಿಮ್ಮ ಹತ್ರ ಕೇಳೋದು ಡಾಕ್ಟರ್, ಏನು ಅಂತೇಳಿ, ಚರ್ಮದ ಬಗ್ಗೆ ಮಾತಾಡ್ತೇವೆ. ಈಗಂತೂ ಬಿಸಿಲು ಲೆಕ್ಕಕ್ಕಿಂತ ಹೆಚ್ಚಿದೆ ಮಂಗಳೂರಲ್ಲಿ. ಸೊ ಇದು ಹೇಗೆ ಅಂತ, ನಮ್ಮ ಚರ್ಮಕ್ಕೆ ತುಂಬಾ ತೊಂದರೆ ಕೊಡುತ್ತಾ?
1: ಹೌದು ಹೌದು ಅಲ್ವಾ. ಆಫ್ ಕೋರ್ಸ್ ಹಾಟ್ ವೆದರ್ ಚರ್ಮಕ್ಕೆ ಅಲ್ವಾ ತೊಂದರೆ ಕೊಡುವಂತದ್ದೇ. ಆಫ್ ಕೋರ್ಸ್ ಇದು ನನ್ನ ಡಿಪಾರ್ಟ್ಮೆಂಟ್ ಅಲ್ಲ, ಆಫ್ ಕೋರ್ಸ್ ಸ್ಕಿನ್ ಸ್ಪೆಷಲಿಸ್ಟ್ ಬಗ್ಗೆ ಜಾಸ್ತಿ ಮಾಹಿತಿ ಇರುತ್ತೆ. ಬಟ್ ಆಫ್ ಕೋರ್ಸ್ ಇನ್ ಜನರಲ್ ಏನಂದ್ರೆ, ಡೈರೆಕ್ಟ್ ಸನ್ಲೈಟ್ ಇಂದ ಪ್ರೊಟೆಕ್ಷನ್ ತಗೊಳ್ಳೋದು ನಮ್ಮ ಸ್ಕಿನ್ಗೆ ಒಳ್ಳೋದು. ಇನ್ ಟರ್ಮ್ಸ್ ಆಫ್ ಮೇಂಟೈನಿಂಗ್ ದ ಕಲರ್ ಅಂಡ್ ಟೆಕ್ಸ್ಚರ್, ಅಂಡ್ ಆಲ್ಸೋ ಇನ್ ಲಾಂಗ್ ಟರ್ಮ್ ಇನ್ ವ್ಯೂ ಆಫ್ ಡೆವಲಪಿಂಗ್ ಏನಾದರೂ ಲೀಜನ್ಸ್, ಕ್ಯಾನ್ಸರ್ಸ್, ಆಲ್ ದೋಸ್ ಥಿಂಗ್ಸ್ ಆರ್ ಕ್ವೈಟ್ ಕಾಮನ್ ಇನ್ ಸನ್ ಎಕ್ಸ್ಪೋಸ್ಡ್ ಸ್ಕಿನ್. ಇಟ್ ಇಸ್ ಯುವರ್ ಟು ಟೇಕ್ ಕೇರ್.
0: ಎಸ್. ಶ್ರೋತೃಗಳೇ, ನಮ್ಮ ಡಾಕ್ಟರ್ ಹತ್ರ ಯಾಕೆ ಈ ಪ್ರಶ್ನೆ ನಾನು ಕೇಳಿದೆ ಅಂತ ಹೇಳಿದ್ರೆ, ನಾವು ಹೆಚ್ಚಾಗಿ ಚರ್ಮದ ಬಗ್ಗೆ ಮಾತಾಡುವಾಗ ಅದನ್ನ ಏನು ಸೂರ್ಯನ ಬೆಳಕಿನಿಂದ ರಕ್ಷಣೆ ಮಾಡಿಕೊಡ್ಬೇಕು ಅಥವಾ ನಮ್ಗೇನಾದ್ರೂ ಸಮಸ್ಯೆ ಆಗುವಂಥದ್ದು ಅಥವಾ ಇತರ ಸಮಸ್ಯೆಗಳ ಬಗ್ಗೆ ಮಾತಾಡ್ತೇವೆ. ಆದ್ರೆ ಚರ್ಮ ಅನ್ನೋದು ಕೇವಲ ಅಷ್ಟೇ ಅಲ್ಲ, ಆ ಮೂಲಕವಾಗಿ ನಾವು ಚರ್ಮವನ್ನು ದಾನ ಮಾಡಬಹುದು ಇತರರಿಗೆ. ನಮ್ಮ ಚರ್ಮ ಒಂದು ಜೀವನಕ್ಕೆ ಆಧಾರವಾಗುವಂತ ರೀತಿಯಲ್ಲಿ ನಿಲ್ಲಬಹುದು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ನಾವು ಮಾತಾಡಬೇಕಾಗಿದೆ. ಡಾಕ್ಟರ್, ಮೊದಲಿಗೆ ನಾವು ಒಂದಿಷ್ಟು ಚರ್ಮದ ರಚನೆಯ ಬಗ್ಗೆ ಮಾತಾಡುವುದಾದ್ರೆ, ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಕೊಡುವುದಾದ್ರೆ ಏನು ಹೇಳಲಿಕ್ಕೆ ನೀವು ಬಯಸ್ತೀರಿ?
1: ಬೇಸಿಕಲಿ ಚರ್ಮ ಅಂತ ಹೇಳಿದ್ರೆ ನಮ್ಮ ದೇಹದ ಮೇಲಿರುವಂತಹ ಒಂದು ಹೊದಿಕೆ. ಬೇಸಿಕಲಿ ನಾವು ಯೂಶ್ವಲಿ ಅದಕ್ಕೆ ಅಷ್ಟು ಗಮನ ಕೊಡೋದಿಲ್ಲ. ಏನಾದರೂ ನಾವು ಯೋಚನೆ ಏನ್ ಮಾಡ್ತೇವೆ, ಹಾರ್ಟ್, ಕಿಡ್ನಿ, ಲಂಗ್ಸ್, ಇದ್ರ ಬಗ್ಗೆ ಜಾಸ್ತಿ ಗಮನ ಕೊಡ್ತೇವೆ. ಸೊ ನಾವೇನ್ ಮಾಡ್ತೇವೆ, ಚರ್ಮನ ಯೂಶ್ವಲಿ ಅದನ್ನ ಇಗ್ನೋರ್ ಮಾಡ್ತೇವೆ. ಚರ್ಮ ನಮ್ಮ ದೇಹದ ಇಡೀ ಭಾಗ, ತಲೆಯಿಂದ ಕೆಳಗಿನ ಕಾಲಿನವರೆಗೆ ಇಡೀ ದೇಹವನ್ನ ಹೊದಿಕೆಯಾಗಿ ಪೂರ್ತಿಯಾಗಿ ಕವರ್ ಮಾಡಿದೆ. ಸೊ ಅದು ನಮಗೆ 24/7 ವೆದರ್ ಚೇಂಜ್ ಆಗಲಿ, ಈ ಉಷ್ಣಾಂಶ ಆಗಲಿ, ಕೋಲ್ಡ್ ಆಗಲಿ, ಅಥವಾ ಹೊರಗಡೆ ಇರುವಂತಹ ಬ್ಯಾಕ್ಟೀರಿಯಾ ಕ್ರಿಮಿಗಳಾಗಲಿ, ಕೊಳೆಗಳಾಗಲಿ, ಬೇರೆ ಎಲ್ಲ ರೀತಿಯ ಹೊರಗಡೆಯ ಇದರಿಂದ ವಸ್ತುಗಳಿಂದ ಅದು ಬ್ಯಾರಿಯರ್, ಅದು ಬ್ಯಾರಿಯರ್ ಆಗಿ ಕೆಲಸ ಮಾಡ್ತಾ ಇದೆ. ಸೊ ಅದನ್ನು ಹೊರಗಡೆ ಇರುವಂಥ ಆತಂಕಕಾರಿ ಪ್ರಾಬ್ಲಮ್ಸ್ಗಳಿಂದ, ಈ ಚೇಂಜ್ ಆಫ್ ಟೆಂಪರೇಚರ್ ಇರ್ಬೋದು ಅಥವಾ ಇನ್ಫೆಕ್ಷನ್ಸ್ ಇರ್ಬೋದು, ಬ್ಯಾಕ್ಟೀರಿಯಾಗಳಿರ್ಬೋದು, ಬೇರೆ ಏನಾರು ಡರ್ಟ್ ಇರ್ಬೋದು, ಎಲ್ಲದರಿಂದ ಕೂಡ ಪ್ರೊಟೆಕ್ಟ್ ಮಾಡುತ್ತೆ ನಮಗದು. ದಟ್ ಈಸ್ ದ ಮೇನ್ ಫಂಕ್ಷನ್ ಆಫ್ ದ ಸ್ಕಿನ್. ಅನದರ್ ಏನಂತ ಹೇಳಿದ್ರೆ, ಇಟ್ ರೆಗ್ಯುಲೇಟ್ ಮೈ ಅವರ್ ಬಾಡಿ ಟೆಂಪರೇಚರ್. ನೀವು ನೋಡಿರ್ಬೋದು, ಈಗ ನಮಗೆ ಜಾಸ್ತಿ ಶೆಕೆ ಆದಾಗ ನಮಗೆ ಸ್ವೆಟಿಂಗ್ ಆಗುತ್ತೆ, ನಮಗೆ ಬೇಜಾರಾಗುತ್ತೋ, ಸ್ವೆಟಿಂಗ್ ಆಗ್ತಾ ಇದೆ ಅಂತ. ಬೇಸಿಕಲಿ ಇಟ್ ಈಸ್ ಅ ಪ್ರೊಟೆಕ್ಟಿವ್ ಫಂಕ್ಷನ್ ಆಫ್ ದ ಸ್ಕಿನ್. ನಮ್ಮ ಒಳಗಡೆ ಬಾಡಿ ಟೆಂಪರೇಚರ್ನ ವೇರಿಯೇಷನ್ ಅದು ಆಲ್ಟರ್ ಮಾಡುವ, ಅದಕ್ಕೆ ಪ್ರೊಟೆಕ್ಷನ್ ಕೊಟ್ಟು ಆ ಬೆವರನ್ನ ಇದು ಮಾಡಿ ಅದು ನಮ್ಮ ದೇಹದ ಒಳಗಡೆ ಇರುವಂತಹ ಟೆಂಪರೇಚರ್ನ ಅದು ಮೇಂಟೈನ್ ಮಾಡುತ್ತೆ. ನಮಗೆ ಚಳಿ ಆದಾಗ ನಮಗೆ ನಮ್ಮ ರೋಮಗಳೆಲ್ಲ ನಿಂತ್ಕೊಳ್ಬಹುದು ಅಥವಾ ನಮಗೆ ಒಂಥರ ಚಳಿ ಚಳಿ ಆಗ್ಬೋದು. ದಟ್ ಈಸ್ ಆಲ್ಸೋ ಅ ಪ್ರೊಟೆಕ್ಟಿವ್ ಥಿಂಗ್. ಇಟ್ ವಿಲ್ ಟ್ರೈ ಟು ಕನ್ಸರ್ವ್ ದ ಟೆಂಪರೇಚರ್ ಇನ್ಸೈಡ್ ಅವರ್ ಬಾಡಿ ಬೈ ಆಲ್ ದೀಸ್ ಮೆಕ್ಯಾನಿಸಮ್ಸ್. ಹೊರಗಡೆ ಇರುವ ಇನ್ಫೆಕ್ಷನ್ ಇರ್ಬೋದು, ಅದಿರ್ಬೋದು, ಅದನ್ನೆಲ್ಲ ಕೂಡ ಅದು 24 ಗಂಟೆ ನಮಗೆ ಆ ಹೊದಿಕೆಯಿಂದ ಅದೆಲ್ಲ ನಮಗೆ ದೇಹದ ಒಳಗೆ ಎಂಟರ್ ಆಗದ ಹಾಗೆ ನಮಗೆ ಸಂರಕ್ಷಣೆಯನ್ನು ನೀಡುತ್ತೆ. ಅದು ಚರ್ಮದ ಮುಖ್ಯದ ಅದರ ಕೆಲಸ.
0: ಇನ್ನು ಡಾಕ್ಟರ್, ನೇರವಾಗಿ ಇವತ್ತಿನ ಇದರಿಂದ ವಿಷಯಕ್ಕೆ ನಾವು ಬರೋಣ. ನಾವು ಸ್ಕಿನ್ ಬ್ಯಾಂಕ್ನ ಬಗ್ಗೆ ನಾವು ಇವತ್ತು ಮಾತಾಡಬೇಕಾಗಿದೆ. ಈ ಸ್ಕಿನ್ ಬ್ಯಾಂಕ್ ಹೇಳಿದ್ರೆ ಏನು?
1: ಸ್ಕಿನ್ ಬ್ಯಾಂಕ್ ಅಂತ ಹೇಳಿದ್ರೆ ಬೇಸಿಕಲಿ ನೀವು ಕೇಳಿರ್ಬೋದು ಬ್ಲಡ್ ಬ್ಯಾಂಕ್, ಎಲ್ಲರೂ ಕೇಳಿರ್ತಾರೆ. ಸೊ ಬೇಸಿಕಲಿ ಏನಂತ ಹೇಳಿದ್ರೆ, ಎಲ್ಲ ಹಾಸ್ಪಿಟಲ್ ನಮ್ಮ ಮನೆಯಲ್ಲಿ ಯಾರು ಒಬ್ರು ಅಡ್ಮಿಟ್ ಆಗಿರ್ಬೋದು ಅಥವಾ ಯಾರು ಸರ್ಜರಿ ಮಾಡಿಸ್ಕೊಂಡಿರ್ಬೋದು ಸೊ ಅವ್ರು ಏನ್ ಮಾಡ್ತಾರೆ, ಕೆಲವೊಂದ್ಸರಿ ದೊಡ್ಡ ಆಪರೇಷನ್ ಮಾಡುವಾಗ ರಕ್ತದಲ್ಲಿ ಕೊರತೆ ಇದೆ, ಅನಿಮಿಯಾ ಇರಬಹುದು, ಅದಕ್ಕೆ ಓ ರಕ್ತ ಕಡಿಮೆ ಇದೆ, ಆಪರೇಷನ್ ಬೇಕಿದೆ ನಿಮ್ಮ ಮನೆಯವರಿಗೆ, ಸೊ ನೀವು ಕಡೆಯೊಂದು ಯಾರಾದರೂ ಡೋನರ್ಸ್ ಬೇಕಾಗ್ತಾರೆ, ಬ್ಲಡ್ ಕೊಡಬೇಕಾಗಿದೆ ಅಂತೆಲ್ಲ ಹೇಳ್ತಾರೆ. ಸೊ ದಟ್ ಈಸ್ ಎಲ್ಲರೂ ಸರ್ವೇ ಸಾಮಾನ್ಯ, ಬ್ಲಡ್ ಬ್ಯಾಂಕ್ ಬಗ್ಗೆ ಎಲ್ಲರೂ ಕೇಳಿರ್ತಾರೆ, ಪ್ರತಿಯೊಂದು ಹಾಸ್ಪಿಟಲ್ಗಳಲ್ಲೂ ಇರುತ್ತೆ. ಸೊ ಅದೇ ರೀತಿ ಚರ್ಮದ ಬ್ಯಾಂಕ್, ಸ್ಕಿನ್ ಬ್ಯಾಂಕ್ ಅನ್ನೋದು ಈ ನಮ್ಮ ಡಾಕ್ಟರ್ಗಳ ಫ್ರೆಟರ್ನಿಟಿಯಲ್ಲಿ ಸ್ವಲ್ಪ ಅದು ಅಷ್ಟೊಂದು ಕಾಮನ್ ಆಗಿ ಗೊತ್ತಿರುವಂತಹ ವಿಷಯ ಅಲ್ಲ. ಸೊ ಈ ಸ್ಕಿನ್ ಬ್ಯಾಂಕ್ ಅಂದ್ರೆ ಬೇಸಿಕಲಿ ಇಟ್ ಈಸ್ ಎ ಬ್ಯಾಂಕ್ ವಿಚ್ ಸ್ಟೋರ್ಸ್ ಅಂಡ್ ಕಲೆಕ್ಟ್ಸ್ ದ ಬ್ಲಡ್ ದ ಸ್ಕಿನ್ ಫ್ರಮ್ ಅವರ್ ಬಾಡಿ. ಬೇಸಿಕಲಿ ಇಟ್ ಇಸ್ ಆಫ್ಟರ್ ಡೆತ್.
0: ಆಫ್ಟರ್ ಡೆತ್. ಓಕೆ, ಇದನ್ನ ಪ್ರಮುಖವಾಗಿ ಮೊದಲಿಗೆ ನಾವು ಹೇಳಬೇಕಾಗಿದೆ. ಇಲ್ಲಿ ನಾವು ಮಾಡಬೇಕಾಗಿರೋದು ಈ ಬ್ಯಾಂಕ್ಗೆ ನಾವು ದಾನವನ್ನು ಮಾಡಬೇಕಾಗಿದೆ ಅಲ್ವಾ?
1: ಹೌದು,
0: ಚರ್ಮ ದಾನ.
1: ಹೌದು.
0: ಸೊ ಇದು ಹೇಗೆ, ಏನು ಪ್ರಕ್ರಿಯೆ?
1: ಸಿ ಬೇಸಿಕಲಿ ಹೇಗೆ ಅಂತ ಹೇಳಿದ್ರೆ, ನಮ್ಮ ಆಫ್ಟರ್ ವಿ ಡೈ, ನಮ್ಮದು ಮುಗಿದ ಮೇಲೆ, ಆಯುಷ್ ಮುಗಿದ ಮೇಲೆ ನಾವು ನಮ್ಮ, ಈಗ ನೀವು ಕೇಳಿರಬಹುದು ಹೆಚ್ಚಿನ ಅಂಶ, ಈ ಐ ಬ್ಯಾಂಕ್ ಅನ್ನೋದು ವೆರಿ ಕಾಮನ್, ಮೆನಿ ಆಫ್ ದ ಹಾಸ್ಪಿಟಲ್ ವಿಲ್ ಹ್ಯಾವ್ ಐ ಬ್ಯಾಂಕ್. ಸೊ ಏನಂತ ಹೇಳ್ತಾರೆ, ನಮ್ಮ ದೃಷ್ಟಿ, ನಮ್ಮ ಜೀವನ ಮುಗಿದ ಮೇಲೆ ನಮ್ಮ ದೃಷ್ಟಿ ನಮ್ಮಲ್ಲಿಯೇ ಉಳಿಬಾರದು, ನಮ್ಮಲ್ಲಿಯೇ ಮಣ್ಣಾಗಬಾರದು, ಅದನ್ನ ಆ ದೃಷ್ಟಿ ಆ ಕಾರ್ನಿಯ ಒಳಗಡೆ ಇರುವಂತ ಏನ್ ಬೇರೆಯವರಿಗೆ ಕೂಡ ಕೊಡಬಹುದು, ಅದನ್ನ ಟ್ರಾನ್ಸ್ಫರ್ ಮಾಡಬಹುದು, ಮತ್ತೆ ಕಣ್ಣಿನ ಪ್ರಾಬ್ಲಮ್ ಇರುವವರಿಗೆ ಆ ದೃಷ್ಟಿಯ ಅದು ಬರಬಹುದು, ಬೇರೆಯವರಿಗೆ ಕೊಡಬಹುದು ಅಂತ ನೀವೆಲ್ಲರೂ ಕೇಳಿದಿರ. ಅದೇ ರೀತಿಯ ಸಿಮಿಲರ್ ಗೈಡ್ಲೈನ್ಸ್ ಅಲ್ಲಿ ಈ ಸ್ಕಿನ್ ಸಹ ನಾವು ಸತ್ತ ಮೇಲೆ ನಮ್ಮ ಚರ್ಮವನ್ನು ಬೇರೆಯವರಿಗೆ ದಾನವಾಗಿ ಕೊಟ್ಟು ಅವರಿನ ಕೆಲವೊಂದು ತೊಂದರೆಗಳಿರೋರಿಗೆ, ಫಾರ್ ಎಕ್ಸಾಂಪಲ್ ಮೇನ್ಲಿ ನಾವು ಇದನ್ನ ಯೂಸ್ ಮಾಡುವಂಥದ್ದು ಸುಟ್ಟ ಗಾಯದಿಂದ ಅವರ ದೇಹದಲ್ಲಿ ಬೆಂಕಿಯಿಂದ ಆಗಿ ಅವರ ಸುಟ್ಟ ಚರ್ಮವನ್ನು ಸುಟ್ಟುಕೊಂಡು ಅಡ್ಮಿಟ್ ಆಗುವ ಅವರ ರೋಗಿಗಳಿಗೆ ಇದನ್ನು ಉಪಯೋಗ ಮಾಡ್ತೇವೆ. ಹೆಚ್ಚಿನ ಅಂಶವಾಗಿ ಮುಖ್ಯವಾಗಿ ಉಪಯೋಗ ಇರೋದು ಈ ಸ್ಕಿನ್ ಅನ್ನೋದು, ಈ ಸುಟ್ಟ ಗಾಯದಲ್ಲಿ ಅಫೆಕ್ಟ್ ಆಗಿ ಇಡೀ ದೇಹದ ಗಾಯ ಚರ್ಮವನ್ನು ಸುಟ್ಟುಕೊಂಡು ಬಂದು ಅಡ್ಮಿಟ್ ಆಗಿರೋರಿಗೆ ಅವರ ಗಾಯನೆಲ್ಲ ಕ್ಲೀನ್ ಮಾಡಿದ ಮೇಲೆ ದೇಹದಲ್ಲಿ ಗಾಯ ಉಳಿಯುತ್ತೆ. ಸೊ ಆ ಗಾಯದ ಮೇಲೆ ಇದನ್ನು ಹೊದಿಕೆಯಾಗಿ ಸಂರಕ್ಷಣೆಗೆ ಇದನ್ನು ಉಪಯೋಗ ಮಾಡಬಹುದು.
0: ಇದ್ರ ಬಗ್ಗೆ ಈಗ ಸದ್ಯಕ್ಕೆ ಜಾಗೃತಿಗಳು ಹೇಗಿದೆ ಮಂಗಳೂರಲ್ಲಿ ಅಲ್ವಾ ನಮ್ಮ ದೇಶದಲ್ಲಿ ಅಂತ ಹೇಳಿದ್ರೆ, ಜನರಿಗೆ ಇದರ ಬಗ್ಗೆ ಗೊತ್ತಿದೆಯಾ ಈ ಒಂದು ಕಾನ್ಸೆಪ್ಟ್ ಬಗ್ಗೆ?
1: ತುಂಬಾ ಕಡಿಮೆ
0: ಕಡಿಮೆ.
1: ಸೊ ಆಕ್ಚುಲಿ ಏನಂತ ಹೇಳಿದ್ರೆ, ಈಗ ನಮ್ಮ ಹೆಚ್ಚಿನ ಅಂಶ ನೋಡಿದ್ರೆ ಮಂಗಳೂರಿನಲ್ಲೇ ಒಂದು 50 ಬ್ಲಡ್ ಬ್ಯಾಂಕ್ ಇರಬಹುದು, ಬಟ್ ನಮ್ಮ ಇಡೀ ದೇಶದಲ್ಲಿ, ಇಡೀ ಇಂಡಿಯಾದಲ್ಲಿ ಒಂದು ಹೆಚ್ಚಿನ ಅಂಶ ಒಂದು 15-22 ಸ್ಕಿನ್ ಬ್ಯಾಂಕ್ ಇಡೀ ಇಂಡಿಯಾದಲ್ಲಿರುವಂತದ್ದು 22 ಸ್ಕಿನ್ ಬ್ಯಾಂಕ್ ಗಳು. ಅದು ನಮ್ಮ ದಕ್ಷಿಣ ಕನ್ನಡದಲ್ಲಿ ನಮ್ಮ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ನಲ್ಲಿ ರೋಟರಿ ಕ್ಲಬ್ ಆಫ್ ಮ್ಯಾಂಗ್ಳೂರ್ ಅವರ ಕಡೆಯಿಂದ ನಮಗೆ ಸಹಾಯ ಪಡೆದು ನಮ್ಮದರಲ್ಲಿ ಎರಡನೆಯ ಸ್ಕಿನ್ ಬ್ಯಾಂಕ್ ದಕ್ಷಿಣ ಕನ್ನಡಕ್ಕೆನೆ. ಮೊದಲನೆಯ ಸ್ಕಿನ್ ಬ್ಯಾಂಕ್ ಇದರಲ್ಲಿ ಮಣಿಪಾಲದಲ್ಲಿದೆ, ಎರಡನೆಯ ಸ್ಕಿನ್ ಬ್ಯಾಂಕ್ ಇರುವಂತಹದ್ದು ನಮ್ಮ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಕಂಕನಾಡಿಯಲ್ಲಿ. ಇದು ನಮ್ಮ ರೋಟರಿ ಅವರ ಜೊತೆ ಇದನ್ನು ಒಡನಾಡಿಯಾಗಿ ನಮ್ಮಲ್ಲಿ ಪ್ರಾರಂಭವಾಗಿದೆ. ಈ ಪ್ರಾರಂಭ ಆಗಿ ಒಂದು 1.5 ವರ್ಷ ಆಯಿತು.
0: ಓಕೆ ಓಕೆ. ಈಗ ಈ ಚರ್ಮ ದಾನವನ್ನು ಮಾಡಬೇಕು ಅಂತ ಇಚ್ಛಿಸುವವರು, ಸೊ ಇರುವಂಥ ಮಾನದಂಡಗಳು ಏನು ಅಂತ, ಅದಕ್ಕೆ ಏನಾದರೂ ಏಜ್ ಲಿಮಿಟ್ ಇದೆಯಾ, ಅಥವಾ ಅವನು ಅವನ ಮರಣಾನಂತರ ಚರ್ಮವನ್ನು ಕೊಡಬೇಕು ಅಂತೇಳಿ ಅವನು ಏನು ಮಾಡಬೇಕು?
1: ನಾರ್ಮಲ್ ಆಗಿ ಆ್ಯಕ್ಚುಲಿ ಆ ಥರ ಏಜ್ ಲಿಮಿಟ್ ಅನ್ನೋದು ಹೇಗೆ ಅಂದರೆ, ಒಂದು ಮೇ ಬಿ ಎಥಿಕಲ್ ಇಶ್ಯೂಸಿಂದ ಎನಿಬಡಿ ಹೂ ಇಸ್ ಅಬೋವ್ 18 ಇಯರ್ಸ್, 18 ವರ್ಷದ ಮೇಲ್ಪಟ್ಟಿರೋರು ಅವರ ಎಕ್ಸ್ಪೈರ್ ಆದ ಮೇಲೆ, ಅವರ ಜೀವ ಹೋದ ಮೇಲೆ ಅವರ ಚರ್ಮವನ್ನು, ಅಪರ್ ಲಿಮಿಟ್ ಯಾವ ರೀತಿ ಇಲ್ಲ, 100 ವರ್ಷ ಆಗಿರ್ಬೋದು, 95 ವರ್ಷ ಕೂಡ ಆಗಿರ್ಬೋದು. ಸೊ 18 ವರ್ಷದ ಮೇಲ್ಪಟ್ಟಿರೋರು ಯಾರು ಸಹ ಅವರ ಮೃತವಾದ ಮೇಲೆ ಅವರ ಚರ್ಮವನ್ನು ದಾನ ಮಾಡಲಿಕ್ಕೆ ಅವರು ಪ್ಲೆಜ್ ಮಾಡಬಹುದು. ಸೊ ನಾರ್ಮಲ್ ಆಗಿ ಇದೇನಂತ ಹೇಳಿದ್ರೆ, ನಾವು ಇದು ಈಗ ಆಗುವಂತಹ ಕ್ರಿಯೆ ಅಲ್ಲ, ಇದು ನಾವು ಮೃತವಾದ ಮೇಲೆ ಆಗುವಂತಹ ಕ್ರಿಯೆ. ಅದಕ್ಕೆ ನಾವು ಡಾಕ್ಟರ್ನ ಹಾಸ್ಪಿಟಲ್ಗಳಲ್ಲಿ ಈ ಡಾಕ್ಟರ್ ಹತ್ರ ಇರುವಂತಹ ಪ್ಲೆಜ್ ಫಾರ್ಮ್ ಅಂತ ಇರುತ್ತೆ. ಅಂದ್ರೆ ನಾವು ಮುಂದೆ ನಮ್ಮ ದೇಹದ ಚರ್ಮವನ್ನು ದಾನವಾಗಿ ನೀಡಲಿಕ್ಕೆ ನಾನು ಬಯಸ್ತೇನೆ ಅನ್ನುವ ಮನಸ್ಸಲ್ಲಿರುವ ನಮ್ಮ ಆಕಾಂಕ್ಷೆಯನ್ನು ಈಗಲೇ ಅದನ್ನು ಪ್ಲೆಜ್ ಮಾಡಬಹುದು, ಆ ಪ್ಲೆಜ್ ಫಾರ್ಮಿಗೆ ಸೈನ್ ಮಾಡಬಹುದು. ಅದರಿಂದ ನಮ್ಮ ಅದು ರೆಕಾರ್ಡ್ ಆಗಿರುತ್ತೆ. ಸೊ ಅವರ ಆಕಾಂಕ್ಷೆಗೆ ಅದು ರೆಕಾರ್ಡ್ ಆಗಿರುತ್ತೆ. ಮುಂದೆ ಅವರ ಮೃತವಾದ ಮೇಲೆ ಅವರ ಮನೆಯವರು ಒಪ್ಪಿಗೆ ಕೊಟ್ಟರೆ ಅವರ ಚರ್ಮವನ್ನು ದಾನವಾಗಿ ಉಪಯೋಗಿಸಿ ಬೇರೆಯ ರೋಗಿಗಳನ್ನು ಅವರನ್ನು ಸೇವ್ ಮಾಡಲು ಇದನ್ನು ಉಪಯೋಗ ಮಾಡಬಹುದು.
0: ಈಗ ಒಬ್ಬ ವ್ಯಕ್ತಿಯ ದೇಹದಿಂದ ಎಷ್ಟು ಶೇಕಡ ಚರ್ಮವನ್ನ ತೆಗಿತೀರಿ, ಅಂದ್ರೆ ಅದು ಹೇಗೆ?
1: ಇದು ಒಳ್ಳೆ ಪ್ರಶ್ನೆ. ಆಕ್ಚುಲಿ ಏನಂತ ಹೇಳಿದ್ರೆ, ನಾವು ದೇಹದಲ್ಲಿ ನಮ್ಮ ಚರ್ಮ, ನಾನಾಗಲೇ ಹೇಳಿದಂಗೆ ತಲೆಯಿಂದ ಕಾಲಿನವರೆಗೂ ಕೂಡ ಚರ್ಮ. ಸೊ ಬಟ್ ಎಲ್ಲಾ ಭಾಗದ ಚರ್ಮವನ್ನು ಸಹ ತೆಗಿಲಿಕ್ಕೆ ಒಂದು ಫಸ್ಟ್ ಆಫ್ ಆಲ್ ಆಗೋದಿಲ್ಲ, ಎರಡನೇ ಒಂದು ನಮ್ಮ ಮೃತವಾದ ಮೇಲೆ ಅವರ ಬಂಧುಗರಿಗೆ ಅವರ ಸಂಬಂಧಿಕರಿಗೆ ಮನೆಯವರಿಗೆ ಅದು ಆ ಪೇಷಂಟ್ ಅವರ ಅದು ಅವರಿಗೆ ಮೃತವಾದವರ ಮನೆಯವರಿಗೆ ಅದು ಡಿಸ್ಫಿಗರ್ ಆಗಬಾರ್ದು, ಬಾಡಿ ವಿಕಾರ ಆಗಬಾರ್ದು. ಸೊ ಆ ರೀತಿ ಆಗದ ಹಾಗೆ ಅವರ ಚರ್ಮ ಉಪಯೋಗ ಆಗಬೇಕು ಬೇರೆ ಪೇಷಂಟ್ಸ್ ಗಳಿಗೆ, ಅವರಿಂದ ಅಲ್ಲಿ ಮಣ್ಣಾಗದೆ ಅವರ ಚರ್ಮ ಉಪಯೋಗ ಆಗಬೇಕು, ಬಟ್ ಅವರ ಮನೆಯವರಿಗೆ ಅದು ಆ ಅವರ ಬಾಡಿ ವಿಕಾರ ಆಗದ ಹಾಗೆ ನಾವು ಚರ್ಮವನ್ನು ಬೆನ್ನು ಮತ್ತೆ ಕಾಲಿನ ಸೊಂಟದ ಕೆಳಗೆ ಕಾಲಿನ ಎಲ್ಲಾ ಭಾಗಗಳಿಂದ ಮಾತ್ರ ತಗೊಳ್ತೇವೆ. ತಗೊಂಡ ಮೇಲೆ ಅದನ್ನು ಪ್ರಾಪರ್ ಆಗಿ ಕ್ಲೀನ್ ಮಾಡಿ ಡ್ರೆಸ್ಸಿಂಗ್ ಮಾಡಿ ಅದರಿಂದ ಯಾವ ರೀತಿ ಏನು ಇದಾದಂಗೆ ಕ್ಲೀನ್ ಆಗಿ ಡ್ರೈ ಆಗಿ ಅದನ್ನು ಕವರ್ ಮಾಡಿ ಅವರ ಬೇರೆ ಕಾಣುವಂತಹ ಅವರ ಸತ್ತ ಮೃತವಾದವರ ಮನುಷ್ಯರ ಅವರ ದೇಹ ಕಾಣುವಂತಹ ಕೈ ಆಗಲಿ ಕತ್ತು ಮುಖ ಯಾವ ಭಾಗದಿಂದ ನಾವು ಚರ್ಮವನ್ನು ತೆಗೆಯೋದಿಲ್ಲ.
0: ಇದು ಈ ಪ್ಲಾಸ್ಟಿಕ್ ಸರ್ಜರೀಸ್ ಕೂಡ ಆಗುವಾಗ ಕೂಡ ಈಗ ಅವನ ದೇಹದಿಂದಲೇ ತೆಗೆದು ಹಾಕ್ತಾರಲ್ಲ ಆಗ ಕೂಡ ಅಂತದನ್ನೇ ನಾವು ನೋಡ್ಕೊಳ್ತೀವಲ್ವಾ?
1: ಹೌದು, ನಾರ್ಮಲ್ ಆಗಿ ಸ್ಕಿನ್ ಹಾಕುವಂತದ್ದು ಅವರ ದೇಹದಿಂದನೇ ತೊಡೆಯಿಂದ ಮತ್ತು ಬೇರೆ ಜಾಗದಿಂದ ಚರ್ಮ ತೆಗೆದು ನಾವು ಬೇರೆ ಎಲ್ಲಿ
0: ಹಾಕುವಂತದ್ದು ಅಂತ. ಇದೀಗ ಹೇಳುವಂತದ್ದು ಸರ್, ಈ ಒಂದು ಸ್ಕಿನ್ ಬ್ಯಾಂಕ್ ಅಂತ ನಾವು ಏನ್ ಹೇಳ್ತಿದ್ದೇವೆ ಅಥವಾ ಚರ್ಮ ದಾನವನ್ನು ಮಾಡುವಂತ ಪ್ರಕ್ರಿಯೆ ಏನಿದೆ, ನೀವು ಆಗ್ತಾನೆ ಮಾತಾಡುವಾಗ ಹೇಳಿದ್ರೆ, ಈಗ ಒಬ್ಬ ವ್ಯಕ್ತಿ ಅವನ ಜೀವಿತಾವಧಿಯಲ್ಲಿ ಬರೆದುಕೊಡ್ತಾನೆ ನನ್ನ ಕಡೆಯಿಂದ ಚರ್ಮ ತೆಗೆದುಕೊಳ್ಬಹುದು ಅಂತ, ಬಟ್ ಈಗ ಮನೆಯವರು ಬೇಡ ಅಂತ ಹೇಳಿದ್ರೆ ಆಗ ಏನು ಸರ್?
1: ಆಕ್ಚುಲಿ ಆಸ್ ಪರ್ ಲಾ ಅವರು ಸ್ವೇಚ್ಛೆಯಿಂದ ಪ್ಲೆಜ್ ಫಾರ್ಮ್ ಅನ್ನು ಸೈನ್ ಮಾಡಿದ್ರು ಸಹ ಅವರ ನೆಕ್ಸ್ಟ್ ಇರುವಂತಹ ಮಗ ಇರ್ಬೋದು ಮಗಳಿರ್ಬೋದು ಯಾರು ವೈಫ್ ಇರ್ಬೋದು ಯಾರು ನೆಕ್ಸ್ಟ್ ಪರ್ಸನ್ ಯಾರಿದ್ದಾರೆ ಅವರು ನಿರಾಕರಿಸಿದ್ರೆ ಅವರ ಚರ್ಮವನ್ನು ತಗೊಳ್ಳುವ ಹಕ್ಕು ನಮಗೆ ಇಲ್ಲ. ಸೊ ಅವರು ನಿರಾಕರಿಸಿದ್ರೆ ಅವರ ಮೃತವಾದವರ ಇಚ್ಛೆಯ ಮೇರೆಗೆ ಅವರು ಅದನ್ನು ನಿರಾಕರಿಸಿದ್ರೆ ನಮಗೆ ಅವರ ಚರ್ಮ ತೆಗೆಳುವಂತಹ ಹಕ್ಕು ಇಲ್ಲ.
0: ಹಾಗಾದ್ರೆ ಪ್ಲೆಜ್ ಮಾಡಿದ ಮೊದಲೇ ಮನೆಯವರ ಹತ್ರ ಹೇಳಿರಬೇಕು.
1: ಹೌದು ಹೌದು,
0: ಹೇಳದ ಸೀಕ್ರೆಟ್ ಆಗಿ ಇಡುವಾಗ ಇಲ್ಲ
1: ಅಲ್ವಾ?
0: ಸೊ ಹೀಗೆ ಹೀಗೆ ನೀವು ಬಿಡಬೇಕು ಅಂತ ಹೇಳಿದ್ರೆ ಮಾತ್ರ ಅದು ಅಲ್ವಾ ಉಪಯೋಗಕಾರಿ. ಈಗ ಒಬ್ಬನ ದೇಹದಿಂದ ಈ ಚರ್ಮವನ್ನು ತೆಗೆದ ನಂತರ ಈಗ ನಾವು ಕಣ್ಣಿನ ಬಗ್ಗೆ ಮಾತಾಡುವಾಗ ಹೇಳ್ತೇವೆ ಅದು ಮೂರ್ನಾಲ್ಕು ಮಂದಿಗೆ ಉಪಯೋಗಕ್ಕೆ ಬರ್ತದೆ ಅಂತ, ಅದನ್ನು ಉಪಯೋಗಿಸಬಹುದು. ಚರ್ಮ ಹೇಗೆ ಅದು ಎಷ್ಟು ಮಂದಿಗೆ?
1: ಬೇಸಿಕಲಿ ಅದು ನಾವು ಡೀಲ್ ಮಾಡ್ತಿರುವ ಪೇಷಂಟ್ ಸುಟ್ಟಗಾಯದ ಪೇಷಂಟ್ ಎಷ್ಟು ಪರ್ಸೆಂಟೇಜ್ ಆಗಿದೆ ಅದರ ಮೇಲೆ ಇನ್ವಾಲ್ವ್ ಆಗುತ್ತದೆ. ಈಗ ಫಾರ್ ಎಕ್ಸಾಂಪಲ್ ಲಾಸ್ಟ್ ಟೈಮ್ ಒಂದು ವರ್ಷದ ಮುಂಚೆ ನಮ್ಮ ಗೊತ್ತಿರುವ ಹಾಗೆ ಮಂಗಳೂರಿನಲ್ಲಿ ಒಬ್ಬರು ಲೇಡಿದ್ದು ಒಂದು ಸ್ಕಿನ್ ತಗೊಂಡಿದ್ವಿ, ಅದನ್ನ ಆಕ್ಚುಲಿ ಒಂದು ಮೂರು ಜನಕ್ಕೆ ಯೂಸ್ ಮಾಡಿದ್ವಿ. ಸೊ ನಾವು ಡೀಲ್ ಮಾಡ್ತಿರೋ ಪೇಷಂಟ್ ಒಂದು ಪರ್ಸೆಂಟೇಜ್ ಒಂದು 30% ಆಗಿದ್ರೆ ಅದನ್ನ 20-30-30-40% ಆಗಿದ್ರೆ ನಾವು ಒಬ್ಬ ಪೇಷಂಟ್ ಇಬ್ಬರು ಅಥವಾ ಮೂರು ಜನಕ್ಕೆ ಯೂಸ್ ಮಾಡಬಹುದು. ಈಗ ಫಾರ್ ಎಕ್ಸಾಂಪಲ್ ನಾವು ಮಾಡ್ತಿರೋ ಪೇಷಂಟ್ 60% ಬರ್ನ್ಸ್ ಆದ್ರೆ ಮೇ ಬಿ ಒಬ್ಬರ ಸ್ಕಿನ್ ಒಬ್ಬ ಮೃತವಾದವರಿಂದ ತೋಂಡ ಸ್ಕಿನ್ ಒಬ್ಬರಿಗೆ ಮಾತ್ರ ಸಾಕಾಗುತ್ತೆ. ಸೊ ಅದು ನಾವು ಡೀಲ್ ಮಾಡ್ತಿರುವ ಪೇಷಂಟಿನ ಪರ್ಸೆಂಟೇಜ್ ಆಫ್ ಬರ್ನ್ಸ್ ಅಂತ ಏನ್ ಹೇಳ್ತೇವೆ, ಅವರ ಬಾಡಿಯಲ್ಲಿ ಎಷ್ಟು ಭಾಗ ಸುಟ್ಟಿದೆ, ಸೊ ಅದರ ಮೇಲೆ ಇದ್ರ ರಿಕ್ವೈರ್ಮೆಂಟ್ ಕನೆಕ್ಷನ್. ಸೊ ಹಾಗೆ ಅದರ ಅದಕ್ಕೆ ಅದು ನೇರವಾಗಿ ಅದು
0: ಈಗ ಒಬ್ಬ ವ್ಯಕ್ತಿ ಮೃತವಾದಂತ ವ್ಯಕ್ತಿ ಎಲ್ಲವೂ ಕೂಡ ಸರಿ ಇದ್ದು ಮನೆಯವರು ಕೂಡ ಬಿಟ್ಟು ಆ ಒಂದು ಬಾಡಿಯನ್ನ ನಿಮ್ಗೆ ಕೊಟ್ಟಾಗ ಎಷ್ಟು ಸಮಯ ತೆಗೆದುಕೊಳ್ತದೆ ಅದು ಅಂತ?
1: ಅದನ್ನ ಚರ್ಮವನ್ನು ತೆಗೆಯಲಿಕ್ಕೆ ಸೊ ನಾರ್ಮಲ್ ಆಗಿ ಈ ನಾವು ನಮ್ಮ ಡಾಕ್ಟರ್ಸ್ ನಮ್ಮ ಟೀಮ್ ಇರುತ್ತೆ, ನಮ್ದು ಪ್ಲಾಸ್ಟಿಕ್ ಸರ್ಜನ್ಸ್ ಟೀಮ್, ಈ ಟೀಮಿನ ಅಲ್ಲಿಗೆ ಹೋಗಿ ನಮ್ಮ ಅದ್ರ ಜೊತೆಗೆ ಬಯೋಟೆಕ್ನಿಷಿಯನ್ಸ್ ನರ್ಸಸ್ ಮತ್ತೆ ಅಲ್ಲಿ ಬಾಯ್ಸ್ ಅವರೆಲ್ಲ ಇರ್ತಾರಲ್ಲ ಒಟ್ಟಿಗೆ ಅಲ್ಲಿ ಹೋದಾಗ ನಮ್ಮ ಟೀಮ್ಗೆ ತಗೊಳ್ಳುವಂತಹ ಸಮಯ ಅರೌಂಡ್ 45 minutes ಮ್ಯಾಕ್ಸಿಮಮ್.
0: 30-45 ನಿಮಿಷದೊಳಗೆ
1: ನಾವು ಅವರಿಗೆ ನಮ್ಮ ಯಾವ ಜಾಗದಲ್ಲಿ ಚರ್ಮವನ್ನು ತಗೊಳ್ತೇವೆ ಅದನ್ನು ಆ ಮೆಷಿನ್ ಅಲ್ಲಿ ತೆಗೆದು ಅದನ್ನು ಪ್ರಾಪರ್ಲಿ ಕವರ್ ಮಾಡಿ ಹೊರಗೆ ಬರಲಿಕ್ಕೆ ನಮಗೆ ಒಂದು 30-45 minutes ಸಾಕು
0: ಸಾಕು ಅಂತ. ಎಸ್, ಒಬ್ರು ಕಾಲ್ ಇದ್ದಾರೆ, ಯಾರು ಅಂತ ನೋಡುವ. ಹಲೋ, ನಮಸ್ಕಾರ.
2: ನಮಸ್ತೆ ಸರ್, ಜಯಪ್ರಕಾಶ್ ಎಕ್ಕೂರ್ ಮಾತಾಡೋದು.
0: ಓಕೆ, ನಮಸ್ತೆ.
1: ನಮಸ್ಕಾರ ಸರ್.
2: ಡಾಕ್ಟರ್ ನಮಸ್ತೆ.
1: ನಮಸ್ಕಾರ.
2: ಈಗ ಮಾತಾಡ್ತಾ ಹೇಳಿದಿರಿ ಡಾಕ್ಟ್ರೆ, ಮೊದಲೇ ಪ್ಲಜ್ ಮಾಡಬೇಕು ಅಂತೇಳಿ ಮರಣ ಹೊಂದಿದವರದ್ದು.
1: ಹೌದು,
2: ಅದು ಕೂಡ ಹೇಳಿದಿರಿ. ಅವರ ಹತ್ತಿರದ ಸಂಬಂಧಿಕರಿಗೆ ಇಚ್ಛಿಸದೇ ಇದ್ರೆ ತಗೊಳ್ಲಿಕ್ಕೆ ಆಗುದಿಲ್ಲ ಆಸ್ ಪರ್ ಲಾ ಅಂತೇಳಿ.
1: ಹೌದು ಸರ್.
2: ಆದ್ರೆ ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಈಗ ಮರಣ ಹೊಂದಿದ ವ್ಯಕ್ತಿ ಗೆ ಪ್ಲಜ್ ಮಾಡದಿದ್ರು ಕೂಡ ಅವರ ಹತ್ತಿರದ ಸಂಬಂಧಿಕರು ಇಚ್ಛಿಸಿದ್ದಲ್ಲಿ ಚರ್ಮದಾನ ಮಾಡ್ಬೇಕು ಅಂತ ಹೇಳಿ ಇಚ್ಛಿಸಿದ್ದಲ್ಲಿ ಅದು ಕೊಡ್ಬಹುದಾ? ಕಣ್ಣನ್ನು ಆ ರೀತಿ ಮಾಡ್ಲಿಕ್ಕೆ ಆಗ್ತದೆ ಅಂತ ನನ್ಗೆ ಗೊತ್ತು, ಅದೇ ಹಾಗೆ ಅನ್ವಯಿಸ್ತದ ಅಂತೇಳಿ ನನ್ನ ಪ್ರಶ್ನೆ.
1: ಡೆಫಿನೆಟ್ಲಿ ಸರ್, ನೀವು ಹೇಳಿದ ಆಕ್ಚುಲಿ ಪ್ರಶ್ನೆ ತುಂಬಾ ಕರೆಕ್ಟ್ ಆಗಿದೆ. ನೀವು ಹೇಳ್ತಿರೋದು ಡೆಫಿನೆಟ್ಲಿ ಸಾಧ್ಯ ಉಂಟು. ಈಗ ಅವರು ಅವರ ಜೀವಂತ ಇರುವಾಗ ಅವರ ಇದರ ಬಗ್ಗೆ ಮಾಹಿತಿ ಇಲ್ಲದಿರಬಹುದು, ಅಥವಾ ಅವರು ಸ್ವಇಚ್ಛೆಯಿಂದ ಏನು ಪ್ಲೆಡ್ಜ್ ಮಾಡದೇ ಇರಬಹುದು. ಬಟ್ ಈಗ ಅಲ್ಲಿ ಅವರು ಏನಾದರೂ ಮನೆಯಲ್ಲಿ ಮೃತವಾಗಿರ್ಬೋದು, ಅಥವಾ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿ ಏನಾದರೂ ಕಾರಣದಲ್ಲಿ ಏನಾದರೂ ರೋಗಕ್ಕೆ ತುತ್ತಾಗಿ ಇದಾಗಿರಬಹುದು. ಸೊ ಅವರ ಮಕ್ಕಳು ಮನೆಯವರು ಯಾರಾದರೂ ಇಚ್ಛೆಯಿಂದ ಅವರ ದೇಹದ ಚರ್ಮನ ಬೇರೆಯವರಿಗೆ ಉಪಯೋಗ ಆಗಿ ಬೇರೆಯವರ ಹೆಲ್ಪ್ ಆಗಲಿ ಅನ್ನೋ ಮನೋಭಾವನೆ ಇರುವವರು ಅದನ್ನು ಸ್ವೇಚ್ಛೆಯಿಂದ ಅವಾಗ ಒಪ್ಪಿದರೆ ಅದನ್ನು 100% ಅದನ್ನು ಅವರ ಚರ್ಮವನ್ನು ನಾವು ಯೂಸ್ ಮಾಡಲಿಕ್ಕೆ ಸಾಧ್ಯ ಉಂಟು ಸರ್.
2: ಸರಿ ಸರ್, ಧನ್ಯವಾದ.
0: ಥ್ಯಾಂಕ್ ಯು. ಥ್ಯಾಂಕ್ ಯು ಜಯಪ್ರಕಾಶ್ ಅವರೇ. ಇನ್ನು ನಿಮ್ಮ ಹತ್ರ ಕೇಳುವಂಥದ್ದು, ಈಗ ಒಬ್ಬ ವ್ಯಕ್ತಿ ಮರಣ ಹೊಂದಿದ ಎಷ್ಟು ಗಂಟೆಯ ಒಳಗೆ ಎಲ್ಲ ಪ್ರೊಸೀಜರ್ಸ್ಗೆ ಆಗಬೇಕು?
1: ಹಾಂ, ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಆ್ಯಕ್ಚುಲಿ ಏನಂತ ಹೇಳಿದ್ರೆ ಇದು ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಮರಣ ಹೊಂದಿದ ಮೇಲೆ ವಿತಿನ್ 6 hours, ಸೊ ದಿಸ್ ಇಸ್ ದಟ್ ಕ್ರೂಷಿಯಲ್ ಟೈಮ್ ನಮಗೆ. ವಿತಿನ್ 6 hours ಒಳಗಡೆ ನಾವು ಚರ್ಮವನ್ನು ತೆಗಿಬೇಕು. ಸೊ 6 hours ಆದ ಮೇಲೆ ನಮ್ಮ ಬಾಡಿ ವಿಲ್ ಗೋ ಇನ್ ಟು ಡಿಫರೆಂಟ್ ಸ್ಟೇಟ್ ಆಕ್ಚುಲಿ. ಸೊ ಅದು ಗಟ್ಟಿ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ಅದಕ್ಕೋಸ್ಕರ ಹಾಗೆ ಮಾಡಬೇಕು ಅಂತ ಏನಿಲ್ಲ ಸರ್. ಆಕ್ಚುಲಿ ಏನಂತ ಹೇಳಿದ್ರೆ ಕೆಲವೊಬ್ಬರಿಗೆ ಈಗ ಮ್ಯಾಂಗ್ಳೂರ್ನ ಇರೋರು ಇರ್ಬೋದು, ಹಾಸ್ಪಿಟಲ್ ಹತ್ತಿರದಲ್ಲಿರೋರು ಇರ್ಬೋದು, ಅವರು ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದ್ರೆ ನಮಗೆ ಮಾಡ್ಲಿಕ್ಕೆ ತುಂಬಾ ಸುಲಭ. ಬಿಕಾಸ್ ನಮ್ಮ ಹಾಸ್ಪಿಟಲ್ ಇದೆ, ಆಪರೇಷನ್ ಥಿಯೇಟರ್ ಇರುತ್ತೆ, ಫೆಸಿಲಿಟೀಸ್ ಇರುತ್ತೆ, ನರ್ಸಸ್ ಇರ್ತಾರೆ, ನಮ್ಮ ಟೂಲ್ಸ್ ಇರುತ್ತೆ, ನಮಗೆ 15 ನಿಮಿಷದಲ್ಲಿ ಬೇಗ ನಾವು ರೆಡಿ ಮಾಡ್ಕೊಂಡು ಹೋಗ್ಬೋದು. ಬಟ್ ಕೆಲವೊಬ್ಬರು ಈಗ ಪುತ್ತೂರಿನಿಂದ 25 kilometers ಹಳ್ಳಿಯಲ್ಲಿ ಇರ್ಬೋದು. ಸೊ ಆ ಜಾಗದಿಂದ ಅವರಿಗೆ ಅಲ್ಲಿ ವೆಹಿಕಲ್ಸ್ ಓಡಾಡೋ ಜಾಗದ ಇರಬಹುದು, ಅಲ್ಲಿಂದ ತಕ್ಷಣ ಅವರಿಗೆ ಇಲ್ಲಿಂದ ಹಾಸ್ಪಿಟ್ಲಿಗೆ ಫಾದಂಬುಲೆನ್ಸ್ ಕರ್ಕೊಂಡು ಬರ್ಲಿಕ್ಕೆ ಅವರಿಗೆ ಟೈಮ್ ಆಗ್ಬೋದು, ಮತ್ತೆ ಕಷ್ಟನೂ ಕೂಡ ಆಗ್ಬೋದು. ಆ ರೀತಿಯ ಸಿಚುವೇಶನ್ ಅಲ್ಲಿ ಅವರು ಮುಂಚೆ ನಮಗೆ ಮರಣ ಸಂಭವಿಸಿದ ತಕ್ಷಣ ನಮಗೆ ಇನ್ಫಾರ್ಮೇಶನ್ ಕೊಟ್ಟರೆ ಒಂದು ಹೆಲ್ಪ್ಲೈನ್ ಉಂಟು, ಅದಕ್ಕೆ ಇಮಿಡಿಯೇಟ್ ಆಗಿ ನಮಗೆ ಇನ್ಫಾರ್ಮೇಶನ್ ಕೊಟ್ಟರೆ ನಮ್ಮ ಕಡೆಯಿಂದ ಆಂಬ್ಯುಲೆನ್ಸ್ ನಾವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅಲ್ಲಿ ತಲುಪಿ ಅವರ ಮನೆಯಲ್ಲೂ ಸಹ ಮಾಡ್ಲಿಕ್ಕೆ ಸಾಧ್ಯ ಉಂಟು.
0: ಸದ್ಯಕ್ಕೆ ಸರ್ ಈ ಒಂದು ಇಂತಹ ಚರ್ಮಗಳಿಗೆ ಬೇಡಿಕೆ ಅಂದ್ರೆ ಹೇಗಿದೆ ಅಂತ? ನಾನು ಹೇಳ್ತಿರೋದು ಒಂದು ತಕ್ಷಣ ಅದು ಬಳಕೆಯಾಗಿಯೇ ಬಿಡ್ತದೆ ಅಲ್ಲ, ಹೇಗೆ?
1: ತುಂಬಾ ಬೇಡಿಕೆ ಇದೆ. ಆಕ್ಚುಲಿ ಅಂದ್ರೆ ನಮಗೆ ಈ ಸುಟ್ಟಗಾಯದಿಂದ ಅಥವಾ ಜೋರನ ಪ್ರಮಾಣದ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಇಂದ ಬರುವಂತ ಪೇಷಂಟ್ಸ್ ತುಂಬಾನೇ, ಮತ್ತೆ ಬೇರೆ ಬೇರೆ ಹಾಸ್ಪಿಟಲ್ಸ್ ಸಹ ಈ ರೀತಿಯ ಪೇಷಂಟ್ಸ್ ಬರ್ತಾ ಇರ್ತಾರೆ. ಸೊ ನಮ್ಮ ಆಲ್ಮೋಸ್ಟ್ ನಾವು ಇದುವರೆಗೂ ಹಾರ್ವೆಸ್ಟ್ ಮಾಡೋದ್ರಲ್ಲಿ 75% ಅಷ್ಟು ಸ್ಕಿನ್ ಯುಟಿಲೈಸ್ ಆಗಿ ಹೋಗಿದೆ ಆಲ್ರೆಡಿ. ಮತ್ತೆ ಬೇರೆ ಕಡೆ ಹಾಸ್ಪಿಟಲ್ಸ್ ಇಂದ ಕಾಲ್ ಬರ್ತಾ ಇರುತ್ತೆ, ಅದು ನಮಗೆ ನೆಸೆಸಿಟಿ ಇದೆ, ನಿಮ್ಮ ಕಡೆ ಸ್ಕಿನ್ ಉಂಟಾ ಅಂತ ಹಾಗೆ. ಸೊ ನಮ್ಮ ಬೇರೆ ಬೇರೆ ಇರೋ ಹಾಸ್ಪಿಟಲ್ಗಳು ಕೂಡ ನೀಡಿರುತ್ತೆ, ಅದರ ಬೇಡಿಕೆ ತುಂಬಾನೇ ಜಾಸ್ತಿ ಇದೆ.
0: ಎಸ್, ಕೇಳುಗರೆ ನೀವು ಕರೆಯನ್ನ ಮಾಡಬಹುದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949, ಈ ಸಂಖ್ಯೆಗೆ ಕರೆಯನ್ನ ಮಾಡಿ. ಬಹಳ ಒಂದು ಅಗತ್ಯವಾಗಿರುವಂಥ ಅಥವಾ ಹೆಚ್ಚು ನಮಗೆ ಮಾಹಿತಿ ಇಲ್ಲದೇ ಇರುವಂಥ ಒಂದು ವಿಷಯದ ಬಗ್ಗೆ ನಾವು ಮಾತಾಡ್ತಿರುವಂಥದ್ದು, ಸ್ಕಿನ್ ಬ್ಯಾಂಕ್ ಚರ್ಮದಾನದ ಬಗ್ಗೆ ಮಾತಾಡ್ತಿದ್ದೇವೆ. ನೀವು ಕಾಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆ 6364204949, ಈ ಸಂಖ್ಯೆ ಕರೆ ಮಾಡಿ ಅಂತ ಹೇಳಿದ್ರು. ಒಬ್ಬರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ಹಲೋ, ನಮಸ್ಕಾರ. ನಮಸ್ತೆ. ನಮಸ್ತೆ
1: ನಮಸ್ಕಾರ. ನಮಸ್ಕಾರ.
0: ಓಕೆ, ಗ್ರೇಸ್ ಮಿರಾ ಅಂತ.
3: ಇದು ಪ್ರದೀಪ್ ಹೇಳೋದು ಪೇಷಂಟ್. ತಿಂಗಳಿಗೆ ಒಮ್ಮೆ ಹೋಗ್ತೇನೆ. ಹಾಗೆ ನಿಮ್ಗೆ ಮೀಟ್ ಮಾಡ್ಬೇಕಾದ್ರೆ ನಾನು ಇನ್ನೊಂದು ತಿಂಗಳಲ್ಲಿ ನಿಮ್ಮ ಹತ್ರ ಬರ್ತೇನೆ. ಎಲ್ಲಿ ಏನು ಅಂತ ಅವರ ಹತ್ರ ನನ್ಗೆ
0: ಕಾರ್ಯಕ್ರಮದ ಕೊನೆಯಲ್ಲಿ ಹೇಳ್ತೇವೆ. ಗ್ರೇಸ್ ಮಿರಂದ ಅವರು ಕೇಳಿ ಅದನ್ನು. ಓಕೆ,
3: ನನ್ಗೆ ನನ್ಗೆ ಇದು ಚರ್ಮ ಹೇಳಿದ್ರೆ ನೀವು ತೆಗಿತೀರಿ ಅಂತ ಹೇಳಿದ್ಮೇಲೆ ನಾನು ಪ್ರದೀಪ್ ಹತ್ರ ನಾಡ್ದು ಹೋದಾಗ
1: ಹೇಳ್ತೇನೆ. ತಲ್ಪಿಸ್ತೇವೆ, ನಮ್ಗಲ್ಲಿ ಹೆಲ್ಪ್ ಲೈನ್ ಉಂಟು, ಅದನ್ನ ಹೇಳ್ತೇವೆ. ನಿಮ್ದು ಒಳ್ಳೆ ಮನೋಭಾವನೆ ಇದೆ, ಅದನ್ನ ಪ್ಲೆಡ್ಜ್ ಫಾರ್ಮ್ ನ ಹೇಗೆ ಇದ್ ಮಾಡಬೇಕು ಅಂತ ಅಲ್ಲೊಂದು ಹೆಲ್ಪ್ ಲೈನ್ ನಂಬರ್ ಕೊಡ್ತೇವೆ ಮೇಡಮ್. ಅದ ಆ ನಂಬರ್ ಗೆ ಕಾಲ್ ಮಾಡಿದ್ರೆ ನಿಮಗೆ ಪ್ರೊಸೆಸಿಂಗ್ ಹೇಳ್ತಾರೆ ಅವರು.
0: ನೀವು ಕೇಳ್ತಿರುವುದು ಇದು ಧ್ವನಿ ಮುದ್ರಿತ ಪ್ರಸಾರ. ಹೇಳ್ತಿರುವಂತದ್ದು ಈಗ ಪೂರ್ತಿ ದೇಹವನ್ನು ಅವರು ಕೊಡು ಅಂತ ಡಿಸೈಡ್ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಿರೋದು. ಅದರಲ್ಲಿ ಚರ್ಮವನ್ನು ಸಪರೇಟ್ ಹೇಳಿದ್ರೆ ಅದಕ್ಕೆ ಬೇರೆ ಪ್ಲಜ್ ಫಾರ್ಮ್ ಇದೆ ಅಲ್ವಾ?
1: ಆಕ್ಚುಲಿ ಬಾಡಿ ಡೊನೇಷನ್ ಮಾಡಿದ್ರೆ ಚರ್ಮ ಕೂಡ ಇನ್ವಾಲ್ವ್ ಇನ್ಕ್ಲೂಡ್ ಆಗುತ್ತೆ. ಸೊ ಆಕ್ಚುಲಿ ನಮ್ದು ಈಗ ಬರೀ ಕೆಲವು ಚರ್ಮವನ್ನು ಮಾಡುವವರಿಗೆ ಚರ್ಮದ ಪ್ಲಜ್ ಫಾರ್ಮ್ಸ್ ಇದೆ, ಬಟ್ ಇಡೀ ಬಾಡಿ ಡೊನೇಷನ್ ಮಾಡಿದಾಗ ಹೋಲ್ ಬಾಡಿ ಇಸ್ ಡೊನೇಟೆಡ್ ಅಂತ ಹೇಳಿದ್ರೆ ವಿ ಕ್ಯಾನ್ ಟೇಕ್ ಸ್ಕಿನ್ ಆಲ್ಸೋ ಫ್ರಮ್ ದಟ್.
0: ಓಕೆ, ಈಗ ಡಾಕ್ಟರ್ ನಾನು ನಿಮ್ಮ ಕೇಳೋದು, ಯಾರೆಲ್ಲ ಚರ್ಮದಾನವನ್ನು ಮಾಡಲಿಕ್ಕೆ ಆಗೋದಿಲ್ಲ?
1: ಹಾ, ಇದು ಮುಖ್ಯವಾದ ಒಳ್ಳೆಯ ಪ್ರಶ್ನೆ. ಸೊ ಏನಂದ್ರೆ ಚರ್ಮವನ್ನು ಕೆಲವೊಬ್ಬರಿಂದ ನಾವು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್, ಯಾರಾದರೂ ಅವರು ಮೃತವಾದ ಸಮಯದಲ್ಲಿ ಅವರಿಗೆ ಸಿವಿಯರ್ ಇನ್ಫೆಕ್ಷನ್ಸ್ ಆಗಿತ್ತು, ಲಂಗ್ಸ್ ಇರ್ಬೋದು ಅಥವಾ ಏನಾದರೂ ಬ್ರೈನ್ ಅಲ್ಲಿ ಇರ್ಬೋದು ಅಥವಾ ಏನಾದರೂ ಇಡೀ ಅವರ ಬಾಡಿ ಅವರ ಬ್ಲಡ್ನಲ್ಲಿ, ಬಿಕಾಸ್ ನಮ್ಮ ಬ್ಲಡ್ನಲ್ಲಿ ಏನಿರುತ್ತೆ ಆ ಸರ್ಕ್ಯುಲೇಷನ್ ಇಂದ ಸ್ಕಿನ್ಗೆ ಕೂಡ ಹೋಗುತ್ತೆ. ಸೊ ಬ್ಲಡ್ನಲ್ಲಿ ಸಿವಿಯರ್ ಇನ್ಫೆಕ್ಷನ್ ಆಗಿ ಈಗ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ಹಾರ್ಟಿನ ತೊಂದರೆ, ಕಿಡ್ನಿಯ ತೊಂದರೆ, ಲಿವರ್ನ ತೊಂದರೆ, ಅವರ ಅದರ ಫೇಲ್ಯೂರ್ ಆಗಿರೋದ್ರಿಂದ ಪ್ರಾಬ್ಲಮ್ ಇಲ್ಲ. ಬಟ್ ಸಿವಿಯರ್ ಇನ್ಫೆಕ್ಷನ್ಸ್ ಇನ್ ದ ಬಾಡಿ, ಇಟ್ ಇಸ್ ಎ ಕಾಂಟ್ರಾಇಂಡಿಕೇಶನ್, ತಗೊಳ್ಳಿಕ್ಕಿಲ್ಲ. ಅಥವಾ ಯಾರಾದರೂ ಅವರ ಕ್ಯಾನ್ಸರ್ನಿಂದ ಮೃತಪಟ್ಟರೆ ಅವರ ಕೂಡ ಸ್ಕಿನ್ ತಗೊಳ್ಳಿಕ್ಕೆ ಚಾನ್ಸ್ ಇಲ್ಲ. ಮತ್ತೆ ಯಾರಾದರೂ ಸಿವಿಯರ್ ಇನ್ಫೆಕ್ಷನ್ಸ್ ನೀವು ಕೇಳಿರ್ಬೋದು, ಈ ಏಡ್ಸ್ ಆಗಿರ್ಬೋದು ಅಥವಾ ಹೆಪಟೈಟಿಸ್ ಬಿ ಆಗಿರ್ಬೋದು, ಈ ಬ್ಲಡ್ಡಿನ ಸೋಂಕುಗಳು, ಇದು ವೈರಲ್ ಬ್ಲಡ್ಡಿನ ಸೋಂಕುಗಳು, ಹೆಚ್ ಐ ವಿ, ಹೆಚ್ ಬಿ ಎಸ್ ಎ ಜಿ ಅಂತ ಏನು ಹೇಳ್ತೇವೆ, ಹೆಪಟೈಟಿಸ್ ಬಿ ಮತ್ತೆ ಏಡ್ಸು, ಸಿವಿಯರ್ ಇನ್ಫೆಕ್ಷನ್ಸು ಮತ್ತೆ ಕ್ಯಾನ್ಸರ್ಸು ಮುಖ್ಯವಾಗಿ ಇಷ್ಟು, ಮತ್ತು ಬ್ಲಡ್ ಕ್ಯಾನ್ಸರ್ಸು, ಈ ರೀತಿಯ ಯಾವುದೇ ರೋಗ ಇರುವವ್ರನ್ನ ನಾವು ಚರ್ಮ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಅದು ಚರ್ಮದಲ್ಲಿ ಕೂಡ ಕೆಲವೊಂದು ಅಂಶ ಬರಲಿಕ್ಕೆ ಸಾಧ್ಯ ಉಂಟು, ಮತ್ತೆ ಒಬ್ಬರಿಂದ ಒಬ್ಬರಿಗೆ ಹರಡಲಿಕ್ಕೆ ಆ ರೀತಿ ಸಂಭವಗಳು ಉಂಟು. ಸೊ ಆ ರೀತಿ ಇಷ್ಟು ಅವ್ರನ್ನ ಮಾತ್ರ ನಾವು ತಗೊಳ್ಳೋದಿಲ್ಲ.
4: ಓಕೆ. ಸೊ ಇನ್ನು ಡಾಕ್ಟ್ರೆ, ಈಗ ಪ್ರತಿಯೊಂದು ದಾನ ಅಥವಾ ಪ್ರತಿಯೊಂದು ಕೆಲಸದ ಹಿಂದೆ ಕೂಡ ಕೆಲವೊಂದಿಷ್ಟು ತಪ್ಪು ಗ್ರಹಿಕೆಗಳು ಸಮಾಜದಲ್ಲಿ ಇರ್ತದೆ. ಈ ಚರ್ಮದಾನ ಅಂತ ಹೇಳುವಾಗ ನೀವು ಒಂದು ಗಮನಿಸಿದ ರೀತಿಯಲ್ಲಿ ಯಾವ ಯಾವ ರೀತಿಯ ತಪ್ಪು ಗ್ರಹಿಕೆಗಳು ಜನರ ಮನಸ್ಸಲ್ಲಿದೆ ಅಂತ ಅಂದ್ಕೊಳ್ತೀವಿ?
1: ಬೇಸಿಕಲಿ ನೀವು ಹೇಳುವಾಗ ತಪ್ಪು ಗ್ರಹಿಕೆಗಳಿಗಿಂತ ಕಡಿಮೆ, ಅದಕ್ಕಿಂತ ಕಡಿಮೆಯಾಗಿ ಅವರಿಗೆ ಅವೇರ್ನೆಸ್ ಅನ್ನೋದೇ ಇಲ್ಲ.
4: ಗೊತ್ತೇ ಇಲ್ಲ
1: ಇದು ಇದೆ ಅನ್ನೋದೇ ಹೆಚ್ಚಿನ ಅಂಶ ಅವರಿಗೆ, ಜನವರಿಗೆ ಗೊತ್ತಿಲ್ಲ. ಈ ಚರ್ಮವನ್ನು ದಾನ ಮಾಡಬಹುದು, ಅದರಿಂದ ಬೇರೆಯವರಿಗೆ ಉಪಯೋಗ ಆಗುತ್ತೆ, ಬೇರೆ ಅದನ್ನ ರೋಗಿಗೆ ಅದನ್ನ ಉಪಯೋಗ ಮಾಡಿ ಅವರ ಜೀವ ಉಳಿಸಬಹುದು, ಈ ರೀತಿಯ ಆಗುವಂತಹ ಅವರಿಗೆ ಅವೇರ್ನೆಸ್ಸೇ ಇಲ್ಲ. ತಪ್ಪು ಗ್ರಹಿಕೆಗಳು ಪ್ರಾಬಬ್ಲಿ ಕಡಿಮೆ. ತಪ್ಪು ಗ್ರಹಿಕೆಗಳು ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ, ಕೆಲವೊಬ್ಬರಿಗೆ ಅದೇ ನಾನು ಮುಂಚೆ ಹೇಳಿದಂಗೆ ಅವರ ದೇಹವನ್ನು ವಿಕಾರ ಮಾಡಬಹುದು, ಆ ರೀತಿ ಅವರಿಗೆ ಬೇಡ, ಆಲ್ರೆಡಿ ಮೃತವಾಗಿದ್ದಾರೆ, ನಮ್ಮ ತುಂಬಾ ಸಂಬಂಧಿಕರು ಇರ್ಬೋದು, ಅವರಿಗೆ ಆಲ್ರೆಡಿ ಅವರ ಮೃತವಾದ ಮೇಲೆ ಅದು ಎಮೋಷನಲ್ ಆಗಿ ನಾವು ಯೋಚನೆ ಮಾಡ್ತೇವೆ, ಅವರದು ಬೇಡ ಅವರದು ಆಗಿದೆ ಅಂತ ನಾವು ಯೋಚನೆ ಮಾಡ್ತೇವೆ. ಸೊ ಆ ರೀತಿಯಾಗಿ ಗ್ರಹಿಕೆಗಳಿರ್ಬೋದು ತಪ್ಪು, ಬಟ್ ಅವರಿಗೆ ಈ ಮಾಹಿತಿ ಕೊಟ್ಟಮೇಲೆ ಅವರ ನಾವೇನು ಅವರ ದೇಹವನ್ನು ವಿಕಾರ ಮಾಡೋದಿಲ್ಲ, ಮತ್ತೆ ಅವರ ಚರ್ಮವನ್ನು ಉಪಯೋಗಿಸಿ ಆ ಬೇರೆಯವರ ಈಗ ಜೀವವನ್ನು ಉಳಿಸಬಹುದು, ಅವರಿಗೆ ಇನ್ನೊಂದು ಲೈಫ್ ಸಿಕ್ಕಂಗಾಗತ್ತೆ, ಆ ರೀತಿ ಅವರಿಗೆ ನಾವು ಇನ್ಫಾರ್ಮೇಶನ್ ಅನ್ನು ಕೊಟ್ಟರೆ ಪ್ರಾಬಬ್ಲಿ ಅವರ ಈ ರೀತಿ ಗೊತ್ತಿಲ್ಲದ ಅವರಿಗೆ ಮಾಹಿತಿಗಳನ್ನು ಕೊಟ್ಟರೆ ನಾವು ಅವರ ಮನಸ್ಸು ಚೇಂಜ್ ಆಗಬಹುದು.
4: ಓಕೆ ಓಕೆ. ನನ್ನ ಕ್ಯೂರಿಯಾಸಿಟಿ, ನನ್ನೊಂದು ಕುತೂಹಲಕ್ಕೆ ನಾನು ನಿಮ್ಮ ಹತ್ರ ಕೇಳುವುದು, ಈಗ ಒಬ್ಬೊಬ್ಬರ ಚರ್ಮದ ಬಣ್ಣಗಳು ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ, ಸೊ ಈಗ ಅದು ಹೇಗೆ ಅದು ಮ್ಯಾಚ್ ಆಗುವಂತದ್ದು ಹೇಗೆ ಅಂತ, ಒಬ್ಬನ ದೇಹದ ಯಾವ್ದಾದ್ರು ಕಾಣುವಂತ ಭಾಗಕ್ಕೆ ನಾವೀಗ ಚರ್ಮವನ್ನ ಹಾಕೋದು ಅಂತೇಳಿ, ಮತ್ತೊಬ್ಬನ ಅದು ಹೇಗಿರ್ತದೆ?
1: ಬೇಸಿಕಲಿ ಏನ್ ಮೇನ್ ಕಾನ್ಸೆಪ್ಟ್ ಅಂದ್ರೆ, ಇಲ್ಲಿ ಈಗ ನಾವು ಚರ್ಮವನ್ನು ಹಾಕುವಾಗ ಅದು ಚರ್ಮ ಅವರಿಗೆ ಸುಟ್ಟ ಗಾಯದ ಮೇಲೆ, ಕ್ಲೀನ್ ಮಾಡಿದ ಗಾಯದ ಮೇಲೆ ಈ ಚರ್ಮ ಆಕ್ಚುಲಿ ಹಾಕುವಂಥದ್ದು ಬೇಸಿಕಲಿ ಅಲ್ಲಿ ಕಂಪ್ಲೀಟ್ ಆಗಿ 100% ಆಗಿ ಸೆಟ್ ಆಗುದಿಲ್ಲ. ಈಗ ಯಾರದ ಚರ್ಮ ಬೇರೆಯವರ ಚರ್ಮ ಒಬ್ಬರಿಗೆ ಅವತ್ತು ಸೆಟ್ ಆಗುದಿಲ್ಲ. ಬಿಕಾಸ್ ನಮ್ಮ ಒಳಗಡೆ ದೇಹದಲ್ಲಿ ಆಂಟಿಜೆನ್ಸ್ ಅಂತ ಇರುತ್ತೆ, ಆಂಟಿಬಾಡೀಸ್ ಅಂತ ಇರುತ್ತೆ, ವಾಟ್ ವಿ ಕಾಲ್ ಇಟ್ ಇಸ್ ಇಮ್ಯೂನ್ ರೆಸ್ಪಾನ್ಸ್. ನಮ್ಮ ದೇಹದ ಆ ಇಮ್ಯೂನ್ ರೆಸ್ಪಾನ್ಸ್ ಏನ್ ಮಾಡುತ್ತೆ, ಅದನ್ನ ಹೊರಗೆ ಹಾಕಿಬಿಡುತ್ತೆ. ಸೊ ಈ ಸುಟ್ಟ ಗಾಯ ಆಗಿರುವವರಿಗೆ ಅವರ ಇಮ್ಯುನಿಟಿ ತುಂಬಾ ಕೆಳಗೆ ಹೋಗಿರುತ್ತೆ ಬಿಕಾಸ್ ಆಫ್ ದಟ್ ಈ ಪ್ರಾಬ್ಲಮ್ ನಿಂದ. ಸೊ ನಾವು ಬೇರೆಯವರ ಅಥವಾ ಈ ಮೃತವಾದವರಿಂದ ತೆಗೆದ ಚರ್ಮವನ್ನು ಇವರಿಗೆ ಕ್ಲೀನ್ ಮಾಡಿದ ಚರ್ಮವನ್ನು ಅವರ ಮೇಲೆ ದೇಹದ ಮೇಲೆ ಇಟ್ಟರೆ ಅವರಿಗೆ ಮುಖ್ಯವಾಗಿ ಅದು ಮಾಡುವಂತಹ ಕೆಲಸ ಏನಂತ ಹೇಳಿದ್ರೆ, ಅವರು ಆ ಗಾಯವನ್ನು ಅನುಭವಿಸಿ ನಮ್ಮ ಹಾಸ್ಪಿಟಲಲ್ಲಿ ICU ಅಡ್ಮಿಟ್ ಆಗಿರುವಾಗ ಮೋಸ್ಟ್ ಕಾಮನ್ ಕಾಸ್ ಆಫ್ ಅವರ ಡೆತ್ ಏನಂದ್ರೆ ಇನ್ಫೆಕ್ಷನ್ಸ್. ಇನ್ಫೆಕ್ಷನ್ಸ್ ಆಗಿ ಆ ಇನ್ಫೆಕ್ಷನ್ಸು ಆ ಗಾಯದಿಂದ ಬ್ಲಡ್ಗೆ ಎಂಟರ್ ಆಗಿ ದೆನ್ ವಿ ಕಾಲ್ ಇಟ್ ಎ ಸೆಪ್ಟಿಸೀಮಿಯಾ. ಅವರು ಈ ಸೆಪ್ಟಿಸಿಮಿಯಾ ಆಗಿ ಒಂದು ವಾರದ ಒಳಗಡೆನೆ ಅವರು ಮೃತಪಟ್ಬಿಡ್ತಾರೆ ಈ ಸುಟ್ಟ ಗಾಯದಿಂದ ಆಗಿರುವಂತಹ ರೋಗಿಗಳು. ಈ ಬೇರೆ ಕಡೆ ಮೃತವಾದವರಿಂದ ತೆಗೆದ ಚರ್ಮವನ್ನು ಇವರ ದೇಹದ ಮೇಲೆ ಇಟ್ಟಾಗ ಅದು ಏನ್ ಮುಖ್ಯವಾಗಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಇಟ್ ಇಸ್ ನಾಟ್ ದ ಕ್ವಶನ್ ಆಫ್ ಕಲರ್ ಮ್ಯಾಚಿಂಗ್, ಇಟ್ ಪ್ರೊಟೆಕ್ಟ್ಸ್ ದಟ್ ಗಾಯವನ್ನು ಈ ಹೊರಗಡೆ ಆಗುವಂತಹ ಇನ್ಫೆಕ್ಷನ್ ಇಂದ ಅದು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಇನ್ಫೆಕ್ಷನ್ ಇಂದ ಪ್ರೊಟೆಕ್ಟ್ ಮಾಡೋದ್ರಿಂದ ಅವರ ದೇಹದ ರೋಗಿಯ ದೇಹದ ಇಮ್ಯುನಿಟಿ ದಿನ ದಿನದಂಗೆ ನಾವು ಆಂಟಿಬಯೋಟಿಕ್ಸ್ ಇಂಜೆಕ್ಷನ್ಸ್ ಅದೆಲ್ಲ ಕೊಡೋದ್ರಿಂದ ಅವರ ಇಮ್ಯುನಿಟಿ ಇಂಪ್ರೂವ್ ಆದಂಗೆ ಅವರ ಸ್ವತಃ ಅವರ ಇಮ್ಯುನಿಟಿ ಜಾಸ್ತಿ ಆಗಿ ಈ ಸ್ಕಿನ್ ಅಲ್ಲಿವರೆಗೂ ಪ್ರೊಟೆಕ್ಷನ್ ಮಾಡುತ್ತೆ. ಸೊ ಬೇಸಿಕಲಿ ಇಟ್ ಆಕ್ಟ್ಸ್ ಲೈಕ್ ಎ ಆರ್ಮರ್, ನಮಗೆ ಕವಚ ಅಂತ ಏನು ಹೇಳ್ತೇವೆ ಆ ರೀತಿಯಾಗಿ ಒಂದು ಆಕ್ಟ್ ಮಾಡುತ್ತೆ ಇನಿಷಿಯಲ್ 1 ವೀಕ್ ಅಥವಾ 10 ಡೇಸ್ ವರೆಗೆ. ಅಷ್ಟರೊಳಗೆ ಅವರ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ, ಅವರೇ ತಮ್ಮ ದೇಹವನ್ನು ಕಾಪಾಡುವಂತಹ ಶಕ್ತಿ ಅವರಿಗೆ ಬರುತ್ತೆ. ಸೊ ಅದು ಬಂದ ಮೇಲೆ ಈ ಚರ್ಮದ ಅವರಿಗೆ ನೆಸೆಸಿಟಿನೇ ಬರೋದಿಲ್ಲ. ಇಟ್ ಇಸ್ ಬೇಸಿಕಲಿ ಲೈಕ್ ಎ ಟೆಂಪ್ರರಿ ಆರ್ಮರ್ ಆ ಮೂಮೆಂಟ್ ಅಲ್ಲಿ. ಸೊ ದಟ್ ಈಸ್ ದ ಮೇನ್ ಫಂಕ್ಷನ್ ಆಫ್ ದಿಸ್ ಕ್ಯಾಡವರಿಕ್ ಸ್ಕಿನ್.
4: ಸೊ ಇದರಲ್ಲಿ ಮೇಲ್ ಫಿಮೇಲ್ ಆ ರೀತಿಯಲ್ಲಿ
1: ಯಾವ ಇದಿಲ್ಲ, ಯಾವ ಬ್ಲಡ್ ಗ್ರೂಪಿಂಗ್ ತರ ಟೈಪಿಂಗ್ ಏನು ಮಾಡ್ಲಿಕ್ಕಿಲ್ಲ. ಯಾರ ಚರ್ಮ ಯಾರಿಗೆ ಬೇಕಾದ್ರೆ ಹಾಕ್ಬೋದು, ಬಟ್ ಅದನ್ನ ನಾವು ಪ್ರಿಸರ್ವ್ ಮಾಡಬೇಕು ಮತ್ತೆ ಅದನ್ನ ಪ್ರೊಸೆಸಿಂಗ್ ಮಾಡಬೇಕು. ಅದು ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ಸ್ಕಿನ್ ಬ್ಯಾಂಕ್. ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ರೋಟರಿ ಫಾದರ್ ಮುಲ್ಲರ್ ಸ್ಕಿನ್ ಬ್ಯಾಂಕ್. ಆ ಪ್ರೊಸೆಸಿಂಗ್ ನಮ್ಮ ಈ ಸ್ಕಿನ್ ಬ್ಯಾಂಕ್ ಅಲ್ಲಿ ಆಗ್ತಾರೆ, ಅದೇ ಮುಖ್ಯವಾದದ್ದು.
4: ಓಕೆ, ಈ ಚರ್ಮವನ್ನು ಎಷ್ಟು ಸಮಯಗಳ ಕಾಲ ಕೂಡ ನಾವು ಪ್ರಿಸರ್ವ್ ಮಾಡಿ ಇಡಬಹುದು?
1: ಹೌದು, ಒಂದು ಸಲ ಪ್ರೊಸೆಸಿಂಗ್ ಅನ್ನೋದು ಮಾಡೋದಕ್ಕೆ, ಇವತ್ತು ನಾವು ಯಾರ್ದಾದ್ರೂ ಮೃತವಾದವರ ಚರ್ಮವನ್ನು ತೆಕ್ಕೊಂಡು ಬಂದ್ರೆ ಅದನ್ನ ಪ್ರೊಸೆಸಿಂಗ್ ಮಾಡಲಿಕ್ಕೆ ನಮ್ಮದೊಂದು ಟೀಮ್ ಉಂಟು. ಆ ಟೀಮ್ ದೇ ಯೂಶಲಿ ಟೇಕ್ ಅರೌಂಡ್ 56 days. ನಾವು ಇವತ್ತಿನ ಯಾರಾದ್ರೂ ಚರ್ಮ ತೆಕ್ಕೊಂಡು ಬಂದ್ರು ಸಹ ನಾಳೆ ನಾವು ಪೇಷಂಟ್ ಯೂಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಅದ್ರೊಳಗಡೆ ಅದನ್ನ ಕ್ಲೀನಿಂಗ್ ಮಾಡ್ಬೇಕಾಗತ್ತೆ, ಅದನ್ನ ಬೇರೆ ಒಂದು ಪ್ರಿಸರ್ವೇಟಿವ್ ಒಳಗಡೆ ಹಾಕ್ಬೇಕಾಗತ್ತೆ, ಮತ್ತೆ ಅದನ್ನ ಇನ್ಕ್ಯೂಬೇಟರ್ಸ್ ಅಲ್ಲಿ ಹಾಕಿ ಅದ್ರೊಳಗಡೆ ಇನ್ಫೆಕ್ಷನ್ಸ್ ಏನಾರ ಇದ್ರೆ ಅದನ್ನ ಆಂಟಿಬಯೋಟಿಕ್ಸ್ ಇಂದ ಟ್ರೀಟ್ ಮಾಡಿ ಮತ್ತೆ ಅದನ್ನ ಇನ್ಕ್ಯೂಬೇಟರ್ ಹಾಕಿ ಅದನ್ನ ಒಂದು ಎಲ್ಲಾ ಪ್ರೊಸೆಸಿಂಗ್ ಮಾಡಲಿಕ್ಕೆ 56 days ಹಿಡಿಯುತ್ತೆ. ಅಪ್ರಾಕ್ಸಿಮೇಟ್ಲಿ 2 months ಫಾರ್ ಇಟ್ ಟು ಬಿಕಮ್ ಯೂಸಬಲ್. ಒಂದು ಸಲ ಈ ಪ್ರೊಸೆಸಿಂಗ್ ಆದ ಮೇಲೆ ಈ ಚರ್ಮವನ್ನು 2-4 ವರ್ಷದವರೆಗೆ ಪ್ರಿಸರ್ವ್ ಮಾಡಬಹುದು. ಅಷ್ಟರೊಳಗಡೆ ಯಾವ ರೋಗಿಗೆ ನೀಡ್ ಇದೆಯೋ ಅವರಿಗೆ ಯೂಸ್ ಮಾಡಬಹುದು.
4: ಇನ್ನೊಂದು ಪ್ರಶ್ನೆ ಡಾಕ್ಟರ್, ಈಗ ಒಬ್ಬರು ವ್ಯಕ್ತಿ ಅವರ ಜೀವಿತಾವಧಿಯಲ್ಲಿ ನಾನು ಚರ್ಮವನ್ನು ಕೊಡ್ತೇನೆ ಅಂತ ಹೇಳಿ ಪ್ಲಜ್ ಮಾಡ್ತಾರೆ, ಅವರು ಆ ಸಮಯಕ್ಕೆ ಮಂಗಳೂರಲ್ಲಿ ಇರ್ತಾರೆ, ಅವರಿಗೆ ಒಂದು ವರ್ಷ ಆದ್ಮೇಲೆ ಈಗ ಮೈಸೂರಿಗೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗ್ತದೆ ಅಂತ ಅಂದ್ಕೊಳ್ಳಿ. ಆಗ ಮೃತ ಆಗುವಾಗ ವ್ಯಕ್ತಿ ಆ ಊರಲ್ಲಿ ಇರ್ತಾರೆ ಅಂತ ಅಂದ್ಕೊಂಡ್ರೆ ಅವ್ರು ಬರೆದು ಕೊಟ್ಟದ್ದು ಫಾದರ್ ಮುಲ್ಲರಿಗೆ ಅಂತ ಹೇಳಿದ್ರೆ, ಸೊ ಅದು ಹೇಗೆ ಫಾದರ್ ಮುಲ್ಲರವರೇ ಬರಬೇಕಾ ಅಥವಾ ಅವರು ಕೊಟ್ಟಂತ ಪ್ಲಡ್ಜ್ ಫಾರ್ಮ್ ಏನಿದೆ ಅದು ಬೇರೆ ಹಾಸ್ಪಿಟಲ್ ಕೂಡ ಅಪ್ಲೈ ಆಗುತ್ತೆ, ಅಪ್ಲಿಕೇಬಲ್ ಆಗುತ್ತೆ?
1: ಇದು ಸ್ವಲ್ಪ ನೀವು ಹೇಳ್ತಿರೋ ಚಾಲೆಂಜಿಂಗ್ ಕ್ವಶನ್, ಬಿಕಾಸ್ ಇದು ಬ್ಲಡ್ ಬ್ಯಾಂಕ್ ಅಷ್ಟು ಸ್ಕಿನ್ ಬ್ಯಾಂಕ್ಸ್ ಅವೈಲಬಲ್ ಇಲ್ಲ. ಸೊ ಅವರು ಪ್ರಾಬಲಿ ವಾಟ್ ದೇ ಹ್ಯಾವ್ ಟು ಡೂ ಇಸ್ ದೇ ಹ್ಯಾವ್ ಟು ಅಪ್ರೋಚ್ ದ ನಿಯರ್ ಬೈ ಸ್ಕಿನ್ ಬ್ಯಾಂಕ್. ಈಗ ಬ್ಯಾಂಗ್ಳೂರ್ನಲ್ಲಿ ಸ್ಕಿನ್ ಬ್ಯಾಂಕ್ ಉಂಟು, ಮೈಸೂರಿನಲ್ಲಿ ಸ್ಕಿನ್ ಬ್ಯಾಂಕ್ ಈಗ ಸದ್ಯಕ್ಕೆ ನನ್ನ ಪ್ರಕಾರ ಇದ್ದಂಗಿಲ್ಲ. ಸೊ ಅಲ್ಲಿ ನಿಯರೆಸ್ಟ್ ಸ್ಕಿನ್ ಬ್ಯಾಂಕ್ ಯಾವ್ದುಂಟು ಅದನ್ನ ಅವರು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಅವರು ಇಮಿಡಿಯೇಟ್ಲಿ ದೇ ವಿಲ್ ಕಮ್ ಅಂಡ್ ಹಾರ್ವೆಸ್ಟ್ ದ ಸ್ಕಿನ್ ಫ್ರಮ್ ದಟ್ ಮೃತವಾದವರ ಸ್ಕಿನ್ ಅನ್ನು ಅವರು ಹಾರ್ವೆಸ್ಟ್ ಮಾಡ್ತಾರೆ. ದಟ್ ಈಸ್ ದ ಈಸಿಯೆಸ್ಟ್ ಅಂಡ್ ಸಿಂಪ್ಲೆಸ್ಟ್ ಸೊಲ್ಯೂಷನ್.
4: ಓಕೆ ಓಕೆ, ಎಸ್ ಸರ್. ಕೇಳುಗರೆ, ಡಾಕ್ಟರ್ ಅರವಿಂದ್ರ ಅವರು ಬಹಳ ಚೆನ್ನಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಸ್ಕಿನ್ ಬ್ಯಾಂಕ್ನ ಬಗ್ಗೆ. ನೀವು ಕೂಡ ನಿಮ್ಮಲ್ಲಿ ಕೂಡ ಪ್ರಶ್ನೆಗಳಿದ್ರೆ ಖಂಡಿತವಾಗಿಯೂ ನೀವು ಕಾಲ್ ಮಾಡಬಹುದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ.

0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 ಎಫ್ಎಂ. ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜಿ ಅಭಿಷೇಕ್, ಹಾಗೆ ನಮ್ಮ ಜೊತೆ ಡಾಕ್ಟರ್ ಅರವಿಂದ್ ರಾವ್ ಅವರಿದ್ದಾರೆ. ಇವತ್ತು ಚರ್ಮದಾನ ಸ್ಕಿನ್ ಬ್ಯಾಂಕ್ನ ಬಗ್ಗೆ ನಾವು ಮಾತಾಡ್ತಿದ್ದೇವೆ. ನಿಮ್ಮಲ್ಲೂ ಕೂಡ ಪ್ರಶ್ನೆಗಳಿದ್ರೆ ಖಂಡಿತವಾಗಿಯೂ ನೀವು ಕಾಲ್ ಮಾಡ್ಬೋದು. ಕಾಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆ 6364204949. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅನ್ನೋದನ್ನು ಹೇಳ್ತಾ, ಇನ್ನು ಡಾಕ್ಟ್ರೆ, ಬೇರೆ ಬೇರೆ ಸಂಗತಿಗಳ ಬಗ್ಗೆ ನಾವು ಮಾತಾಡಿದ್ವಿ. ಇನ್ನು ಇದಕ್ಕೆ ಬರುವಂಥ ತಗುಲುವಂಥ ಖರ್ಚು ಅಂತ ಜನ ಮನಸ್ಸಲ್ಲಿ ಅದು ಬಂದು ಬಿಡ್ತದೆ. ಏನಾದರೂ ಖರ್ಚಿದೆಯಾ, ನಾವು ಕೊಡಬೇಕಾ, ಅಥವಾ ಇದ್ರ ಬಗ್ಗೆ ಏನು ಹೇಳ್ತೀರಿ?
1: ಹೇಳ್ತಾರೆ ರೋಗಿಗಳು
0: ಚರ್ಮವನ್ನು
1: ಚರ್ಮವನ್ನು ತಗೊಳ್ಳುವಂತಹವರು ಯೂಶ್ವಲಿ ಸುಟ್ಟಗಾಯಕ್ಕೆ ಆ ಸುಟ್ಟಗಾಯ ಆದಂತಹ ಪೇಷಂಟ್ಸ್ಗಳು. ಸೊ ಅವರಿಗೆ ನಾವು ಒಮ್ಮೆ ಸುಟ್ಟ ಗಾಯಗಳನ್ನು ಕ್ಲೀನಿಂಗ್ ಮಾಡಿ, ಸುಟ್ಟ ಗಾಯದ ಆ ಸುಟ್ಟದ ಚರ್ಮವನ್ನು ನಾವು ಕ್ಲೀನಿಂಗ್ ಎಲ್ಲ ಮಾಡಿ ಅಲ್ಲಿ ಏನು ಗಾಯ ಆಗುತ್ತೆ ಅದರ ಮೇಲೆ ಇದು ಇಡುವಂಥದ್ದು. ಅವರಿಗೆ ಆ್ಯಕ್ಚುಲಿ ಅಫ್ಕೋರ್ಸ್ ಸ್ವಲ್ಪ ಕಾಸ್ಟ್ ಆಗುತ್ತೆ. ಸೊ ಸಮ್ವೇರ್ ಅರೌಂಡ್ 10 rupees ಪರ್ ಸ್ಕ್ವೇರ್ ಸೆಂಟಿಮೀಟರ್ ಅಂತ ಹೇಳ್ತೇವೆ. ಅದರ ಅಪ್ರಾಕ್ಸಿಮೇಟ್ಲಿ ಅವ್ರಿಗೊಂದು ಅವರಿಗೆ ಆಗಿರುವಂತಹ ಪರ್ಸೆಂಟೇಜ್ ಆಫ್ ಬರ್ನ್ಸ್ ಮೇಲೆ ಅವರಿಗೆ ಅದು ಕಾಸ್ಟ್ ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ ಒಂದು 20-30% ಅಥವಾ ಅರೌಂಡ್ 40% ಬರ್ನ್ಸ್ ಆಗುತ್ತೆ. ಅರೌಂಡ್ 20-25,000 ಅಷ್ಟು ಅವರಿಗೆ ಖರ್ಚು ಆಗುತ್ತೆ.
0: ಇದು ಆಯುಷ್ಮಾನ್ ಭಾರತ್ ಅಂತ ಯೋಜನೆಗಳಲ್ಲಿ ಬರ್ತದೆ.
1: ಯೋಜನೆಗಳಲ್ಲಿ ಈ ಸ್ಕಿನ್ ಕವರ್ ಆಗುದಿಲ್ಲ. ಯೋಜನೆಗಳಲ್ಲಿ ಸ್ಕಿನ್ ಕಾಸ್ಟ್ ಕವರ್ ಆಗುದಿಲ್ಲ. ಈಗ ಮೊದಲು ಈ ಸ್ಕಿನ್ ಬ್ಯಾಂಕ್ ನಮಗೆ ಅವೈಲೇಬಲ್ ಇಲ್ಲದಿದ್ದಾಗ ನಾವು ಬೇರೆ ಕಡೆಯಿಂದ ಮುಂಬೈ, ಚೆನ್ನೈ,

0: ಕೊಯಮತ್ತೂರಿಂದ ಸ್ಕಿನ್ ತರಿಸ್ತಾ ಇದ್ವಿ ನಮ್ಮ ಪೇಷಂಟ್ಸ್ ಗಳಿಗೆ. ಅವಾಗ ಏನಾಗ್ತಿತ್ತು ಅದರ ಅವರದ್ದು ಕಾಸ್ಟ್ ಕೂಡ ಜಾಸ್ತಿ ಉಂಟು, 15-20 ರುಪೀಸ್ ಪರ್ ಸ್ಕ್ವೇರ್ ಸೆಂಟಿಮೀಟರ್ ಉಂಟು. ಮತ್ತೆ ಎಲ್ಲದನ್ನು ಈ ಇದು ಪೂರ್ತಿ ಇದು ಕೋಲ್ಡ್ ಚೈನ್ ಅಲ್ಲಿ ಬರುವಾಗ ಅದು ಏರ್ ಮೇಲಲ್ಲಿ ಬರ್ತಾ ಇತ್ತು ಫ್ಲೈಟ್ ಅಲ್ಲಿ. ಆ ಫ್ಲೈಟ್ ಅಲ್ಲಿ ಬರುವಾಗ ಫ್ಲೈಟ್ ಚಾರ್ಜಸ್ ಅವ್ರಿಗೆ ಒಂದು 30,000 ಆಗೋದು. ಸೊ ಈಗ ನಾವು ನಮ್ಮಲ್ಲಿಯೇ ಫಾದರ್ ಮುಲ್ಲರ್ಸ್ ರೋಟರಿ ಸ್ಕಿನ್ ಬ್ಯಾಂಕ್ ಇರೋದ್ರಿಂದ ಅವರಿಗೆ ಈ ಕಾಸ್ಟ್ ಮೊದಲೇ ಎಷ್ಟಾಗ್ತಿತ್ತು ಅದರ 1/3 ಭಾಗದಲ್ಲಿ ಆಗುತ್ತೆ. ಸೊ 1/3 ಆಫ್ ದ ಕಾಸ್ಟ್ ಅಲ್ಲಿ ಅವರಿಗೆ ಮುಗಿಯುತ್ತೆ.
1: ಓಕೆ ಓಕೆ. ರೋಟರಿ ಅವರು ಈ ಬಗ್ಗೆ ತುಂಬಾ ಕೆಲಸಗಳನ್ನು ಮಾಡ್ತಿದ್ದಾರೆ ಅಲ್ವಾ, ಆರೋಗ್ಯದ ಬಗ್ಗೆ?
0: ಹೌದು, ಅವರು ಮಣಿಪಾಲ್ ನಲ್ಲಿ ನಮ್ಮಲ್ಲಿ ಸ್ಕಿನ್ ಬ್ಯಾಂಕ್ ಓಪನ್ ಮಾಡಿದ್ದಾರೆ, ಮತ್ತೆ ವೆನ್ಲಾಕ್ ನಲ್ಲಿ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಸುಮಾರು
1: ಲಿಂಕ್ ಕೊಡುವಂತದ್ದು ಮಾಡಿದ್ದಾರೆ.
0: ಹೌದು,
1: ಈ ಫಸ್ಟ್ ಏಡ್ ಗಳನ್ನ ಹೇಗೆ ಮಾಡೋದು ಅಂತ ವಿಷಯಗಳ ಬಗ್ಗೆ ಜಾಗೃತಿ ತುಂಬಾ ಕನೆಕ್ಟೆಡ್ ಆಗಿದೆ.
0: ಮೆಡಿಕಲ್
1: ಸಂಘ ಸಂಸ್ಥೆಗಳು ಇಂಥ ಕೆಲಸವನ್ನ ಮಾಡಿದ್ರೆ, ಇಂಥ ಜಾಗೃತಿಯನ್ನ ಮೂಡಿಸಿದ್ರೆ ಬಾರಿ ಒಳ್ಳೇದು ಅಂತ. ರೋಟರಿ ಅಂತ ನಾನು ಹೇಳ್ತಾ ಇಲ್ಲ, ಸುತ್ತಮುತ್ತ ಅನೇಕ ಸಂಘ ಸಂಸ್ಥೆ ಕ್ಲಬ್ಗಳು ಅದು ತುಂಬಾ ಇದೆ ಬೇರೆ ಬೇರೆ ಹೆಸರಿನಿಂದ. ಅವರು ವರ್ಷಕ್ಕೊಂದು ಬೇರೆ ಬೇರೆ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಅದು ಇದು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇದನ್ನು ಕೂಡ ಇನ್ಕ್ಲೂಡ್ ಮಾಡಿದ್ರೆ ಜನರಿಗೆ ತುಂಬಾ ಅದು ಜಾಗೃತಿ ಮೂಡ್ತದೆ ಅಂತ ಅಲ್ವಾ.
0: ಹೌದು, ಇದು ಸ್ಕಿನ್ ಬ್ಯಾಂಕ್ ಎಲ್ಲ ಮಾಡ್ಲಿಕ್ಕೆ ಸಾಧ್ಯ ಇರುವಂತದ್ದು ಈ ರೀತಿ ದೊಡ್ಡ ಸಂಸ್ಥೆಗಳಿಂದ ಮಾತ್ರ. ಯಾಕಂದ್ರೆ ಇದಕ್ಕೆ
1: ಅಲ್ಲ, ಇದರಲ್ಲಿ ಜಾಗೃತಿಯನ್ನು ಯಾರು ಮೂಡಿಸಬಹುದು?
0: ಜಾಗೃತಿ ಯಾರು ಮೂಡಿಸಬಹುದು ಅದು ನಮ್ಮ ಕರ್ತವ್ಯ.
1: ಕರ್ತವ್ಯ.
0: ಸೊ ಅದು ಬೇರೆಯವರಿಗೆ ಹೆಲ್ಪ್ ಆಗುತ್ತೆ.
1: ಹೆಲ್ಪ್ ಆಗುತ್ತೆ, ತುಂಬಾ ಅಗತ್ಯ ಅಂತ. ಇನ್ನು ಕೇಳೋದು ಡಾಕ್ಟರ್, ನೀವು ಅದನ್ನ ಹೇಳಿದ್ರಿ, ಸ್ಕಿನ್ ಅನ್ನ ತೆಗೆಯುವಂತ ಪ್ರೊಸೀಜರ್ ಅನ್ನ ಹೇಳಿದ್ರಿ. ನಮ್ಮ ಭಾರತೀಯರಲ್ಲಿ ಬೇರೆ ಬೇರೆ ರೀತಿಯ ಸಂಪ್ರದಾಯಗಳೆಲ್ಲ ಇದೆ. ಈಗ ಒಂದು ಯಾರಾದರೂ ತೀರಿ ಹೋದ ನಂತರ ಮೃತದೇಹವನ್ನ ಸ್ನಾನ ಮಾಡಿಸುವುದು, ಇಂತೆಲ್ಲ ಪ್ರೊಸೀಜರ್ಗಳೆಲ್ಲ ಇದೆ. ಇದು ನಮ್ಮ ಈ ಏನು ಸ್ಕಿನ್ ದಾನ ಏನು ಮಾಡ್ತಿದ್ದೀವಿ, ಚರ್ಮದಾನ, ಈ ಒಂದು ಪ್ರೊಸೀಜರ್ಗೆ ಇದರಿಂದಾಗಿ ಸ್ವಲ್ಪ ಹಿನ್ನಡೆ ಆಗುವಂತ ಲಕ್ಷಣಗಳು ಇಲ್ವಾ?
0: ಹೌದು. ಸೊ ನಮ್ಮ ರಿಚುವಲ್ಸ್ ಅಂತ ಏನಿರುತ್ತೆ ಅದನ್ನ ನಾವು ಯೂಶಲಿ ಈ 6 ಅವರ್ಸ್ ಮುಂಚೆಯೇ ನಾವು ಅದನ್ನ ಮಾಡಿ ಮುಗಿಸ್ಬೇಕು. ಈಗ ನಾವು ಈ ರೀತಿ ಸಂದರ್ಭ ಆದಾಗ, ನಮ್ಮ ಮನೆಯಲ್ಲಿ ನಮ್ಮ ಸಂಬಂಧಿಕರು ನಮ್ಮ ತುಂಬಾ ಹತ್ತಿರದವರು ಮೃತವಾದಾಗ, ನಾವು ಯೂಶಲಿ ವಿಲ್ ಬಿಕಮ್ ಮೋರ್ ಎಮೋಷನಲ್ ಬಿಕಾಸ್ ನಾವು ವಿ ಹ್ಯಾವ್ ಲಿವ್ ವಿತ್ ದೆಮ್ ಫಾರ್ ಸೋ ಲಾಂಗ್. ಆ ರೀತಿ ಆದಾಗ ನಾವು ಅವರು ನಮಗೆ ಮುಖ್ಯ ಆಗ್ತಾರೆ, ಅವರ ರಿಚುವಲ್ಸ್ ನಮಗೆ ಮುಖ್ಯ ಆಗುತ್ತೆ. ಸೊ ಬಟ್ ನಾವು ಅದನ್ನಿಂದ ಮೇಲೆ ಯೋಚನೆ ಮಾಡಿದರೆ, ಅಂದ್ರೆ ಅವರ ಚರ್ಮ ಅವರು ಆಯ್ತು, ಅವರ ಜೀವನ ನಡೆಸಿದ್ದಾರೆ, ಅವರಿಗೆ ಏನೋ ತೊಂದರೆಯಿಂದ ಅಥವಾ ಅವರ ಆಯಸ್ ಮುಗಿದ ಮೇಲೆ ಅವರಿಗೆ ಈ ರೀತಿ ಮೃತವಾಗಿದ್ದಾರೆ, ಅದರಿಂದ ಅವರ ದೇಹದಿಂದ ಬೇರೆಯವರ ರೋಗಿಗೆ ಬೇರೆಯವರ ಜೀವ ಉಳಿಯುತ್ತೆ ಆ ಚರ್ಮ ಮಾಡೋ ದಾನ ಮಾಡೋದ್ರಿಂದ. ಆ ರೀತಿ ಯೋಚನೆ ಮಾಡಿದರೆ ಅವರು ಆ ಏನೇನು ರಿಚುವಲ್ಸ್ ಇದೆಯೋ, ಏನೇನು ಈ ಕಾರ್ಯಕ್ರಮಗಳಿದೆಯೋ ಅದನ್ನೆಲ್ಲನೂ ವಿತಿನ್ 1 or 2 hours ಅಲ್ಲಿ ಮುಗಿಸಿದ್ರೆ ನಾವು ಅದನ್ನು ಚರ್ಮದಾನವನ್ನು ಆ ಚರ್ಮದ ಹಾರ್ವೆಸ್ಟ್ ಅನ್ನು ಮಾಡಲಿಕ್ಕೆ ಸಾಧ್ಯ ಉಂಟು. ಬಟ್ ಅದು ಜಾಸ್ತಿ ಪ್ರೊಲಾಂಗ್ಡ್ ಪ್ರೊಸೀಜರ್ಸ್ ಇದ್ರೆ, ತುಂಬಾ 3-5 ಗಂಟೆಗಳ ಪ್ರೊಸೀಜರ್ಸ್ ಇದ್ರೆ, ಅವಾಗ ನಮ್ಮ ಚರ್ಮ ದಾನ ಮಾಡಲಿಕ್ಕೆ ಅದು ಅಡ್ಡಿ ಬರುತ್ತೆ.
1: ಎಸ್ ಕೇಳುಗರೆ, ನಾವು ಮಾತಾಡ್ತಿರುವಂತದ್ದು ಸ್ಕಿನ್ ಬ್ಯಾಂಕ್ ಚರ್ಮದಾನದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಬಹಳ ನಾವು ಇಷ್ಟವರೆಗೆ ಇದ್ರ ಬಗ್ಗೆ ಏನು ಥಿಂಕ್ ಮಾಡಿದ್ದು ಅಥವಾ ಇದ್ರ ಬಗ್ಗೆ ಚರ್ಚಿಸಿದ್ದು ಬಹಳ ಕಡಿಮೆ, ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಇವತ್ತು ನಾವು ಅದರ ಬಗ್ಗೆ ಮಾತಾಡ್ತಾ ಇದ್ದೇವೆ. ನಿಮ್ಮ ಮನಸ್ಸಲ್ಲೂ ಕೂಡ ಈ ಬಗ್ಗೆ ಬೇರೆ ಬೇರೆ ಪ್ರಶ್ನೆಗಳು ಏನಾದರೂ ಮೂಡಿದ್ರೆ ಖಂಡಿತವಾಗಿಯೂ ನೀವು ಕರೆಯನ್ನು ಮಾಡಿ. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 6364204949, ಈ ಸಂಖ್ಯೆಗೆ ಕಾಲನ್ನು ಮಾಡುವುದರ ಮೂಲಕ ನಿಮ್ಮ ಏನಾದರೂ ನಿಮಗೇನಾದರೂ ಕುತೂಹಲಗಳಿದ್ರೆ ಖಂಡಿತವಾಗಿಯೂ ನೀವು ಕೇಳಬಹುದು ಅನ್ನೋದನ್ನು ಹೇಳ್ತಾ, ಈ ನಮ್ಮ ಜಿಲ್ಲೆಯಲ್ಲಿ ಅಥವಾ ಮಂಗಳೂರಲ್ಲಿ ಇಂಥ ಬ್ಯಾಂಕ್ಗಳು ಎಷ್ಟಿದೆ, ಸ್ಕಿನ್ ಬ್ಯಾಂಕ್ಗಳು?
0: ನಮ್ಮ ಮಂಗಳೂರಲ್ಲಿ, ನಮ್ಮ ದಕ್ಷಿಣ ಕನ್ನಡದಲ್ಲಿ ಇರುವಂತಹದ್ದೇ
1: ಎರಡು.
0: ಇಡೀ ಇಂಡಿಯಾದಲ್ಲಿ ಅರೌಂಡ್ 25 ಇರಬಹುದು. ಸೊ ಬ್ಯಾಂಗ್ಳೂರ್ನಲ್ಲಿ ಒಂದಿದೆ, ಕೊಯಮತ್ತೂರ್ ಫಸ್ಟ್ ಸ್ಟಾರ್ಟ್ ಆಗಿರೋದು ಮುಂಬೈಯಲ್ಲಿ. ಸೊ ಆಮೇಲೆ ಪೂನಾ, ಡೆಲ್ಲಿ, ಬ್ಯಾಂಗ್ಳೂರ್, ಕೊಯಮತ್ತೂರ್, ಚೆನ್ನೈ ಅಲ್ಲೆಲ್ಲ ಕಡೆ ಇದೆ. ನಮ್ಮ ಕರ್ನಾಟಕದಲ್ಲಿ ಇರುವಂತದ್ದು ವೆರಿ ಫ್ಯೂ ಪ್ಲೇಸಸ್. ಅಫ್ಕೋರ್ಸ್ ಬ್ಯಾಂಗ್ಳೂರ್ನಲ್ಲಿದೆ, ಬೆಳಗಾಂನಲ್ಲಿದೆ, ಮಣಿಪಾಲ್ನಲ್ಲಿದೆ, ಮತ್ತೆ ನೆಕ್ಸ್ಟ್ ನಮ್ಮ ಅದರಲ್ಲಿ ಇರೋದು ದಕ್ಷಿಣ ಕನ್ನಡದ ಎರಡನೇ ಅದರಲ್ಲಿರೋದು ಮಂಗಳೂರು ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್.
1: ಓಕೆ ಓಕೆ. ಈ ಫಾರಿನ್ ಕಂಟ್ರೀಸ್ ಅಲ್ಲಿ ಇದರ ಬಗ್ಗೆ ತುಂಬಾ ಹೆಚ್ಚಿನ ಇದೆ?
0: ಹೌದು ಹೌದು, ಜಾಸ್ತಿ ನಮಗಿಂತ ಜಾಸ್ತಿ ಮಾಹಿತಿ ಉಂಟು, ಜಾಸ್ತಿ ಯೂಸ್ ಆಗಿದೆ. ಎಲ್ಲ ಅಲ್ಲಿನ ಆಗಿರುವಂತಹ ಪೇಷಂಟ್ಸ್ ಗೆ ಸ್ಟಡಿ ಮಾಡೋದ್ರಿಂದಾನೇ ನಾವು ಅದನ್ನ ಇಲ್ಲಿ ಇಂಡಿಯಾ ಕೂಡ ಇದು ಉಪಯೋಗಕ್ಕೆ ಬಂದಿದೆ.
1: ಇನ್ನೊಂದು ಕೇಳೋದು ಡಾಕ್ಟರ್, ಈ ಕೆಲವೊಮ್ಮೆ ನಾವು ಅನೇಕರು ಈ ನೀವು ಅನಾಥ ಶವಗಳು ಅಂತ ನಾವು ಹೇಳ್ತೇವೆ, ತೀರಿ ಹೋಗಿರ್ತಾರೆ, ಅವರಿಗೆ ಯಾರು ಇರುವುದಿಲ್ಲ. ಸೊ ಅಂಥದ್ದು ಏನಿದ್ದಾರೆ ಅಂಥವರಿಂದ ಚರ್ಮವನ್ನು ಪಡೆಯುವಂತ ಏನಾದರೂ ಅವಕಾಶಗಳು ಇದೆಯಾ?
0: ಅವಕಾಶಗಳು ಉಂಟು. ಈಗ ಅಂದ್ರೆ ಆ ಅನಾಥ ಅವರು ಬಂದಾಗ, ಅನಾಥ ಶವ ಬಂದಾಗ ಅವರಿಗೆ ಯಾರು ಕ್ಲೇಮ್ ಮಾಡೋರು ಇಲ್ಲ ಅಂತ ಹೇಳಿದ್ರೆ, ಸೊ ನಿಯರ್ ಬೈ ಫ್ಯೂ ಅವರ್ಸ್ ಅಲ್ಲಿ ಯಾರು ಸಹ ಕ್ಲೇಮ್ ಮಾಡೋರು ಇಲ್ಲ, ಯಾರು ಇದು ಮಾಡೋರು ಇಲ್ಲ, ಯಾರು ಒಬ್ಬರು ಅದ್ರ ಬಗ್ಗೆ ಅದರ ಅಥಾರಿಟಿ ತಗೊಳ್ತಾ ಇದಾರೆ ಅಂತ ಹೇಳಿದ್ರೆ, ನಾವು ಅದನ್ನ ಉಪಯೋಗ ಮಾಡಬಹುದು. ಅಂದ್ರೆ ಓನ್ಲಿ ಥಿಂಗ್ ಅಂದ್ರೆ ಅವರ ಕ್ಲೋಸ್ಡ್ ರಿಲೇಶನ್ಶಿಪ್ಸ್ ಯಾರು ಅದನ್ನ ಕ್ಲೇಮ್ ಮಾಡ್ತಾ ಇಲ್ಲ, ಅದು ಕಂಪ್ಲೀಟ್ಲಿ ಅನವೇರ್ ಆಗಿದ್ದಾರೆ ಅಂದ್ರೆ ನಾವು ಉಪಯೋಗ ಮಾಡಬಹುದು. ಏನು ತೊಂದರೆ ಇಲ್ಲ,
1: ತೊಂದರೆ ಇಲ್ಲ. ಸೊ ಈ ಬಗೆಗಿನ ಜಾಗೃತಿಯನ್ನ ಮೂಡಿಸುವಂತ ನಿಟ್ಟಿನಲ್ಲಿ ಯಾವ ಯಾವ ಕೆಲಸಗಳು ಈಗ ಸದ್ಯಕ್ಕೆ ಆಗ್ತಾ ಇದೆ ಅಂತ?
0: ಯೂಶ್ಯಲಿ ಏನ್ ಮಾಡ್ತೇವೆ ಅಂದ್ರೆ ಫಸ್ಟ್ ನಾವು ಈ ನಾ ಮೊದಲೇ ಹೇಳ್ದಂಗೆ ಈ ಸ್ಕಿನ್ ಬ್ಯಾಂಕ್ ಬಗ್ಗೆ ನಮ್ಮ ಡಾಕ್ಟರ್ಗಳಲ್ಲೇ ಮಾಹಿತಿ ಕಡಿಮೆ ಸೊ ಬೇರೆಯವರಿಗೆ ಸಹ ನಮ್ಮ ಕೊಲೀಗ್ಸ್ ಗಳಿಗಾಗ್ಲಿ ಅವರಿಗೆ ಮಾಹಿತಿಗಳು ಇರ್ಲಿಲ್ಲ. ಸೊ ನಾವು ನಮ್ಮಲ್ಲಿ ಈ ಫಾದಮುಲರ್ ಈ ರೋಟರಿ ಕ್ಲಬ್ ಆಫ್ ಮ್ಯಾಂಗ್ಳೂರ್ ಜೊತೆಗೆ ಸೇರಿ ನಮ್ಮ ಸ್ಕಿನ್ ಬ್ಯಾಂಕ್ ಓಪನ್ ಆದ ಮೇಲೆ ನಾವು ಆಲ್ಮೋಸ್ಟ್ ಎವ್ರಿ 2 months ಆರ್ಗನ್ ಡೊನೇಷನ್ ಅವೇರ್ನೆಸ್ ಕ್ಯಾಂಪ್ ಅಂತ ಮಾಡ್ತೇವೆ, ಕ್ಯಾಂಪೇನ್ ಅಂತ ಒಳಗಡೆ. ಸೊ ನಾವು ಹೀಗೆ ಹೇಳಿದಾಗ ಕಿಡ್ನಿ ಲಿವರ್ ಸ್ಪ್ಲೀನ್ ಎಲ್ಲಾನು ಕೂಡ ಒಂದು ಒಬ್ಬರಿಂದ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಬಟ್ ಅದನ್ನೆಲ್ಲ ಆಗುವಂತದ್ದು ಲೈವ್ ಡೋನರ್ ಇಂದ ಮಾತ್ರ. ಈಗ ಯಾರೋ ಒಬ್ರು ಕಾಲರ್ ಹೇಳ್ತಿದ್ದಂಗೆ ಹಾರ್ಟ್ ಕಿಡ್ನಿ ಲಿವರ್ ಎಲ್ಲ ಟ್ರಾನ್ಸ್ಪ್ಲಾಂಟ್ ಒಬ್ಬರಿಂದ ಒಬ್ಬರಿಗೆ ಮಾಡ್ತಾರಲ್ಲ, ಅದು ದಟ್ ಈಸ್ ಓನ್ಲಿ ಪಾಸಿಬಲ್ ವೆನ್ ದರ್ ಇಸ್ ಎ ಲೈವ್ ಡೋನರ್. ಅಂದ್ರೆ ತಲೆಗೆ ಪೆಟ್ಟು ಬಿದ್ದು ಅವರ ಬ್ರೈನ್ ಡೆಡ್ ಅಂತ ಕೇಳಿರ್ಬೋದು ನೀವು, ಅವರ ಫಂಕ್ಷನಿಂಗ್ ಇರೋದಿಲ್ಲ ಬಟ್ ಹಾರ್ಟ್ ಕೆಲಸ ಮಾಡ್ತಿರುತ್ತೆ, ದೇ ಆರ್ ಕಾಲ್ಡ್ ಎಸ್ ಲೈವ್ ಡೋನರ್ಸ್. ಅವರಿಂದ ಈ ಆರ್ಗನ್ಸ್ ಗಳನ್ನ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಬಹುದು ಒಬ್ಬರಿಂದ ಇನ್ನೊಬ್ಬರಿಗೆ. ಬಟ್ ಈ ಸ್ಕಿನ್ ಮತ್ತೆ ಐ ಏನಿದೆ ಇದನ್ನ ನಾವು ಲೈವ್ ಕೂಡ ಆಗಿರಬಹುದು, ಆಫ್ಟರ್ ಡೆತ್ ಕೂಡ ಯೂಸ್ ಮಾಡಬಹುದು. ಸೊ ಈ ಬಗ್ಗೆ ಎಲ್ಲ ಮಾಹಿತಿಗಳನ್ನ ನಮ್ಮ ಓನ್ ಫ್ರೆಟರ್ನಿಟಿಗೆ ನಾವು ಒಂದು 2-3 ತಿಂಗಳಿಗೊಮ್ಮೆ ಅವೇರ್ನೆಸ್ ಕ್ಯಾಂಪೇನ್ ಕ್ರಿಯೇಟ್ ಮಾಡಿ ನಮ್ಮ ಡಾಕ್ಟರ್ಸ್ನ, ನಮಗಿರುವಂತಹ ನರ್ಸಸ್ನ, ನಮಗಲ್ಲಿ ಪ್ಯಾರಾಮೆಡಿಕಲ್ ಸ್ಟಾಫ್ ಏನಿದ್ದಾರೆ ನಮ್ಮ ಹಾಸ್ಪಿಟಲ್ನಲ್ಲಿ, ಆಲ್ಮೋಸ್ಟ್ ಡಾಕ್ಟರ್ಸ್ ಒಂದು 700 ಜನ ಇರಬಹುದು ಅಥವಾ ನರ್ಸಸ್ ಅಂಡ್ ಪ್ಯಾರಾಮೆಡಿಕಲ್ ಸ್ಟಾಫ್ ಒಂದು 1,500 ಜನ ಇರಬಹುದು. ಸೊ ಅವರಿಗೆ ನಾವು ಅವರಿಗೆ ಎಜುಕೇಟ್ ಮಾಡ್ತಾ ಇದ್ದೇವೆ ಫಸ್ಟ್. ಸೊ ಮತ್ತೆ ಅಷ್ಟಲ್ಲದೆ ಕೆಲವೊಂದು ರೋಟರಿ ಕ್ಲಬ್ ಕಡೆಯಿಂದ ಎಷ್ಟೊಂದು ಅವರು ಪ್ಯಾಂಪ್ಲೆಟ್ಸ್ ಎಲ್ಲ ಇದು ಮಾಡಿದ್ದಾರೆ, ಅದನ್ನು ಎಲ್ಲೆಲ್ಲಿ ಸಾಧ್ಯ ಉಂಟು ಎಲ್ಲ ಎಲ್ಲೆಲ್ಲಿ ನಾವು ಬೇರೆ ಬೇರೆ ರೋಟರಿ ಕ್ಲಬ್ಗಳಲ್ಲಿ ಕೂಡ ನಾವು ಈ ಟಾಕ್ಸ್ಗಳು ಕೊಡ್ತಾ ಇದ್ದೇವೆ. ಮತ್ತೆ ನಾವು ಮುಂದಿನಲ್ಲೇ ಬರುವುದರಲ್ಲಿ ಈ ಚರ್ಚಸ್ನಲ್ಲಿ, ಸ್ಕೂಲ್ನಲ್ಲಿ, ಕಾಲೇಜಸ್ನಲ್ಲಿ ಸಹ ಈ ಟಾಕ್ಸ್ ಕೊಟ್ಟು ಸ್ಟೂಡೆಂಟ್ಸ್ಗಳಿಗೆ, ಕಾಲೇಜ್ ಹೋಗುವವರಿಗೆ, ಡಿಗ್ರಿ ಮಾಡಿರೋರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವ ಯೋಚನೆಗಳಿವೆ.
1: ಮತ್ತೆ ಈ ಎಲ್ಲ ಏನು ಕೆಲಸಗಳನ್ನು ಮಾಡಲಿಕ್ಕೆ ಪ್ಲಾಸ್ಟಿಕ್ ಸರ್ಜನ್ಸ್ ಬೇಕಾಗುತ್ತೆ ಅಲ್ವಾ? ಅಥವಾ ಯಾರು
0: ಯಾರು ಸಹ ಮಾಡಬಹುದು? ಇದು ಬೇಸಿಕಲಿ MBBS ನಾಲೆಜ್ ಇದ್ದು ಇದರ ಬೇಸಿಕಲಿ ಇದರ ಇನ್ಫಾರ್ಮೇಶನ್ ಬಗ್ಗೆ ಮಾಹಿತಿ ಗೊತ್ತಿರೋರು ಯಾರು ಸಹ ಮಾಡಬಹುದು. ಅಂದ್ರೆ ನಾವು ಈ ಪ್ರೊಸೀಜರ್ ಅಂತ ಏನ್ ಮಾಡ್ತೇವೆ, ಈ ಸ್ಕಿನ್ ಹಾರ್ವೆಸ್ಟ್ ಅಂತ ಏನ್ ಮಾಡ್ತೇವೆ, ಅದು ಬೇಸಿಕಲಿ ಇಟ್ ಶುಡ್ ಬಿ ಡನ್ ಬೈ ಎ ಪ್ಲಾಸ್ಟಿಕ್ ಸರ್ಜನ್ ಆರ್ ಎ ಸರ್ಜನ್.
1: ಸರ್ಜನ್ ಅಂತ ಒಬ್ಬರು ವಾಟ್ಸಪ್ ಅಲ್ಲಿ ಒಂದು ಮೆಸೇಜ್ ಕಳಿಸಿದ್ದಾರೆ, ಗುಡುಗು ಜೋರಿದೆ, ಕಾಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಅವರು ವಾಟ್ಸಪ್ ಮಾಡಿದ್ದಾರೆ. ನಮಸ್ತೆ, ಚರ್ಮ ದಾನ ಮಾಡ್ತೀನಿ ಅಂತ ಬರೆದುಕೊಟ್ಟ ವ್ಯಕ್ತಿ ಒಂದು ವೇಳೆ ಆತ್ಮಹತ್ಯೆ ಅಂದ್ರೆ ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಂಡು ಸತ್ತಲ್ಲಿ ಅವರ ಚರ್ಮ ತೆಗೊಳ್ಳಿಕ್ಕೆ ಆಗ್ತದಾ ಅಂತ ಅವರ ಪ್ರಶ್ನೆ.
0: ವಿಚಿತ್ರವಾಗಿದೆ ಪ್ರಶ್ನೆ.
1: ಅಂದ್ರೆ ಅವನು ಒಮ್ಮೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ಪಾಯ್ಸನ್ ಕೊಡ್ತಾರೆ, ಅದು ಯೂಸ್ ಆಗುತ್ತಾ ಅಂತ ಅವರ ಪ್ರಶ್ನೆ.
0: ಆಕ್ಚುಲಿ ನಾವು ನಮ್ಮ ಕಾಂಟ್ರಾ ಇಂಡಿಕೇಶನ್ಸ್ ಪ್ರಕಾರ ಅಂದ್ರೆ ಯಾವುದರಲ್ಲಿ ಮಾಡಬಾರದು ಅನ್ನೋ ಅದರಲ್ಲಿ ಭಾಗದಲ್ಲಿ ಇದು ಬರೋದಿಲ್ಲ. ಸೊ ನಾವು ಮೊದಲೇ ಹೇಳದಂಗೆ, ನಿಮಗೆ ಯಾರಾದರೂ ಸಿವಿಯರ್ ಇನ್ಫೆಕ್ಷನ್ ಇದ್ರೆ ಅಥವಾ ಕ್ಯಾನ್ಸರ್ಸ್ ಇದ್ರೆ ಅಥವಾ ಈ ಸೋಂಕುಗಳಿದ್ರೆ, HIV, HBCG ಆ ರೀತಿಯ ಸೋಂಕುಗಳಿದ್ರೆ ನಾವು ಸ್ಕಿನ್ ತಗೊಳ್ಳಿಕ್ ಆಗಲ್ಲ. ಬಟ್ ಈ ಆತ್ಮಹತ್ಯೆ ಮಾಡ್ಕೊಂಡಿರೋದು ಯಾವ ಯಾವ ರೀತಿಯಲ್ಲಿ ಅದರ ಮೇಲೆ ಹೋಗುತ್ತೆ. ಸೊ ಹೆಚ್ಚಿನ ಅಂಶ ಈ ಪಾಯ್ಸನ್ ತಗೊಂಡಾಗ ಬ್ಲಡ್ನಲ್ಲಿ ಏನಾದರೂ ಇನ್ಫೆಕ್ಷನ್ ತರ ತೋರಿಸಿ ಆ ರೀತಿ ಆದ್ರೆ ಸಾಧ್ಯವಾಗದೆ ಹೋಗ್ಬೋದು. ಅದರ್ವೈಸ್ ಐ ಥಿಂಕ್ ಇಟ್ ಈಸ್ ಪಾಸಿಬಲ್ ಟು ಹಾರ್ವೆಸ್ಟ್ ಸ್ಕಿನ್ ಫ್ರಮ್ ದಟ್ ಪರ್ಸನ್ ಆಲ್ಸೋ.
1: ಸೊ ಒಟ್ಟಿನಲ್ಲಿ ಡಾಕ್ಟರ್, ಈ ಚರ್ಮದ ದಾನಿಗಳ ಅಗತ್ಯ ತುಂಬಾ ಇದೆ ಅಂತ ಸದ್ಯಕ್ಕೆ?
0: ತುಂಬಾ ಇದೆ, ತುಂಬಾ ಬೇಡಿಕೆ ಇದೆ. ಸೊ ಸುಮಾರು ಜನ ಪ್ರತಿದಿನ ನಮಗೆ ಗೊತ್ತಿರುವ ಹಾಗೆ ಮಂಗಳೂರಿನಲ್ಲಿ ಇರ್ಬೋದು, ಹತ್ತಿರದ ಸುತ್ತ ಹತ್ತಿರ ಮನೆಯಲ್ಲಿ ಇರ್ಬೋದು, ಹಾಸ್ಪಿಟಲ್ಗಳಲ್ಲಿರ್ಬೋದು, ಸುಮಾರು ಜನ ಮೃತ ಆಗ್ತಿರ್ತಾರೆ. ಬಟ್ ಯಾರಿಗೂ ಸಹ ಇದು ಮಾಹಿತಿ ಇರೋದಿಲ್ಲ, ಯಾರು ಸಹ ಡೊನೇಟ್ ಮಾಡೋದಿಲ್ಲ. ಬಟ್ ಕೆಲವೊಬ್ಬರಿಗೆ ಆಲ್ರೆಡಿ ಒಬ್ರು ಕಾಲರ್ ಹೇಳ್ದಂಗೆ ಐ ಡೊನೇಷನ್ ಬಗ್ಗೆ ತುಂಬಾ ಅವೇರ್ನೆಸ್ ಇದೆ. ಸೊ ಅವರು ಮೋಸ್ಟ್ ಆಫ್ ಟೈಮ್ಸ್ ಐ ಡೊನೇಟ್ ಮಾಡ್ತಾರೆ. ಬಟ್ ಸ್ಕಿನ್ ಡೊನೇಷನ್ ಬಗ್ಗೆ ಅವೇರ್ನೆಸ್ ತುಂಬಾ ಕಡಿಮೆ, ಮಾಡೋದು ಸಹ ಕಡಿಮೆ, ಬಟ್ ಬೇಡಿಕೆ ತುಂಬಾನೇ ಇದೆ.
1: ಇನ್ನೊಂದು ಪ್ರಶ್ನೆಯನ್ನ ಒಬ್ರು ಕಳಿಸಿದ್ದಾರೆ, ಚರ್ಮವು ಕಾರ್ಯ ಸಾಧ್ಯವಾಗಲು 6 ಗಂಟೆಗಳ ಒಳಗೆ ಹಿಂಪಡೆಯಬೇಕಾದರೆ ವಿಶೇಷವಾಗಿ ಕಾನೂನಿನ ಬೇರೆ ಬೇರೆ ಸಂಗತಿಗಳು, ಪೊಲೀಸ್ ವಿಚಾರಣೆಗಳನ್ನು ಒಳಗೊಂಡಿರುವ ಪ್ರಕರಣಗಳಲ್ಲಿ ಪ್ರಕ್ರಿಯೆಯು ಹೇಗೆ, ಅದು ಅದರ ಬಗ್ಗೆ ಏನು ಅಂತ, ಏನಾದರೂ ಕೇಸ್ ಪ್ರೊಸೀಜರ್ ಅಂತದಲ್ಲಿದ್ರೆ ಸಮಸ್ಯೆಗಳು ಆಗ್ತದ ಅಂತ?
0: ಆಕ್ಚುಲಿ ಆ ಪೇಷಂಟಿಗೆ, ಆ ಡೆತ್ ಮೃತ ಆದ ಪೇಷಂಟಿಗೆ ಏನಾದರೂ ಅದು ಮೆಡಿಕೋ ಲೀಗಲ್ ಕೇಸಸ್ ಆ ರೀತಿ ಆದಾಗ ಸೊ ಬೇಸಿಕಲಿ ನಾವು ಚರ್ಮ ತೆಕ್ಕೊಳ್ಳೋದ್ರಿಂದ ಅವರ ನೆಕ್ಸ್ಟ್ ಪೋಸ್ಟ್ಮಾರ್ಟಮ್ ಯೂಶ್ವಲಿ ಪೋಸ್ಟ್ಮಾರ್ಟಮ್ ಆದಮೇಲೆ ನಾವು ತಗೊಳ್ಳುವಂಥದ್ದು. ಸೊ ಪೋಸ್ಟ್ಮಾರ್ಟಮ್ ಆದಮೇಲೆ ನಾವು ಚರ್ಮವನ್ನು ಹಾರ್ವೆಸ್ಟ್ ಮಾಡ್ತೇವೆ. ಸೊ ಅವರ ಮೆಡಿಕೋ ಲೀಗಲ್ಗಾಗಲಿ ಕಾನೂನಿಗಾಗಲಿ ಯಾವುದೇ ರೀತಿಯ ಇಶ್ಯೂಸ್ ಬರಲಿಕ್ಕೆ ಚಾನ್ಸಸ್ ಭಾರಿ ಕಡಿಮೆ. ಸೊ ಮೋಸ್ಟ್ ಆಫ್ ಟೈಮ್ಸ್ ಇವೆಲ್ಲ ಕಾರ್ಯಗಳು ಮುಂಚೆ ಆಗಿರುತ್ತೆ, ಪೋಸ್ಟ್ ಮಾರ್ಟಮ್ ಆಗಿಬಿಡುತ್ತೆ ಫಸ್ಟ್ ಆದ್ಕೂಡಲೇ. ಈ ಹಾಸ್ಪಿಟಲ್ ಡೆತ್ ಆದರೆ ಅಥವಾ ಏನಾದರೂ ಈ ರೀತಿ ಅನ್ಯಾಚುರಲ್ ಡೆತ್ ಆದಾಗ ಪೋಸ್ಟ್ ಮಾರ್ಟಮ್ ಫಸ್ಟ್ ಮಾಡ್ತಾರೆ. ಸೊ ಅದು ಯೂಶ್ವಲಿ 45 minutes to 1 hour ಮುಗಿಯುತ್ತೆ. ಅದಾದಮೇಲೆ ಪೊಲೀಸ್ ತನಿಖೆ ಇದೆ, ಅದೆಲ್ಲನೂ ಕೂಡ ಎಲ್ಲ ಡಾಕ್ಯುಮೆಂಟೇಷನ್ ಆಗಿರುತ್ತೆ. ನಾವು ಸೈಡ್ ಬೈ ಸೈಡ್ ಈ ಸ್ಕಿನ್ ಹಾರ್ವೆಸ್ಟ್ ಮಾಡೋದ್ರಿಂದ ಅವರಿಗೆ ತನಿಖೆಗೆ ಆಗಲಿ ಲಾಗ್ ಆಗಲಿ ಯಾವ ರೀತಿಯ ಅಡೆತಡೆ ಬರಲಿಕ್ಕೆ ಚಾನ್ಸಸ್ ಭಾರಿ ಕಡಿಮೆ
1: ಇದೆ ಅಂತ. ಇನ್ನು ಡಾಕ್ಟರ್, ಈಗ ನೋಡಿ ನೀವು ಹೇಳಿದ್ರಿ ಬೇರೆ ಬೇರೆ ಸುಟ್ಟ ಗಾಯಗಳು ಆದಂತಹ ಸಂದರ್ಭದಲ್ಲಿ ಈ ಚರ್ಮವನ್ನು ಉಪಯೋಗಿಸ್ತಾರೆ ಅಂತ. ಇದು ಬಿಟ್ಟು ಪರ್ಯಾಯ ಏನು ಅಂತ ಅವನಿಗೆ, ಈಗ ಒಂದು ವೇಳೆ ಚರ್ಮ ಸಿಗ್ಲಿಲ್ಲ ಅಂತ ಹೇಳಿದ್ರೆ
0: ಕರೆಕ್ಟ್
1: ಏನು ನೀವು ಪರ್ಯಾಯವಾಗಿ ಏನ್ ಮಾಡ್ತಾರೆ?
0: ಪರ್ಯಾಯ ಇರೋದು ತುಂಬಾ ಕಡಿಮೆ. ಆಕ್ಚುಲಿ ನಾವೇನ್ ಮಾಡ್ತೇವೆ, ಇದಕ್ಕೆ ಬೇರೆ ಕೆಲವು ಆಳವಾಗಿ ಸುಟ್ಟಂತ ಗಾಯಗಳಿಗೆ ಈ ಪೂರ್ತಿ ನಾವು ಕ್ಲೀನಿಂಗ್ ಮಾಡಿದ್ಮೇಲೆ ಅದನ್ನ ಕವರ್ ಮಾಡೋದು ತುಂಬಾ ಮುಖ್ಯ. ದಟ್ ಈಸ್ ಇನ್ಫೆಕ್ಷನ್ ಕಂಟ್ರೋಲ್ ಮಾಡ್ಲಿಕ್ಕೆ. ದೇರ್ ಆರ್ ಸಮ್ ಟೆಂಪ್ರರಿ ಕಮರ್ಷಿಯಲ್ ಡ್ರೆಸ್ಸಿಂಗ್ಸ್ ಇದೆ, ಕೊಲಾಜಿನ್ ಡ್ರೆಸ್ಸಿಂಗ್ ಅಂತ ಹೇಳ್ತಾರೆ, ಕೆಲವು ಸ್ಪೆಷಲೈಸ್ಡ್ ಡ್ರೆಸ್ಸಿಂಗ್ಸ್ ಇದೆ, ಅದನ್ನ ಯೂಸ್ ಮಾಡ್ತೇವೆ. ಬಟ್ ದೇ ಆರ್ ನಾಟ್ ಆಸ್ ಎಫೆಕ್ಟಿವ್ ಆಸ್ ದಿಸ್ ಕೆಡಾವರಿಕ್ ಸ್ಕಿನ್. ಸೊ ಇದರಷ್ಟು ಈ ಲೆವೆಲ್ಗೆ ಆ ಪ್ರೊಟೆಕ್ಷನ್ ಅದು ಕೊಡೋದಿಲ್ಲ. ಸೊ ಒಮ್ಮೆ ನಾವೇನಾದರೂ ಈಗ ಕಮರ್ಷಿಯಲೈಸ್ ಪ್ರಾಡಕ್ಟ್ಸ್, ಫಾರ್ ಎಕ್ಸಾಂಪಲ್ ಕೊಲಾಜಿನ್ ಡ್ರೆಸ್ಸಿಂಗ್ ಇರ್ಬೋದು, ಹೈಡ್ರೋಕೊಲಾಯ್ಡ್ ಡ್ರೆಸ್ಸಿಂಗ್ ಇರ್ಬೋದು, ಬೇರೆ ದರ್ ಆರ್ ಮೆನಿ ಮೆನಿ ವೆರೈಟೀಸ್ ಆಫ್ ಡ್ರೆಸ್ಸಿಂಗ್ಸ್, ಆ ಡ್ರೆಸ್ಸಿಂಗ್ಸ್ನ ಯೂಸ್ ಮಾಡಿದರೆ ಬಟ್ ದೇ ಯೂಶ್ವಲಿ ಓನ್ಲಿ ವರ್ಕ್ ಫಾರ್ ಅರೌಂಡ್ 24 to 48 hours ಅಷ್ಟೇ. ಅಷ್ಟು ತಾತ್ಕಾಲಿಕವಾಗಿ ಅದನ್ನು ವರ್ಕ್ ಆಗುತ್ತೆ ಮತ್ತು ತುಂಬ ಎಕ್ಸ್ಪೆನ್ಸ್ ಕೂಡ ಆಗುತ್ತೆ, ಆ್ಯಂಡ್ ಅಷ್ಟು ಫ್ರೀಕ್ವೆಂಟ್ ಆಗಿ ಚೇಂಜ್ ಮಾಡಬೇಕಾಗುತ್ತೆ. ಬಟ್ ನಾವು ಕೆಡಾವರಿಕ್ ಪ್ರೊಸೆಸ್ಡ್ ಸ್ಕಿನ್ ಯಾವಾಗ ಯೂಸ್ ಮಾಡ್ತೇವೆ, ದಟ್ ಯೂಶ್ವಲಿ ದಟ್ ಎಫೆಕ್ಟ್ ವಿಲ್ ಲಾಸ್ಟ್ ಫಾರ್ ಎ ವೀಕ್ ಆರ್ ಸಮ್ಟೈಮ್ಸ್ ಈವನ್ 10 days. ಸೊ ಅಷ್ಟರೊಳಗೆ ಅವರ ರೋಗ ನಿರೋಧಕ ಶಕ್ತಿ ಏನಾಗುತ್ತೆ ಅದು ಬೆಳವಣಿಗೆ ಆಗುತ್ತೆ ಅವರ ದೇಹದಲ್ಲಿ.
1: ಓಕೆ, ಸೊ ಕೇಳುಗರೆ, ಡಾಕ್ಟರ್ ಅರವಿಂದ್ ಅವರು ನಮ್ಮ ಜೊತೆಗಿದ್ದಾರೆ. ಬೇರೆ ಬೇರೆ ರೀತಿಯ ವಿಷಯಗಳನ್ನು ನೀವು ಕೂಡ ಕೇಳ್ತಾ ಇದ್ದೀರಿ. ವಾಟ್ಸ್ಆ್ಯಪ್ ಮಾಡೋದಾದರೆ ನಿಮ್ಮ ಪ್ರಶ್ನೆಗಳನ್ನು ವಾಟ್ಸ್ಆ್ಯಪ್ ಮೂಲಕ ಕೂಡ ಕಳಿಸಬಹುದು, ಹಾಗೆಯೇ ಕಾಲ್ ಕೂಡ ಮಾಡ್ಬೋದು. 6364204949 ಈ ಸಂಖ್ಯೆಗೆ ಕರೆಯನ್ನು ಮಾಡಿ ನೀವು ಕೂಡ ಪ್ರಶ್ನೆಗಳಿದ್ರೆ ಏನಾದರೂ ಕೇಳಿ ಅನ್ನೋದನ್ನು ಹೇಳ್ತಾ, ಡಾಕ್ಟರ್ ಇಷ್ಟರವರೆಗೆ ನಿಮ್ಮೊಂದು ಅನುಭವದಲ್ಲಿ ಈಗ ಏನು ಸ್ಕಿನ್ ಬ್ಯಾಂಕ್ ಆರಂಭ ಆದಮೇಲೆ ಏನಾದರೂ ಲೆಕ್ಕ ಇದೆಯಾ, ಒಂದು ಇಷ್ಟರವರೆಗೆ ಇಷ್ಟು ಜನ ಡೊನೇಟ್ ಮಾಡಿದ್ದಾರೆ ಅನ್ನುವಂಥದ್ದು?
0: ತಿರುಗು ನಾವು 8 ಜನ ಡೊನೇಟ್ ಮಾಡಿದ್ದಾರೆ.
1: ಓಕೆ, ಇದು ಎಷ್ಟು ಸಮಯದಿಂದ?
0: ಒಂದೂವರೆ ವರ್ಷದಿಂದ ಆಲ್ಮೋಸ್ಟ್ 8 ಜನ ಡೊನೇಟ್ ಮಾಡಿದ್ದಾರೆ ಸ್ಕಿನ್ ಸೋ ಫಾರ್. 8 ಜನರದ್ದು ನಾವು ಸ್ಕಿನ್ ಹಾರ್ವೆಸ್ಟ್,
1: ಅವರೇ ಬರೆದು ಕೊಟ್ಟದ್ದು,
0: ಕೆಲವೊಬ್ಬರು ಅವರು ಬರೆದು ಕೊಟ್ಟದ್ದು, ಕೆಲವೊಬ್ಬರು ಆಲ್ರೆಡಿ ಒಬ್ಬರು ಕಾಲರ್ ಹೇಳಿದಾಗೆ ಅವರು ಮೃತವಾದ ಮೇಲೆ ಅವರ ಸಂಬಂಧಿಕರು ಅವರಿಗೆ ವಿಷಯ ಗೊತ್ತಾದಾಗ ಅವರು ಸ್ವೇಚ್ಛೆಯಿಂದ ಇದಕ್ಕೆ ಒಪ್ಪಿ ನಮ್ಮ ಮೃತವಾದ ಇದಾಗಲಿ ಉಪಯೋಗ ಆಗಲಿ ಅಂತ. ಆಮೇಲೆ ಎಷ್ಟೊಂದು ಜನರಿಗೆ ಅವೇರ್ನೆಸ್ ಇರುತ್ತೆ ಆಲ್ರೆಡಿ ಈ ರೀತಿ ಸ್ಕಿನ್ ಬ್ಯಾಂಕ್ ಅಂದರೆ ಏನು, ಅದು ಮೃತವಾದ ಮೇಲೆ ಅವರ ಚರ್ಮ ಯೂಸ್ ಆಗ್ಬೋದು ಅನ್ನೋ ಅವೇರ್ನೆಸ್ ಮೊದಲೇ ಇರುತ್ತೆ. ಸೊ ಆ ರೀತಿ ಅವರದೆಲ್ಲ ಸೇರಿಸಿ ನಾವು 8 ಜನರಿಂದ ಸ್ಕಿನ್ ನಾವು ಆಲ್ರೆಡಿ ಹಾರ್ವೆಸ್ಟ್
1: ಮಾಡಿದ್ದೀವಿ. ಇದು ಬೇರೆಯವರಿಗೆ ಉಪಯೋಗ ಆಗಿದೆ?
0: ಆಗಿದೆ, 75% ಅಷ್ಟು ಉಪಯೋಗ ಆಗಿದೆ. ಕೆಲವೊಂದು ರೀಸೆಂಟ್ ತಗೊಳ್ಳೋದು ನಾನು ಆಲ್ರೆಡಿ ಹೇಳಿದಾಗೆ ಅದು ರೆಡಿ ಆಗಲಿಕ್ಕೆ ಒಂದು ಅಪ್ರಾಕ್ಸಿಮೇಟ್ಲಿ 2 months ಬೇಕಾಗುತ್ತೆ. ಅದು ಪ್ರೊಸೆಸಿಂಗ್ ಅದು ಆಗ್ಲಿಕ್ಕೆ 2 months ಬೇಕಾಗುತ್ತೆ. ಕೆಲವು ನಾವು ಲಾಸ್ಟ್ ತಗೊಂಡದ್ದು ಕೆಲವು ಇನ್ನು ಪ್ರೊಸೆಸಿಂಗ್ ಅಲ್ಲಿದೆ ಅದು. ಸೊ ಮುಂಚೆ ತಗೊಂಡದೆಲ್ಲ ಯೂಸ್ ಆಗಿದೆ, ಕೆಲವೊಂದು ಪ್ರೊಸೆಸಿಂಗ್ ಸ್ಟೇಜ್ ಅಲ್ಲಿ ಇದೆ ಕೆಲವೊಂದು.
1: ಓಕೆ, ಈಗ ಸರ್ಕಾರದ ಕಡೆಯಿಂದ ಬೇರೆ ಬೇರೆ ರೀತಿಯ ಅಭಿಯಾನಗಳನ್ನು ನಾವು ನೋಡ್ತೇವೆ, ಆರೋಗ್ಯ ಸಂಬಂಧಿತ ಅಭಿಯಾನಗಳು. ಇದಕ್ಕೆ ಏನಾದರೂ ಇದನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಏನಾದರೂ ಸರ್ಕಾರ ಮಾಡ್ತಾ ಇದೆಯಾ ಈ ಸ್ಕಿನ್ ಬ್ಯಾಂಕ್ಗಳನ್ನು ಬಗ್ಗೆ?
0: ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಇದು ಮಾಡಲಿಕ್ಕೆ ಒಂದು ಸಂಸ್ಥೆ ಇದೆ ಒಂದು. ಸೊ ಯೂಶ್ವಲಿ ಅದು ಮಾಡ್ತಾ ಇದ್ದಾರೆ, ಪ್ರಮೋಟ್ ಮಾಡ್ತಾ ಇದ್ದಾರೆ, ಗೌರ್ಮೆಂಟ್ ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೊ ಅದನ್ನ ಅದರಲ್ಲಿ ಈಗ ಲೈವ್ ಡೊನೇಷನ್ ಅಂತ ಏನ್ ಹೇಳ್ತೇವೆ, ಈಗ ಲೈವ್ ಡೋನರ್ಸ್ ಎಲ್ಲಿ ಸಿಗ್ತಾರೆ ಅದ್ರ ಬಗ್ಗೆ, ಅವರಿಂದ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಡೋದ್ರ ಬಗ್ಗೆ ಈ ಗೌರ್ಮೆಂಟ್ ಇಂದ ಒಂದು ಪ್ರೋಗ್ರಾಮ್ ಇದೆ. ಸೊ ನಾಟ್ ಸ್ಪೆಸಿಫಿಕಲಿ ಅಬೌಟ್ ದ ಸ್ಕಿನ್ ಬ್ಯಾಂಕ್ ಆರ್ ಸ್ಕಿನ್ ಹಾರ್ವೆಸ್ಟ್, ಬಟ್ ಇನ್ ಜನರಲ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಗೌರ್ಮೆಂಟ್ ಇಂದ ಕಾರ್ಯಕ್ರಮಗಳಿದೆ ಮಾಡ್ತಾ ಇದ್ದಾರೆ.
1: ಓಕೆ ಓಕೆ, ಎಸ್ ಡಾಕ್ಟರ್, ಅನೇಕ ವಿಷಯಗಳನ್ನು ನಾವು ಮಾತಾಡಿದ್ವಿ, ಸ್ಕಿನ್ ಬ್ಯಾಂಕ್ನ ಬಗ್ಗೆ ಮಾತಾಡಿದ್ವಿ, ಚರ್ಮ ದಾನದ ಬಗ್ಗೆ ಮಾತಾಡಿದ್ವಿ. ಕೇಳುಗರು ಹೆಚ್ಚಿನ ತಮ್ಮ ಕುತೂಹಲಗಳನ್ನು ನಿಮ್ಮಲ್ಲಿ ಕೇಳಿದ್ದಾರೆ, ನೀವು ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದೀರಿ. ಕೊನೆಯ ಒಂದು 10 ನಿಮಿಷ ಬಾಕಿ ಉಳಿದಿದೆ. ನೀವೊಬ್ಬ ಖ್ಯಾತ ಏನು ಪ್ಲಾಸ್ಟಿಕ್ ಸರ್ಜನ್ ಮಾಡುವಂಥ ಒಬ್ಬ ತಜ್ಞ ವೈದ್ಯರು, ದಿನದಿಂದ ದಿನಕ್ಕೆ ಈ ಏನು ಮೆಡಿಕಲ್ ಫೀಲ್ಡ್ ಅನ್ನುವಂಥದ್ದು ತಂತ್ರಜ್ಞಾನಗಳು ಬಹಳ ದೊಡ್ಡ ಮಟ್ಟದಲ್ಲಿ ಅಡ್ವಾನ್ಸ್ ಆಗಿ ಬದಲಾಗ್ತಾ ಇದೆ. ಸದ್ಯದ ಒಂದು ನಮ್ಮ ಏನು ಆರೋಗ್ಯ ವ್ಯವಸ್ಥೆಯನ್ನು ನೋಡುವಾಗ ಈ ಪ್ಲಾಸ್ಟಿಕ್ ಸರ್ಜರಿ ಅನ್ನುವಂಥದ್ದು ಯಾವ ರೀತಿಯ ಬಹಳ ದೊಡ್ಡ ಬೆಳವಣಿಗೆಯನ್ನು ಕಂಡಿದೆ ಅಂತ ನೀವು ಹೇಳ್ತೀರಿ?
0: ಹೌದು, ಈಗ ತುಂಬಾ ಎಲ್ಲರಿಗೂ ಅವೇರ್ನೆಸ್ ಅನ್ನೋದು ಬಂದಿದೆ. ಸೊ ಮೊದಲೆಲ್ಲ ಯೂಶಲಿ ಪ್ಲಾಸ್ಟಿಕ್ ಸರ್ಜರಿ ಅಂದ್ರೆ ಏನ್ ಮಾಡ್ತಾರೆ, ಯಾವ ರೀತಿಯ ಆಪರೇಷನ್ಗಳು ಮಾಡ್ತಾರೆ ಅಂತ ಯೂಶಲಿ ಜನರಿಗೆ ಅರಿವು ಇರಲಿಲ್ಲ. ಸೊ ಈಗ ಜನರಿಗೆ ಸುಮಾರು ಅರಿವಿದೆ. ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ಈಗ ಸುಟ್ಟ ಗಾಯಗಳನ್ನ ಟ್ರೀಟ್ ಮಾಡೋದಿರಬಹುದು, ಅಥವಾ ಅವರಿಗೆ ಸುರುಪಿಯ ಸರ್ಜರಿ ಏನಂತ ಹೇಳ್ತೀವಿ, ಅಸ್ಥೆಟಿಕ್ ಅಥವಾ ನಾವು ಪ್ಲಾಸ್ಟಿಕ್ ಮತ್ತೆ ಅಸ್ಥೆಟಿಕ್ ಸರ್ಜರಿ ಅಂತ ಹೇಳ್ತೇವೆ. ಸೊ ಅದನ್ನೆಲ್ಲ ಮಾಡ್ತೇವೆ ಅಂತ ಅವ್ರಿಗೆ ಐಡಿಯಾ ಇದೆ. ಕೆಲವೊಬ್ಬರಿಗೆ ಸ್ಕಿನ್ ಕಲರ್ ಅಲ್ಲಿ ವೇರಿಯೇಷನ್ ಇರಬಹುದು, ಅಥವಾ ಮೂಗು ಸ್ವಲ್ಪ ಏನಾದ್ರು ಸೊಟ್ಟಾಗಿರಬಹುದು. ಸೊ ಆ ರೀತಿ ಮುಖದಲ್ಲಿ ಸ್ವಲ್ಪ ಏನಾದರೂ ಅವರಿಗೆ ಲಕ್ಷಣಗಳು ಬದಲಾವಣೆ ಇರಬಹುದು. ಸೊ ಅಥವಾ ನಾವು ಈ ಮಕ್ಕಳಿಗೆ ಆಗುವಂತಹ ಕೆಲವು ನ್ಯೂನತೆಗಳಿರಬಹುದು, ಕ್ಲೆಫ್ಟ್ ಲಿಪ್ ಅಥವಾ ಕ್ಲೆಫ್ಟ್ ಪ್ಯಾಲೆಟ್, ಅಥವಾ ಆಕ್ಸಿಡೆಂಟ್ಸ್ ಅಲ್ಲಿ ಆಗುವಂತಹ ಅವರಿಗೆ ಆಗುವಂತಹ ಗಾಯಗಳು, ಆಗುವಂತಹ ಚರ್ಮದ ಲಾಸ್, ಅಥವಾ ಮತ್ತೆ ಈ ಕ್ಯಾನ್ಸರ್ ಇಂದ ತೆಗೆದ ಮೇಲೆ ಕೆಲವೊಂದು ಸ್ಕಿನ್ ಎಲ್ಲ ತೆಗೆದ ಮೇಲೆ ನಾವು ಅದನ್ನ ಸ್ಕಿನ್ನ ರೀಪ್ಲೇಸ್ ಮಾಡ್ತೇವೆ. ಸೊ ಇಷ್ಟೊಂದು ನಮ್ದ್ರಲ್ಲಿ ಸಬ್ ಡಿವಿಷನ್ಸ್ ಇದೆ. ಸೊ ಜನರಿಗೆ ಸುಮಾರು ಅರಿವು ಮೂಡಿದೆ, ಸುಮಾರು ಇದನ್ನೆಲ್ಲ ಕೆಲವರಿಗೆ ಎಲ್ಲ ಗೊತ್ತಾಗಿದೆ. ಮತ್ತೆ ಈಗ ಪ್ಲಾಸ್ಟಿಕ್ ಸರ್ಜರಿ ಕೂಡ ತುಂಬಾ ಅಡ್ವಾನ್ಸ್ ಆಗಿದೆ. ಮೊದಲೆಲ್ಲ 50 ವರ್ಷದ ಮುಂಚೆ ಏನಾದರೂ ಬೆರಳಿನ ಏಟ್ ಆಗಿದೆ, ಕಾಲ್ಗೆ ರೇಟ್ ಆಗಿದೆ ಅಂದ್ರೆ ಕಾಲ್ ತೆಗಿಬೇಕಾಗ್ತಿತ್ತು, ಬೆರಳು ತೆಗಿಬೇಕಾಗ್ತಿತ್ತು. ಸೊ ಈಗ ಅದನ್ನ ಫ್ಲಾಪ್ಸ್ ಮಾಡ್ತೇವೆ. ಮತ್ತೆ ಈಗ ಮೈಕ್ರೋವ್ಯಾಸ್ಕ್ಯುಲರ್ ಸರ್ಜರಿ ಅಂದ್ರೆ ಸಣ್ಣ ಸಣ್ಣಗಿರುವ ರಕ್ತನಾಳಗಳನ್ನ ಮೈಕ್ರೋಸ್ಕೋಪ್ ನಲ್ಲಿ ನೋಡುವ ಮೂಲಕ, ಅದನ್ನ ಜೋಡಣೆ ಮಾಡುವ ಮೂಲಕ ಬೆರಳಿನ ಕಿತ್ತೊಗೆಯುವಂತಹ ಬೆರಳಿಗಾಗ್ಲಿ, ಕೈ ಕಟ್ಟಾಗಿರುವ ಕೈಗೆ ಇರಬಹುದು, ಕಟ್ಟಾಗಿರುವ ಕಾಲ್ ಇರಬಹುದು, ಅದಕ್ಕೆ ನಾವು ಜೋಡಣೆ ಮಾಡಿ ಜೀವಭರವಾಗಿ ಮಾಡಬಹುದು. ಇದೆಲ್ಲಾನು ನ್ಯೂಯರ್ ಅಂಡ್ ಅಡ್ವಾನ್ಸಸ್ ಆಫ್ ಪ್ಲಾಸ್ಟಿಕ್ ಸರ್ಜರಿ.
1: ಎಸ್ ಡಾಕ್ಟರ್, ಅನೇಕ ವಿಷಯಗಳನ್ನು ಇವತ್ತು ನಾವು ಮಾತಾಡಿದ್ದೇವೆ. ಕೊನೆಯದಾಗಿ ಕೇಳ್ತಿರುವಂತ ನಮ್ಮ ಎಲ್ಲ ಕೇಳುಗರಿಗೆ ಏನು ಹೇಳಲಿಕ್ಕೆ ನೀವು ಬಯಸ್ತೀರಿ?
0: ಸೊ ಕೊನೆಯದಾಗಿ ಏನಂತ ಹೇಳಿದ್ರೆ, ಈ ಚರ್ಮ ದಾನದ ಬಗ್ಗೆ ಮುಖ್ಯವಾಗಿ ಹೇಳಲಿಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ, ಸೊ ಯಾರೇ ಸಹ ಯಾವ ಏಜ್ ಲಿಮಿಟ್ ಇಲ್ಲದೆ, ಏನು ಕ್ಯಾಸ್ಟ್ ಅಥವಾ ರಿಲಿಜನ್ ಲಿಮಿಟ್ ಇಲ್ಲದೆ, ಯಾರು ಸಹ ಮೃತವಾದ ಮೇಲೆ ತಮ್ಮ ದೇಹದ ಚರ್ಮವನ್ನು ದಾನ ಮಾಡಬಹುದು. ಸೊ ದಾನ ಮಾಡುವುದರ ಬಗ್ಗೆ ಅವರು ಹಾಸ್ಪಿಟಲ್ ನಲ್ಲಿ ಪ್ಲೆಜ್ ಮಾಡಬಹುದು. ಇದರಿಂದ ಅವರ ಮೃತವಾದ ಮೇಲೆ ಅವರ ಚರ್ಮವನ್ನು ನಾವು ಹಾರ್ವೆಸ್ಟ್ ಮಾಡಿ ನಮ್ಮ ಫಾದಮುಲ್ಲರ್ ರೋಟರಿ ಸ್ಕಿನ್ ಬ್ಯಾಂಕ್ ನಲ್ಲಿ ಅದನ್ನ ಪ್ರೊಸೆಸಿಂಗ್ ಮಾಡಿ ಈ ಬೇರೆಯವರಿಗೆ, ಈ ರೋಗಿಗಳಿಗೆ, ಸುಟ್ಟ ಗಾಯಗಳಿಂದ ಪ್ರಾಬ್ಲಮ್ ಆಗ್ತಿರೋರಿಗೆ ಅವರನ್ನ ಸೇವ್ ಮಾಡಲಿಕ್ಕೆ, ಅವರ ಜೀವವನ್ನು ಉಳಿಸ್ಲಿಕ್ಕೆ ಅವರ ಚರ್ಮವನ್ನು ಉಪಯೋಗ ಮಾಡಬಹುದು. ಸೊ ಅದನ್ನ ಒಂದು ಆ ರೀತಿ ಆ ಡೈರೆಕ್ಷನ್ ಅಲ್ಲಿ ಯೋಚನೆ ಮಾಡಿ ನಮ್ಮ ಕ್ಲೋಸ್ ಆಗಿರುವ ಸಂಬಂಧಿಕರ ಯಾರಿರ್ಬಹುದು, ಏನಾಗಿರ್ಬಹುದು, ಅವರು ಮೃತವಾದಾಗ ಅವರ ದೇಹದಿಂದ, ಅವರ ಚರ್ಮದಿಂದ ಬೇರೆಯವರ ಜೀವವನ್ನು ಉಳಿಸಬಹುದು ಅನ್ನುವ ನಿಟ್ಟಿನಲ್ಲಿ ಯೋಚನೆ ಮಾಡಿ ಅವರ ಈ ಹೆಜ್ಜೆಯನ್ನು ತಗೊಂಡ್ರೆ, ನಾವು ಪ್ರತಿಯೊಬ್ಬರು ಈ ಹೆಜ್ಜೆಯನ್ನು ತಗೊಂಡ್ರೆ ಅದನ್ನ ಸುಮಾರು ಪೇಷಂಟ್ಸ್ಗಳಿಗೆ ಅದು ಉಪಯೋಗ ಆಗುತ್ತೆ. ಸುಟ್ಟ ಗಾಯದರಿಂದ ಬಳಲುವಂತಹ ರೋಗಿಗಳನ್ನ ನಾವು ಅವರ ಜೀವವನ್ನೇ ಉಳಿಸಬಹುದು.
1: ಈಗ ಒಂದು ವೇಳೆ ಪ್ಲಜ್ ಮಾಡಬೇಕು ಅಂತ ಅಂದುಕೊಳ್ಳುವವರು ಏನು ಮಾಡಬೇಕು, ಎಲ್ಲಿ ಬರಬೇಕು, ಹೇಗೆ ಅದು?
0: ಅದಕ್ಕೆ ಒಂದು ಹೆಲ್ಪ್ ಲೈನ್ ಇದೆ. ಸೊ ಆ ಹೆಲ್ಪ್, ಸೊ ಅದು ಅವರು ಈ ಅಪೇಕ್ಷೆ ಪಡುವವರು ಫಾದಮುಲರ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ಗೆ ಬರಬಹುದು. ಸೊ ಅದಕ್ಕೆ ಒಂದು 24 hours ಸ್ಕಿನ್ ಹೆಲ್ಪ್ ಲೈನ್ ಇದೆ. ಅವರು 9964246015 9964246015 ಅಥವಾ ಇಮೇಲ್ ಬಳಸುವವರು skinbank@fathermuller.in. ಮತ್ತೊಮ್ಮೆ ಹೇಳ್ತೇನೆ, ಫೋನ್ ಮಾಡುವ ಬಯಸುವವರು 9964246015, ಇಮೇಲ್ ಬಳಸುವವರು skinbank@fathermuller.in. ಇದಕ್ಕೆ ಅವರು ಫೋನ್ ಮಾಡಿ ಅಥವಾ ಇಮೇಲ್ ಮಾಡಿ ಹೆಚ್ಚಿನ ಮಾಹಿತಿ, ಈ ಪ್ಲೆಜ್ ಬಗ್ಗೆ ಅಥವಾ ಅವರನ್ನ ಈ ರೀತಿ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ಪಡ್ಕೊಳ್ಬಹುದು. ಈ ಫೋನ್ ಮಾಡಿದ್ರೆ 24 hours ಹೆಲ್ಪ್ ಲೈನ್ ಅದು, ನಮ್ಮ ಆರ್ಗನ್ ಕೌನ್ಸಿಲರ್ ಅವರಿಗೆ ಕರೆಕ್ಟ್ ಆಗಿ ಉತ್ತರ ಕೊಟ್ಟು ಅವರಿಗೆ ಏನೇನು ಮಾಹಿತಿ ಬೇಕು ಕೊಡ್ತಾರೆ.
1: ಕೆಳಗರೆ ನಂಬರ್ ಸಿಕ್ಕಿರಬಹುದು, ಒಂದ್ ವೇಳೆ ನಿಮ್ಗೆ ಗೊತ್ತಾಗಿಲ್ಲ ಅಂತ ಹೇಳಿ ಮತ್ತೊಮ್ಮೆ ನೀವು ರೇಡಿಯೋ ಸಾರಂಗಕ್ಕೆ ಕಾಲ್ ಮಾಡಿ ನಮ್ಮ ಆಫೀಸ್ ನಂಬರ್ಗೆ, ನಮ್ಮಲ್ಲಿ ನಂಬರ್ ಇರ್ತದೆ, ನಾವು ಅದನ್ನು ನಿಮ್ಗೆ ಕೊಡುವಂತ ಪ್ರಯತ್ನವನ್ನು ಮಾಡ್ತೇವೆ. ಸೊ ಒಟ್ಟಿನಲ್ಲಿ ಇದ್ರ ಬಗ್ಗೆ ಜಾಗೃತಿ, ನಾವು ಮಾಡುವಂತ ಚರ್ಮದಾನ ಮತ್ತೊಬ್ಬನ ಜೀವಕ್ಕೆ ಅದು ವರದಾನವಾಗಬಹುದು ಅನ್ನೋದು ಮಾತ್ರ ಸತ್ಯ. ಅದರ ಬಗ್ಗೆ ಡಾಕ್ಟರ್ ಅರವಿಂದ್ ರಾವ್ ಅವರು ಬಹಳ ಉತ್ತಮವಾದಂಥ ಮಾಹಿತಿಯನ್ನು ನಮಗೆ ಸುಮಾರು 1 ಗಂಟೆಗಳ ಕಾಲ ನೀಡಿದ್ದಾರೆ. ಸೊ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್.
0: ನಮಸ್ಕಾರ.
1: ನಿಮ್ಮ ಧನ್ಯವಾದಗಳು ನಿಮಗೂ, ಹಾಗೂ ಇದನ್ನು ನಿಮ್ಮ ಜೊತೆ ಸಂಯೋಜಿಸ್ತಾ ಇರುವಂಥ ರೋಟ್ರಿ ಈ ತಂಡಕ್ಕೂ ನಮ್ಮ ಕಡೆಯಿಂದ ನಾವು ವಂದನೆಯನ್ನು ಸಲ್ಲಿಸಬೇಕು. ಇಂಥ ಕಾರ್ಯಗಳು ಇನ್ನೂ ಕೂಡ ಆಗಲಿ ಅನ್ನೋದು ನಮ್ಮ ಆಶಯ. ನಿಮ್ಮ ಅಮೂಲ್ಯ ಸಮಯಕ್ಕೆ ವಂದನೆಗಳು.
0: ಥ್ಯಾಂಕ್ ಯು, ಧನ್ಯವಾದಗಳು.
1: ಎಸ್ ಶ್ರೋತೃಗಳು, ಇಷ್ಟೊತ್ತು ಚರ್ಮದಾನ ಸ್ಕಿನ್ ಬ್ಯಾಂಕ್ನ ಬಗ್ಗೆ ನಾವು ಅನೇಕ ಮಾಹಿತಿಗಳನ್ನು ಡಾಕ್ಟರ್ ಅರವಿಂದ್ ರಾವ್ ಅವರಿಂದ ಪಡ್ಕೊಂಡಿದ್ದೇವೆ. ಇದಿವತ್ತಿನ ಕಾರ್ಯಕ್ರಮದ ವಿಶೇಷ, ಮುಂದಿನ ರೇಡಿಯೋ ಸಂಜೆಯಲ್ಲಿ ಮತ್ತೆ ನಾನು ನಿಮ್ಗೆ ಸಿಗ್ತೇನೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

ಒಂದು ಒಂಜಿ ಚಪ್ಪಾಳೆ ಕೊರಲೆ ಒಂದು ಲೈಕ್ಗೋಸ್ಕರ ನಮ್ಮ ಆ ಪ್ರಕೃತಿ ದೇವೇರಿನ ದೂಪಣಂಚಿನ ಪ್ರಯತ್ನ ಮಲ್ಪುಗ ಐಕೆ ಕೃಷಿಕರಿಗೆ ಕೆಲವು ತಂತ್ರಜ್ಞಾನ ಗೊತ್ತಿಜ್ಜಿ ಅತನಂಡ ಬುದ್ಧಿವಂತಿಕೆ ಗೊತ್ತಿಜ್ಜಿ ದೇಪಂಡ ಸರಳವಾದಿಪ್ಪಿರಿಂದ ಉಪಕಡೆ ಅಕ್ಕಲಗೆ ಒಡ್ಡೆ ವಿಮಾನಡು ಬರೊಂದಿತ್ತೇರು ಬೇತೆ ದೇಶ ಹೊಡೆದು ಬಣ್ಣಗ ರಡ್ ಸೀಟ್ ಒಂಜಿ ಸೀಟ್ ಇಡು ನಮ್ಮ ಕೃಷಿಕೇರು ಬೊಕ್ಕೊಂಜಿ ಸೀಟ್ ಇಡು ವಿಜ್ಞಾನಿ ರಡ್ ಜನ ಕುಲ ಹೊಂದಿತ್ತೇರಿಗೆ ಕುಲ ಹೊಂದಿಪ್ಪುಣಗ ಇಂಜ ಟೈಮ್ ಪಾಸ್ ಆವಡೆ ಟೈಮ್ ಪಾಸ್ ಆವಡು ಬಣ್ಣದ ದಾಯ್ತ ಅನ್ಪಣೆ ಎಂದು ಆರು ವಿಜ್ಞಾನಿ ಕೇಂಡೇರಿಗೆ ಎಂದು ದಲ ಗೊಬ್ಬು ಗಣ ಮರೆ ಅಂದರೆ ಎಂಕ್ ಚೆನ್ನೈ ಮನೆ ಗೊತ್ತುಂಡು ಐಕ್ ಬೋಡಪ್ಪಣ ಜಿ ಮುಳ್ಳು ಒಕ ಕಬಡ್ಡಿ ಅಂತೆ ಗೊತ್ತುಂಡು ಮುಳ್ಳು ಸು ಜಾಗೆ ಜಿ ಕೊರ್ಟ್ ಬಾಡ್ರೆ ಒಕ ದಾಳ ಗೊಬ್ಬರ ಅಥ ರಸ ಪ್ರಶ್ನೆ ಮೇಲೆ ದಾಳ ಗೊತ್ತಿ ಜನಕ್ಕೆ ಕ್ವಿಜ್ ದ ಟೈಪ್ ಇಡ್ದಲ್ಲ ಅವು ಎಂಕ್ ಗೊತ್ತಿಜ್ಜಿ ಇಂದ ಯಾನ್ ಕಲ್ಪಾಪೆ ಬೇತೆ ದಾಳಜ್ಜಿ ಯಾನ್ ಇಂಡ ಒಂಜಿ ಪ್ರಶ್ನೆ ಕೇಳ್ಬೆ ಐಕ ನಿಕ್ಕೆ ಉತ್ತರ ಬಂಡ್ರೆ ಗೊತ್ತಿಜ್ಜಿ ಇಂದಾಂಡ ಐವರು ರೂಪಾಯಿ ಕೊರು ಯಾವು ಈ ಎಂಡ ಕೇಳಂಚಿನ ಪ್ರಶ್ನೆಗೆ ಉತ್ತರ ಬಂಡ್ರೆ ಎಂಕ್ ಗೊತ್ತಿಜ್ಜಿ ಇಂದಾಂಡ 5,000 ರೂಪಾಯಿ ಅಂಡಿ ಬೇರೆಗೆ ಕೆಪಿ ಗುತ್ತಾಂಡೋ ಅಪ್ಪಗ ಯಾನು ಉತ್ತರ ಕೊರಜಿಂಡ 5 ರೂಪಾಯಿ ಕೊರತ್ತ ಈರು 5,000 ಕೊರಪಾರ ಸರಿ ಕೇಂಡ್ಲೆಣ್ಣ ಅಂಡಿ ಕೇಂಡ್ಲೆಣ್ಣ ಬಂಡದಾಂಡ್ ಆರು ವಿಜ್ಞಾನಿ ಬೇರೆಡ ಫಸ್ಟ್ಗೆ ಕೇಂಡಿರಿಗೆ ಗುರುಗ್ರಹಕ್ಕಲ ಮಂಗಳ ಗ್ರಹಕ್ಕಲ 8 kilometers ಒಂದು ಅಂತರ ಉಂಡು ಅರೆ ಈಗ ಸುರತ್ಕಲ್ಲದ ಕೊಳನಾಡುಗೆ ಎತ್ತಂದು ಗೊತ್ತಿಜ್ಜಿ ಒಕ ಗುರುಗಾರ ಗೋಡೆ ಒಬ್ಬಳು ಕಿಸೆಟ್ಟು ತೂಣಾಗ ಮಿತ್ತೆ 5 ರೂಪಾಯಿದ ನೋಟ್ ಇತ್ತುಂಡು ಅಂದೆಣ್ಣ ಹೆಂಗ ಗೊತ್ತಿಜ್ಜಿ ಸಂಗಾತಿ ಅಂತ ಕುರಿಗೆ ನನ್ನ ಬೇರೆ ಪ್ರಶ್ನೆ ಕೇಳಿನಿಯರ ಯಾರು ಪಾಪ ಕೃಷಿಕೆ ಅರೆಗೆ ಬೇ ಕೇಂಡ ಅಂಜಿನ ಕೇಳು ಎಂದು ಹಾಂ ಕೇಳಿ ಕೇಳಿ ಬೇಗ ಕೇಳಿ ಹಾಂ ಯಾನತ್ತೆ ಪ್ರಶ್ನೆ ಕೇಳಿ ಸರಿ ಮೂಜಿ ಕಾರಡ್ ಸುಯ್ಯಂ ಇತ್ತು ಪೋಪುಂಡು 4 ಕಾರಡ್ ಪುರ್ರ ತಿರ್ತು ಜಪ್ಪುಣ ಪ್ರಾಣಿ ಹೋಗಿ ವಿಜ್ಞಾನಿಗೆ ನೆಲಗಡ್ಲದಿಂದದು ಪಿತ್ತ ಇಲ್ಲ ಕಂಡು ಹೆಂಚಿನ ಅವಸ್ಥೆ ನನವರಕೇನು ದಾಲಜ್ಜಿ ಮೂಜಿ ಕಾರಡು ಸುಯ್ಯಂ ಇತ್ತು ಪೋಪುಂಡು 4 ಕಾರಡ್ ಪುರ್ರ ತಿರ್ತು ಜಪ್ಪುಣ ಪ್ರಾಣಿ ಹೋಗು 5 ದೆತ್ತ 10 ನೋಟ್ ದೆತ್ತಿನಿ ಅಂದೇ ಎಂಕ್ ಗೊತ್ತಿಜ್ಜು ಅಂಡಿ ಬೆರ್ತು ಏರು ಗಮ್ಮಟೇ ಪಾಡ್ನ ನೋಟಾ ಪುಜಿ ಪೆನ್ನಡು ಬರೇನುಂಡ ಹಾಂ ಕರೆಕ್ಟ್ ಕಿಸೆಕ್ಕೆ ಪಾಡ್ದು ನಾನು ಅಂತೆ ಜಪ್ಪುಗೋ ಅಂದು ಅಂಡದು ಸೀಟ್ ಇಂಚಾವಲ್ಪುಣಗ ವಿಜ್ಞಾನಿ ಬಂಡೆ ಲಗೆ ಒತ್ತರ ಪಂಡದು ಜಪ್ಪು ಅಂಡ ಆ ತನಕ ಬೇರೆ ಪಿರ 5 ರೂಪಾಯಿ ದೆತ್ತದು ಎಂಕ ಸಂಗಾತಿ ಹೊತ್ತಿಜ್ಜು ಅಂಡಿ 4,000 ಒರ್ಮಣದು ದಿಕ್ಕಂಡ ಅಜ್ಜ ಕೃಷಿಕೆರೆಗೆ ಮಂಡಜ್ಜ ಏರು ಬಣ್ಣ ಅಜ್ಜಿ ಅಕ್ಲಗೆ ಮೂಲಭೂತವಾಗಿ ನಂಚಿನ ಕೃಷಿತ್ತ ಒಟ್ಟಿಗೆ ಬತ್ತನಂಚಿನ ಮೂಲಭೂತವಾಗಿ ನಂಚಿನ ಜ್ಞಾನ ಪಾಪ ಭೀತಿ ದೈವ ಪ್ರೀತಿ ಸಂಘ ನೀತಿ ಈ ಮೂಜಿ ತೀಟೇ ನಮ್ಮ ಹಿರಿಯಕ್ಲು ನಮ್ಮ ಸಂಸ್ಕಾರ ಒರಿಯೊಂದು ವೈದಿನ ಪಾಪದ ಕೆಲಸ ಮಲ್ಪು ಅಂಡ ಪೋಡಿಪುಲ್ಲ ಮಗ ಕೆಲವುದಕ್ಲು ಕೃಷಿಕೇರು ತೋಟಕ್ಕೂ PVC ಪೈಪ್ ಪಾಡ್ರೆ ಸ್ಪ್ರಿಂಕ್ಲರ್ ಪಾಡ್ರೆ ರೇಟ್ ಜಾಸ್ತಿ ಆಣದು ಇವಡು ಅಂತಾದೇರು ಕೆಲವು ಇಲ್ಲು ಕಟ್ಟನಕ್ಲು ಪ್ಲಮ್ಮಿಂಗ್ಗೆ ಇವಡು ದುಡ್ಡು ಇಜ್ಜಿ PVC ಪೈಪ್ಗೆ ರೇಟ್ ಜಾಸ್ತಿ ಆತನ ಉಂತಾದೇರು ಬೆಂಗಳೂರು ಕೆಲವು ಇಲ್ಲಲು PVC ಪೈಪ್ ಕೊಯ್ನಾಗ ದುಡ್ಡು ಊರೊಂದು ಮತ್ತೆ 2 ಡಬ್ಬಿ ತರಿಸಿದ ACB ಟಿವಿ ಹಿಡಿದು ಎತ್ತ ಮತ್ತೆ 2 ಡಬ್ಬಿ ತರಿಸಿದ ACB ಪಾಪ ಭೀತಿ ಪಾಪದ ಕೆಲಸ ಮಲ್ಪು ಅಂಡ ಪೋಡಿಪು ಮಗ ದೈವ ಪ್ರೀತಿ ದೇವೇರು ಪೋಡಿತನಕ್ಲಿಗೆ ಈತನೆಟ ದಿಗ್ಗದಿಜೇರು ಪ್ರೀತಿ ಇತ್ತನಕ್ಲಿಗೆ ಮಾತ್ರ ದೇವೇರು ದಿಕ್ಕನೆ ವಾ ಇತಿಹಾಸ ತೂಲೇ ದೇವೇರನು ಪ್ರೀತಿಡು ನಂಬುಲೇ ದೇವೇರನು ಪ್ರೀತಿಡು ನಂಬೋಡು ನಾಂಡ ಪ್ರಕೃತಿ ತಮಿತ್ ಪ್ರೀತಿ ಸುರುಕುಬೋಡು ಪಾಪ ಭೀತಿ ದೈವ ಪ್ರೀತಿ ಎಂಕಲ್ ಪೂರೆರ್ಲ ಒಂಜೆ ಮಾತೆರ್ನ ಮೈಟ್ ಪರಪ್ಪಣಂಚಿನ ನೆತ್ತೆರು ಒಂಜೆ ಎಂದು ಉಮಿಲಿಗಾಣ್ಲ ಗೊತ್ತುಂಡು ನರಮಣ್ಯ ಗೊತ್ತಾದ ಜಿ ಸಂಘ ನೀತಿ ಹೀಗಿದ್ರೆ ನೀನು ಮಾನವ ಜಾತಿ ಇಲ್ಲದಿದ್ರೆ ಹುಚ್ಚುಕೋತೀವಂಡಿ ಐಕ 18,00,000 ಜೀವರಾಶಿಲಗೆ ದೇವೇರು ಒಂಜೇ ಸಾಕೊರ್ನೆ ದಾದಾ ಸಾ ಸಂತಾನೋತ್ಪತ್ತಿ ಮಾತ್ರ ನರಮಾಣ್ಯಗೆ ಮಾತ್ರ ರಡ್ಡು ಸಾ ಸಂತಾನೋತ್ಪತ್ತಿ ದೊಟ್ಟಗು ಸಂಸ್ಕಾರ ಕಲ್ಪಾಯಂಡ ಬಾಕಿ ದಕ್ಕಲಿಡ್ದು ವ್ಯತ್ಯಾಸ ಉಂಡು ನಿಕ್ಕು ಬಜ್ಜಿಯ 5 ಮಲ್ತು ಮಾತ್ರ ಮಲ್ತೊಂದು ಬೋದು ಸಂಸ್ಕಾರ ಕಲ್ಪಾಯ ಜಾಂದಾಂಡ ವ್ಯತ್ಯಾಸ ಐಕೆ ಜವನಾಟಿಕೆಡು ಬದುಕು ಕಟ್ಟೊಂದು ಆಪುಣ ದಾಂಡ ಎಡೆಡ್ಡೆ ಬೇಲೆ ಮಲ್ತದು ವೇದಿಕೆಡು ಲೆತ್ತದು ಉಂತದು ಮಾಲೆಪಾಡುನ ಬೇಲೆ ಮಲ್ಪೋಡತ್ತಂದೆ ಫೇಸ್ಬುಕ್ಕದ ಪಿರಾವಡೆ ಪೋದು ಪ್ರೀತಿ ಪ್ರೇಮದ ಪಿರಾವಡೆ ಪೋದು ಕೊಲೆ ಸುಳಿಕೆದ ಪಿರಾವಡೆ ಪೋದು ಡ್ರಗ್ಸ್ ಗಾಂಜಾದ ಪಿರಾವಡೆ ಪೋದು ಜಪಡಾದು ಮಾಲೆ ಮಲ್ಪಾಡು ನಂಚಿನ ಬೇಲೆನು ವಾ ಇಲ್ಲಲ್ದ ಜವಣಿರ್ಲ ಜವಂದಿಯಲ್ಲುಲ ಮಲ್ಪೆರಬಲ್ಲಿ ಅವು ನಮ್ಮ ಕೃಷಿ ಪರಂಪರೆಡಿತ್ತನ ಪ್ರತಿ ಒಂಜಿ ಹಬ್ಬದ ಆಚರಣೆಲ್ಲ ಬರೋಂದಿತ್ತು ತುಲೆನಿಗೆ
ಇನ್ನು ನಮ್ಮ ಇಲ್ಲಲೊಂಜಿ ಧಾರ್ಮಿಕ ಕಾರ್ಯಕ್ರಮ ಮಲ್ತಿನದಂಡ ನಮ್ಮ ಜೋಕುಲು ಆ ಕಾರ್ಯಕ್ರಮದ ಕೈತಲ್ಲಿ ಉಳ್ಳೆ ರಾಜ್ಯ ಅಂತೂಲೆ ಸುರುಕು ಇತ್ತೆರಂಡ ಪುಣ್ಯ ಈಜಿನಾಂಡ ಕೆಲವಿಲ್ಲಲು ಪೇರಪ್ಪ ಕೆಲವಿಲ್ಲಲು ಬೊಲ್ಪುಗಳು ಹಾಕದು ಮೇಕಪ್ ಮಲ್ತ ಸುರುವಾಣ್ ಅರ್ಚಕರೊಂದಿಗೆ ಒಂದು ಕ್ಷಣ ಪೂಜೆ ಯಾವತ್ತು ನಾಯಿ ಮರಿ ಪೂಜೆ ಯಾವತ್ತು ಪುಚ್ಚಕಿನಿ ಸೆಲ್ಪಿದೆತ್ತು ಸ್ಟೇಟಸ್ ಮಾಡು ಆರತಿಗೆ ಬತ್ತಿ ಮಾಡ್ರೆ ಶುರುವಾತು ಜಿ ಸ್ಟೇಟಸ್ ಬೋದ ಅಪ್ಪ ಈ ಪ್ರಕೃತಿ ದತ್ತವಾದ ಭತ್ತನಂಚಿನ ಆಚರಣೆಯಲ್ಲಿ ನಮ್ಮದು ನನ್ನ ಜೋಕ್ಲು ಹೋಯ್ತು ಇಂಟರ್ನೆಟ್ ಮಲ್ತಂಡ ಯಾವ ಇತ್ತ ಇಂಟರ್ನೆಟ್ಡೇ ನನ್ನ ಬೊಜ್ಜಾಲ್ಪುಣ ಪರಿಸ್ಥಿತಿ ಬರೋದುಂಡತ್ತ ಅವಾಗ ಮಾನವೀಯ ಸಂಬಂಧಗಳಿಗೆ ಓಡೆ ಮೂರನೇ ನಿಕ್ಲು ವಾಟ್ಸಾಪ್ ದೂದಿಪ್ಪಾರ ಒಂಜಿ ಇಲ್ಲದ ಅಜ್ಜಿನ ಜೀವ ಬೋತುಂಡು ಜಪ್ಪಡ ದೇರ ಸ್ಮಶಾನಕ್ಕೆ ಬಾರ ಮಾಲೆ ಬಾಡ್ದಾತುಂಡು ಸ್ಟ್ಯಾಂಪ್ ಪೇಪರ್ಗೆ ಎಬ್ಬೆಟ್ಟದ ಎತ್ತೊಂದುಳ್ಳೇರಿ ಪೂಣತ್ತ ಆಸ್ತಿ ಪಾಲಾದಿಜ್ಜ ಅನ್ನ ತೋಜು ನಾನು ಒಂಜಿ ರಡ್ಡು ವರ್ಷ ಪಾಡಿಗೆ ಇಲ್ಲದ ಹಿರಿಯಕ್ಕಲು ಪೋಂಡ ಎಡಗೈನ ತುಂಡು ಮಲ್ತು ಫ್ರಿಜ್ ಹಿಡಿದಿಪ್ಪೇರಿ ಬೋಡಣಗ ಫ್ರಿಜ್ ಹಿಡಿದು ಎತ್ತದು ಒತ್ತೊಂದುಳಿ ಆತ ಅದು ಎಲ್ಲ ಜಾಗವನ್ನು ದೊಡ್ಡ ಮಗನಿಗೆ ನಾನು ಅವತ್ತೇ ಬರೆದು ಕೊಟ್ಟಿದ್ದೀನಿ ಒಂಜಿ ನಾನು ಆಡ್ನಾಗ ಕೈಯಿಜ್ಜಿ ಫ್ರಿಜ್ ಇಡು ದಯಾ ಕೈದು ಇದೆ ಅವು ಕೈಯ ಯಾಣ ಮುರಾಣಿ ಕಾಯ್ತಾ ಇನ್ನು ಕಾ ಬಾಬು ಅಂತ ಮುಗಿನಾಡೇ ವಿಷಯ ಈ ನಮನೆ ನೈತಿಕ ಅದಪ್ಪತನ ಒಂದು ನಮ್ಮ ತಂತ್ರಜ್ಞಾನ ತಂತ್ರಜ್ಞಾನ ಅಂದು ಪ್ರಕೃತಿನ ಬಿಡಿದು ಪೋಯಂದಾಂಡ ಪರಿಸ್ಥಿತಿ ಆಲೋಚನೆ ಮಲ್ಪಲಿ ನಮ್ಮ ನೆಕ್ಸ್ಟ್ ಜನರೇಷನ್ ಪರೋಡಾಯ್ನ ಎಚ್ ಟು ಓ ನೀರೇ ಉಸಿರಾಟ ಮಲ್ಪಡಾಯ್ನ ಎಂದುವೇ ಪ್ರಕೃತಿ ಕೊರ ನಂಚಿನ ಆಮ್ಲಜನಕನ ಬಂಜಿದಿಜ್ಜಾವಡಾಯ್ನ ಎಂದುವೇ ಮಣ್ಣಡಿಪ್ಪು ನಂಚಿನ ಬತ್ತನಂಚಿನ ಬೆಳೆನ ಈ ಮೂಲ ಜ್ಞಾನ ನಮಕ್ಕೆ ಗೊತ್ತಿಜ್ಜ ಅಂದ ಪಿ ವಿ ಸಿ ಪೈಪಿಡು ದುಡ್ಡು ದಿಂಜಾವಣ್ಣೀರ ಬತ್ತನದಾಂಡ ನನಗೆ ಗೊತ್ತುಂಡು ಹುಟ್ಟು ಸಾವು ನಮ್ಮ ಕೈಟ್ಟಿಜ್ಜಿ ಐಕೆ ನಮ್ಮ ಕೃಷಿ ಪರಂಪರೆ ಬತ್ತನಂಚಿನ ಪ್ರತಿಯೊಂಜಿ ಆಚರಣೆ ಐಕೆ ನಮ್ಮ ಮಾತಿರ್ಲದೂಲೆ ಶಬ್ದ ಸ್ಪರ್ಶ ರೂಪ ರಸ ಗಂಧಡು ಬದುಕೊಂದಿ ಪುಣಿ ಬಾಲ್ಯ ಪುಟ್ಟದ ಪುಣ್ಯ ಐಕೆ ಒಂಜೇ ಒಂಜಿ ಗ್ರಹಿಕೆ ಪುಣ್ಯ ಶಬ್ದ ಮಾತ್ರ ವಾ ಬಾಲೆಲ್ಲ ಪುಟ್ಟಿ ಬೆಟ್ಟಿಗೆ ಹಾಯ್ ದೊಡ್ಡ ಚಿಕ್ಕಮ್ಮ ಮಣ್ಪುಂಡ ಹಿರಿಯ ಹಾಕ್ಲೇ ಗೊತ್ತುಂಡು ಇಲ್ಲಲೊಂಜಿ ವೇಳೆ ಬಾಳೆ ಪುಟ್ಟದು ಬುಳ್ತಿಜ್ಜಿಂದಂಡ ಪಾತ್ರೆ ಹಾಕ್ಲೆಯ ಶಬ್ದ ಮಲ್ಪುಳೆಯ ಬಾಳೆ ಬುಲ್ಪಾಡಿಯ ಬಣ ಅಂತೇ ತಾಯೇ ಶಬ್ದ ಮಾತ್ರ ಐಕೆ ಗೊತ್ತು ಬೇತೆ ಗೊತ್ತಿಜ್ಜಿ ಬೊಕ್ಕ ಸ್ಪರ್ಶ ಪೆತ್ತ ತುಳೆ ಕೃಷಿ ಮೂಲಡ್ದ ಎಂಚ ಬತ್ತನಂದು ಪೆತ್ತ ಕಂಜಿ ಬಾಡಿ ಬೆಟ್ಟಗೆ ಸುರೂಕ ಕಂಜಿ ನಕ್ಕುನೆ ಆ ಪೆತ್ತದ ನಾಲಾಯ್ಡು ಪ್ರಕೃತಿ ಆ ಅಪ್ಪೆ ಫೀಲಿಂಗ್ಗೂ ಕೊರತನಿಗೆ ನಕ್ಕ ಲೆಕ್ಕನೇ ಕಂಜಿ ಸರ್ ಲಕ್ಕದುಂತುಣದುಲೆ ಲಕ್ಕದುಂತದುಂದು ಎನ್ನ ಅಮ್ಮ ಅಂತ ಬೇರೆ ಬರ್ರಬೋಬು ನರಮಾಣ್ಯ ಗವ್ವತ್ತು ಈ ಸ್ಪರ್ಶ ಕೊರನೆಗೆ ಆಯ್ನಾತು ಅಪ್ಪೆ ಅಜ್ಜಿ ಅಪ್ಪೆ ಇಂಚನೆ ಬತನುಡು ಬಾಲೆನ ಎಂದು ಆ ಚರ್ಮಡದು ಚರ್ಮ ಕಾಪುಣಂಚಿನ ಸ್ಪರ್ಶಡೇ ಬಾಲೆಗೆ ಗೊತ್ತಾಪುಣೆಗೆ ಇಂದು ಎನ್ನ ಅಪ್ಪೆ ಇಂದು ಎನ್ನ ಅಪ್ಪೆ ಇಂದು ಎನ್ನ ಅಪ್ಪೆ ಅಂದ್ರೆ ರೇಡಿಯೇಷನ್ ಪವರ್ ನಮ್ಮ ನಂಬುವ ಅಂದೇನ್ ನಂಬುಜ ಇನ್ನು ಈ ಸ್ಪರ್ಶ ಅಂತ ಕಮ್ಮಿ ಅಂಡು ಈ ಸ್ಪರ್ಶ ಜಾಸ್ತಿ ಅಂಡು ಮಿತ್ ಕಡಪುಟ್ನ ಮಣಿಪಂದಗಳು ಬತ್ತ ಜೋಕುಲು ಒಂದು ಕೆಲವಿಲ್ಲಲ್ಲ ಕೊರಪುಣೆ ಖಂಡಿತವಾದಲ ಪೂರ್ತಿ ಕೊರಂಡ ಇಡೀ ಜೀವನ ಮಣಿಪಂದಗಳು ಬಾ ಡೌಟೇಜ್ ಆಯ್ತು ದಯಮಲ್ತದ ಪ್ರಕೃತಿ ಪ್ರೀತಿನ ಬುಳೆಪಾಗ ಐಕೋಸ್ಕರ ಈ ಸ್ಪರ್ಶನ ಕಮ್ಮಿ ಮಲ್ಪುಗ ಈ ಸ್ಪರ್ಶ ಇಟ್ಲ ನಮ್ಮ ತುಳುನಾಡೆಂಚ ಅಪ್ಪೆ ಬತ್ತದ ಎಂಚ ಆ ಬಾಲೆನ ಮಾನವ

ನಮ್ಮ ಹಿರಿಯಕಲ್ಲ ನಮ್ಮ ಅಪ್ಪಲ್ಲು ಅದಕ್ಕೆ ಶಬ್ದ ಎಡ್ಡಕೇನ್ ಪಾಲೆ ಈ ಸ್ಪರ್ಶ ಕೊರ್ಲೆ ಬೊಕ್ಕ ರೂಪಾಗೆ ಬಾಲೆಗೆಂದು ಎನನ ಈತನೆಟ ಪತ್ತೊಂದು ಪೇರು ಕೊರ್ನಂಚಿನ ಎನನ ಮೀಪಾಯನಂಚಿನ ಜನ ಏರಂದು ರೂಪದ ಗುರುತಿಕ್ಕನಾಗ ಸುಮಾರು ಸಮಯ ಪೋಪುಂಡು ಆತನಗ ಇಂಚ ಬುಡ್ದು ತೂನಗ ಅಪ್ಪೆಂಚ ಇಪ್ಪೋಡು ಬಂಡ ಆಯಾಯ ಧರ್ಮೋಡು ಅಪ್ಪೆಂಚ ಇಪ್ಪೋಡು ಒಂದು ಬಣ್ತೀರ ಅಂಚನೆ ಇಪ್ಪೋಡಿಗೆ ನಮ್ಮ ಕೃಷಿ ಕುಟುಂಬಡು ನಮ್ಮ ಸನಾತನ ಧರ್ಮೋಡು ಅಪ್ಪೆಂಚ ಇಪ್ಪೋಡು ಬಣ್ತೀರ ಬಂಡ ಮಲ್ಲ ಉಂಜಿ ಬೊಟ್ಟುಬೋಡು ಕೆಬಿಟ್ಟದಲ್ಲ ಜುಮ್ಕಿದ ಲೆಕ್ಕ ಬಾಲೆಗೆ ಗೊಬ್ಬೆರಬೋಡು ಕೈಟ್ಟು ಗಿಲಿ ಗಿಲಿ ಕಾಜಿಬೋಡು ಜಡೆ ಪಾಡ್ದು ಬಾಲ್ಯದ ಕೈಕಿ ಜಡೆ ದಿಕ್ಕೋಡು ಅತನ ಉಂಜಿ ಪೂತ ಮಾಲೆ ದಿಕ್ಕೋಡು ಆತನಕ ಬಾಲೆ ಓ ಈತ ನೆಟ್ಟ ಏನನ್ನು ಪತ್ತೊಂದಿತ್ತನ ಅಮ್ಮ ಈಯೇನಾ ಕೆಲವರು ಅಪ್ಪೆ ಲಂಚನ ಇಪ್ಪಿರು ಕೆಲವರು ಬಾಳೆ ಸುರುಕು ಅಪ್ಪೆ ತುಣಗ ವಾಪೆ ಲಾಯ್ತು ಬೂರ್ದು ಪೋಡ್ತಿರ್ದು ಮೂಜಿ ದಿನ ಜ್ವರ ಉರುಕು ಅಟ್ಟೋಡತ್ತೆ ಒಕ್ಕ ತಪ್ಪಂಡ ಒಂಜಿನ ಮಣದ ಉಗ್ರ ಅಪ್ಪೆ ಬಾಳೆಗೆ ಡೌಟ್ ಬತ್ತು ನಮ್ಮ ಇರ್ನ ಮುಂಡೋಡು ಬೊಟ್ಟುಜ್ಜಿ ಅಮ್ಮೆರುಳ್ಳೇರ ಅಜ್ಜ ಇರ್ನ ಕೈಟ್ಟು ಗಿಲಿ ಗಿಲಿ ಕಾಜಿ ಇಜ್ಜಿ ಅಮ್ಮೆರ್ನ ಎಲ್ಲ ಐಸಿ ಪೂರ ತಿಕ್ಕಂಡ ಅಜ್ಜ ಒಕ್ಕಡೆ ಸಂಸ್ಕಾರ ಬರಡು ಬಂಡ ಬರಬುಜ್ಜಿ ಶಬ್ದ ಸ್ಪರ್ಶ ರೂಪ ಬೊಕ್ಕ ರಸ ಐಕ ಆಜಿ ವರ್ಷ ಮುಟ್ಟ ವಾಜೋಕ್ಲೆಲ್ಲ ದುಂಬು ಕೃಷಿಗೇರಿ ಇತ್ತಿನ ಕುಟುಂಬ ಹಡ್ದು ಡಾಕ್ಟ್ರನಾಗೈತಡಲೇ ತಂದು ಬಂದು ಇಜ್ಜಾಣ ಅಜ್ಜಿ ಅಜ್ಜಾಗ ಗೊತ್ತಿತ್ತು ಐಕ ಇಲ್ಲಲ್ಲ ಅಜ್ಜಿ ಅಜ್ಜಿ ಬೋರ್ಡ್ ಬಂದ್ಬಣೆ ಅಜ್ಜಿ ಅಜ್ಜ ಗೊತ್ತಿತ್ತು ಒಯ್ತ ಬೇರೆಡ್ಡೆ ಒಯ್ತ ಕಸಾಯ ಎಡ್ಡೆ ಒಯ್ತ ಕೆತ್ತೆ ಎಡ್ಡೆ ಬಾಲೆಗೆ ವಾ ಎಣ್ಣೆ ಎಡ್ಡೆ ಐನು ಪತ್ತೊಂದು ಪತ್ತದ್ದು ಕೊರೊಂದು ಇತ್ತೀರಿ ಐನೇ ಕೊರೋನಲ್ಲ ಕರಿ ವರ್ಷ ಬಣ್ಣೆ ಅಪ್ಪೆ ಅಮ್ಮನ ಅಜ್ಜ ಅಜ್ಜಿನ ಆಶ್ರಮಗೆ ಬುಡ್ದಿತ್ತಾರಂಡ ಹೋದ್ರಲ್ಲಿ ಎತ್ತೊಂದು ಬಳಿ ನಿಗ್ಲಿಗೆ ನೆಲ ನಿಲ್ಲಿದ ಗುರುತಿಕ್ಕಂದು ಅಮೃತ ಬಳ್ಳಿ ಒಂದು ಗೊತ್ತಾ ಬಂದು ನನ್ನ ಒಯ್ತ ಒಯ್ತ ಕೆತ್ತೆ ಬರೆದು ಸೈಯೊಡ್ಚಿ ಹಂಚಿ ವಾ ತಂತ್ರಜ್ಞಾನ ಬದುಕಾಂಡ್ರೆ ನಮ್ಮನ್ನು ಕರಿ ಸರಿ ಹೌಲಜ್ಜಿ ಐಕೆ ಶಬ್ದ ಸ್ಪರ್ಶ ರೂಪ ರಸ ಆಯ್ನಾತ್ ಜೋಕ್ಲೆಗೆ ಜಂಕ್ ಫುಡ್ ಕೊರ್ಪುಣೇನು ಕಮ್ಮಿ ಮಲ್ಪುಲೇ ಇನ್ನು ದಾನೆ ಆತನದು ಬಂಡ ಜೋಕ್ಲನ್ನ ಮೋನೆ ಶೋಕಿಪ್ಪುಂಡು ಶೋಕಿಜ್ಜಿನ್ಲ ಶೋಕ ಮಲ್ಪೆರಾಪುಂಡು ಮಾರ್ಕೆಟ್ ಉಂಡು ಇನ್ನಿತ್ತ ಜೋಕ್ಲೆಗೆ ಹೈಯೆಸ್ಟ್ ಪ್ರಾಬ್ಲಮ್ ಮಾಡ್ಕೊಂಡು ಇಲ್ಲಿವಾರದ ದಯೇ ಜಂಕ್ ಫುಡ್ ಐಕೆ ಕೃಷಿ ಕೈತಾಡ ಓಡು ಬಂಡ್ಪುಣಂಚಿನಂಚಿನ ಅಯ್ಯ ಕೃಷಿ ಕೇರಡಲ್ಲ ನಮ್ಮ ನೆಟ್ಟು ಒಂದು ಐಟ್ಲ ಇನ್ನು ವಿಶ್ವಾಸ ಕಮ್ಮಿ ಆಗಂದು ಬೋದು ಪೂರೆಟ್ಲಾಕಲ್ಲ ಬೆರಕ್ಕೆ ಪೂರೆಟ್ಲ ಇಂಜೆಕ್ಷನ್ಗೆಪ್ಪ ಅವು ನಿಜವಾದ ಕೃಷಿ ಕೇರ ಮಲ್ಪೇರ ಮಧ್ಯವರ್ತಿಲಿ ಮಲ್ಪೇರ ಗೊತ್ತಿಚ್ಚು ಒಂಜಿ ತರಕಾರಿ ದಿನಿಯರ ಬೋಡಿಗೆ ಒಂಜಿ ಬಚ್ಚಂಗಾಯಿ ದಿನಿಯರ ಬೋಡಿಗೆ ದಯಮಲ್ತದ ಬಂಜಿಗೆ ತಿನ್ಪುಣ ಫುಡ್ಡು ಏರ್ಲ ಕಲ್ಲ ಬೆರಕ್ಕೆ ಮಲ್ಪೇರ ಬಲ್ಲಿ ಮುರಾಣಿದ ನ್ಯೂಸ್ ತೂನಕ ಥರ್ಮೋಕೋಲ್ಡ್ ಸಕ್ಕರೆಗೆ ಪೂರೆಕ್ಲ ಕೆಮಿಕಲ್ ಪೂರೆಕ್ಲ ಕೆಮಿಕಲ್ ಅಂದಾಂಡ ನನ್ನತ್ತ ಪರಿಸ್ಥಿತಿ ಹೆಂಚಾವು ನಮ್ಮ ಜೋಕಲ್ನ ಎಲ್ಲಿ ಅಪ್ಪುಣಗನೆ ಎಲ್ಲಿ ಅಪ್ರಾಯಡೆ ಲಿವರ್ದ ಮಲ್ಲ ಮಲ್ಲ ಸಮಸ್ಯೆಯಲ್ಲಿ ಬತ್ತಿರಂದಾಂಡ ನಮ್ಮ ಮಲ್ತದಿನ ದುಡ್ಡು ಯಾವ ಮರ್ದಗೆ ಜೀವನಗೆ ಬೋಡಾದ ದುಡ್ಡು ಅತ್ತಂದೆ ದುಡ್ಡೇ ಜೀವನ ಎರಬಲ್ಲಿ ಬಂದುಲೆ ಐಕ್ ಕೃಷಿ ಕೃಷಿ ಸಿರಿತಾನಿಯಾನೊಂಜಿ ಮಾತೆರಡಲ ಕೈ ಮುಗಿದು ವಿನಂತಿ ಮಲ್ಪುವೆ ಕೃಷಿ ಕ್ಷೇತ್ರಡು ದಯಮಲ್ತದ ಕಲಬೆರಕೆ ಮಲ್ಪಡ್ಚಿ ದಯಪಂಡ ಕೃಷಿ ಕ್ಷೇತ್ರದ ಪ್ರತಿ ವಸ್ತುಲ ಪೋಪುಣೆ ಮಧ್ಯಪ್ರದೇಶವು ಮಾರ್ಕ್ ಮಾತ್ರ ಉತ್ತರ ಪ್ರದೇಶ ಮಧ್ಯಪ್ರದೇಶ ಸರಿತನ ಮಾತ್ರ ಉತ್ತರ ಪ್ರದೇಶ ತರಬೇನೆ ಆಪುಂಡ್ಲ ಮಾತ್ರ ಬಂಜಿಗೆ ಬೋಡು ತರಕ್ಕೆ ಮಾತ್ರ ಗುದ್ದುದು ಪೂಜೆ ಆ ಪೂಜೆ ಐಕೆ ಎಂಕ್ಲೆಲ್ಲಿ ಅಪ್ಪಣಗ ಪುರ ಮನುಷ್ಯನ ಜೀರ್ಣಕ್ರಿಯೆ ಚಿತ್ರ ಬಿಡಿಸುವುದು ಪುರ ಬಣಂತೀರಿ ಇತ್ತದ ಜೋಕ್ಲು ಕರೆಕ್ಟ್ ಬಿಡ್ಪಾವಡು ಎಂಕ್ಲೆಲ್ಲಿ ಅಪ್ಪಣ ತೂಡು ನಿಕ್ಲು ಬಾಯಿ ಮೂಳಿತ್ತಂಡ ಗುದ ದ್ವಾರ ಅವಳಿತ್ತು ಫುಲ್ಲು ರೈಟ್ ಕೊರಂತೀರ ದಯಪಂಡ ಗೊತ್ತುಂಡು ಅಪ್ಪ ಟಾಯ್ಲೆಟ್ ಪುರ ಇಜ್ಜಿ ಅವು ಆಯನೇ ಪಿಟ್ಟಿಗೆ ಬೋದು ಕನೆಕ್ಷನ್ ಕೊಡ್ತೀನಿ ಗೊತ್ತು ಒಯ್ಕಲ ಈ ಮಧ್ಯಪ್ರದೇಶ ಸರಿಬೋಡೆ ದೇವರೇ ಐಕೆ ಕೃಷಿ ಕ್ಷೇತ್ರಡು ದಯಮಲ್ತದ ಕಲಬೆರಕೆ ಬರಿಯರವಲ್ಲಿ ಕೆಮಿಕಲ್ ಬರಿಯರವಲ್ಲಿ ದಯಪಂಡ ಇಡೀ ಜೀವನದ ವ್ಯವಸ್ಥೆ ಪುಣೆ ಮೂಲೆ ಬಾಕಿ ಒಯ್ತು ಒಯ್ಟು ಬತ್ತಂಡಲ್ಲ ಒಂಜಿ ಮೊಬೈಲ್ ಫೋನ್ ಡುಪ್ಲಿಕೇಟ್ ಬತ್ತ ನಮ್ಮಲ್ಲ ಸಂಗತಿ ಅತ್ ಅನಿವಾರ್ಯ ಅತ್ ಒಂಜಿ ಟಿ ವಿ ಡುಪ್ಲಿಕೇಟ್ ಬತ್ತ ನಮ್ಮಲ್ಲ ಅನಿವಾರ್ಯ ಅತ್ ಆಹಾರದ ಡುಪ್ಲಿಕೇಟ್ ದಯಮಲ್ತದ ಬರಿಯರವಲ್ಲಿ ಓ ವಾಕ್ ಆಹಾರದ ತೊನ್ನೆರಲ್ಲ ಪೋಡಿಪೂರ್ಣ ಪರಿಸ್ಥಿತಿ ನಮ್ಮ ಅಯ್ಯ ಕೃಷಿಕೇರೆ ಮಲ್ತೊಂದುಲ್ಲೇರಂದು ಏನು ಮಣ್ಪುಣತ್ತು ಮಧ್ಯವರ್ತಿಲು ಮಲ್ಪೇರ್ಲ ಯಾರು ಅಂಚಿನ ಮಲ್ಪುಣ ಇತ್ತಿನ ದಾಂಡ ಐಡದು ಮಲ್ಲ ಪಾಪದ ಕೆಲಸ ಬೇತೆದಾಲಜ್ಜಿ ಐಕ್ ಪಾಪ ಭೀತಿ ಐಕ್ ನಮ್ಮ ದುಂಬುದ ಇಲ್ಲಲ್ಲ ಕೆಲವು ಪರ್ಬೋಲೆ ನಿತ್ತನೆ ಕೆಡ್ಡೆಸ
ಬಿಸು ಅವು ಒಂದು ದಯ ಇತ್ತನೆಂದು ಬಂಡ ಆನಿ ಪ್ರಾಕೃತಿಕವಾಯಿ ನಂಚಿನ ಪಾಲದ ಕತ್ತೆದ ಕಷಾಯ ಬರಲಿ ವಾದಿನ ತಾನಿ ಬರ್ಪುಣೆವು ಆಟಿದ ಸಂಕ್ರಾಂತಿ ದಾನಿ ಪಂಡ ರೋಗ ನಿರೋಧಕ ಶಕ್ತಿ ಬರಡು ಇದು ನಮ್ಮ ಕೇವಲ ಮಾರ್ಗದಂಚಿಲ ಈ ಒತ್ತು ನಂಚಿಲ ಮಾತ್ರ ಪೋಯಂದ ಆತೆಟೆ ಪೋಪು ನಮ್ಮ ಜೀವನ ಹೊರ ಕೆಡ್ಡೆಸನ್ ಲೆಪ್ಪುಗದುಕ ನಮ್ಮ ಕೃಷಿ ಸಿರಿ ಕಾರ್ಯಕ್ರಮಕ್ಕೆ ನಮ್ಮ ಮಾತೆರ್ಲ ಸೇರಿದು ಬತ್ತಂಡತ್ತ.

ಒಂಜಿ ಇತ್ತು ನಕಲು ಚಪ್ಪಾಲೆ ಕೊಡ್ಲೆ ಬಂದುಲೆ. ಅದಕ್ಕೋಸ್ಕರ ಈ ಕೃಷಿಗಿಲ ನಮ್ಮ ಕಲೆಕ್ಕಲ ಭಾರೀ ಶೋಕದ ಅವಿನಾಭಾವ ಸಂಬಂಧ ಉಂಟು. ಅಯ್ಕೆ ಕಲೆ ಮನಸ್ಸನ್ನು ಅರಳಿಸಬೇಕು. ಕೃಷಿ ಹಿಡಿದು ಬತ್ತನಂಚಿನ ಪ್ರತಿ ಒಂಜಿ ಕಲೆ ತೂಲೆ ನಮ್ಮ ದೈವಾರಾಧನೆದ ಕಲೆ ಪಡು. ಆ ದೈವಾರಾಧನೆ ಮಲ್ಪುಣಕ್ಕಲು ಪಣ್ಪುಣಂಚಿನ ಸಂಧಿ ಪಾರ್ದೋನಲ್ಲಿ ಪೂರ ಬರೆದ್ದಿಂಡ 15,000 ಸಾಲ ಅವುಗೆ ಪೂರ ಕೃಷಿ ಮೂಲ ಪರಂಪರೆ ಹಿಡಿದು ಬತ್ತನಂಚಿನ. ಇನ್ನು ದೈವಾರಾಧನೆ ಇಪ್ಪುಂಡಲ್ಲ, ಅಯ್ಕೆ ಕೃಷಿ ಹಿಡಿದು ಬತ್ತನಂಚಿನ ಪ್ರಾಕೃತಿಕವಾಯಿನಂಚಿನ ವಸ್ತುಲೇನು ಮಾತ್ರ ಉಪಯೋಗ ಮಲ್ಪು ಅತ್ತಂದೆ ತಂತ್ರಜ್ಞಾನದ ಒವ್ವೇ ವಸ್ತುಲೇನು ಉಪಯೋಗ ಮಲ್ಪುಣಂಚಿನ ಕ್ರಮ ಇಚ್ಚಿ. ಅಯ್ಕೋಸ್ಕರ ಅವರ್ ಕಲ್ಚರ್ ಈಸ್ ಎಗ್ರಿಕಲ್ಚರ್ ಅಂದು ಬತ್ತನೆ ಅಲ್ಪಾಡ್ದು. ಇನಿ ಕಲೆತ್ತ ಬಗ್ಗೆ ಬೇತೆ ಬೇತೆ ರೀತಿ ಉಂಡು. ಇನಿ ಮುಂದಿನ ನೃತ್ಯ ಅಂದು ಬಂಡದ ಪುಣ್ಯ ಲೈಟಿಂಗ್ ದಾರೆ ಗೊತ್ತುಂಡು. ಮುಂದಿನ ನೃತ್ಯ ಅಂದು ಬಂಡದು ಲೈಟ್ ಪಾಡ್ನಾಗ ಮೋನೇನೇ ಎದುರಿಪ್ಪೋಡು ಬಂಡ್ಪುಣ ಗ್ಯಾರಂಟಿ ಇಜ್ಜಿ. ಕೆಲವು ನೃತ್ಯಗಳು ಶುರು ಆ ಪುಣ್ಯ ಇಂಚಾನೆ ಆತು ಜನ ಸಬೆಟ್ಟು ಕುಳ್ಳುದು ತೂಪುಣೆ ಇಂದೇನು ತು ಎರವತ್ತಿನ ಕ್ಯಾಮರಾದ ರೆಗ್ಯುಲರ್ ಡೌಟ್ ಉಂದು ಓಡೆಗೆ ಫೋಕಸ್ ಮಲ್ಪುಣಿ. ಅಯ್ಕೊಂಜಿ ರಡ್ಡು ಕಣ್ಣು ಮೂಂಕು ಬಾಯಿ ಪುರ ಬುಡ್ಪಂಡೆ ಅಟ್ಲೀಸ್ಟ್ ಪ್ರೇತ ತಿರುಗಲೆ ಕಾಣಲ ತೋಜು. ಅಯ್ಕೆ ಕೃಷಿಕ್ಲ ಕಲೆಕ್ಲ ಒಂಜಿ ರೀತಿದ ಮನಸ್ಸು ಅರಳಿಸಾವನ ಕಲೆ ಬತ್ತನೆ. ಅಯ್ಕೆ ದೈವಾರಾಧನೆಲ್ಲೂ ಪುರ ಬತ್ತನೆ ಇಂದು ಇನ್ನಿಡ್ದೆಲ್ಲೇ ಗಾವುಡು ಬಣ್ಪುಣಂಚಿನ ಪ್ರಯತ್ನ ಮಲ್ತನ ದಾಂಡ ಒಂದು ಅವು ವಿಜ್ಞಾನ ತಂತ್ರಜ್ಞಾನಡು ಮಾತ್ರ ಕೆಲವು ಬೇಗ ಆಪುಣೆ. ಇಂದು ಪೂರ ಒಂಜಿ ಪ್ರೋಸೆಸ್ ಆದ ಪೋಡು ಬಂದುಲ್ಲ ಇನ್ನಿಡ್ದೆಲ್ಲೆಗತ್ತು. ಅಂಚನೆ ಕಾರ ಮಿತ್ತು ಕಾರ ಪಾಡ್ದು ವಿದೇಶದವ್ರಿಗೆ ಕುಲ್ಲೊಂದು ಇಪ್ಪುಣಗ ಒಂಜಿ ಅಡ್ವರ್ಟೈಸ್ ಬತ್ತನಿಗೆ ಮುದುಕರು ಯುವಕರಾಗುವ ಮಾತ್ರ 30 ದಿನದಲ್ಲಿ ಪೋಣಗಾಯ ನಮ್ಮೆರೆಗೆ 8 ವರ್ಷ ಆತನು ಅಪ್ಪೆಗೆ 75 ಆತನು ಈ ಸರ್ತಿ ಅಪ್ಪೆ ಅಮ್ಮನ ಜವಣೆ ಮಲ್ಪು ಅಂಡೇರು ಅಮ್ಮೆರೆಗೆ 30 ಅಪ್ಪೆಗೆ 30 ಮಾತ್ರ ಪ್ಯಾಕೆಟ್ ಇಡು ಪಾರ್ಸೆಲ್ ಕಡಪುಡ್ದೆ ಕಾಕಾಜಿ ಬರೇ ದಿನ ಕೊಂಜಿದೆ ತೊಂಡ್ಲೇನು. 2 ವರ್ಷ ಕರೀದು ವಿದೇಶ ಹಿಡಿದು ಬಣ್ಣಗ ವಿದೇಶ ಹಿಡಿದು ಬಣ್ಣಗ ಪುರ ಭಯಂಕರ ಗೌರವತ ಐನ್ಲ ಕರಿ ವರ್ಷ ಉಂತಾಂಡು ದುಂಬು ವಿದೇಶ ಹಿಡಿದು ಬರ್ಪುಣೆ ಅಣ್ಣಗ ನಾಲಾಯಿನ ಜೀಪುಡು ಹೋದು ನಮ್ಮ ಪೂತ ಬೊಕ್ಕೆ ಕೊರದು ಪುರ ಲೆತ್ತೊಂದು ಹರಿಯರ ಎತ್ತಿನಿ ಕರಿ ಸರ್ತಿ ವಿದೇಶ ಹಿಡಿದು ಬತ್ತಿ ಬೆಟ್ಟಿಗೆ ಬಣ್ಣೆ ಕೊಟ್ಟಿ ಆಡೆತ್ತು ದೀತಿನ ಬೋದುಗುಳ್ಳೋಣು ಅಡೆ ಮುಟ್ಟದ ಪರಿಸ್ಥಿತಿ ಬತ್ತ ಅಂಚ ವಿದೇಶ ಹಿಡಿದು 30 ಮಾತ್ರ ಕಡಪುಡ್ದು 2 ವರ್ಷ ಕರಿದು ಬರ್ಪೇ ತಾಯ್ತ ಎಲ್ಪ ವರ್ಷದ ಅಪ್ಪೆ 18 ವರ್ಷದ ಯವಂದಿಯಾದ ತೋಟೋಡು ನೀರು ಪೂತ ತೋಟೋಡು ನೀರು ಬಿಡೊಂದುಲ್ಲ

0: ದಾದಂ ಒಂದು ಇರ್ನ ಕತೆ ಕಾಲಿ ಮುಪ್ಪ ಮಾತ್ರಡು ಪದಿನೆಂಟು ವರ್ಷದ ಜವಂದಿ ಲೆಕ್ಕ ಆತರತ್ತ ಒಂದು ಪಾತ್ರದ ಉಳಾಯಿ ಪೋಪೆ ಮಂಚದ ಮಿತ್ತು ಒಂಜರ ಪೀಠದ ಬಾಳೆ ಜೆತ್ತದ ಗಂಜಂಗಲ್ ತಂದು ಅಮ್ಮ ಅಂದು ಏರು ಪಂಡೆ ಮಗ ನಿನ್ನ ಅಪ್ಪಡ ಒರೋಣೆ ಮುಪ್ಪಣ್ಣು ಹಿಂಗೊಡ್ಚಿ ಎಡ್ಡೆತ್ತು ಒರೋಣೆ ಮುಪ್ಪಣ್ಣು ಹಿಂಗೊಡ್ಚಿ ಅವತ್ತಿಯೋ ಯಾಣ ಬೇಗ ಜವಣೆ ಅಪ್ಪೆಂದು ಮುಪ್ಪೆಣ್ಲ ಗುಳ್ಕಾಣ್ತೀರ ಒಂಜರ ಪೀಠದ ಬಾಳೆ ಆತೀರುತ್ತೆ ಇತ್ತ ಮೀಪಾದ ಪೌಡರ್ ಪಾಡ್ದು ಜಪಡಾಯ್ನಾತಿ ಕಾರ ಪತ್ತು ಬಂಡ ಪತ್ತು ತೋರಿಪ್ಪೀರು ಅಂತ ಅರ್ಜೆಂಟ್ ಮಲ್ ಪೆರವಲ್ಲಿ ಇನಿ ದಾನೆ ಬಂಡ ಜೋಕ್ಲು ಬೇಗ ಬೇಗ ಕಲ್ಪೋಡು ಬೇಗ ಬೇಗ ಕೆಲಸ ಸಿಕ್ಕೋಡು ಬೇಗ ಬೇಗ ಸಂಪಾದನೆ ಮಲ್ಪೋಡು ಬೇಗ ಬೇಗ ಸಹಿಯೋಡು ಅನ್ಕೊಂಡ ಪರಿಸ್ಥಿತಿ ಪ್ರಾಕೃತಿಕವಾದ ಸಹಜ ತೆಡುಮಲ್ಲ ಬತ್ತನ ಮಾತ್ರ ಐಕ್ ಐಕ್ಯ ಕೆಮಿಕಲ್ ದೀದು ಪರಂದಾವಡ್ಚಿ ಅಂದ್ ಕೆಮಿಕಲ್ ದೀದು ಪರಂದಾದು ಬಲಾತ್ಕಾರಡು ಬತ್ತನಕ್ಕೆ ರುಚಿಚ್ಚಿ ಸಹಜವಾದ ಬರಡು ಐಕ್ ನಮ್ಮ ಕಲೆಕ್ಕುಲ್ಲ ಸಹಜವಾದ ಬರಡು ಐಕೋಸ್ಕರ ಐಟು ಪುರ ತಾಕತ್ತಿಪ್ಪುಂಡು ಆ ಕಲೆಟ್ಟು ಡುಪ್ಲಿಕೇಟ್ ಇಜ್ಜೆ ಐಟು ದಯಪಂಡ ವೇಷಪಾಡದು ಬತ್ತ ರಂಗಸ್ಥಳಡು ನಲಿಪೋಡಿ ಐಟು ದಾಳ ಇಂದುವೆ ಇಜ್ಜಿ ಅಂಚಿತ್ತಿನ ಕಲೆ ಅಂಚಿತ್ತಿನ ಕಲೆ ನೆಕ್ಸ್ಟ್ ಜನರೇಷನ್ಗೆ ನಮ್ಮ ಅಂತೆ ತಾಕತ್ತದ ಕಲೆಯನ್ನು ಕಲ್ಪಾವಡ ತಂದೆ ಮನಸ್ಸು ಕೆರಳಿಸ ಅವನ ಪಿರ ಕಲೆಯನ್ನು ಕಲ್ಪಾದು ಇನಿ ಒಂತೆ ಮನೋಮಾಲಿನ್ಯಕ್ಕೆ ಕಾರಣ.
1: ವಿನಯ ಕೃಷಿ ಬೆಳೆಗಾರರ ಸಂಘ ರಿಜಿಸ್ಟರ್ ಕೊಲ್ನಾಡು ಮುಲ್ಕಿ ಪ್ರಣವ ಸೌಹಾರ್ದ ಸಹಕಾರಿ ನಿಯಮಿತ ಕುಡ್ಲ ಉಂದತ ಒಟ್ಟು ಆಶ್ರಯಡ್ ಇಂಚಿಪ್ಪ ಕೊಲ್ನಾಡು ಮುಲ್ಕಿ ತಾಲೂಕು ರಾಜ್ಯ ಮಟ್ಟದ ಬೃಹತ್ ಕೃಷಿ ಮೇಳ ಕೃಷಿ ಸಿರಿ ಈ ಲೇಸಿಡ್ ಕಲ್ಲಡ್ಕ ಶ್ರೀ ವಿಠಲ್ ನಾಯಕ್ ಬೊಕ್ಕ ಅರ್ನ ತಂಡದ ಕುಲು ನಡಪಾದು ಕೊರ್ನ ಗೀತ ಸಾಹಿತ್ಯ ಸಂಭ್ರಮ ಈ ಲೇಸದ ಮೂಚನೆ ಯಜ್ಞೆ ಕೇಂದರ ನನ್ನ ದುಂಬುದ ಯಜ್ಞೆ ಎಲ್ಲದ ತುಳು ಪ್ರಸಾರಡು ಆತನೇಟ ಕೇನೊಂದುಪ್ಪಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

0: रेडियो सारंग 107.8 FM ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಡಾಕ್ಟರ್ ರಾಜಲಕ್ಷ್ಮಿ ಎನ್ಕೆ ಅವರ ಅಂಡಮಾನ್ ಇತಿಹಾಸದೊಳಗೊಂದು ಪಯಣ ಈ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಡಾಕ್ಟರ್ ಜ್ಯೋತಿ ಚೇಳಾಯರು ಇವರ ಮಾತುಗಳನ್ನು ಕೇಳ್ತಾ ಬರೋಣ.
1: ನಾನು ಅಂಡಮಾನ್ ಬಗ್ಗೆ ಕೇಳಿದ್ದೇನು, ನನಗೆ ನನ್ನ ಅಂಡಮಾನ್ ಬಗ್ಗೆ ಮೊದಲು ಕೇಳಿದ್ದೇನು ಅಂತಂದರೆ, ನನ್ನ ಅಜ್ಜ ಕತೆ ಹೇಳುವಾಗ ನನಗೆ ತುಳುವಲ್ಲಿ ಒಂದು ಶಬ್ದ ಹೇಳಿದ್ದೇನು ಅಂತಂದರೆ ಕಕ್ಕೆದ ಬರವು ಅಂತ. ನನಗೆ ಈಗ ಇದನ್ನು ಓದುವಾಗ ನಾನು ಅದನ್ನು ಮತ್ತೆ ನೆನಪು ಮಾಡಿಕೊಂಡೆ. ಯಾಕೆ ಕಕ್ಕೆದ ಬರವು ಅಂದರೆ, ಅವರೊಂದು ಘಟನೆ ಹೇಳ್ತಾರೆ. ಕಣಿಲೆಯನ್ನು ಆ ಕಾಲಕ್ಕೆ ಪದಾರ್ಥ ಮಾಡಲಿಕ್ಕಿರಲಿಲ್ಲ. ಒಂದು ಮನೆಯಲ್ಲಿ ಕಣಿಲೆ ಉಪ್ಪಿನಕಾಯಿ ಹಾಕಿದ್ರು, ಒಬ್ಬ

ನಿಮಗೆ ನೀವೇ ಬೆಳಕು. ನಮಗೆ ನಾವೇ ಅವರಿಗೆ ಅವರೇ ಬೆಳಕಾಗಬೇಕಾದಂತಹ ಒಂದು ಅನಿವಾರ್ಯತೆಯನ್ನು ಆ ಕೈದಿಗಳು ಅನುಸರಿಸಿಕೊಂಡಿದ್ರು. ಅಂಡಮಾನಿಗೆ ಕೈದಿಗಳು ಹೋದ ಕಾಲ, ಆಮೇಲೆ ಅಲ್ಲಿಗೆ ಹೆಣ್ಣು ಮಕ್ಕಳು ಹೋದ ಕಾಲ, ಇದನ್ನು ಗಮನಿಸಿಕೊಂಡ್ರೆ ಒಂದು ಸಮಾಜ ನಿರ್ಮಾಣಕ್ಕೆ ಹೆಣ್ಣಿನ ಅವಶ್ಯಕತೆ ಮತ್ತು ಅನಿವಾರ್ಯತೆಯನ್ನು ಬಹಳ ಮುಖ್ಯವಾಗಿ ಈ ಕೃತಿ ಚರ್ಚೆ ಮಾಡ್ತದೆ. ಇದು ಬಹಳ ಮುಖ್ಯವಾದ ಅಂಶ. ಒಂದು ಸಮಾಜದಲ್ಲಿ ಹೆಣ್ಣು ಇಲ್ಲದೇ ಇದ್ದರೆ ಆ ಸಮಾಜ ಹೇಗಾಗ್ತದೆ? ಹಾಗಾಗಿ ಲೇಖಕಿಯೇ ಇದರಲ್ಲಿ ಗುರುತಿಸಿಕೊಂಡ ಹಾಗೆ ಅದೊಂದು ಮಹಿಳಾ ವಿಯೋಗದ ಸಮಾಜ, ಮಹಿಳೆಯರಿಲ್ಲದೇ ಇದ್ದಂತಹ ಸಮಾಜ. ಹಾಗಿದ್ದಾಗ ಅಲ್ಲಿರುವ ಕೈದಿಗಳು ಗಂಡಸರು ಶಿಕ್ಷೆಗೆ ಒಳಗಾದವರು, ಅಪರಾಧ ಮಾಡಿದ್ದಾರೋ ಇಲ್ವೋ ಆದರೆ ಶಿಕ್ಷೆಗೆ ಒಳಗಾಗಿ ಕಾಲಾಪಾನಿ ಶಿಕ್ಷೆಯನ್ನು ಅನುಭವಿಸಿದವರು ಒಂದು ಕಡೆ ಮೈ ಮುರಿದು ದುಡಿಬೇಕಾಗಿತ್ತು, ಇನ್ನೊಂದು ಕಡೆ ಹೊಟ್ಟೆ ತುಂಬ ಅನ್ನ ಇರಲಿಲ್ಲ, ಬದುಕಿನ ಭದ್ರತೆ ಇರಲಿಲ್ಲ. ಆವಾಗ ಅವರು ತಮ್ಮನ್ನು ತಾವು ಗುರುತಿಸಿಕೊಳ್ಳೋದಕ್ಕೆ ಸಲಿಂಗ ಕಾಮದ ಸಮಸ್ಯೆ ಇತ್ತು ಅಂತ ಉಲ್ಲೇಖ ಬರ್ತದೆ. ವಿಷಯ ಇದನ್ನು ಗಮನಿಸಿಕೊಂಡಾಗ ಒಬ್ಬ ಮನುಷ್ಯ ಆರೋಗ್ಯಪೂರ್ಣವಾಗಿ ಬದುಕಬೇಕಾದ್ರೆ, ಒಂದು ಸಮಾಜವನ್ನು ಕಟ್ಟಬೇಕಾದ್ರೆ ಹೆಣ್ಣಿನ ಅನಿವಾರ್ಯತೆಯನ್ನು, ಅದರಲ್ಲಿ ಕೈದಿಗಳಾಗಿದ್ದವರು ಅವರ ಶಿಕ್ಷೆಯನ್ನು ಬಿಡುಗಡೆಗೊಂಡು ಅಲ್ಲೇ ಅವರು ನೆಲೆ ನಿಲ್ತಾರೆ ಅನ್ನುವಾಗ ಆ ಕೈದಿಗಳ ಕುಟುಂಬ ಅಲ್ಲಿಗೆ ಬರಲಿಕ್ಕೆ ಒಪ್ಪಲಿಲ್ಲ, ಅವರ ಹೆಂಡತಿಯರು ಅಲ್ಲಿಗೆ ಬರಲಿಕ್ಕೆ ಒಪ್ಪಲಿಲ್ಲ. ಅದಕ್ಕಾಗಿ ಬೇರೆ ಶಿಕ್ಷೆಗೆ ಒಳಗಾಗಿ ಕಾಲಾಪಾನಿಯನ್ನು ಅನುಭವಿಸಿದ ಹೆಣ್ಮಕ್ಳು ಯಾರಿದ್ದಾರೆ ಅವರಿಗೆ ಮತ್ತು ಕೈದಿಗಳಿಗೆ ಮದುವೆ ಮಾಡಿ ಅಲ್ಲಿ ಹುಟ್ಟಿದ ಕುಟುಂಬ, ಸಮಾಜ ಮತ್ತು ಅಲ್ಲಿ ಹುಟ್ಟಿದ ಭಾಷೆ, ಅಲ್ಲಿ ಹುಟ್ಟಿದ ಸಂಸ್ಕೃತಿ, ಅದು ಭಾರತದ ಪಡೆಯ ಚಲ್ಲ, ಅದಕ್ಕಿಂತ ಸ್ವಲ್ಪ, ಈಗಾಗಲೇ ಸರ್ ಹೇಳಿದಾಗೆ ಅದಕ್ಕಿಂತ ಸ್ವಲ್ಪ ಭಿನ್ನ ಆಗ್ತದೆ. ಯಾಕೆಂತಂದರೆ ಜಗತ್ತಿನ ಬೇರೆ ಬೇರೆ ಪ್ರದೇಶದಿಂದ ಬಂದ ಜನಾಂಗಗಳ ಜನ ಇದ್ರು ಅಲ್ಲಿ, ಅದರೊಂದಿಗೆ ಭಾರತದ ಉತ್ತರದಿಂದ ದಕ್ಷಿಣದವರೆಗಿನ ಜನರು ಇದ್ರು ಅಲ್ಲಿ, ಅವರೆಲ್ಲರೂ ಸೇರಿ ಕಟ್ಟಿದ ಒಂದು ಸಮಾಜವಾಗಿ ನಾವು ಅದನ್ನು ಗುರುತಿಸುವುದಕ್ಕೆ ಸಾಧ್ಯ ಇದೆ. ಒಂದರ್ಥದಲ್ಲಿ ಬ್ರಿಟಿಷರು ಒಂದು ಸಮಾಜವನ್ನು ಎಷ್ಟು ಪ್ರಯೋಗಶೀಲವಾಗಿ ಕಟ್ಟಿದ್ರು ಅನ್ನುವುದಕ್ಕೆ ಅಂಡಮಾನ್ನ ಒಂದು ಸಮಾಜ ಒಂದು ಅದ್ಭುತ ಉದಾಹರಣೆಯಾಗಿದೆ ಅನ್ನೋದನ್ನು ಗಮನಿಸಬಹುದು. ಯಾಕೆಂದರೆ ಅಲ್ಲಿ ಬೇರೆ ಬೇರೆ ಧರ್ಮದವರಿದ್ದರು, ಬೇರೆ ಬೇರೆ ಸಮುದಾಯದವರಿದ್ದರು, ಬೇರೆ ಬೇರೆ ಭಾಷೆಯವರಿದ್ದರು, ಬೇರೆ ಬೇರೆ ಪ್ರದೇಶದಿಂದ ಬಂದವರಿದ್ದರು, ಅವರೆಲ್ಲರೂ ತಮ್ಮನ್ನು ತಾವು ಸಮನ್ವಯ ಮಾಡಿಕೊಳ್ತಾ ಬದುಕಬೇಕಾದ್ರೆ ಅವರು ಅನುಭವಿಸಿದ ಹಿಂಸೆಗಳು, ಕಷ್ಟಗಳು, ಯಾತನೆಗಳು, ಬಹುಶಃ ನಾವು ಯುದ್ಧ ಅಂತ ಎರಡೇ ಎರಡು ಶಬ್ದದಲ್ಲಿ ಹೇಳಿಬಿಡ್ತೇವೆ. ಆದರೆ ಆ ಜಪಾನೀಸ್ ಸೈನಿಕರು ಅಂಡಮಾನ್ನಲ್ಲಿ ಮಾಡಿದ ಕ್ರೌರ್ಯವನ್ನು ನಾವು ಓದಿದರೆ ನಮಗೆ ನಿಜವಾಗ್ಲೂ ಕೂಡ ಅದನ್ನು ಅದರ ಭಾವುಕವಾಗಿ ಹೇಳುವುದಂತಲ್ಲ, ಆದರೆ ಅದನ್ನು ಓದುವಾಗ ನಮಗೆ ಅಯ್ಯೋ ಹಿಂಸೆ ಹೀಗೂ ಇರುವುದಕ್ಕೆ ಸಾಧ್ಯವಾ ಅಂತ ಅನ್ನಿಸುವುದಕ್ಕೆ ಸಾಧ್ಯ ಇದೆ. ಅಂಡಮಾನ್ 18ನೇ ಶತಮಾನದ ಜೂನ್ 12ರ 1789ರಂದು ಕೌನ್ಸಿಲ್ ಬ್ಲೇರ್ ಅವನು ಸ್ವಲ್ಪ ಪ್ರಯೋಗಶೀಲನಾಗಿ ಅಲ್ಲಿ ಆ ಏನು ಕೈದಿಗಳನ್ನು ಕಟ್ಟುವ ಅಥವಾ ಸಮಾಜವನ್ನು ನಿರ್ಮಾಣ ಮಾಡುವ ಕೆಲಸವನ್ನು ಮಾಡ್ತಾನೆ. ಈ ಪುಸ್ತಕದ ಇನ್ನೊಂದು ಅಂಶ ಏನಂತಂದರೆ ನಾನು ಎಲ್ಲವನ್ನೂ ಹೇಳೋಕ್ಕಾಗಲ್ಲ, ಆದರೆ ಸುಮಾರು ಹೆಸರುಗಳಿವೆ, ಸುಮಾರು ಬ್ರಿಟಿಷ್ ಅಧಿಕಾರಿಗಳು ಅಥವಾ ಬೇರೆ ಬೇರೆ ಪ್ರದೇಶದಿಂದ ಬಂದಂತಹ ವಸಾಹತುಶಾಹಿಯ ಅಧಿಕಾರಿಗಳ ಹೆಸರನ್ನು ನಾವು ಗಮನಿಸಿಕೊಳ್ಬಹುದು. 1858ರಲ್ಲಿ 10 ಮಾರ್ಚ್ನಂದು ದಂಗೆ ಎದ್ದ 200 ಜನ ಸೈನಿಕರು ಕೈದಿಗಳಾಗಿ ಬರ್ತಾರೆ. ಅದರಲ್ಲಿ ಒಬ್ಬ ಪ್ರಸಿದ್ಧ ಬರಹಗಾರ, ಪ್ರಸಿದ್ಧ ವಹಾಬಿ ನಾಯಕ ಮೌಲಾನಾ ಜಾಫರ್ ಕೂಡ ಇದ್ದಾನೆ. ಅವನ ಬರಹಗಳು ಮತ್ತು ಅವನ ಬರವಣಿಗೆಯ ಕ್ರಮಗಳನ್ನು ಅಲ್ಲಲ್ಲಿ ಕೊಟ್ಟಿದ್ದಾರೆ. ಸ್ವಾವಲಂಬಿ ಘಟಕವಾಗಿ ಪೋರ್ಟ್ ಬ್ಲೇರ್ ಬೆಳವಣಿಗೆ ಆಗಬೇಕಾದ್ರೆ ಇವರೆಲ್ಲರೂ ಕೂಡ ಬಹಳ ಕೆಲಸವನ್ನು ಮಾಡಿದ್ದಾರೆ. ಒಂದು ಕೈದಿಗಳು ಮಾಡಿದ ಕೆಲಸ, ಇನ್ನೊಂದು ಅವರನ್ನು

0: ನೋಡಿಕೊಳ್ಳಲು ಬಂದ ವಸಾಹತುಶಾಹಿ ಆಡಳಿತದ ಜನರು ಎದುರಿಸಿದ ಆತಂಕ. ಯಾಕೆಂದ್ರೆ ಅಲ್ಲಿ ಅವರಿಗೂ ಭದ್ರತೆ ಇರಲಿಲ್ಲ, ವಸಾಹತುಶಾಹಿಗಳಾಗಿ ಬಂದವರಿಗೂ ಭದ್ರತೆ ಇರಲಿಲ್ಲ, ಖೈದಿಗಳಾಗಿ ಬಂದವರಿಗೂ ಭದ್ರತೆ ಇರಲಿಲ್ಲ, ಬಂದವರು ವಾಪಸ್ ಹೋಗ್ತಾರೆ ಅನ್ನುವ ಗ್ಯಾರಂಟಿ ಇರಲಿಲ್ಲ ವಸಾಹತುಶಾಹಿ ಆಡಳಿತ ನಡೆಸಲಿಕ್ಕೆ ಬಂದವರಿಗೆ. ಯಾಕೆಂದ್ರೆ ಅವರು ವ್ಯವಹರಿಸಬೇಕಾದದ್ದು ಖೈದಿಗಳ ಜೊತೆಗೆ ಯಾವುದೇ ನಿರೀಕ್ಷೆಗಳಿಲ್ಲದೆ, ಯಾವುದೇ ಕನಸುಗಳಿಲ್ಲದೆ ಅಲ್ಲಿ ಬದುಕಬೇಕಾದಂತಹ ಅನಿವಾರ್ಯತೆ. ಅಂದರೆ ಅಲ್ಲಿ ಅವ್ರು ಹೇಳ್ಕೊಳ್ತಾರೆ, ನಮಗೆ ಇಲ್ಲಿ ಬಂದದ್ರಿಂದ ನಾವು ಅನುಭವಿಸಿದಂತಹ ಹಿಂಸೆ ಏನು ಅಂತ. ಅವರು ಹೇಳುತ್ತಾರೆ, ಒಂದು ಪದ್ಯ ಇದೆ, ಜೀವನದ ಕಾರ್ಯ ಹಾಗೂ ಖೈದಿ ಬದುಕಿನ ದುಃಖವನ್ನು ತೋಡಿಕೊಳ್ಳುವ ಒಂದು ಕವಿತೆ ಇದೆ. ಅವರು ಹೇಳುತ್ತಾರೆ, ಕರಿನೀರಿನ ದ್ವೀಪವೆಂದು ಆದರೆ ಇಲ್ಲಿನ ರಸ್ತೆಗಳೆಂದು ಕೊನೆ ಮುಟ್ಟುವುದೇ ಇಲ್ಲ. ಒಣಭೂಮಿಯಲ್ಲಿ ಜಿಗಣೆಗಳು, ಸೊಳ್ಳೆಗಳ ಗುಂಪುಗಳು, ಎಲ್ಲೆಲ್ಲಿಯೂ ಖೈದಿಗಳು ಸಾಯುವರು ಪ್ರತಿದಿನ. ಆದರೆ ಮಾಲೀಕ ಅನ್ನುತ್ತಾನೆ, ನಾವು ರೋಗಿಯಂತೆ ನಟಿಸುತ್ತೇವೆಂದು. ನಮ್ಮ ಕರಗಳಲ್ಲಿ ಇಡುವರು ನಾಲ್ಕಾಣೆ ಕಾಸು ಮತ್ತು ಹೇಳುವರು, ನಾವು ದುಡಿಯಲು ಕಟ್ಟು ಮಸ್ತೆಂದು. ಕಾಡು ಮನುಷ್ಯರದೋ ಕಾಡಿನಲ್ಲಿ ಯಾರಿಗೋ ಗೊತ್ತು ಎಲ್ಲಿ ಯಾವಾಗ ಪ್ರತ್ಯಕ್ಷರಾಗುವರು. ಅವರ ಬಾಣಗಳು ಕೊಲ್ಲುತ್ತಿದೆ ಸೈನಿಕರ ಈ ಲೋಕದಲ್ಲಿ ನಂಟುವುದು ಅರನು. ಅಂದರೆ ಇದು ಅಲ್ಲಿರುವವರ ವಾಸ್ತವಿಕ ಸ್ಥಿತಿಯನ್ನು ಹೇಳುವುದಕ್ಕೆ ಸಾಧ್ಯ ಆಗ್ತದೆ. ನಾವು ಸಾಮಾನ್ಯ ಚರಿತ್ರೆಯಲ್ಲಿ ಅಥವಾ ಸಂಸ್ಕೃತಿ ಚಿಂತನೆಯಲ್ಲಿ, ಮಾನವಶಾಸ್ತ್ರದಲ್ಲಿ, ಸಮಾಜಶಾಸ್ತ್ರದಲ್ಲಿ ಸಮಾಜ ವಿಕಾಸ ಆದ ಹಂತವನ್ನು ಹೇಳ್ತಾ ಹೋಗ್ತೇವೆ. ಕಾಡನ್ನು ಕಡಿದು ನಾಡು ಮಾಡಲಾಯಿತು, ಆಮೇಲೆ ಸಮಾಜದ ನಿರ್ಮಾಣ ಆಯಿತು, ಹೀಗೆ ಇತ್ಯಾದಿ. ನಾವು ಅಂದರೆ ಸಂಸ್ಕೃತಿ ಚಿಂತನೆ ಮಾಡುವಾಗ ಮೂರು ನಾಲ್ಕು ಹಂತಗಳನ್ನು ಸಮಾಜಶಾಸ್ತ್ರದ ಹಿನ್ನೆಲೆಯಲ್ಲಿ ಹೇಳ್ತೇವೆ, ಮಾನವಶಾಸ್ತ್ರದ ಹಿನ್ನೆಲೆಯಲ್ಲಿ ಕೂಡ ಹೇಳುವಾಗ ಕೂಡ ಕೆಲವು ಥಿಯರಿಗಳನ್ನು ಹೇಳ್ತೇವೆ. ಆದರೆ ಈ ಕೃತಿಯನ್ನು ಓದುವಾಗ ಅಂಡಮಾನ್ಗೆ ಬಂದ ಖೈದಿಗಳು ಅಲ್ಲಿ ಬುಡಕಟ್ಟಿನ ಜನರಿದ್ರು, ಬುಡಕಟ್ಟಿನ ಜನರ ವಿರೋಧ ಇತ್ತು. ಕಾಡಿಗೆ ಹೋದರೆ ಬುಡಕಟ್ಟಿನವರಿಗೆ ಆಹಾರ ಆಗ್ತವೆ, ಆಚೆಗೆ ಹೋದರೆ ಸಮುದ್ರಕ್ಕೆ ಬೀಳಬೇಕಾಗ್ತದೆ. ಅಲ್ಲಿ ಒಂದು ಘಟನೆ ಬರ್ತದೆ, ಯುದ್ಧದ ಸಂದರ್ಭದಲ್ಲಿ ಆಹಾರ ಇರಲಿಲ್ಲ, ಆಗ ಒಂದು ದ್ವೀಪಕ್ಕೆ ಕರ್ಕೊಂಡು ಹೋಗಿ ನೀವು ಸಮುದ್ರಕ್ಕೆ ಹಾರಿ ಅಂತ ಹೇಳ್ತಾರೆ. ಅವ್ರು ಸಮುದ್ರಕ್ಕೆ ಹಾರಿ ಸಾಯಬೇಕಾಗಿತ್ತು, ಬದುಕಿ ಉಳಿದವರು 200 ಜನರಲ್ಲಿ ಕೇವಲ ಇಬ್ಬರು ಮಾತ್ರ. ಇಂತಹ ಹಿಂಸೆಯನ್ನು, ಕ್ರೌರ್ಯವನ್ನು ನಾವಿಲ್ಲಿ ಗಮನಿಸಲಿಕ್ಕೆ ಸಾಧ್ಯ ಇದೆ. ಬಹುಶಃ ಈ ಹಿನ್ನೆಲೆಯಲ್ಲಿ ನಾಗರಿಕತೆ ಅನ್ನುವುದು ಹೇಗೆ ಬೆಳೆಯಿತು? 1881 1900 ಅವಧಿಯಲ್ಲಿ ಕಾಡು ತೆರವು ಮಾಡಿ ನಾಡಾಗಿಸಿದ ನೆಲದ ವಿಸ್ತೀರ್ಣ ಒಂದಿಷ್ಟು 10421 25189 ಎಕರೆಗೆ ಏರಿತ್ತು ಅಂತ ಹೇಳ್ತಾರೆ. ವ್ಯವಸಾಯ ಯೋಗ್ಯವಾದಂತಹ ಭೂಮಿಯ ವಿಸ್ತೀರ್ಣ 10364 ಆಗಿತ್ತು. ಇದನ್ನೆಲ್ಲ ಮಾಡಿದವರು ಇಲ್ಲಿಂದ ಹೋದ ಖೈದಿಗಳೇ. ಕಾಡನ್ನು ಕಡಿಯುವುದು, ನಾಡನ್ನಾಗಿ ಮಾಡೋದು, ಇದು ಅವರಿಗೆ ಇದ್ದಂತಹ ಶಿಕ್ಷೆಯೇ. ಆದರೆ ನಾವು ಕೃಷಿಯ ಬಗ್ಗೆ ಮಾತನಾಡುವಾಗ, ಕೃಷಿಯನ್ನು ಅನ್ವೇಷಿಸಿದ್ರ ಬಗ್ಗೆ ಮಾತನಾಡುವಾಗ ಅಲ್ಲಿಯೂ ಕೂಡ ನಾವು ಗಮನಿಸಿಕೊಳ್ಬೇಕಾದಂಥದ್ದು, ಕೃಷಿಯನ್ನು ಅನ್ವೇಷಿಸಿದವಳು ಹೆಣ್ಣು ಅಂತ ಹೇಳುವಾಗಲೂ ಕೂಡ ಹೊಟ್ಟೆಯನ್ನು ತಂಪಾಗಿಸುವ, ನೆತ್ತೆಯನ್ನು ತಂಪಾಗಿಸುವಂತಹ ಉದ್ದೇಶವನ್ನು ಇಟ್ಕೊಂಡು ಕಾಡಲ್ಲಿ ಹುಡುಕಿದ್ರು ಹಾಗೆ ಹೀಗೆ ಅಂತ ಹೇಳುವಾಗ ಆ ಥಿಯರಿಯು ಕೂಡ ಇಲ್ಲಿ ಬಿದ್ದು ಹೋಗುವುದಕ್ಕೆ ಸಾಧ್ಯ ಆಗ್ತದೆ. ಅಂದರೆ ನಾವು ಗಮನಿಸಬೇಕಾದಂಥದ್ದು, ನಾವು ಸಾಮಾನ್ಯವಾಗಿ ಜನರಲೈಸ್ ಮಾಡುವ ಥಿಯರಿಗಳೇನಿವೆ, ಸಾಮಾನ್ಯೀಕರಣಗೊಳಿಸುವಂಥ ಸಿದ್ಧಾಂತಗಳಿವೆ, ಅದನ್ನು ಬಿಟ್ಟು ಇಲ್ಲಿಯ ಸಮಾಜ, ಇಲ್ಲಿಯ ಸಂಸ್ಕೃತಿ, ಇಲ್ಲಿಯ ಭಾಷೆ, ಇಲ್ಲಿಯ ಜನಜೀವನ ಬೆಳೆಯುವುದಕ್ಕೆ ಸಾಧ್ಯ ಆಗಿದೆ ಅನ್ನೋದನ್ನು ಗುರುತಿಸಿಕೊಳ್ಬೋದು. 1860 ವೇಳೆಗೆ 30 ಮಹಿಳಾ ಖೈದಿಗಳು ಫೋರ್ಟ್ ಬ್ಲೇರ್ಗೆ ಬರ್ತಾರೆ. ಆನಂತರ 1901 ಆಡಳಿತದ ವರದಿಯ ಪ್ರಕಾರ 143 ಮಹಿಳೆಯರು ಇಲ್ಲಿ ಜವಳಿ ಉತ್ಪಾದನೆಯಲ್ಲಿ ತೊಡಗಿರ್ತಾರೆ. ಅದರಲ್ಲಿ 125 ಲೇನ್ನಷ್ಟು ಹತ್ತಿ ಹಾಗೂ ಬಟ್ಟೆಯನ್ನು ಉತ್ಪಾದನೆ ಮಾಡ್ತಾ ಇರ್ತಾರೆ. ಇನ್ನೂ ಒಂದು ಬಹಳ ರೋಚಕ ಕಥೆ ಏನಂತಂದರೆ, ಈಗಾಗಲೇ ಸರ್ ಇದರಲ್ಲಿ ಒಂದು 5-6 ಹೆಣ್ಮಕ್ಕಳ ಬದುಕಿನ ಕಥೆ ಇದೆ. ಇಷ್ಟು ಜನ ಬಂದಿದ್ದಾರೆ ಅಂದರೆ ಅಲ್ಲಿ ಗಂಡಸರ ಸಂಖ್ಯೆ ಹೆಚ್ಚಿತ್ತು, ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಇತ್ತು. ಅದೊಂದು ಅಸಮ ಸಮಾಜ. ಹಾಗಾದಾಗ ಸಮಾಜದಲ್ಲಿ ಯಾವ ರೀತಿಯ ವಾತಾವರಣ ಉಂಟಾಗ್ತದೆ ಅನ್ನುವುದು ನಮಗೆ ಗೊತ್ತಿದೆ. ಲಿಂಗಾನುಪಾತದಲ್ಲಿ ವ್ಯತ್ಯಾಸ ಆದಾಗ ಯಾವ ರೀತಿಯಾದಂತಹ ಹಿಂಸೆ ಮತ್ತು ಕ್ರೌರ್ಯಗಳು ಉಂಟಾಗ್ತವೆ, ಸಮಾಜದಲ್ಲಿ ಶಾಂತಿ ಯಾಕಿರುವುದಿಲ್ಲ ಅನ್ನೋದು ಗೊತ್ತಿರ್ತದೆ. ಆದರೆ ಒಂದು ಉದಾತ್ತವಾದ ಧೈರ್ಯ, ದಿಟ್ಟ ಹೆಜ್ಜೆಯ ಗಟ್ಟಿಗಿತ್ತೀರಿ ಯಾಕೆ ಅಂತಂದರೆ, ಅವರು ಕಾಲಪಾಣಿ ಶಿಕ್ಷೆಯನ್ನು ಒಪ್ಪಿಕೊಂಡು ಬಂದ ಹೆಣ್ಮಕ್ಕಳು ಬದುಕನ್ನು ಸ್ವೀಕರಿಸಿದ ಕ್ರಮ ಮತ್ತು ಬದುಕನ್ನು ಅನುಭವಿಸಿದ ಕ್ರಮ, ಇದೆರಡೂ ಕೂಡ ಬಹಳ ಮುಖ್ಯವಾದಂಥ ಅಂಶ ಅನ್ನೋದನ್ನು ಗಮನಿಸಬೇಕು. ಖೈದಿಗಳ ಮಾನಸಿಕ ಒತ್ತಡ, ಬದುಕಿನ ನಿರಾಕರಣೆಗಿಂತ ಅವರ ಸ್ವೀಕರಣೆ, ಇವೆಲ್ಲವನ್ನೂ ಕೂಡ ಗಮನಿಸಿದರೆ ಅಂಡಮಾನ್ಗೆ ಗಡೀಪಾರಾಗಿ ಬಂದ ಹೆಣ್ಣುಮಕ್ಕಳು ಅವರು ಸ್ವಂತ ಇಚ್ಛೆಯಿಂದ ಬರಲಿಲ್ಲ, ಕುಟುಂಬ ತ್ಯಜಿಸಿದಾಗ, ಕುಟುಂಬ ಅವರನ್ನು ಕುಟುಂಬದಿಂದ ಹೊರಹಾಕಿದಾಗ ಅವರಲ್ಲಿಗೆ ಬರಬೇಕಾಯಿತು. ಇಲ್ಲಿ ನಾಲ್ಕು ಜನರ ಕಥೆಯನ್ನು ಹೇಳಿದ್ದಾರೆ. ಈಗಾಗಲೇ ಹೇಳಿದಾಗೆ ಅಲ್ಮೋರ, ಇರ್ಕಮ್ಮ ಮತ್ತು ಗೌರ ಮತ್ತು ಇನ್ನೊಬ್ಬಳು ಹೆಣ್ಮಗಳ ಹೆಸರಿದೆ, ಲಕ್ಷ್ಮಿ. ಲಕ್ಷ್ಮಿ, ಗೌರ, ಇರ್ಕಮ್ಮ ಇವರೆಲ್ಲರ ಮಹಿಳೆಯರ ಆಗಮನ ಆಗ್ತದೆ. ಇವರೆಲ್ಲ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಅವ್ರು ಯಾರೂ ಕೂಡ ಅಪರಾಧವನ್ನು ಅಂದರೆ ಅವ್ರು ಯಾರೂ ಕೂಡ ರಾಷ್ಟ್ರೀಯ ಚಳುವಳಿಯಲ್ಲಿ ಭಾಗವಹಿಸಿದ ಅಥವಾ ದಂಗೆ ಎದ್ದ ಹೆಣ್ಮಕ್ಕಳಲ್ಲ. ಕೌಟುಂಬಿಕದ ಕಾರಣಕ್ಕಾಗಿ ಯಾವುದೋ ಅಕಸ್ಮಾತ್ ಆಗಿ ಉಂಟಾದ ಅವಘಡಗಳಿಂದ ಅಪರಾಧಿಗಳ ಸ್ಥಾನದಲ್ಲಿ ನಿಂತು ಶಿಕ್ಷೆಗೆ ಒಳಗಾದವರು. ಅದರಲ್ಲಿ ಒಬ್ಬಳಿಗೆ ಅವಳ ಭಾವ ಹೇಳ್ತಾನೆ, ನೀನು ಅಪರಾಧ ಒಪ್ಕೊಳ್ಬೇಡ, ನಾನು ಅಪರಾಧಿಯಾಗಿ ಹೋಗ್ತೇನೆ ಅಂತ. ಆದರೆ ಅವಳು ಇಲ್ಲ, ನಾನೇ ಅಪರಾಧಿ ಆಗ್ತೇನೆ ಅಂತ ಹೇಳಿ ಆಕೆಯೇ ಶಿಕ್ಷೆಯನ್ನು ಒಪ್ಪಿಕೊಂಡು ಬರ್ತಾಳೆ. ಆ ನಂತರ ಅಲ್ಲಿ ಬಂದು ಅವರ ಒಂದು ಸ್ಥೂಲವಾದ ಕತೆ ಮಾತ್ರ ಇದೆ, ಅದರಲ್ಲಿ ಅವರ ಅಂತರಾಳದ ದನಿಗಳೇನಿವೆ ಅನ್ನೋದು ಸ್ಪಷ್ಟವಾಗಿ ನಮಗೆ ದಾಖಲಾಗುತ್ತೆ. ಆದರೆ ಒಂದಿಷ್ಟು ಅಂಶದ ನೋವಿನ ಸಂಗತಿಗಳನ್ನು ನಾವಿಲ್ಲಿ ಗುರುತಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಅದರಲ್ಲಿ ಒಂದು ಸಾಹಸ ಏನು ಅಂತಂದರೆ, ಅಲ್ಲಿ ಹೆಣ್ಮಕ್ಕಳನ್ನು ಖೈದಿಗಳನ್ನಾಗಿ ಅಂಡಮಾನಿಗೆ ಕರೆ ತರ್ತಾರೆ. ಆಗ ಒಂದು ನಾವೇ ದಡಕ್ಕೆ ಅಪ್ಪಳಿಸಿ ಅದು ಅದರಲ್ಲಿದ್ದವರೆಲ್ಲರೂ ಏನಾಗ್ತಾರೆ, ಸಾವಿನ ಅಂಚಿಗೆ ಹೋಗ್ತಾರೆ. ತಾವು ಸಾಯಲಿಕ್ಕೆ ಬಂದಿದ್ದೇವೆ ಅಂತ ಗೊತ್ತಿದ್ರು ಅದರಲ್ಲಿ ಇದ್ದಂತಹ ಒಬ್ಬಳು ಹೆಣ್ಮಗಳು ಅಲ್ಲಿರುವ ಜನರನ್ನ ಆಕೆ ರಕ್ಷಿಸ್ತಾಳೆ. ಹಾಗೆ ರಕ್ಷಿಸಿದ್ರಿಂದ ಅವಳಿಗೆ ಶಿಕ್ಷೆಯ ವಿನಾಯಿತಿ ಕೂಡ ಲಭಿಸ್ತದೆ ಅನ್ನೋದನ್ನು ನಾವು ಗಮನಿಸಿಕೊಳ್ಬೋದು. ಅಂದರೆ ಬ್ರಿಟಿಷ್ ಅಧಿಕಾರಿಗಳು ಅದನ್ನು ಕೂಡ ಗಮನಿಸಿದರು. ಸಮಾಜ ರಚನೆಯ ಹಿನ್ನೆಲೆಯಲ್ಲಿ ನಾವು ಎಷ್ಟು ಅವರ ನಕಾರಾತ್ಮಕತೆಯನ್ನು ಹೇಳ್ತೇವೆಯೋ, ಆದರೆ ಅವರು ಸಮಾಜ ರಚನೆಯ ಕಡೆಗೆ ಕೊಟ್ಟ ಗಮನವನ್ನು ಕೂಡ ನಾವು ಗುರುತಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಹೇಳ್ಬೋದು. ಇನ್ನು ಇನ್ನೊಬ್ಬಳು ಹೆಣ್ಮಗಳು ಜೀವನಿ ಅಂತ, ಆಕೆ ಬಹಳ ಅವಳು ಕೂಡ ಅನ್ಯಾಯಕ್ಕೆ ಒಳಗಾಗಿ ಇಲ್ಲಿ ಬಂದು ಆಕೆಯನ್ನು ಮತ್ತೆ ಇಲ್ಲಿ ಕುಟುಂಬವನ್ನು ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಒಟ್ಟು ಇಲ್ಲಿರುವ ಹೆಣ್ಮಕ್ಕಳ ಕತೆಗಳನ್ನು ಗಮನಿಸಿದರೆ ನನಗೆ ಅನಿಸಿದ್ದು, ಇಡೀ ಕೃತಿಯಲ್ಲಿ ನಾವು ಅದನ್ನು ನಾಲ್ಕು ಅಂಶಗಳಲ್ಲಿ ಗುರುತಿಸುವುದಕ್ಕೆ ಸಾಧ್ಯ ಇದೆ. ಒಂದು ಕುಟುಂಬದ ಪರಿಕಲ್ಪನೆಯನ್ನು ಅಂಡಮಾನಿಗೆ ಗಡೀಪಾರಾಗಿ ಬಂದ ಹೆಣ್ಣು ಮಕ್ಕಳು ಕುಟುಂಬದ ಪರಿಕಲ್ಪನೆಯನ್ನು ಸೃಷ್ಟಿಸಿಕೊಂಡ ಅಥವಾ ಕಟ್ಟಿಕೊಂಡ ಕ್ರಮಗಳು. ಅವರು ಖೈದಿಗಳಾಗಿರ್ತಾರೆ, ಖೈದಿಗಳಾಗಿದ್ದವರು ಆಮೇಲೆ ಶಿಕ್ಷೆಯಿಂದ ಹೊರಗೆ ಬಂದು ಆಮೇಲೆ ಅವರು ತಮ್ಮ ಸ್ವತಂತ್ರ ಜೀವನವನ್ನು ನಿರ್ವಹಿಸಿದಂತಹ ಒಂದು ವಿಭಾಗದ ಹೆಣ್ಮಕ್ಕಳು. ಎರಡನೇದು ನಾವಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಆಗುವಂಥದ್ದು, ಜಪಾನಿಯರ ಹಿಂಸೆ ಮತ್ತು ಆಕ್ರಮಣಕ್ಕೆ ತುತ್ತಾಗಿ ಕುಟುಂಬವನ್ನು ಪೋಷಿಸಿದ ಹೆಣ್ಮಕ್ಕಳು. ಅವರು ಮೊದಲ ತಲೆಮಾರಿನವರೇ ಆಗಿದ್ದರು. ಯಾಕಂತಂದರೆ ಅವರೆಲ್ಲ ತನ್ನ ಇರ್ಕಮ್ಮ ಅಂತೂ ತನ್ನ ಮಗನನ್ನು ಮುತ್ತುಸ್ವಾಮಿಯನ್ನು ಮತ್ತು ಮೊಮ್ಮಗ ನಾರಾಯಣ ರಾವನ್ನು ಆಕೆ ಶಿಕ್ಷೆಗೆ ಒಳಗಾದಾಗ ಹೇಳ್ತಾರೆ ಲೇಖಕಿ, ಅವಳು ಕೊನೆಯ ಕಾಲದ ತನಕವೂ ತನ್ನ ಬದುಕನ್ನು ನಿರಾಕರಿಸದೆ ಸ್ವೀಕರಿಸಿಕೊಂಡು ಬದುಕಿದ್ಲು ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಅಂದರೆ ಇಲ್ಲೆಲ್ಲ ನಾವು ಗಮನಿಸಬೇಕಾದಂಥ ಅಂಶ, ಅವರಿಗೆ ಬರುವಾಗ ಇದ್ದ ವಿಪತ್ತುಗಳು, ಸಂಕಟಗಳು, ಆಮೇಲೆ ಅವರು ಎದುರಿಸಿದಂತಹ ಹಿಂಸೆಗಳು, ಅದರ ಜೊತೆಗೆ ಅವರು ಅನುಭವಿಸಿದಂತಹ ಯಾತನೆಗಳನ್ನು ಗುರುತಿಸಿಕೊಂಡ್ರೆ ಅದೆಲ್ಲವೂ ಕೂಡ ಸುಲಭದಲ್ಲಿ ಸಾಧ್ಯ ಆದಂಥದ್ದು ಅಲ್ಲ ಅನ್ನೋದನ್ನು ಗಮನಿಸಬೇಕು. ಇನ್ನು ಮೂರನೇದು, ವಿದ್ಯಾವಂತರಾಗಿ ಸಾಮಾಜಿಕ ಮತ್ತು ರಾಜಕೀಯ ಬದುಕಿನಲ್ಲಿ ಮುನ್ನಡೆದವರು. ನಮಗೆ ಭಾರತದ ಮೊದಲ ಶಿಕ್ಷಕಿ ಅಂತ ನಾವು ಸಾವಿತ್ರಿ ಬಾ ಫುಲೆಯನ್ನು ನೆನಪಿಸ್ತೇವೆ. ಆದರೆ ಇಲ್ಲಿ ಹೆಣ್ಮಗಳು ಶಿಕ್ಷಣವನ್ನು ಪಡೀಲಿಕ್ಕೆ ಸಾಧ್ಯ ಆದದ್ದು 1942ರಲ್ಲಿ. ಅಮೀನಾ ಬೀಬಿ ಅನ್ನುವಂಥ ಹೆಣ್ಮಗಳು ಪ್ರೌಢಶಾಲಾ ಶಿಕ್ಷಣವನ್ನು ಮೊದಲ ಬಾರಿಗೆ ಪೂರೈಸ್ತಾಳೆ. ಅಂದರೆ ಮುಖ್ಯ ಭೂಮಿಕೆ, ಅಂದರೆ ಇಲ್ಲಿ ಇನ್ನೊಂದು ಶಬ್ದವನ್ನು ಬಳಸ್ತಾರೆ ಲೇಖಕಿ, ಮುಖ್ಯ ಭೂಮಿಕೆ ಅಂದರೆ ಭಾರತವನ್ನು ಉದ್ದೇಶವಾಗಿ ಇಟ್ಕೊಂಡಾಗ ಮುಖ್ಯ ಭೂಮಿಕೆಯಲ್ಲಿ ಏನು ಬದಲಾವಣೆಗಳಾಗ್ತವೆ ಅದರ ಪ್ರತಿಫಲನಗಳು ಅಂಡಮಾನ್ನಲ್ಲೂ ಕೂಡ ಗೋಚರಿಸಲಿಕ್ಕೆ ಸಾಧ್ಯ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಅಮೀನಾ ಬೀಬಿ, ಅಂದರೆ ನಾವು ಇವತ್ತಿಗೂ ಶಿಕ್ಷಣದ ಬಗ್ಗೆ ಮಾತನಾಡುವಾಗ ಒಂದು ವರ್ಗದ ಬಗ್ಗೆ ಮಾತನಾಡ್ತೇವೆ, ಆದರೆ ಇಲ್ಲಿ ಅಮೀನಾ ಬೀಬಿ ಮೊತ್ತ ಮೊದಲು ಶಿಕ್ಷಣವನ್ನು ಪಡೆದ ಮಹಿಳೆ ಅನ್ನೋದನ್ನು ಗುರುತಿಸಿಕೊಳ್ಬೇಕು. ಇನ್ನು ನಾಲ್ಕನೇದು, ಹೋರಾಟದ ಬದುಕಿಗೆ ಮುನ್ನಡೆ ಬರೆದವರು. ಗಂಡು ಮತ್ತು ಹೆಣ್ಣು ಪ್ರಕೃತಿಯ ಎರಡು ಸತ್ಯಗಳು, ಅವರಿಬ್ಬರು ಪರಸ್ಪರ ಆಕರ್ಷಿತರಾಗುವಂಥದ್ದು ಅದು ಪ್ರಕೃತಿ ನಿಯಮ ಸಹಜ. ಆದರೆ ಗಂಡು ಲೋಕ ಹೆಣ್ಣು ಲೋಕವೇ ಇಲ್ಲದೆ ಬದುಕಬೇಕು ಅನ್ನುವಂಥ ಅನಿವಾರ್ಯತೆ ಹುಟ್ಟಿಕೊಂಡಾಗ ಅವರು ಎದುರಿಸುವ ಸವಾಲುಗಳು ಅಥವಾ ಅವರು ಎದುರಿಸುವ ಸಂಕಟಗಳು, ನೋವುಗಳು, ಭಾವನೆಗಳನ್ನು ಹಂಚಿಕೊಳ್ಳಿಕ್ಕೆ ಆಗದೇ ಇದ್ದಾಗ ಒಂದು ಕಡೆ ದೇಹದ ಹಸಿವು, ಇನ್ನೊಂದು ಕಡೆ ಮನಸ್ಸಿನ ಹಸಿವು, ಇವೆರಡನ್ನೂ ನಿವಾರಿಸಿಕೊಳ್ಳಿಕ್ಕೆ ಆಗದೇ ಇರುವಂಥ ಆ ಸ್ಥಿತಿಯಲ್ಲಿ ಒಂದು ಕಡೆ ಸೈನ್ಯ, ಇನ್ನೊಂದು ಕಡೆ ಖೈದಿತನ, ಮತ್ತೊಂದು ಕಡೆ ದುಡಿಮೆ, ದುಡಿದ್ರೂ ಹೊಟ್ಟೆ ತುಂಬ ಅನ್ನ ಇಲ್ಲದೆ ಇರುವಂತಹ ಪರಿಸ್ಥಿತಿ. ಯಾಕಂದ್ರೆ ಎಲ್ಲರೂ ದುಡಿದು ಹೊಟ್ಟೆ ತುಂಬಿಸಿಕೊಳ್ಳಿಕ್ಕೆ, ಆದರೆ ಹೊಟ್ಟೆ ತುಂಬ ಅನ್ನ ಇಲ್ಲದೆ ಇರುವಂತಹ ಈ ಪರಿಸ್ಥಿತಿಯಲ್ಲಿ ಹಿಂಸೆಯ ಯಾವ ಸ್ವರೂಪವನ್ನು ನಾವು ಊಹಿಸಲಿಕ್ಕೆ ಸಾಧ್ಯ ಇಲ್ವೋ ಅದನ್ನು ಹೆಣ್ಣು ಮಕ್ಕಳು ಅನುಭವಿಸಿದರು. ಗಂಡು ಮಕ್ಕಳಿಗೆ ಗಮನಿಸಿದರೆ ಅವರು ಒಬ್ಬಳು ಅವಳು ಇರ್ಕಮ್ಮವೇ ಇರಬೇಕು, ಅವಳು ಮದುವೆ ಆಗ್ತಾಳೆ, ಗಂಡ ಕೃಷಿ ಮಾಡ್ತಾನೆ, ಆದರೆ ಕೃಷಿ ಮಾಡುವಾಗ ಹವಾಮಾನದ ವೈಪರೀತ್ಯ, ಎಲ್ಲೆಲ್ಲಿಂದಲೂ ಬಂದಿರ್ತಾರೆ ಅವರು, ಹವಾಮಾನದ ವೈಪರೀತ್ಯದಿಂದ ಅವರಿಗೆ ಬದುಕಲಿಕ್ಕೆ ಆಗುವುದಿಲ್ಲ, ಕೃಷಿಯನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡಲಿಕ್ಕೆ ಆಗುವುದಿಲ್ಲ, ಜೀವವನ್ನು ಬಹಳ ಬೇಗ ಕಳ್ಕೊಳ್ತಾರೆ. ಹಾಗಾಗಿ ಸಮತೂಕದ ಬದುಕನ್ನಾಗಲಿ ಅಥವಾ ನಾವು ನಿರೀಕ್ಷೆ ಮಾಡುವ ನಮಗೆ ಕಲ್ಪನೆಗೂ ದಕ್ಕದೇ ಇರುವಂತಹ ಒಂದು ಬದುಕನ್ನು ಅಲ್ಲಿಯ ಜನ ಬದುಕಿದರು. ಆದರೆ ಮೆಚ್ಚಬೇಕಾದ ಸಂಗತಿ ಏನು ಅಂತಂದರೆ ಅವರೆಲ್ಲರೂ ತಮ್ಮ ನೋವನ್ನು, ತಮ್ಮ ಸಂತಸವನ್ನು, ತಮ್ಮ ಯಾತನೆಯನ್ನು ಎಲ್ಲವನ್ನ ಜನಪದದಲ್ಲಿ ಕೂಡ ಹಾಡಿದರು. ಕೆಲವು ಕಡೆ ಜನಪದದ ಉದಾಹರಣೆಗಳನ್ನು ಒಂದೆರಡು ಹಾಡುಗಳನ್ನು ಕೊಡ್ತಾರೆ, ಸಾಹಿತ್ಯವನ್ನು ನಿರ್ಮಾಣ ಮಾಡಿದರು. ಹಾಗಂತ ಹೇಳಿ ಸಾಮಾಜಿಕ ಕಟ್ಟುಪಾಡುಗಳನ್ನು ಗಮನಿಸಿಕೊಂಡ್ರೆ, ಪರ್ದಾ ವ್ಯವಸ್ಥೆ ಇತ್ತು. ಆ ಪರ್ದಾ ವ್ಯವಸ್ಥೆಗೆ ಅವರು ಬಿಳಿ ಬಟ್ಟೆಯನ್ನು ಹಾಕ್ಕೊಳ್ತಾ ಇದ್ರು. ಯುದ್ಧ ಆರಂಭ ಆದಾಗ ಅಲ್ಲಿ ಬಟ್ಟೆ ಇರಲಿಲ್ಲ, ಆ ಪರ್ದಾವನ್ನೇ ಅವರು ಹಿಂದೂ ಎಲ್ಲ ಧರ್ಮೀಯರು, ಅಂದರೆ ಅಲ್ಲಿ ಧರ್ಮದ ಪ್ರಶ್ನೆ ಇರಲಿಲ್ಲ, ಮನುಷ್ಯ ಧರ್ಮ ಒಂದೇ, ಚರ್ಚ್ಗಳನ್ನು ಕಟ್ಟಿಕೊಂಡಿದ್ರು ಅಥವಾ ದೇವಸ್ಥಾನಗ ಬೌದ್ಧ ಧರ್ಮದವರಿದ್ರು, ಸಿಖ್ರಿದ್ರು, ಎಲ್ಲರೂ ಇದ್ರು, ಸರ್ ಹೇಳಿದ್ರಲ್ಲ ಎಲ್ಲರೂ ಇದ್ರು. ನಮಗೊಂದು ಬಹಳ ಕುತೂಹಲ ಆಗ್ತದೆ ಏನು ಅಂತಂದರೆ, ಒಂದು ಕಡೆ ಬುಡಕಟ್ಟಿನವರು, ಬುಡಕಟ್ಟಿನ ಧರ್ಮ ಏನು, ಹಲವು ಬುಡಗಳು ಸೇರಿ ಒಂದಾಗೋದು, ಎಲ್ಲರೂ ಸೇರಿ ಬದುಕುವುದು, ಅದರ ಪ್ರಭಾವ ಇವರ ಮೇಲಾಯ್ತಾ ಗೊತ್ತಿಲ್ಲ ನನಗೆ. ಆದರೆ ಕಾಡಿನಲ್ಲಿರುವ ಬುಡಕಟ್ಟು ಜನ ಮತ್ತು ನಾಡಿನಲ್ಲಿರುವ ನಾಗರಿಕರು ಅಂತ ಹೇಳಿಕೊಳ್ಳುವ ಜನ ಇವರು ಇಬ್ಬರು ಕೂಡ ಕುಟುಂಬವನ್ನು ನಿರ್ವಹಣೆ ಮಾಡಬೇಕಾದ್ರೆ, ಕುಟುಂಬದಲ್ಲಿ ಒಳಗೆ ಇರುವ ಹೆಣ್ಣಿನ ಪಾತ್ರವನ್ನು ನಿರ್ವಹಿಸಬೇಕಾದ್ರೆ ಎದುರಿಸಿದಂತಹ ಸಂಘರ್ಷಗಳು ಮತ್ತು ಅದು ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಬೇಕಾದದ್ದು ಕೂಡ ಬಹಳ ಮುಖ್ಯ ಇದು. ಅಲ್ಲಿ ಇನ್ನೂ ಒಂದು ಅಂಶ ಬರ್ತದೆ, ವೇಶ್ಯವಾಟಿಕೆ ಇರಲಿಲ್ಲ ಅಷ್ಟಿದ್ರೂ ಕೂಡ. ನಾವು ಅಲ್ಲಿ ಒಂದು ಹೆಣ್ಣು ಮಕ್ಕಳನ್ನು ಒಬ್ಬ ಖೈದಿ ನೀನು ಲೈಂಗಿಕತೆಗೆ ಇದು ಮಾಡಬೇಕು ಅಂತ ಹೇಳಿದ್ದಕ್ಕಾಗಿ ಆಮೇಲೆ ಬ್ರಿಟಿಷ್ ವಸಾಹತುಶಾಹಿ ಅವರ ಮೇಲೆ ಕ್ರಮ ಕೈಗೊಂಡದ್ದನ್ನು ಗಮನಿಸಬೇಕು. ಅಂದರೆ ನಾವು ಯಾವುದನ್ನು ನಾಗರಿಕತೆ ಅಂತ ಹೇಳಿ ಹೇಳ್ತಾ ಇದ್ದೇವೆಯೋ ಅಲ್ಲಿರುವ ಹುಳುಕುಗಳಲ್ಲಿ ಆ ಹುಳುಕುಗಳು ಇರಲಿಲ್ಲ. ಅಲ್ಲಿ ಜನ ಆಗಲೇ ಹೇಳಿದೆ, ಜನಸಂಖ್ಯೆಯಲ್ಲಿ ಹೆಣ್ಮಕ್ಕಳ ಸಂಖ್ಯೆ ಕಡಿಮೆ ಇತ್ತು, ಗಂಡಸರ ಸಂಖ್ಯೆ ಹೆಚ್ಚಿತ್ತು. ಆದರೂ ಕೂಡ ಈ ಹಿನ್ನೆಲೆಯ ಸಮಾಜವನ್ನು ಕಟ್ಟಲಿಕ್ಕೆ ಹೆಣ್ಮಕ್ಕಳ ತ್ಯಾಗವೂ ಇತ್ತು, ಗಂಡ್ಮಕ್ಕಳ ತ್ಯಾಗವೂ ಇತ್ತು. ಅದರೊಂದಿಗೆ ಅವರಿಬ್ಬರೂ ಸೇರಿ ಕಟ್ಟಿದ ಸಮಾಜದ ಒಳಗಡೆ ನೂರಾರು ಯಾತನೆಗಳಿದ್ವು. ಜಪಾನೀಸ್ ಸೈನಿಕ ಒಸಾಕ, ಜಪಾನೀಯರು ಅವರು ಒಂದು ಮಾತು ಬರುತ್ತೆ, ಅವರು ತುಂಬ ಕ್ರೂರಿಗಳಾಗಿದ್ದರು, ಹಿಂಸೆಯಿಂದ ನಡೆಸಿಕೊಳ್ತಾ ಇದ್ರು. ನಮ್ಮ ಮನೆಗಳಿಗೆ ಚಪ್ಪಲಿ ಹಾಕಿಕೊಂಡು ಗನ್ನಿಂದ ಒಳಗೆ ಬಂದು ಪಾತ್ರೆಗಳನ್ನು ಕುಕ್ಕಿ ಕುಕ್ಕಿ ನೋಡ್ತಾ ಇದ್ರು. ನಾವು ಯಾವುದನ್ನು ಶುಭ್ರ ಅಂತ ಭಾವಿಸ್ತಾ ಇದ್ವಿ ಅದನ್ನೆಲ್ಲ ನೋಡ್ತಾ ಇದ್ರು ಅನ್ನೋದನ್ನೆಲ್ಲ ಬರೆದಿದ್ದಾರೆ. ಆದರೆ ಗಂಡು ಮತ್ತು ಹೆಣ್ಣನ್ನು ಬೇಲಿ ಹಾಕಿ ಕಟ್ಟಕ್ಕಾಗಲ್ಲ ಅನ್ನೋದಕ್ಕೆ 16 ಹರೆಯದ ಆನಿ ಹೂ ಮಾರಲಿಕ್ಕೆ ಆ ಸೈನಿಕರ ಇದಕ್ಕೆ ಬಂದವಳು. ಅಲ್ಲಿ ಒಸಾಕನನ್ನು ಪ್ರೇಮಿಸ್ತಾಳೆ, ಅವರ ಮದುವೆ ಆಗ್ತದೆ. ಒಸಾಕನಿಗೆ ಗೊತ್ತಿರ್ತದೆ ತಾನು ವಿವಾಹ ಆಗಬಾರ್ದು ಅಂತ, ಅದು ಗೊತ್ತಿದ್ರು ಅವನು ವಿವಾಹ ಆಗ್ತಾನೆ. ವಿವಾಹ ಆದ ಮೇಲೆ ವಿವಾಹ ಆದದ್ದಕ್ಕಾಗಿ ಅವನನ್ನು ಅವನಿಗೆ ಶಿಕ್ಷೆ ಆಗ್ತದೆ. ಆಗ ಬ್ರಿಟಿಷ್ ವಸಾಹತು ಶಾಹಿ ಕೇಳ್ತದೆ, ನೀನು ನಿಜವಾಗಿ ಅವನನ್ನು ಮದುವೆ ಆಗಿದೆಯಾ ಅಂತ. ಅವರಿಗೊಂದು ಮಗು ಹುಟ್ಟುತ್ತದೆ, ಅದರ ಚಿತ್ರ ಇಲ್ಲಿ ಇದೆ. ಆಕೆ ಹೇಳ್ತಾಳೆ, ನಾನು ಬ್ರಿಟಿಷ್ ವಸಾಹತು ಶಾಹಿಗೆ ಹೇಳಿದರೆ ಎಲ್ಲಿ ನನಗೆ ಮತ್ತೆ ಶಿಕ್ಷೆ ಆಗ್ತದೋ ಅನ್ನುವ ಕಾರಣಕ್ಕಾಗಿ ಅವಳು ಮದುವೆ ಆಗಿಲ್ಲ ಅಂಥೇಳಿ ಹೇಳ್ತಾಳೆ. ಒಸಾಕನ ಕುಡಿಯನ್ನು ತನ್ನ ಗರ್ಭದಲ್ಲಿ ಹೊತ್ತ ಆ ಹೆಣ್ಮಗಳು ಒಂದು ಹೆಣ್ಮಗುವನ್ನು ಪಡೀತಾಳೆ. ಆಕೆ ಮತ್ತೆ ಸ್ವಲ್ಪ ವರ್ಷಗಳ ನಂತರ ಮತ್ತೊಂದು ಮದುವೆಯನ್ನು ಆಗ್ತಾಳೆ. ಅಂದರೆ ನಾವು ಇವತ್ತು ಜನಾಂಗಿಕವಾಗಿ ಹೇಳುವಾಗ ಏನು ಇಡೀ ಜಗತ್ತಿನಲ್ಲಿ 6 ರೀತಿಯ ಜನಾಂಗಗಳಿವೆ ಅಂತ ಏನು ಹೇಳ್ತೇವೆಯೋ, ಅದಕ್ಕಿಂತ ಭಿನ್ನವಾದ ವರ್ಣ ಸಂಕರಗಳಾದಂತಹ ಉಲ್ಲೇಖಗಳನ್ನು ನಾವಿಲ್ಲಿ ಗುರುತಿಸುವುದಕ್ಕೆ ಸಾಧ್ಯ ಇದೆ. ಅದಕ್ಕೆ ಅವಕಾಶ ಮಾಡಿಕೊಟ್ಟವರು, ಅಂದರೆ ಸಮುದಾಯವನ್ನು ಪೊರೆಯಲು ಅವಕಾಶ ಮಾಡಿಕೊಟ್ಟವರು ಹೆಣ್ಮಕ್ಕಳು ಅನ್ನೋದನ್ನು ಗಮನಿಸಬೇಕು. ಇನ್ನು ಅಲ್ಲಿ ಇರುವಂತಹ ಅಂಶಗಳನ್ನು ಗಮನಿಸಿದರೆ ಐ ಎನ್ ಎ ಬಗ್ಗೆ ಮಾತು ಬಂತು. ಸುಭಾಷ್ ಚಂದ್ರ ಬೋಸ್ ಅಲ್ಲಿಗೆ ಬರ್ತಾರೆ, ಆದರೆ ನಮ್ಮ ರಾಜಕೀಯದ ಹಿನ್ನೆಲೆಯನ್ನು ನಾವು ಗಮನಿಸಿಕೊಂಡ್ರೆ ಅಂಡಮಾನ್ನ ಒಳಗಿರುವ ಸಂಕಟ ಏನು ಅಂತ ಹೊರಗಿರುವವರಿಗೆ, ಆ ಜೈಲಿಗೆ ಅವರು ಹೋದ ಚಿತ್ರ ಇದೆ ಇಲ್ಲಿ, ಆದರೆ ಜೈಲಿನ ಒಳಗೆ ಖೈದಿಗಳು ಯಾವ ನರಕವನ್ನು ಅನುಭವಿಸ್ತಾ ಇದ್ದಾರೆ ಅನ್ನುವುದನ್ನು ಅವರಿಂದ ಮುಚ್ಚಿಡಲಾಗ್ತದೆ, ಅವರಿಗೆ ಗೊತ್ತೇ ಆಗುವುದಿಲ್ಲ. ಸ್ವತಂತ್ರ ಭಾರತದಲ್ಲಿ ಸೋನಿಯಾ ಗಾಂಧಿ ಹೋಗ್ತಾರೆ, ರಾಜೇಂದ್ರ ಪ್ರಸಾದ್ ಹೋಗ್ತಾರೆ. ಭಾರತ ಸ್ವತಂತ್ರ ಆದಾಗ ಆ ದೇಶ, ಆ ಅಂಡಮಾನ್ನ ದ್ವೀಪ ಅನುಭವಿಸಿದ ಖುಷಿಯನ್ನು ಕೂಡ ಈ ಕೃತಿ ದಾಖಲು ಮಾಡ್ತದೆ. ಅಂದರೆ ಹೆಣ್ಣು ಮಕ್ಕಳ ಕುರಿತಾದ ಚಿಂತನೆಗಳು. ನಾಲ್ಕನೇದಾಗಿ ನಾನು ಕೊನೆಯ ಅಂಶ ಹೇಳೋದಾದರೆ, ಅಂಡಮಾನ್ನಲ್ಲಿ ಚಳುವಳಿಯಲ್ಲಿ ಭಾಗವಹಿಸಿ ಗುರುತಿಸಿಕೊಂಡ ಹೆಣ್ಣು ಮಕ್ಕಳ ದಾಖಲಾತಿಯು ಈ ಕೃತಿಯಲ್ಲಿ ಇದೆ ಅನ್ನೋದು. ಅಂದರೆ ಒಂದು ಕಡೆ ಶೋಷಣೆಗೆ ಒಳಗಾದವರು, ಇನ್ನೊಂದು ಕಡೆ ಹೋರಾಟವನ್ನು ಮಾಡಿದವರು, ಅಂತಹ ದಾಖಲಾತಿಯು ಕೂಡ, ಅಂದರೆ ಸ್ವತಂತ್ರ ಭಾರತದಲ್ಲಿ ಸುಶಿಕ್ಷಿತರಾಗಿ ಉನ್ನತ ಸ್ಥಾನವನ್ನು ಹೊಂದಿ ಅಧಿಕಾರವನ್ನು ಹೊಂದಿ ಆ ಮೂಲಕ ಸಾಧನೆಯನ್ನು ಮಾಡಿದ ಹೆಣ್ಣು ಮಕ್ಕಳ ಗಾಥೆಯೂ ಕೂಡ ಈ ಕೃತಿಯಲ್ಲಿ ಇದೆ. ಆ ಕಾರಣಕ್ಕಾಗಿ ನಾವು ಗಮನಿಸಿಕೊಳ್ಳೋದಾದರೆ ಈ ಎಲ್ಲ ಅವರ ಹೆಸರು ಶಾಂತಾ ಲಕ್ಷ್ಮಣ್ ಸಿಂಗ್ ಅಂತ. ಆಕೆ ಚಳುವಳಿಯಲ್ಲಿ ಗುರುತಿಸಿಕೊಂಡು ಮುನ್ಸಿಪಲ್ ಕಾರ್ಪೊರೇಟರ್ ಆಗಿ ಗುರುತಿಸಿಕೊಂಡವಳು. ಅದರ ಜೊತೆಗೆ ರಾಜೇಂದ್ರ ಪ್ರಸಾದರು ಅಲ್ಲಿರುವ ಹೆಣ್ಮಕ್ಕಳ ಜೊತೆಗೆ ಬೆರ್ತದ್ದು, ಈ ಎಲ್ಲ ಸಂಗತಿಗಳನ್ನು ನಾವಿಲ್ಲಿ ಗಮನಿಸಿಕೊಳ್ಬೋದು. ಹೆಣ್ಣು ಮಕ್ಕಳು ಅಂತಂದರೆ ನಾವು ಸಾಮಾನ್ಯವಾಗಿ ಹೇಳುವ ಅಬಲೆಯರು ಅನ್ನುವ ಮಾತಿಗಿಂತ ಭಿನ್ನವಾಗಿ ಇಲ್ಲಿರುವ ದಾಖಲಾತಿ ಹೆಣ್ಮಕ್ಕಳ ಚರಿತ್ರೆಯನ್ನು ದಾಖಲುಗೊಳಿಸಿದ ವಿಷಯ. ನನಗೇನು ಅನಿಸಿತ್ತು ಅಂತಂದರೆ, ಇನ್ನೂ ಒಂದು ಕುತೂಹಲ ಏನಿತ್ತು ನನಗೆ ಪುಸ್ತಕವನ್ನು ಕೈಗೆತ್ತಿಕೊಳ್ಳುವಾಗ ಅಂತಂದರೆ, ಖೈದಿಗಳ ಅವರೇ ಅವರ ಬಗ್ಗೆ ಹೇಳಿಕೊಂಡ ಒಂದಿಷ್ಟು ಹೇಳಿಕೆಗಳು ನಮಗೆ ದಾಖಲಾದದ್ದು ಸಿಗ್ಬಹುದೇನೋ ಅನ್ನುವಂಥ ಒಂದು ಕುತೂಹಲ ಇತ್ತು. ಅಂದರೆ ಅವರ ಬಗ್ಗೆ ಇನ್ನೊಬ್ಬರು ಹೇಳುವುದಕ್ಕಿಂತ ಅವರೇ ಅವರ ಬಗ್ಗೆ ಹೇಳಿದಂಥ ಅಂಶಗಳು ಇರಬಹುದೇನೋ ಅಂತ. ಆದರೆ ಪರವಾಗಿಲ್ಲ, ಇಷ್ಟಾದರೂ ದಾಖಲಾಗಿದೆಯಲ್ಲ ಅನ್ನುವ ಒಂದು ಸಮಾಧಾನವನ್ನು ನಾವು ಹೊಂದಬೇಕಾದಂಥ ಅಂಶವೂ ಕೂಡ ಬಹಳ ಮುಖ್ಯ. ಗೊಗ್ಗವೆ ಹೇಳ್ತಾಳೆ, ಗಂಡು ಮೋಹಿಸಿ ಹೆಣ್ಣ ಹಿಡಿದಡೆ ಅದು ಒಬ್ಬರ ಒಡವೆ ಎಂದು ಅರಿಯಬೇಕು. ಹೆಣ್ಣು ಮೋಹಿಸಿ ಗಂಡ ಹಿಡಿದಡೆ ಉತ್ತರವಾವು ಎಂದು ಅರಿಯಬೇಕು. ಈ ಎರಡರ ಉಭಯವ ಕಳೆದು ಸುಖಿ ತಾನಾಗಬಲ್ಲಡೆ ನಾಸ್ತಿನಾತನು ಪರಿಪೂರ್ಣನೆಂಬೆನೆ. ಬಹುಶಃ ಗಂಡು ಮತ್ತು ಹೆಣ್ಣು ಈ ಸಮಾಜದ ಎರಡು ಮುಖಗಳು. ಆ ಎರಡು ನಾಣ್ಯದಕ್ಕೆ ಬೆಲೆ ಬರುವುದು ಆ ಎರಡು ಮುಖ ಇದ್ದ ಹಾಗ. ಆ ಎರಡೂ ಮುಖಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿದಾಗ ಮಾತ್ರ ಒಂದು ಆರೋಗ್ಯಪೂರ್ಣ ಸಮಾಜ ನಿರ್ಮಿಸಲಿಕ್ಕೆ ಸಾಧ್ಯ ಅನ್ನುವುದು ವಸಾಹತುಶಾಹಿ ಆಡಳಿತಕ್ಕೂ ಗೊತ್ತಿತ್ತು. ಆಕ್ರಮಣಕಾರಿ ಮಾಡಿದ ಯುದ್ಧವನ್ನು ಮಾಡಿದಂತಹ ಸೇನೆಯ ಆಡಳಿತಕ್ಕೂ ಕೂಡ ಗೊತ್ತಿತ್ತು. ಅಂದರೆ ರಾಜಕೀಯ ಕೈದಿಗಳು ಅಥವಾ ಅಪರಾಧದ ಕೈದಿಗಳು ಇವು ಇಬ್ಬರೂ ಕೂಡ ಅವರು ಆ ಹಿನ್ನೆಲೆಯಲ್ಲಿ ಗಮನಿಸಿಕೊಂಡಾಗ, ಗಂಡು ಮತ್ತು ಹೆಣ್ಣು ಅನ್ನುವ ಹಿನ್ನೆಲೆಯಲ್ಲಿ ಗಮನಿಸಿಕೊಂಡಾಗ ಅವರೆಲ್ಲರೂ ನಿರ್ವಹಿಸಿದ ಪಾತ್ರಗಳು, ಅವರೆಲ್ಲರ ಕಥೆಗಳು ಇಲ್ಲಿವೆ. ಸಂಕ್ಷಿಪ್ತವಾಗಿ ದಾಖಲಾಗಿದೆ. ಆದರೆ ನಾನಾಗಲೇ ಹೇಳಿದ ಹಾಗೆ ಮಾನವಶಾಸ್ತ್ರ ಸಮಾಜಶಾಸ್ತ್ರದ, ಯಾಕೆಂದರೆ ನಾನು ಕೃಷಿ ಸಂಸ್ಕೃತಿ ಬಗ್ಗೆ ಮಾತಾಡುವಾಗಲೆಲ್ಲ ನಾವು ಸಂಭ್ರಮದಿಂದ ಹೇಳ್ತೇವೆ ಕೃಷಿಯನ್ನು ಹುಡುಕಿದವಳು ಹೆಣ್ಮಗಳು ಹಾಗೆ ಹೀಗೆ ಅಂತ. ಆದರೆ ಇದನ್ನು ಗಮನಿಸಿಕೊಂಡ್ರೆ ಕಾಡನ್ನು ಕಡಿದು ನಾಡು ಮಾಡ್ತಾ ನಾಡಿನಲ್ಲಿ ಬೆಳೆಯನ್ನು ಬೆಳೆದ ಕ್ರಮವನ್ನು ಗಮನಿಸಿಕೊಂಡ್ರೆ, ಇಲ್ಲಿರುವ ಸಾಮಾಜಿಕ ಕಟ್ಟುಪಾಡುಗಳನ್ನು ಗಮನಿಸಿಕೊಂಡ್ರೆ, ಅಲ್ಲಿರುವ ವಸ್ತ್ರವಿನ್ಯಾಸ, ವಿವಾಹದ ವಿಧಿಗಳು, ವಿವಾಹ ಹೇಗೆ ಆಗ್ತಾ ಇದ್ರು ಅದರ ವಿಧಿಗಳು ಅಥವಾ ಅವರ ಆಚರಣೆಗಳು ಹೇಗಿತ್ತು ಅನ್ನುವ ಸಂಕ್ಷಿಪ್ತ ವಿವರಣೆಗಳು ಸಿಗ್ತವೆ. ಅದನ್ನೆಲ್ಲ ಕಟ್ಟಿದ ಹೆಣ್ಣುಮಕ್ಕಳು ಅದಕ್ಕಿಂತ ಹೆಚ್ಚಾಗಿ ತಮ್ಮ ನೋವನ್ನು, ತಮ್ಮ ಯಾತನೆಯನ್ನು ಮತ್ತು ತಮ್ಮ ಸಂತಸವನ್ನು ಒಂದಿಷ್ಟು ಹಾಡುಗಳ ಮೂಲಕ ಕಟ್ಟಿದ ಯಾರು ಜನಪದರು ಇರಬಹುದು ಅಥವಾ ಕವಿಯತ್ರಿಯರು ಕವಿಗಳು ಇರಬಹುದು, ಅವರೆಲ್ಲರ ಬದುಕು ಕೂಡ ಅಂದರೆ ಒಂದರ್ಥದಲ್ಲಿ ಅದು ಧರ್ಮ ಸಮನ್ವಯದ, ಮನುಷ್ಯ ಸಮನ್ವಯದ ಬದುಕಾಗಿತ್ತು ಅನ್ನೋದು ಬಹಳ ಮುಖ್ಯ ಆದಂಥ ಅಂಶ. ಅಲ್ಲಿ ಯಾತನೆಯೂ ಇದೆ, ಹಿಂಸೆಯೂ ಇದೆ, ಅದರೊಂದಿಗೆ ಪ್ರೀತಿಯೂ ಇದೆ ಅನ್ನೋದನ್ನು ಹೇಳ್ತಾ ಈ ಅವಕಾಶವನ್ನು ಒದಗಿಸಿಕೊಟ್ಟ ಎಲ್ಲರಿಗೂ ನಮಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.
1: ಇಷ್ಟವರೆಗೆ ಡಾಕ್ಟರ್ ಜ್ಯೋತಿ ಚೇಳಾಯರು ಇವರ ಮಾತುಗಳನ್ನು ಕೇಳಿದ್ರಿ. ಇದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಬಜ್ಪೆ ಶನೈಶ್ವರ ದೇವಸ್ಥಾನದಲ್ಲಿ ನಡೆದ ಶನೈಶ್ವರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆ, ಭಾಗವತರು ಪ್ರಶಾಂತ್ ರೈ ಪುತ್ತೂರು, ಚೆಂಡೆ ಹಾಗೂ ಮದ್ದಳೆ ರೋಹಿತ್ ಉಚ್ಚಿಲ, ಜಿತೇಶ್ ಕೋಳಿಯೂರು, ಪಾತ್ರ ಪರಿಚಯ ವಿಕ್ರಮಾದಿತ್ಯ, ಭಾಸ್ಕರ್ ರೈ ಕುಕ್ಕುವಳ್ಳಿ, ಶನೇಶ್ಚರ ವಸಂತ ದೇವಾಡಿಗ, ಪುರೋಹಿತ ಹಾಗೂ ನಂದಿಶ್ರೇಷ್ಠಿ, ಶಿರಂಕಲ್ಲು ಪಶುಪತಿ ಶಾಸ್ತ್ರಿ, ಅಲೋಲಿಕೆ ಹಾಗೂ ಸುಶೀಲೆ, ರವಿ ಅಲೆವೂರಾಯ, ಚಂದ್ರಶಯನ ಹಾಗೂ ಪದ್ಮಾವತಿ, ದಿನಕರ್ ಎಸ್ ಪಚ್ಚನಾಡಿ. ಇದೀಗ ಶನೇಶ್ಚರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆಯ ಎರಡನೇ ಕಂತು.

0: ஓ சக்கரவர்த்தி,
1: ஓ
0: எங்களை எங்களை உழாய் சர்ச்சை நடத்துதான் மாத்திர பரவாத அபிப்பிராயம் ஈரு குரல் வந்து அந்த தும்பு கொடுத்து
1: இருஞ்சி மல்ல முண்டாசு கட்டது குழுதா இருக்கு
0: பாத்திர ரெண்டு பாத்திர சுதாபட பாத்திர வரைக்கும் ஒரு நெக்கண்ட சூர் பாஷா வித்தியாசம்
1: அந்த கிழவுதலே கொத்தி பண்ணு பன்னிர கொத்தி போச்சு
0: அந்த
1: அஞ்சு அந்த மாத்த பரவாத ஈர் பண்ணல யாவுடே
0: ஓ அருள் இருத்த தூரோடு குள்ளந்து
1: அல்ல
0: ஆறு பணந்துள்ளேன்
1: ನನಗೆ
0: ರಾಜಗ್ರಹವು ಸೂರ್ಯ ಬಂಡಿತ
1: ಓಹೋ
0: ದಾಯಗಂದು ಕೇಂದ ಆರಪಣಪುನ ಈ ಪ್ರಪಂಚದ ಪೂರ ಜೀವ ಜಂತುಳು ಬದುಕುದು ಉಪ್ಪೋಡೊಂದಂಡ ಸೂರ್ಯದೇವರು ಬೋಡು
1: ಕರ್ಮ ಸಾಕ್ಷಿ ಭಗವಂತಿ
0: ಅಂಚ ಅದು ಸೂರ್ಯಗ್ರಹ ಶ್ರೇಷ್ಠ
1: ಎರ ಬಂದ್ಬಿಡಕೇಂಡ ಈ ಮಾರ್ತಾಂಡಿಗೆ ಮೃತ ಅಂಡಾದ ಹುಟ್ಟಿನವಗೆ ಭಗವಂತ ಜೀವದಾನ ಮಾಡ್ತನಿಗೆ
0: ಪಂಡೇರು ಅಂಡ ಶ್ರೇಷ್ಠತ್ವಕ್ಕೆ ಅವ್ ಸರಿಯಾದ ಉದಾಹರಣೆ ಯಾವ
1: ಪಂಡ ಲೋಕ ಬೆಳಗುನ ಏನು
0: ಅಂದ್ ಆತೆ ಅದಕ್ಕೆ ನನವರಿ ಹೂವು ಅವಳುಗಳೊಂದು ಉಳ್ಳಿರತ್ತ ತಾರೆ ಅಡಿಕೆ ಕಂತ ಬಾಡು
1: ಅರ್ಧಿ
0: ಆರು ಬಂಡ ಪೇರು ಚಂದ್ರನೇ ಶ್ರೇಷ್ಠ ಒಂಡಿ ರಾತ್ರದ ಪೊತ್ತುಗು ಬೊಳ್ಪು ಕೊರದು ಈ ಮಾತ ದೈಕ್ಲಿಡಿದ ಔಷಧೀಯ ಸತ್ತನ್ನು ದಿಂಜಾಬುನಾರು ಚಂದ್ರದೇವರು
1: ಔಷಧೀಶಿ
0: ಅಂದ ತಂಪಾಯಿನ ತಿಂಗಳದ ಬೊಳ್ಪುದ ಮೂಲಕ ಮರ್ತದ ಅಂಶ ದಿಂಜ ಒಂದುಳ್ಳೀರು ಚಂದ್ರನೇ ಶ್ರೇಷ್ಠ
1: ತಿಂಗಳು ತಿಂಗಳದ ಬೊಲ್ಪು
0: ಅದಾಗ ನನ್ನೂರು ಈಗ ಇನ್ನು ಸೈ ಸೇರ ಆಯ್ತು
1: ಅನ್ನೋ ಬೇತ ಅಭಿಪ್ರಾಯ ಉಂಟು ನನಗೆ
0: ಅವಂತ ಶ್ರೇಷ್ಠ ಚೂರು ಬುದ್ಧಿ ಕೊರೋಳು ಒಂದಿತ್ತಿಂಡ ಬುಧನೇ ಶ್ರೇಷ್ಠ ಅಂದು ಬಣ್ಣೊಂದುಳ್ಳಿ ಬುದ್ಧಿಕಾರಕ
1: ಅದ
0: ನನೂರಿ ಪಣೊಂದುಳ್ಳೀರಿ ಮಂಗಳ ಶ್ರೇಷ್ಠ
1: ಅಂಗಾರಕ್ಕೆ
0: ಕ್ರೂರ ಕ್ರೂರ ಆಂಡಲ ಒಂಜಿ ಪೂಜೆ ಮಲ್ತಿಂಡ ಭಕ್ತಿಡೆ ಪೂಜೆ ಮಲ್ತಿಂಡ ಅನುಗ್ರಹ ಕೊರುಪೀರು ಮಂಗಳನೆ ಶ್ರೇಷ್ಠ ಅಂದು ಪಣೊಂದುಳ್ಳಿ ಅವು ಸೈಸರಾಜಿ ನಳೊಂಜಿ ಪಂಡಿತರು ಪಣೊಂದುಳ್ಳಿರು ಅವು ಶ್ರೇಷ್ಠನೇ ಅತ್ತು ಮುಪ್ಪತ್ತ ಮೂಜಿ ಕೋಟಿ ದೇವತೆಗಳ ನಮಸ್ಕಾರ ಮಣಪುನ ಗುರು ಬೃಹಸ್ಪತಿ ಆಚಾರ್ಯರು
1: ಶಬ್ದಗೆ ಅಂದು
0: ಆ ಗ್ರಹದ ಮಿತ್ತು ಓಲ ಇದ್ದಿ ಆಯ್ತ ಪ್ರಭಾವನೇ ಶ್ರೇಷ್ಠ ಅವೇ ಕಾರಣಿಕದ ಅಂದು ಪಣೊಂದುಳ್ಳಿ ಅದಾಗ ನಡೋರಿ ಪಣೊಂದುಳ್ಳಿ ಅವು ಶ್ರೇಷ್ಠ ಅತ್ತು ದೇವತೆಳದು ನಮಸ್ಕಾರ ಮಣಪುನ ರಕ್ಕಸಿರ್ಲ ನಮಸ್ಕಾರ ಮಣಪುನ ಶುಕ್ರನದ ಮಿತ್ತು ಒವುಂಡು
1: ಓಹೋ
0: ದೆಸೆ ಕಾರಕ ಶುಕ್ರ ದೆಸೆ ಬರೋಡಿಗೆ ದೆಸೆ ಬತ್ತಿಂಡ ಆಯಗುಪ್ಪುನಾಥ ಔಷಧ ಏರಗಲ ಉಪ್ಪು
1: ಮೃತ ಸಂಜೀವನ ವಿದ್ಯೆ ಗೊತ್ತುಂಡಿಗೆ
0: ಅಂತ ಅವೇ ಶ್ರೇಷ್ಠ ಅವೇ ಶ್ರೇಷ್ಠ ಅಂದು ಪಣೊಂದುಳ್ಳಿ
1: ಸರಿ ಇಲ್ಲ ಉಪ್ತರಣಾಪುಡು
0: ಮುಕ್ಕೋರುಳ್ಳಿ ರಾಹು ಕೇತುಳೆಂದು ಜಪ ಮಲ್ತಂದು ಪುನರ್
1: ಓಹೋ
0: ಸಮುದ್ರ ಮತನ ಕಾಲೊಡುಗೆ ಸ್ವರ್ಬಾನು ಹೊಣಪುನ ರಕ್ಕಸೆಗೆ ದೇವತೆಳ ಸಾಳು ಕುಳ್ಳಿಯಗೆ ಅಮೃತ ಪರ್ಯರ ಸುರು ಮಣಪುನಾಗ ವಿಷ್ಣು ದೇವರ ಚಕ್ರಕ್ಕೆ ತಿಕ್ಕದ ತರೆರಡ್ಡು ಕೈಕಾರು ಅಂಚಿ
1: ಒಂಜೆ ಬಿಂದು ತಿಂದರಿಗೆ
0: ಒಂಜೆ ಬಿಂದು ಅಂಚ ಸೈತಿಜ್ಜಿ
1: ಸೈತಿಜ್ಜಿ
0: ಕೋಪ ಎತ್ತುಂಡುಗೆ ಅಕ್ಕಳಿಗೆ ಸೂರ್ಯನ ಬುಡಿಯರಜ್ಜಿಗೆ ಚಂದ್ರನ ಬುಡಿಯರಜ್ಜಿಗೆ ಗ್ರಹಣ
1: ವಿಷ್ಣು ಸೂಚನೆ ಕೊಡ್ತಾನೆ
0: ಅಂಚದು ಕೋಪ ಗ್ರಹಣ ಗ್ರಹಣ ರಾಹು ಗ್ರಹಣ ಕೇತು ಗ್ರಹಣ ಆತು ಮಲ್ಲಕ್ಲೆಲ್ಲ ನಿಂಗುನ ಸಾಮರ್ಥ್ಯ ಉಂಡು ನಿಕ್ಲಿನ ರಾಜಗ್ರಹನೇ ನಿಂಗುವೆರು ಮುಕ್ಕಳು ಮುಕ್ಳೆ ಶ್ರೇಷ್ಠ ಅಂದ ಆ ಪಂಡಿತರು ಆರ್ನ ಜುಟ್ಟು ಪಂದ ಅದು ಪಣೊಂದುಳ್ಳಿರಿ ಕೋಪೋಡು
1: ಸ್ವಾಮಿ
0: ಓ
1: ಆ ಅಂಚ ಬಂಡೆ ಇಂಚ ಬಂಡೆ ಬಂಡದು ಈರೈನ ಪೂರ ಒಟ್ಟು ಮಾಲ್ದೆ ಹೆಂಗ ಬಂಡಾರು
0: ಅಂದು
1: ಈತನ ಬಂಡದು ಇನ್ನು ಮನಿಪಾಲ್ದೆ ಉಳಿಯಾರು
0: ಮಣಿಪಂದೆ ಕೊಳ್ಳು ಪಣಪುನೇನೋ ಬೊಡ್ಚ್ಯ ಪಣಪುನೇನೋ
1: ಬೊಡ್ಚ್ಯೆ
0: ಪಾತೆರಡೆ ಇದಕ್ಕೆ ಸಮಾಧಾನ ಅಂಡ ಅಂದು ಪೊಕ್ಕಡೆಯವರ ದಾಯಿಗೆ ಲಕ್ಕು ದುಂತೋಡು ಕಂಡದು
1: ಶುಕ್ರಾರದ ಮನದಾನಿ ಐತಾರದ ದುಮ್ಮುನಾನಿ
0: ಅಂದು
1: ಒಂದು ವಾರ ಉಂಡತ್ತೆ
0: ಅವು ಶನಿವಾರ
1: ಐದಾಯ್ಬಿಡ್ನೀರು ಅವು ಲಗ್ರಹತ್ತ
0: ಅರಸುಳೆ
1: ಓ
0: ಕೇಳೋಡು
1: ಕೇಳು.

0: ಚಕ್ರವರ್ತಿನೇ
1: ಸ್ವಾಮಿ
0: ಎನ್ನ ನಾನಾಗಿ ಶಕ್ತಿ ಯಾವುಂಡೋ ಇದ್ಯಾ ಯಾವುಂಡೋ ಇದ್ಯಾ ಪಂಡಿತೆ ಅನ್ನು ಪೊಕ್ಕಡೆಕೊಳ್ಳು
1: ಅದುಮಲ್ಲ ವಿಚಾರ ಉಂಡಿ
0: ಮಹಿಮಾನ್ವಿತೆಯಾಯಿನ ಶನಿಗ್ರಹದ ಅಭಿಮಾನಿ ದೇವತೆಯಾಯಿನ ಶನಿ ದೇವೇರನ ಮಹಿಮೆ ಅಯ್ನು ವರ್ಣನೆ ಮಾಡಪ್ಪೆರ ಎನ್ನ ನಾಲಾಯಿ ಯಾವಂದು ಸಾವಿರ ನಾಲಾಯ್ದ ಆದಿಶೇಷನ ನಾಲಾಯಿಲ್ಲ ಯಾವುಂಡೋ ಇದ್ಯೋ ಯಾವುಂಡೋ ಇದ್ಯೋ ಅಂದು ಚಿಂತಡಿ ಅನುಕೊಳ್ಳೆ ಚಿಂತನೆ ಮಲ್ತು
1: ದುಮ್ಮಬಣ್ಣಿನ ಪುರ ಚರಿತ್ರೆ ಒಂದು ಮಹಿಮೆನ
0: ಇಂದು ಮಹಿಮೆ
1: ಎಂಚಿನ ಒಪ್ಪ
0: ಶನಿದೇವೇರು
1: ಓ
0: ಛಾಯಾ ಮಾರ್ತಾಂಡ ಸೂನು ಸೂರ್ಯಗಿಲ್ಲ ಸೂರ್ಯನ ಬುಡೆದಿ ಸಂಜ್ಞಾದೇವಿನ ಛಾಯೆಲ್ಲ ನೆರಳು
1: ಓಹೋ
0: ನಿರಳಿಗೆ ಪುಟ್ಟದ್ನ
1: ಅಂದ
0: ಛಾಯಾ ಮಾರ್ತಾಂಡ ಸೂನು ಎಂಕ್ಲಾಯ್ಕೆ ಸೇರ್ಸಾರ ಉಂಟು ತನ್ ನಮಾಮಿ ಶನೀಶ್ವರ ಪಂಡ
1: ಓಹೋ
0: ಅವು ಶನೀಶ್ವರ ದೇವರನ ಮಂತ್ರ ಐನ ಪಣೊಂದು ದಿನಾಲ ಪೂಜೆ ಮಲ್ತೊಂದು ನಯ್ಯ ಮಹಾಮಹಿಮಾನ್ವಿತೆಯಾಯಿನ ಆರು ಆರಗಿಲ್ಲ ದೇವರಗಿಲ್ಲ ಒಂಜಿ ದೇವರು ಕಾಲ ಭೈರವೇ ಪಂಡ ಕಾಲ ಭೈರವನ ಆರಾಧನೆ ಮಲ್ತುಂಡು ಲೋಕದ ಜನಕ್ಕಳಿಗೆ ಲೋಕದ ಭಕ್ತರಿಗೆ ಸದಾ ಅನುಗ್ರಹ ಮಣಪುನ ಮಹಿಮಾನ್ವಿತೆಯಾಯಿನ ಗ್ರಹ ಆ ಗ್ರಹದ ಅಭಿಮಾನಿ ಶನಿದೇವೆ
1: ಓಹೋ
0: ಅಂಚದು ಯಾನು ಪಣೊಂದುಳ್ಳೆ
1: ಮಹಿಮೆಂದು ಮಾಡಿ
0: ಉಂಡು ಮಹಿಮೆಗಳ ಆಧಾರ ಉಂಡು ಸಾಕ್ಷಿ ಇದ್ದೆ ಅಂದ್ರೆ ಪಾತೇರ್ನ ಯಾನತ್ತು ಆತ ಅಧ್ಯಯನ ಮತ್ತೆ ಶನಿದೇವರ ಬಗ್ಗೆ ಅಂಚಾದೇ ಯಾನು ಶನಿದೇವರ ಭಕ್ತೆ ಆದ ಈ ಪುರ್ತು ಗುಪ್ಪು ಕೇಳುವಾರ
1: ಅಲ್ಲಿ
0: ಒಂಜಿ ಉದಾಹರಣೆ
1: ಯಾವತ್ತೆ
0: ಸ್ವಾಮಿ.

0: ಸ್ವಾಮಿ
1: ಬಲ್ಲೆ
0: ಲೋಕೋಡು ಅಧರ್ಮನೇ ಉಪ್ಪುನಾಗ ನಾರದ ದೇವರು ನಾರಾಯಣ ದೇವರಡ ಬಣ್ಣೆಗೆ ಜನಕ್ಕೆ ಪೂರ ಧರ್ಮ ಮಾರ್ಗಡು ನಡಕೋಡು ಶ್ರದ್ಧಾವಂತರಾವಡು ಭಕ್ತಿವಂತರಾವಡು ಇತ್ತೆ ಪೂರ ಅಧರ್ಮದಿಂಜ ಒಂದುಂಡು ಲೋಕಡು ದಾದಾಂಡದ ಉಪಾಯ ಮಲ್ಪೋಡು ಪಂಡದು ಆ ಕಾಲಾಗು ನಾರಾಯಣ ದೇವರ ಸಂಕಲ್ಪ ಮಂಟನೆ ಲೋಕ ಗೊಂಜಿ ಬೊಳ್ಪು ಕೊರೋಡಾಂಡ ಬೊಳ್ಪುದ ದೇವರಡಿದೆ ಆ ಒಂಜಿ ಕೆಲಸ ಆವಡು ಪಂಡದು ಅಂಚಾದು ಆರ್ನ ಸಂಕಲ್ಪ ಪ್ರಕಾರನೇ ಸಂಜ್ಞಾದೇವಿ ಹಿಡಿದು ಸೂರ್ಯಾಂಶ ಸಂಭೂತೆಯಾದ ಪುಟ್ಟದ್ನಾರು ಶನಿದೇವರಿ.
1: ಓಹೋ,
0: ನೀರೆಳೆದ ಬಣ್ಣವು ಕಪ್ಪು ಬಣ್ಣ, ಛಾಯದ ಬಣ್ಣ ಶನಿದೇವರು ಪುಟ್ಟನಾಗನೇ ಕಪ್ಪು ಬಣ್ಣುಡು ಪುಟ್ಟಿಗೆ
1: ತುಯ್ಯರಾದ ಪೊರ್ಲತ್ತು
0: ಆತು ಪೊರ್ಲತ್ತು ಕಪ್ಪು ಬಣ್ಣ ಏರಗಲ ಆತು ಖುಷಿ ಅಪ್ಪುಜ್ಜಿ
1: ಕಪ್ಪು ಬಣ್ಣ ಅಂತ ನಾಲಿಸೆ ಜನಕುಳಿಗೆ.
0: ಅಂಚ ಪುಟ್ಟನಾಗ ಮಿತ್ತು ಪೋನಿಪ್ಪನ ಸೂರ್ಯ ದೇವರು ತುಗೇರು ತೊಟ್ಟಿಳಿತ್ನ ಬಾಲೆ ಮುಂದೆ ಎನ್ನ ಮಗೆನ ಯಾನು ಈತ ಪ್ರಕಾಶಮಾನ ಆದುಳ್ಳೆ ಎನ್ನ ಮಗೆ ಈತ ಕಪ್ಪು ಕಪ್ಪು ದಾದ ಬಣ್ಣದ ಇಂಚ ತೂನಾಗ ಅವು ಶನಿದೇವರನ್ನ ಕೆಬಿಕ್ಕು ಆರನ ಯೋಚನೆ ಗೊತ್ತಾದುಕೊಂಡು ಆಡೆಗೆ ತೊಟ್ಟಿದ್ರೆ ಮಿತ್ತು ತೂವಿನ ಅಮ್ಮೆರೆಗೊಂಜಿ ಅಹಂಕಾರ ಬೈದಿಂಡತ್ತ ಪಣಪುನ ಭಾವು.
1: ಓಹೋ,
0: ಆಡೆಗೆ ಸೂರ್ಯದೇವರನ್ನ ಪ್ರಕಾಶನೆ ಮಬ್ಬಾದುಕೊಂಡು
1: ದೃಷ್ಟಿ ವಕ್ರ ದೃಷ್ಟಿ ಅಣ್ಣ
0: ಅವು ದೇವರನ್ನ ದೃಷ್ಟಿ ಶನಿದೇವರನ್ನ ದೃಷ್ಟಿಯೇ ವಕ್ರ ದೃಷ್ಟಿ. ರಥಗಳು ಆಡೆಗೆ ಸ್ತಬ್ಧವಾದ ಹೋಂಡು ಚಲನೇ ಇಜ್ಜಿ
1: ಏಳು ಕುದುರೆ ಕಟ್ಟಿನವು ತುಂಬೋಯ್ಜಿ
0: ಆಯ್ಕೆ ಕಣ್ಣೇ ತೋಜುದಿಜ್ಜಿ
1: ಅಂದ
0: ಅಂದು ದೇರೊಂದುಪ್ಪುನ
1: ಸಾರಥಿ
0: ಸಾರಥಿನ ಕಾರೆ ಸರಿ ಇಜ್ಜಿ ಆಡೆಗೆ ಆಯನ ಚಲನೆಲ್ಲ ಉಂಟು ಅದು ದಾದ ಮಣ್ಪೊಡೊಂದು ಗೇಣನೇ ಇಜ್ಜಿ
1: ಅಂದ್ರೆ ಕಾರೆ ಬುರುದು ಬಂಡ
0: ಕಾರೆ ಬುರುದು ಬೋಂಡು
1: ಅಯ್ಯಯ್ಯೋ.
0: ರಥ ಆಡೆಗೆ ಸ್ತಬ್ಧ ಅಂಡು ಲೋಕ ಇಡೀ ಕತ್ತಲೆ ಅದು ಹೋಂಡು ಕಪ್ಪೊಂದು ಹಣ್ಣೆತ್ತ
1: ಅಂದ್ರೆ
0: ಲೋಕನೇ ಕಪ್ಪದು ಹೋಂಡು ಲೋಕ ಕಪ್ಪಾದ ಹೋಣಾಗ ಉಳ್ಳೇರತ್ತ ಲೋಕಪಾಲಕ
1: ಅಂದ್ರೆ
0: ದಾದ ಬ್ರಹ್ಮ ವಿಷ್ಣು ಮಹೇಶ್ವರ
1: ಮೂಜಿ ಮೂರ್ತಿ ಇಲ್ಲ
0: ಮೂಜಿ ಮೂರ್ತಿ ಇಲ್ಲ ದೇವೇಂದ್ರಗೆಲ್ಲ ದಾದ ಮಾಡ್ಪ ನಂದು ಗೊತ್ತಾಯ್ತು
1: ಸೂರ್ಯನ ರಥನೇ ಸಂಚಾರ ಮಾಡ್ಬೋದು ಲೋಕದ
0: ಲೋಕ ಪೋಂಡು ಲೋಕ ಪಾಲನೆ ಇಜ್ಜಿ
1: ಅಂತ
0: ಮಾತೇರ್ಲ ಬತ್ತದು ಆ ತೊಟ್ಟಿಲ್ಲ ಸುತ್ತ ಉಂತದು ಪ್ರಾರ್ಥನೆ ಮಣ್ಕುನಾಗ ಶನಿ ದೇವರಿಗೆಲ್ಲ ಅಕ್ಕನ ಪಾರ್ಟ್ನರ್ ಮನ್ನಣೆ ಕೊರಡು ಅಂದಾಣ.
1: ಓಹೋ,
0: ಆಡೆಗೆ ದೃಷ್ಟಿನ ತಿರ್ಗಾಯರು ಸೌಮ್ಯ ದೃಷ್ಟಿ ಹಿಡಿತು ಏರು ಸೌಮ್ಯ ದೃಷ್ಟಿ ಹಿಡಿತುನಾಗ ರಥಕ್ಕೆ ಚಲನೆ ಬತ್ತಂಡು ಲೋಕಕ್ಕೆ ಬೊಲ್ಪು ಬತ್ತಂಡು ಪೂರ ಸರಿಯಾಂಡು ಲೋಕ ವ್ಯವಸ್ಥೆನೇ ಸರಿಯಾಂಡು ಹಿಂದಡ್ದು ಮಲ್ಲ ಒಂಜಿ ಮಹಿಮೆ ಉಂಡ ಅರಸುಳೆ
1: ಕ್ರೂರ ದೃಷ್ಟಿ ಉಂಡು ವಕ್ರ ದೃಷ್ಟಿ
0: ವಕ್ರ ದೃಷ್ಟಿ ಉಂಡು
1: ಸೌಮ್ಯ ಮಹಿಮೆ ಉಂಡು ಸ್ವಾಮಿ.

0: ಇಡೀ ನಾವು ಶಾಸ್ತ್ರಾಧ್ಯಯನ ಮಾಡ್ತೀನಿ ಆಗಲು. ವೇದ ಪುರಾಣ ಇತಿಹಾಸ ಒಂದಿನ ಮಾತು ಅರತದ ಪರದಕ್ಕಳು ಪಂಡಿತರ ನಕಳು
1: ಅಂದಂದು
0: ಪಂಪ್ರಾಜಿನ ಮರ್ಯಾದೆ ಕೊರದು ಕೈ ಮುಗಿದು ನಿಗಡ ಅನ್ಕೊಂಡು ಅಣ್ಣಿ ಹಿಂಗ ಗೊತ್ತಿದ್ಯ ಅಂತ ಅತ್ಕೊಂಡಿನಿ ಅಲ್ಲ
1: ಈರೆಗೂ ಗೊತ್ತಪ್ಪು ಅಂಡ ವಿಷಯ ಎಂಕ್ಲೆ ಬಾಯಿಡಿದೆ ಬರೋಡತ್ತ
0: ಸೇರಿದ ನಕಲಿಗೆ ಒಂದು ನಾವು ಓಡುವಂತ ಕಾರಣಕ್ಕೂ ಬಡದು ಕೇಳಿ ನಿನಗೆ ಲಡ
1: ಸರಿ
0: ತಿಕ್ಕನ ಅವಕಾಶನೇ ಬಂಡದು ಬಾಯಿಗೆ ಬತ್ತಿಲಕ ಬರ್ತೀವ್ರು
1: ನಿಜಪ್ಪ ಈರಡ ಪೂಜೆನೇ ಮಾಡ್ಕೊಂಡು ಈರಗೆಡ್ಡೆ ಹಾಕೊಂಡು ನನ್ನ ಸೇರುಂಡು
0: ಸ್ವಾಮಿ ಏನಾದ್ರು ಪೂಜೆ ಮಾಡ್ಬಿಡುದು ಮನ್ಬಿಡತ್ತೆ ಬಕ ಪುಗಾರ್ನೋಗ್ಲಿನ ಮಾತ್ರ ಕೈತಾಳೆ ಮಾಡ್ಕೊಂಡ ಎಲ್ಲ ಏನತ್ತು ಏರಿ ಎಂಚ ಪನ್ಪಿನ ತೀರ್ಮಾನ ಹಿಂಗೆ ದುಂಬೆ ಉಂಡು ಆಂಡ ಪನ್ಪಿನಾಗ್ಲಡ ಪನ್ಪಿನ

0: ಫನುಡು ಆಯ್ನೇ ಫನುಡು
1: ವಿಷಯ ಸರಿ ಇದ್ಯ
0: ಸಾಲ ದಾಲ ಗೊತ್ತೀಜಂದನಾಯ ಎಂಚಿನ ಮಣ್ಣು ನಡಪುಂಡು
1: ಅವೊಂದು
0: ಯಾನು ಮೂಜಿ ಲೋಕ ಸಂಚಾರ ಬಂತಿನಾಯ್
1: ಅಂದಪ್ಪ
0: ಅಂದ ಇದಕ್ಕೆಂದರ
1: ಕೇಳದೆ ಅಜಿಪ್ಪತ್ತ ನಾಲ್ಕು ವಿದ್ಯೆಲ್ಲ ಉಂಡೀರೇಗಂದು ಗೊತ್ತುಂಡು
0: ತ್ರೇತಾಯುಗಳು ದಶರಥೆ ಪೋತೆಗೆ ದೇವಲೋಕವು ಅಂದ ಅವೇ ದ್ವಾಪರುಡು ಅರ್ಜುನ ಪೋತೆಗೆ
1: ಅಂದ
0: ಈ ಕಲಿಯುಗಡು ಮಿತ್ತ ಮಿರಿ ಲೋಕವು ಹೋಯಿನಾಯ ಎತ್ತಂಡ
1: ವಿಕ್ರಮಾದಿ
0: ಶರೀರಿ ಅದು ಹೋಯಿನಾಯ ಎತ್ತ ಯಾನು ರೀ ಅಂಚಿನಲ್ಪ ಇಂದ್ರನ ಸಭೆನ ತೂತೆ ಬೃಹಸ್ಪತಿನ ತೂತೆ ಲೋಕ ಮೂಜೆಡು ಏನು ಬುದ್ಧಿ ಅಂತೇಳಿ ಬರ್ತಾರೆ ಗೊತ್ತುಂಡು ಮುಕುಲ ಮಾತ ಚರಿತ್ರೆ ಕತೆ ಶನಿನ ಮಹಿಮೆ
1: ಮಹಿಮೆ
0: ಸ್ವಾಮಿ ತಾಟಿ ಪಡೆದು ತೆಲಿಪಡುದು ಜುಂಡು
1: ಅಂದ
0: ಅತ್ತು
1: ಅತ್ತವು ಸರಿ ಅತ್ತು ಪೂಜೆ ಮಣಪನ ಅರ್ಹತೆ ಇತ್ತು ನಾರು ಶನಿದೇವಿ ಪೂಜೆ ಮಾಡ್ತದೆ ಕೈ ಮುಗಿದು ಪೂಜೆ ಮಾಡ್ತಂಡ ಎಡ್ಡೆ
0: ಹಾಕೊಂಡು ಭೂಮಿನ ದೊಂಕು ದೂತದೆ ಇಂಚಿನ ಪಾತ್ರ ಯಾರಿಗೆ ಎಪ್ಪಲಕ್ಕೆ ಏನಾರ ಸಾಧ್ಯ ಐತಿ ಲೋಕೋಡು ಎಡ್ಡಲ್ ದಿನಗಳು ಏರು ಗೊತ್ತು ರಾಮಚಂದ್ರನ ದಿನಗಳು ಯಾ ಪ್ರೀಣಯೇ ಸುಚರಿತ ಪಿತರಂ ಸಾ ಪುತ್ರ
1: ಮರ್ಯಾದ ಪುರುಷೋತ್ತಮ
0: ಅಪ್ಪೆ ಅಮ್ಮಗ ಮರ್ಯಾದಿ ಕೊರ್ನಾಯನೇ ಎಡ್ಡೆ ಮಗ ಇದೆ ಲೆಕ್ಕ ಹಂಚಿನಲ್ಪ ಪುಟ್ಟಿ ಸಾತಕ್ಕೆ ವಕ್ರ ದೃಷ್ಟಿಡು ಆಮೇಲೆ ಕ್ಷಯರೋಗ ಕುಷ್ಠರೋಗ ಬರ್ಲಿಕ್ಕೆ ಅಂತೆ ತೇಜಸ್ಸೆ ಬೋಪಿಲಕ ಮಲ್ತೆ ಐ ಸತ್ಪುತ್ರೇನ
1: ಕೂಡ ಸರಿ
0: ಹತ್ತು ಕುಪುತ್ರೆ ಅಂಚಿತ್ತಿನ ಕುಪುತ್ರೆ ಆಯ್ನಂಚಿನ ಮಗನ ಬೆದ್ದಿನ ಅಂಚಿನ ಆಯೆ ಶನಿದೇವೆ ಆಯೆ ಮಹಿಮೆ ಆಯೆ ಗ್ರಹಟು ಸೇಷ್ಠೆ ಇಂಚ ಮಾತ ಫನ್ಪರತೆಯೇ ಲೋಕಗು ಹಾಳು ಮಲ್ತಿನಾಯ್ ಕುದುರೆಗಳು ಪೋವದಿಲ್ಲ ಕಣ್ಣು ಮುಂದೆ ಕಣ್ಣು ಮಂಜಾಪು ಲೆಕ್ಕ ಮಲ್ತಿನಾಯಿ ಅರುಣನ ಕಾರ್ಬುರು ಲೆಕ್ಕ ಮಲ್ತಿನಾಯಿ ಲೋಕದ ವ್ಯವಹಾರವೇ ಅಡಿಮೆ ಲಾಭ ಲೆಕ್ಕ ಮಲ್ತಿನಂಚಿನಾಯೇ ಆಯೇ ಕ್ಷುದ್ರ ಗ್ರಹ ಆಯ್ ರಾಜಗ್ರಹ ಖಂಡಿತ ಅಂಚಿನ ಶನಿನ ಕತೆ ಎನ್ನ ಎದುರು ಪಂಡದು ಆಯ್ನ ಮಲ್ಲಾಜನ ಮಲ್ಪುಡ ಬಡಿಸಿ ಮುಚ್ಚಿಲ ಬಾಯಿ
2: ಹಿಂದೆ

ಎರಡು ಸ್ತೋತ್ರ ಮಾಡ್ತೀರು, ಸ್ತುತಿ ಮಾಡ್ತಾರೆ. ವಕ್ರ ದೃಷ್ಟಿನ ಪಿರಿಗತ್ತೆ, ಶಾಂತ ದೃಷ್ಟಿನ ಬೀಜಾಯ, ಅಲೆ ಅಲೆ ಬೋಂಟೆ ಬೋಯ್ನ, ಅರಸು ಮಗಲ ಮಂತ್ರಿ ಮಗಲ ಎದುರು ಬರೋದು ಲೇರು. ಚಾಕರಿದಕ್ಕಲು ವಿಷಯ ಏನಪ್ಪ, ಅರಸುಗು ತೆರಿಪಾಯರು ಪಾರ್ವತ್ತರ ಅರಸು ಗುರುಗಳನ್ನ ಕಾದು ಗಡ್ಡ ಬುರಿಯರು ತಪ್ಪ ಅಂದ್ರೆ ಕ್ಷಮೆ ಕೊರೋಣ. ನಾನು ಶನಿ ಲತ್ತೆ ಪುಣ್ಯಾತ್ಮ, ನಿನ್ನ ಕಾರುಬಾರನು ತೋಜಾಯ, ನಿರಾತಂಕವಾದ ನಡಬಡ ನನ್ನ ಕಾರುಬಾರು. ಕರಿನಂಚಿನ ಯುಗಿಲರು ರಾಜ ಮಹಾರಾಜರು ಮನುಮುನಿ ಗುರು ಒರಿಯಲ್ಲ ಬಿಡ್ತೀನ ಅಯ್ಯ ಅನತ್ತು. ಕರಿದು ಪೋಣು ಮೂಜಿಯುಗ ನಡೆದೊಂದುಂಡು ಕಲಿಯುಗ ದೇವರ ಬಂಡಿನ ಪಾತರ. ಕಲಿಯುಗದ ದೇವರು ಯಾನೆ ಪನೊಂದು ಪವರ್ಯಾಪುಡ ಕರಿನ ಯುಗ ಕುಲಡು ದೇವರನ ಮಹಿಮೆ ಪ್ರಪಂಚದ ಪ್ರಸಾರ ಆಯ್ದಂಚ. ಕೃತಯುಗಡು ನಾರದರನ ಮೂಲಕವಾದ, ತ್ರೇತಾಯುಗಡು ಶ್ರೀರಾಮನ ಮಹಿಮೆ ಭಕ್ತಾಯ್ದಂಚಿನ ಹನುಮಂತನ ಮೂಲಕವಾದ, ದ್ವಾಪರಡು ಕೃಷ್ಣ ದೇವರನ ಮಹಿಮೆ ಭಕ್ತಾಯ್ದ ಅರ್ಜುನನ ಮೂಲಕ. ಅಂಚಣ್ಣ ದೇವರನ ಮಹಿಮೆ ಇಂಚ ಪ್ರಸಾರ ಆವಡು, ಭಕ್ತರನ ಮೂಲಕ ಪ್ರಸಾರ ಆವಡು. ಇಂಚಿನ ಸಂಕಲ್ಪರು ಮಲ್ತದ ಗಗನ ಮಾರ್ಬಡು ಕಾಕವಾಹನಾದ ಪಾವನ ಪುರಗ ಕ್ಯಾನಂದುಂಡ.

ಬೇರಾ ನತ್ತ ಮೂಲವೋಲು ಬಂದು ಕೆಬಿ ಕೊರ್ದು ಕಣ್ಣು ಬುಲಾದ ತಿರ್ತು ತೂ ಎಂದಂಡ ವರ್ತಮಾನ ಕಾಲುಡು ಭರತ ಖಂಡದ ಚಕ್ರವರ್ತಿ ರಾಜ ವಿಕ್ರಮಾದಿತ್ಯ ಅರಸು ಚಕ್ರವರ್ತಿ ಸ್ವರ್ಕುದೆ ಸ್ವರ್ಕುದೆ ಸ್ವರ್ಕುದೆ ಸ್ವರ್ಕುದಿನ ಸಿರ್ಕಾವುಡು ಬಾರಿಯನ್ನು ಅರೆ ತಂದುಲ್ಲಿ ಬಾರಿಯನ್ನು ತರೆ ತಂದುಲ್ಲೇ ಅರೆ ತಿನನು ತಿನ್ಪಾವುಡಾಯದು ತರೆ ತಿನನು ಪರ್ಪಾವಡು ತಡಮಲ್ಪುದಿ ಆ ಸ್ಥಾನ

ಮಿಂಚಿ ರೆಕ್ಕಲ ಕಾಡು ದಾದಾಪಂಡದ ಗಡ್ಕ ಲಕ್ಕದ ಏನು ತೂಪೇನೆ ಎನ್ನ ಅರಂತಡದ ಆನೆ ಬಾಗಿಲ್ದ ಎದುರುಡು ನೆಲಡ್ದು ಮಿತ್ತು ಮುಟ್ಟ ವಿಷ್ಕಾರವಾಯಿನಂಚಿನ ಒಂದು ಆಕೃತಿ ಕರ್ಗಂಡ ಕತ್ತಲೆದ ಕಪ್ಪು ವರ್ಣ ಕೆಂಡದ ಉಂಡದಂಚಿನ ಕಣ್ಣುಲು ಕಕ್ಕೆನು ಏರೊಂದು ಎನ್ನ ಆಸ್ಥಾನಗು ನಡತೊಂದು ಬರ್ಪಿನಂಚಿನ ಈ ಒಂಜಿ ಮಹಾನ್ ವರುಣು ತೂನಗ ಅರ್ಥಾಂಡ್ ಅರ್ಥಾಂಡ್ ಪಂಡಿತರ ವಿವರಣೆ ಕೊರನಂಚಿನ ಶನಿದೇವೇರ್ನ ರೂಪುನೆ ಒರು ಒಡ್ಡಾರುಣೆ ಒಂದು ಪನಪಿನವು ಸತ್ಯಗುಳ ಈಗ ಗೊತ್ತಾಂಡು ಅಪ್ಪಗಂಡ ಶನಿದೇವರು ಇನ್ನು ಆಸ್ಥಾನಗೂ ಬತ್ತಿರ ಕಣ್ಣನ್ನು ಕೆಂಪು ಮಲ್ತೊಂಡಾಂಡ ಪಿಸಿರಡು ಗಗ್ಗೆಲ ದುಳ್ಳೆರು ಪನಪಿನವು ಅರ್ಥ ಒಂದುಂಡು ಐಕ ಬಡಾದು ಯಾನ ಸಿಂಗದಲ್ಲ ಮಿತ್ತು ಕೊಲ್ಲುಣತ್ ಹೋದು ಆ ದೇವರನ್ನು ಎದುರು ಸ್ವಾಮಿ ಶನಿದೇವ ನಿನಗೆ ನಮಸ್ಕಾರ.

0: ಬಂದಲ್ಲ ಅಂದಾಯ. ಆಸ್ಥಾನ ವಿದ್ವಾಂಸರಲ್ಲಿತ್ತು ನವಗ್ರಹದ ಬಗ್ಗೆ ತೆರೆಯೋಡನ್ನು ಮನಸ್ಸು ಮಾಡ್ತೀನಿ
1: ಏರಿಯಾನೆ
0: ಅಕಂಡ ಪನೋಡು ನವಗ್ರಹದ ಬಗ್ಗೆ ಬಂಡನ. ನಾಲು ವೇದ ಆದಿ ಶಾಸ್ತ್ರ ಪದಿನಮ್ಮ ಪುರಾಣವನ್ನು ತೆರೆದು ಆಳವಾಯನ ಅಧ್ಯಯನ ಮಾಡ್ತದೆ. ಅಧ್ಯಾಪನ ಮಲ್ಪನ ಯೋಗ್ಯತೆ ಇತ್ತಿನ ಕುಲಕುಲು
1: ಅಂದ ಸ್ವಾಮಿ
0: ನಿಕ್ ತೆರೆದು ಜಿಂದು ಪಂಚತ್ ಈ ತೆರೆದಪ್ಪು ಅಂಡ್ ಅಧ್ಯಾಪನ ಮಲ್ಪರ ನಿಕ್ಕ ಅರ್ಹತೆ ಇಜ್ಜಿ ಯೋಗ್ಯತೆ ಇಜ್ಜಿ ಅವ್ಯನ ಅಕುಲು ಪನೋಡು ಅಕುಲು ಪಂಡಿನ ಪೊರ್ತುಡು ಬ್ರಾಣರ ಬಂಡ ಏರಿಯ ಬಾಯಿಡು ಪಾತೆರ್ನ ಯಾವುದು ದೇವೇರು ಬಂದು ಅವ್ಯ ನಮ್ಮ ನಡವಳಿಕೆಡು ನಮ್ಮ ನಡತೆಡು ನಡತದು ತೋಜಾವಡು ಬ್ರಾಣರ್ನ ಪಾತೆರ ಅಡ್ಡ ಬತ್ತಾನ ಪಾತೆರ್ನ ತಡತು ಅಂತ ಏನ ಎನ್ನ ಬಗ್ಗೆ ಹಗುರವಾದ ಪಾತೆರಿಯನ ಅಂದಯ್ಯ ಎನನು ತುಂಕರ ಸುರು ಮಾಡ್ತಾನ ಎನ್ನ ಬಗ್ಗೆ ಮಿಂಚಮಂಡ ಅಪುತ್ರೆ ಕುಪುತ್ರೆ ಪೂಜಾರ್ಹತ ಇಜ್ಜಿ ಎನ್ನ ಬಗ್ಗೆ ಪನೋಡುದುಮ್ಮ ಎಣ್ಣ ಗ್ರಹದ ಬಗ್ಗೆ ಕೇಂದಿನಾಯೇ ಇವರು ಮಹಾತ್ಮರು ಮೊಗಲ್ನ ಪೂಜೆ ಮಲ್ಪೋಡು ಅಂತಂಡ ಎನ್ನ ಬಗ್ಗೆ ಬಂದನಾಗ ನಿನ್ನ ತರ ಕೆಟ್ಟಂಡ ತರ ಹಾಳಾಂಡ ಅಂಚಾಂಡ ನಿನ್ನನ್ನು ಯಾನು ದಾದ ಬಂದು ನಿಕ್ಕ ತೆರಿಪಾವಡ್ಚ ತೆರಿಪಾವಡ್ಚ ಐಕ ಓಡಾದ ರಾಶಿ ಪ್ರವೇಶ.
2: ಇದುವರೆಗೆ ಇತ್ತೀಚೆಗೆ ಬಜ್ಪೆ ಶನೇಶ್ವರ ದೇವಸ್ಥಾನದಲ್ಲಿ ನಡೆದ ಶ್ರೀ ಶನೇಶ್ವರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆಯ ಎರಡನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಲೇಚನ್ನ ಅದ್ಯಾಕೋ ನಾನ್ ಎಲ್ಲೆಲ್ಲಿ ನೋಡಿದ್ರು ಅಲ್ಲೆಲ್ಲ ನೀನೇ ಕಾಣ್ತಿರ್ತೀಯ.
1: ನನಗೂ ಅರ್ಥ ಆಗ್ತಾ ಇಲ್ಲ, ಯಾಕಂದ್ರೆ ಕಣ್ಣು ಮುಚ್ಚಿದ್ರು ನೀನೇ ಕಾಣ್ತಾ ಇರ್ತೀಯ.
0: ಹೌದಾ, ನಮ್ಗೆ ಏನಾಗ್ತಿದೆ? ನನ್ ಯಾವ ಹೂವು ಕಾಣ್ತಾ ಇಲ್ಲ ಯಾಕೋತಾ? ನನಗೋಸ್ಕರ ಯಾವಾಗ್ಲೂ ನಗ್ತಾ ಇರೋ ನೀನೇ ಒಂದು ಹೂ ತೋಟ.

0: ಬರೋದಕ್ ಮುಂಚೆನೆ ನನ್ ಒಂಟಿಯಾಗಿ ಬರಕ್ ಹೇಳಲೇ ಬೇಕ ಹೇಳು.
1: ಇವತ್ ನಿನ್ ಹುಟ್ಟಿದ ದಿನ ಅಲ್ವಾ, ನನ್ನಿಂದ ನಿನ್ ಮೊದಲನೇ ಶುಭಾಶಯ. ತಗ ಈ ಪುಟ್ಟ ಕಾಣಿಕೆ, ನನ್ ಒಳಗಿರೋ ನಿನ್ ಉಸಿರನ್ನು ಪೋಣಿಸಿ ನಿನಗೋಸ್ಕರನೇ ಕಟ್ಟಿರೋ ಕಾಮನ ಬಿಲ್ಲು. ಇದರಲ್ಲಿರೋ ಏಳು ಬಣ್ಣಗಳು ನಮ್ಮ ಏಳು ಏಳು ಜನ್ಮದವು.

0: आप सुन रहे हो रेडियो सारंग 107.8 FM।
1: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
2: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ಇದು ಈ ದಿನದ ಭವಲಹರಿ. ನಿಮ್ಗೆಲ್ರಿ ಕೂಡ ಇವತ್ತಿನ ಎಲ್ಲ ಭಾವಗೀತೆಗಳು ಇಷ್ಟ ಆಗಿದೆ ಅಲ್ವಾ? ಕೇಳ್ತಾ ಇರಿ ರೇಡಿಯೋ ಸರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

0: ಮದ್ದು.
1: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
2: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
3: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
4: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
5: ನಿಕ್ಲೋ ರೇಡಿಯೋ ಸಾರಂಗ್ ತುಳು ಪ್ರಸಾರಕ್ಕೆ ಏನೊಂದಿಲ್ಲ ಇತ್ತೆ ಕೆಲವು ತುಳು ಪದಕುಲಿನಿಕ್ಕೆ ಏನೊಂದು ಬರ್ಕ.

always listening to my dream game for

ಒಂದು